ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಆತ್ಮೀಯ ಕೇಳುವರಿಗೆಲ್ಲ ವಿಜಯಶ್ರೀ ಮಾಡುವ ಶುಭ ಮುಂಜಾವಿನ ನಮಸ್ಕಾರಗಳು. ಇಂದು ಸೋಮವಾರ, 2026 ಇಸ್ವಿಯ ಜೂನ್ ತಿಂಗಳ 1ನೇ ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷದ ಜ್ಯೇಷ್ಠ ಮಾಸದ 11ನೆಯ ದಿನ. ಈಗ ಸಮಯವಾಗುತ್ತಲಿದೆ 5:59. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ 102.1 MHz ತರಂಗಾಂತರಗಳ ಮೇಲೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ಕಾರ್ಯಕ್ರಮ ವಿವರಣೆ. ನಿಲಯದಿಂದ ಇಂದು ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯ.

ಇನ್ನು ಮುಂದೆ 6:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ. 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಡಾಕ್ಟರ್ ಗಿರಿಜಾಪತಿಯವರಿಂದ ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 6:35 ದೇಶಭಕ್ತಿ ಗೀತೆಯನ್ನು ಕೇಳಲಿದ್ದೀರಿ, ಶಿವರಾಮು ಅವರ ರಚನೆ ವೃಂದಗಾನದಲ್ಲಿ. 6:40 ಡಾಕ್ಟರ್ ಉಮೇಶ್ ಹಿರಮಟ್ಟಿಯವರಿಂದ ರೈತರಿಗೆ ಸಲಹೆ ಪ್ರಸಾರಗೊಳ್ಳಲಿದೆ. 6:45 ಪ್ರಾಯೋಜಿತ ಕಾರ್ಯಕ್ರಮ ಅರಿವೆಂಬ ಗುರುವಿಗೆ ಶರಣೆಂಬೆ, ಶರಣರ ಸತ್ಯಾನುಸಂಧಾನದ ಸರಣಿ, ರಚನೆ ಬಸವರಾಜ ಸ್ವಾಮಿ, ನಿರ್ದೇಶನ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ, ಪ್ರಾಯೋಜಕರು ಬಾಲಂಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಯಚೂರು. ಇನ್ನು 7:15 ಹಾಗೂ 9:05 ಭಾವಗೀತೆಗಳು ಬಿತ್ತರಗೊಳ್ಳಲಿವೆ. 7:45 ಹಾಗೂ 9:30 ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 8:30 ವಚನ ಗಾಯನ ಕಾರ್ಯಕ್ರಮ. ಇನ್ನು 10:02 10:32 11:02 ಹಾಗೂ 11:32

ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ. ಮಹಿಳೆಯರ ಕಾರ್ಯಕ್ರಮದಲ್ಲಿ ಸ್ವೀಡನ್ನಿನ ಕನ್ನಡತಿ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರೊಂದಿಗೆ ಮಾತುಕತೆ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಜೀರ್ಣಾಂಗ ಆರೋಗ್ಯ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ, ಧ್ಯೇಯ, ವಾಕ್ಯ ಹಾಗೂ ಜೀರ್ಣಾಂಗದ ಆರೋಗ್ಯ ಈ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಜೀರ್ಣಾಂಗ ವ್ಯೂಹ ತಜ್ಞರಾದ ಡಾಕ್ಟರ್ ಸತೀಶ್ ರಾವ್ ಅವರೊಂದಿಗೆ ಮಾತುಕತೆಯನ್ನ ಕೇಳಲಿದ್ದೀರಿ. ಇವರೊಂದಿಗೆ ಭಾಗವಹಿಸುತ್ತಾರೆ ಬೇಂದ್ರೆ ಮಂಜುನಾಥ್. ಇನ್ನು 1:30 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ ಹೆಚ್.ಆರ್. ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ. ಪ್ರಸ್ತುತಿ ಡಾಕ್ಟರ್ ಎಸ್. ಶಂಕರ ನಾರಾಯಣ. 2:40 ಹಿಂದಿ ಪಾಠ ಕೇಳಲಿದ್ದೀರಿ. 3:00 FM 101.3 MHz ಕಾರ್ಯಕ್ರಮಗಳು.

ಇನ್ನು ನಲಿಯದ ಸಂಜೆ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳು, 5:30ಕ್ಕೆ ಯುವವಾಣಿ ಕಾರ್ಯಕ್ರಮದಲ್ಲಿ ಭಾವಯಾನ. ಕವಿ ಹಾಗೂ ಚುಟುಕು ಸಾಹಿತಿ ಡಾಕ್ಟರ್ ಎಂ ಅಕ್ಬರ್ ಅಲಿ ಅವರ ಕವಿಯ ಪರಿಚಯದ ಜೊತೆ ಭಾವಗೀತೆಗಳ ಸಂಗಮ. ಪ್ರಸ್ತುತಿ ಜಯಶ್ರೀ ಹಂಡೇದ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:15ಕ್ಕೆ ಭಾವಗೀತೆಗಳನ್ನು ಆಲಿಸಲಿದ್ದೀರಿ. 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ. 6:51ಕ್ಕೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಕೇಳಲಿದ್ದೀರಿ. ಇದರಲ್ಲಿ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. 7:20ಕ್ಕೆ ಜನಪದ ಸಂಗೀತ. ಕುಷ್ಟಗಿ ತಾಲೂಕಿನ ತಗ್ಗಿಹಾಳ್ ಗ್ರಾಮದ ಬಸಪ್ಪ ಹಾಗೂ ರಾಮಣ್ಣ ಮತ್ತು ಸಂಘಟಕರಿಂದ ಚೌಡಕ್ಕಿ ಪದಗಳು. ರಾತ್ರಿ 8:00ಗೆ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. ಭಾಗವಹಿಸುತ್ತಾರೆ ವೆಂಕಟೇಶ್ ಬೇವಿನ ಬೆಂಚಿ ಮತ್ತು ರಮಾ ಕುಲಕರ್ಣಿ. 8:30ಕ್ಕೆ ಜನಪದ ಸಂಗೀತ. ದೇವದುರ್ಗ ತಾಲೂಕಿನ ಕ್ಯಾದಿಗೇರ ಗ್ರಾಮದ ನಿಂಗಪ್ಪ ಮತ್ತು ಸಂಘಟಕರಿಂದ ಭಜನಾ ಪದಗಳು. 9:15ಕ್ಕೆ ಭಾವಗೀತೆಗಳು. 9:30ಕ್ಕೆ ಬಯಲಾಟ. ಗಿರಿಜಾ ಕಲ್ಯಾಣದ ಕಾಮದಹನದ ಪ್ರಸಂಗ. ಪ್ರಸ್ತುತಿ ಗಂಗಾವತಿಯ ಶ್ರೀ ನೀಲಕಂಠೇಶ್ವರ ಕರ್ನಾಟಕ ನಾಟಕ ಮಂಡಳಿಯ ಸದಸ್ಯರು. ರಾತ್ರಿ 10:00ಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಬಡೆ ಗುಲಾಮ್ ಅಲಿ ಖಾನಿವರಿಂದ ಹಾಡುಗಾರಿಕೆಯ ಧ್ವನಿ ಮುದ್ರಿಕೆ. 10:30ಕ್ಕೆ ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ನಿಲಯದಿಂದ ಇಂದು ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ. ಕಾರ್ಯಕ್ರಮ ವಿವರಣೆಯಲ್ಲಿ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 6:05. ಈಗ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಹೊನ್ನಳ್ಳಿ ದಾಸರ ಇವರ ಕೃತಿಯನ್ನು ಇದುವರೆಗೆ ಅಂಬಯ್ಯ ನೂಲಿ ಇವರ ಧ್ವನಿಯಲ್ಲಿ ಕೇಳಿದಿರಿ. ಈಗ ಕೇಳಿ ವಿಜಯದಾಸರ ಕೀರ್ತನೆ ಮೌನೀಶ್ ಕುಮಾರ್ ಛಾವಣಿ ಇವರ ಧ್ವನಿಯಲ್ಲಿ.

ಇದುವರೆಗೆ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಆಲಿಸುತ್ತಿದ್ದೀರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯವಾಗುತ್ತಲಿದೆ 6:30. ಈಗ ಕೇಳೋಣ ಚಿಂತನ ಬೆಂಗಳೂರು ಕೇಂದ್ರದಿಂದ.

0: ಭವಿಷ್ಯವಾಣಿ ಚಿಂತನ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ.
1: ಪ್ರಸ್ತುತ ಭಾರತವನ್ನು ವಿಶ್ವದ ಯೋಗ ಗುರುವೆಂದು ಗೌರವಿಸಲಾಗುತ್ತಿದೆ. ಹಾಗಾದರೆ ಯೋಗ ಎಂದರೇನು? ಈ ಪ್ರಶ್ನೆಗೆ ಉತ್ತರಗಳು ಏಕರೂಪದಲ್ಲಿ ಇಲ್ಲ. ಮನುಷ್ಯನಾಗಿ ಜನ್ಮ ತಳೆಯುವುದನ್ನೇ ಒಂದು ಸುಯೋಗ ಎಂದು ಪರಿಭಾವಿಸಿದ್ದವರು ಭಾರತೀಯರು. ಹಾಗಾಗಿ ನಮ್ಮವರ ಯೋಗದ ಪರಿಕಲ್ಪನೆಗಳಲ್ಲಿ ನಮ್ಮ ನಮ್ಮ ಹುಟ್ಟು, ಜೀವನ ಕ್ರಮಗಳು ಅಂದರೆ ಕರ್ಮ ಕ್ರಿಯಾಚರಣೆಗಳ, ಸಾಂಸ್ಕೃತಿಕ ಸಾಧನೆ, ಒಟ್ಟಾರೆ ಬದುಕುವ ಸನ್ಮಾರ್ಗಗಳೆಲ್ಲವೂ ಸುಯೋಗದ ಫಲಗಳೇ. ಯೋಗವೆಂದರೆ ಪಡೆದುಕೊಂಡಿರುವ ನಮ್ಮ ನಮ್ಮ ಶರೀರ ಮತ್ತು ಮನಸ್ಸು. ಈ ಶರೀರ ಮತ್ತು ಮನಸ್ಸುಗಳು ಅಥವಾ ಆತ್ಮವು ತನ್ನನ್ನು ರೂಪಿಸಿದ ಮಹಾತ್ಮನೊಂದಿಗೆ ಕೂಡಿಕೊಳ್ಳುವುದು. ಈ ಕೂಡುವಿಕೆ ಎನ್ನುವ ಅರ್ಥದಿಂದ ಮೊದಲಾಗಿ ಯೋಗವೆಂದರೆ ದರ್ಶನವೆಂದು, ದಾರ್ಶನಿಕ ಸಿದ್ಧಾಂತವೆಂದು, ಯೋಗ ಶಾಸ್ತ್ರವೆಂದು, ಯೋಗ ಸಮಾಧಿ ಎಂದು ವಿವರಿಸಲಾಗಿದೆ. ಈ ಯೋಗವು ನಮ್ಮ ನಂಬಿಕೆಗಳನ್ವಯ ಚತುರ್ವಿಧ ಫಲಗಳಾದ ಧರ್ಮ, ಅರ್ಥ, ಕಾಮ, ಮೋಕ್ಷ ಸಾಧನೆಗಳಿಗೆ ಕಾರಣವಾಗಬಲ್ಲದು. ಈ ಪುರುಷಾರ್ಥಗಳು ಈಡೇರಬೇಕಾದದ್ದು ಶರೀರ ಹಾಗೂ ಈ ಶರೀರದಲ್ಲಿರುವ ಚಿತ್ತದ ಸಮೈಕ್ಯತೆಯ ಮೂಲಕ ಮಾತ್ರ. ಹಾಗಾಗಿ ಚಿತ್ತ ಅಥವಾ ಆತ್ಮಶುದ್ಧಿ, ಒಟ್ಟಾರೆ ಸ್ವಾಸ್ಥ್ಯವನ್ನ ಕಾಯ್ದುಕೊಳ್ಳುವಲ್ಲಿ ಯೋಗವೇ ಅತ್ಯಂತ ಪ್ರಮುಖವಾದ ಮಾಧ್ಯಮ. ಯೋಗ ಪದ ನಿಷ್ಪತ್ತಿಗಳನ್ನು ಮೂರು ನೆಲೆಗಳಲ್ಲಿ ಗುರುತಿಸಲಾಗಿದೆ. ಮೊದಲನೆಯದು ಏಕಾಗ್ರತೆ, ಎರಡನೆಯದು ಮನಸ್ಸಿನ ಚಲನವಲನಗಳ ಮೇಲೆ ನಿಯಂತ್ರಣ ಸಾಧಿಸಿಕೊಳ್ಳುವ ಕ್ರಮ, ಮತ್ತು ಕೊನೆಯದನ್ನ ಯಜ್ಞವೆಂದು ಹೆಸರಿಸಿದೆ. ಇಲ್ಲಿ ಯಜ್ಞವೆಂದರೆ ಸೇರಿಸು ಕೂಡಿಸು, ಆತ್ಮನನ್ನು ಪರಮಾತ್ಮನಲ್ಲಿ ಕೂಡಿಸುವುದು. ಯೋಗವನ್ನು ಅಳವಡಿಸಿಕೊಂಡವನು ಯೋಗ ಸಾಧಕ. ಈ ಸಾಧಕನಿಗೆ ಅತೀಂದ್ರಿಯ ಅಭೌತಿಕ ಅನುಭವವನ್ನು ಯೋಗವು ಕೊಡುತ್ತದೆ ಎನ್ನಲಾಗಿದೆ. ಯೋಗವೆಂಬುದನ್ನು ಅನಂತ ರೀತಿಯ ಅರ್ಥವ್ಯಾಪ್ತಿಗಳಲ್ಲಿ ಹರಡಿಕೊಂಡ ಚಿದಾಕಾಶವೆಂದು ತಿಳಿಯಬಹುದಾಗಿದೆ. ಉಪನಿಷತ್ತುಗಳಲ್ಲಿ ಯೋಗವನ್ನು ಆಧ್ಯಾತ್ಮ ಯೋಗವೆಂದು ಹೆಸರಿಸಿದೆ. ಧ್ಯಾನ, ಉಪಾಸನೆ, ಶುದ್ಧ ಚಿತ್ತದಿಂದ ಇರುವಿಕೆ, ಏಕಾಗ್ರತೆಯನ್ನು ಕಾಯ್ದುಕೊಳ್ಳುವುದು ಯೋಗ ಸಾಧನೆಯ ಕ್ರಮಗಳೆಂದು ವಿಶ್ಲೇಷಿಸಿದೆ. ನಮ್ಮಲ್ಲಿನ ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ನಿಯಂತ್ರಣಕ್ಕೆ ಒಳಪಟ್ಟು ಬುದ್ಧಿಯು ಸ್ಥಿರವಾಗುವ ಪ್ರಕ್ರಿಯೆಯಿಂದ ನಮ್ಮ ಚಿತ್ತವು ಅತ್ಯಂತ ಉನ್ನತ ಹಂತವನ್ನು ತಲುಪುತ್ತದೆ. ಹೀಗೆ ತಲುಪುವ ಹಂತವೇ ಯೋಗವೆಂದು ಋಷಿಮುನಿಗಳು ಗುರುತಿಸಿದ್ದಾರೆ. ಸ್ಥಿರಂ ಇಂದ್ರಿಯ ಧಾರಣಂ ಎನ್ನುವುದು ನಮ್ಮ ನಮ್ಮ ಬಾಹ್ಯ ಇಂದ್ರಿಯಗಳನ್ನು ಮತ್ತು ಅಂತರ್ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು. ಹೀಗೆ ಇಡುವ ಸಾಮರ್ಥ್ಯವನ್ನು ಹೊಂದುವ ಮಾರ್ಗವೇ ಯೋಗ ಮಾರ್ಗ. ಯೋಗದಲ್ಲಿ ಒಂದು ಪ್ರಕಾರವೆಂಬಂತೇನೂ ಇಲ್ಲ. ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ, ರಾಜಯೋಗ, ಹಠಯೋಗ, ಪೂರ್ಣಯೋಗ, ವಿಭೂತಿಯೋಗ, ಅದರಲ್ಲಿಯೂ ವೈದಿಕರು ಕಂಡುಕೊಂಡ ಯೋಗದ ಪರಿಕಲ್ಪನೆ ಮತ್ತು ಅವುಗಳನ್ನು ತಿಳಿಸುವಲು ರೂಪಿಸಿಕೊಂಡ ವೈದಿಕ ಧರ್ಮದ ಪರಿಭಾಷೆಗಳಿಗೂ, ಬೌದ್ಧರು ಹೇಳಿದ ಯೋಗದ ರೂಪ ಸ್ವರೂಪ ಬಳಸಿಕೊಂಡ ಬೌದ್ಧ ಧರ್ಮದ ಪರಿಭಾಷೆಗಳಿಗೂ, ಜೈನರ ಯೋಗ ಸಿದ್ಧಾಂತಗಳಿಗೂ ಮತ್ತು ಅಲ್ಲಿನ ಪರಿಭಾಷೆಗಳಿಗೂ ಸಾಕಷ್ಟು ಅಂತರಗಳಿವೆ. ಅದೇ ರೀತಿ ಇಸ್ಲಾಂ ಮತ್ತು ಕ್ರೈಸ್ತ ಮತ ಧರ್ಮಗಳಲ್ಲಿಯೂ, ಸಿಖ್ಖ ಮುಂತಾದ ಧರ್ಮಗಳಲ್ಲಿಯೂ ಸಹ ದೈವ ಸಾಕ್ಷಾತ್ಕಾರ ಕುರಿತ ವ್ಯಾಪಕ ಚಿಂತನೆಗಳಿವೆ. ಅವೆಲ್ಲವೂ ಸಹ ಯೋಗ ಮಾರ್ಗಗಳೆಂದು ಅಲ್ಲಿನ ವಿಚಾರಗಳನ್ನು, ಪರಿಭಾಷೆಗಳನ್ನು ಯೋಗ ಮಾರ್ಗದ ವಿವಿಧ ಮೊಜಲುಗಳೆಂದು ಪರಿಭಾವಿಸಲು ಅವಕಾಶಗಳಿವೆ. ಹೀಗಾಗಿ ಆಯಾ ಕಾಲಗಳಲ್ಲಿ ಭಾರತದಾದ್ಯಂತ ಬೆಳೆದು ಬಂದ ಮತಧರ್ಮಗಳು, ಆ ಮತಧರ್ಮಗಳ ಆಚಾರ್ಯರು, ಅಧ್ವರ್ಯುಗಳು, ಸೈದ್ಧಾಂತಿಕ ಚಿಂತನೆಗಳ ಪ್ರತಿಪಾದಕರು ಯೋಗ ಮತ್ತು ಯೋಗಶಾಸ್ತ್ರವನ್ನು ವಿಸ್ತರಿಸಿಕೊಂಡೇ ಬಂದಿದ್ದಾರೆ. ಮೇಲಾಗಿ ಯೋಗವು ಎಲ್ಲರಿಗೂ ಅನ್ವಯವಾಗುವ ಸಾಧನಾ ಮಾರ್ಗ. ಹಾಗಾಗಿ ಇಂದು ಯೋಗವೆಂಬುದು ಅನಂತ ಆಯಾಮಗಳನ್ನು ಒಳಗೊಂಡ ವಿಶಾಲ ಬಾಂಧಳದಂತೆ ನಮ್ಮ ಸಮಸ್ತ ವಿಶ್ವವನ್ನು

0: ಆವರಿಸಿ ನಿಂತಿದೆ. ಈ ಎಲ್ಲ ಚಿಂತನೆಗಳ ಅಂತಿಮ ಉದ್ದೇಶ ಮಾತ್ರ ಒಂದೇ, ಅದು ಆತ್ಮ ಸಾಕ್ಷಾತ್ಕಾರ. ಜೀವಾತ್ಮ ಪರಮಾತ್ಮನೊಡನೆ ಸಂಲಗ್ನ ಸಾಧಿಸಿಕೊಳ್ಳುವುದು.
1: ಇದುವರೆಗೆ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:35. ಕೇಳೋಣ ದೇಶಭಕ್ತಿ ಗೀತೆ, ಶಿವರಾಮು ಇವರ ರಚನೆ ವೃಂದಗಾನದಲ್ಲಿ.

0: ಇದುವರೆಗೆ ದೇಶಭಕ್ತಿ ಗೀತೆಯಲ್ಲಿ ಶಿವರಾಮು ಇವರ ರಚನೆಯನ್ನ ವೃಂದಗಾನದಲ್ಲಿ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:40. ಈಗ ಕೇಳಿ ರೈತರಿಗೆ ಸಲಹೆ, ಡಾಕ್ಟರ್ ಉಮೇಶ್ ಹಿರೇಮಠ ಅವರಿಂದ.
1: ಆಕಾಶವಾಣಿ ರಾಯಚೂರು.
2: ಎಲ್ಲ ರೈತ ಬಂದರೆ ನಮಸ್ಕಾರ. ಇನ್ನೇನು ಮುಂಗಾರು ಹಂಗಾಮು ಪ್ರಾರಂಭವಾಗ್ತಾ ಇದೆ. ಸೊ ಎಲ್ಲ ರೈತರು ಒಂದು ಮುಂಗಾರು ಹಂಗಾಮಿಗೆ ಬೇಕಾಗುವಂಥ ಒಂದು ವಿವಿಧ ಬೆಳೆಗಳ ಒಂದು ಬೀಜಗಳನ್ನು ಆಯ್ಕೆ ಮಾಡೋದ್ರಲ್ಲಿ ಎಲ್ಲರೂ ನಿರತರಾಗಿದ್ದಾರೆ. ಈ ಒಂದು ಕಾರ್ಯಕ್ರಮದ ಮೂಲಕ ರೈತರಿಗೆ ನಾನು ಒಂದು ಮಾಹಿತಿಯನ್ನು ಕೊಡಬೇಕಂತ ಹೇಳಿದ್ರೆ, ನಮ್ಮ ಕೃಷಿಯಲ್ಲಿ ಬೀಜವು ಕೂಡ ಒಂದು ತನ್ನದೇ ಆದ ಒಂದು ಪ್ರಾಮುಖ್ಯತೆಯನ್ನು ಹೊಂದಿದೆ. ಒಂದು ಹಲವು ಒಂದು ಸಂಶೋಧನೆ ಮುಖಾಂತರ ನಾವು ಏನು ಕಂಡುಕೊಂಡಿದ್ದೇವೆ ಅಂದರೆ, ಕೃಷಿಯಲ್ಲಿ ಉತ್ತಮ ಗುಣಮಟ್ಟದ ಬೀಜಗಳನ್ನು ಉಪಯೋಗ ಮಾಡೋದ್ರಿಂದ ಕನಿಷ್ಠ ನಾವು 15-20% ಹೆಚ್ಚಿನ ಇಳುವರಿಯನ್ನು ಪಡೆದುಕೊಳ್ಳುವಂಥ ಒಂದು ಸಂಶೋಧನಾ ವರದಿ ಇದೆ. ಅದೇ ರೀತಿಯಾಗಿ ಹಂಗಾಮಿಗೆ ಒಂದು ವಿವಿಧ ಬೆಳೆಗಳ ಒಂದು ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕಾದ್ರೆ ರೈತರು ಹಲವಾರು ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗ್ತದೆ. ಯಾಕಂತಂದರೆ ಕೃಷಿಯಲ್ಲಿ ನಾವು ಬೀಜವನ್ನು ಒಂದು ಸಾರಿ ನಾವು ಬಿತ್ತಿದಾಗ ನಾವು ತದನಂತರ ಯಾವುದೇ ರೀತಿಯಿಂದ ಒಂದು ವ್ಯವಸ್ಥೆ ಬಂದರೂ ಕೂಡ ನಾವು ಬೀಜವನ್ನು ಬದಲಾವಣೆ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಈಗ ಯಾವುದೇ ಒಂದು ರೋಗ ಬಂದಾಗ ಅಥವಾ ಕೀಟ ಬಂದಾಗ ನಾವು ಸಿಂಪಡಣೆ ಮಾಡಿದಾಗ ಆ ಒಂದು ಕೀಟನಾಶಕ ಇರ್ಬೋದು ರೋಗನಾಶಕ ಇರ್ಬೋದು ಸರಿಯಾಗಿ ಕಾರ್ಯನಿರ್ವಹಿಸದೆ ಹೋದರೆ ನೀವು ಇನ್ನೊಂದು ಬೇರೆ ಒಂದು ಕೀಟನಾಶಕವನ್ನು ಸಿಂಪಡಣೆ ಮಾಡುವ ಒಂದು ಅವಕಾಶ ಇದೆ, ಅಥವಾ ಸೆಕೆಂಡ್ ಚಾನ್ಸ್ ಅಂತ ಏನು ಹೇಳ್ತೇವೆ ಅಲ್ಲಿ ಅವಕಾಶ ಇದೆ. ಆದರೆ ನಮ್ಮ ಒಕ್ಕಲುತನದಲ್ಲಿ ಬೀಜವನ್ನು ಬಿತ್ತಿದ ನಂತರ ಆ ಒಂದು ಹಂಗಾಮು ಮುಗಿದ ಮೇಲೇ ಕೂಡ ಏನು ಬೀಜವನ್ನು ಆಯ್ಕೆ ಮಾಡಿಕೊಂಡಿದ್ರೆ ಅದರ ಮೇಲೆ ನಿರ್ಧಾರವಾಗಿರ್ತದೆ. ಅದಕ್ಕೆ ರೈತರು ಯಾವುದೇ ಒಂದು ತಳಿಯ ಬೆಳೆ ಆಗಿರ್ಬೋದು, ಈಗ ವಾಣಿಜ್ಯ ಬೆಳೆ ಆಗಿರ್ಬೋದು ಅಥವಾ ತರಕಾರಿ ಬೆಳೆ ಆಗಿರ್ಬೋದು, ಬೆಳೆಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ರೈತರು ಒಂದು ಹಲವಾರು ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗ್ತದೆ. ಅದರಲ್ಲಿ ಪ್ರಮುಖವಾಗಿ ನೀವು ಯಾವ ಬೆಳೆಯನ್ನು ಆಯ್ಕೆ ಮಾಡಿಕೊಳ್ಳುತ್ತೀರಿ ಅದು ಭಾಳ ಪ್ರಮುಖವಾಗಿರ್ತದೆ. ನೀವು ಆಯ್ಕೆ ಮಾಡಿಕೊಳ್ಳುವಂಥ ತಳಿ ನಿಮ್ಮ ವಾತಾವರಣಕ್ಕೆ, ನಿಮ್ಮ ಹೊಲಕ್ಕೆ ಅಥವಾ ನಿಮ್ಮ ಏನು ಯಾವ ಒಂದು ಹೂಬಳಿಯಲ್ಲಿರ್ತೀರಿ ಆ ಒಂದು ಪ್ರದೇಶಕ್ಕೆ ಅದು ಹೊಂದಿಕೊಳ್ಳಬೇಕು. ಈಗ ಹೆಚ್ಚಾಗಿ ಪ್ರಮುಖವಾಗಿ ನಾವು ಕೃಷಿಯಲ್ಲಿ ಒಂದು ಎರಡು ತರನಾದ ಒಂದು ತಳಿಗಳನ್ನು ಕಾಣ್ತಾ ಇವೆ. ಅದು ಮೊದಲನೇದಾಗಿ ನೇರ ತಳಿ ಅಥವಾ ಇಂಗ್ಲೀಷಲ್ಲಿ ಓಪನ್ ಪಾಲಿನೇಟೆಡ್ ವೆರೈಟೀಸ್ ಅಂತ ಹೇಳ್ತೀವಿ. ಎರಡನೇದಾಗಿ ಹೈಬ್ರಿಡ್ ಅಥವಾ ಸಂಕರಣ ತಳಿ. ಸಂಕರಣ ತಳಿ ಹೆಚ್ಚಾಗಿ ಎಲ್ಲೂ ಒಂದು ಫಲವತ್ತಾದ ಭೂಮಿ ಇದೆ, ಅದೇ ರೀತಿಯಾಗಿ ನೀರನ್ನು ಕೊಡುವಂತಹ ಒಂದು ಏನು ವ್ಯವಸ್ಥೆ ಇದೆ, ನೀರಾವರಿ ವ್ಯವಸ್ಥೆ ಇದೆ, ಅಂತ ಒಂದು ಪ್ರದೇಶಗಳಲ್ಲಿ ಈ ಹೈಬ್ರಿಡ್ಸ್ ಅಥವಾ ಸಂಕರಣ ತಳಿಗಳು ಚೆನ್ನಾಗಿ ಬರ್ತವೆ. ಅದಕ್ಕೆ ನೀವು ಆಯ್ಕೆ ಮಾಡಿಕೊಳ್ಳುವಾಗ ನಿಮ್ಮ ಭೂಮಿಗೆ ನೀರಾವರಿ ವ್ಯವಸ್ಥೆ ಇದನ್ನು ಅಥವಾ ಭೂಮಿ ಫಲವತ್ತಾದ ಇದೆಯೋ ಅಂತ ನೀವು ಅದನ್ನು ನೋಡಿಕೊಂಡು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಎರಡನೇದಾಗಿ ನೀವು ಆಯ್ಕೆ ಮಾಡಿಕೊಳ್ಳುವಂಥ ತಳಿ ಅಥವಾ ಹೈಬ್ರಿಡ್ ಅಂತ ಏನು ಹೇಳ್ತೀವಿ ಅದು ನಿಗದಿತವಾದ ಒಂದು ವ್ಯಾಲಿಡಿಟಿ ಪೀರಿಯಡ್ ಅಥವಾ ನಾವೇನು ಬೀಜದ ಪ್ಯಾಕೆಟ್ ಮೇಲೆ ಹಾಕಿರ್ತಾರೆ ಅದನ್ನು ನೀವು ಚೆಕ್ ಮಾಡಿಕೊಳ್ಬೇಕು. ಭಾರತದ ಒಂದು ಬೀಜ ಕಾಯ್ದೆ ಪ್ರಕಾರ ಯಾವುದೇ ಒಂದು ಬೀಜ ಮಾರಾಟಗಾರಾಗಿರ್ಬೋದು ಅಥವಾ ಬೀಜೋತ್ಪಾದಕರಾಗಿರ್ಬೋದು ಬೀಜ ಮಾರಾಟ ಮಾಡಬೇಕಾದ್ರೆ ಅದರ ಪ್ಯಾಕೆಟ್ ಬೀಜ ಒಂದು ಪ್ಯಾಕೆಟ್ ಮೇಲೆ ಒಂದು ನಿಗದಿತವಾದ ಗುಣಧರ್ಮಗಳನ್ನು ನೀವು ಅದನ್ನು ಕೊಡಲೇಬೇಕಾಗತ್ತೆ. ಅದನ್ನು ರೈತರು ಎಲ್ಲರೂ ಕಂಪಲ್ಸರಿ ಅದನ್ನು ನೀವು ಅದನ್ನು ನೋಡಿಕೊಂಡು ಖರೀದಿ ಮಾಡಬೇಕಾಗತ್ತೆ. ಪ್ರಮುಖ ಒಂದು ಬೀಜದ ಗುಣ ಲಕ್ಷಣಗಳ ಬಗ್ಗೆ ಹೇಳಬೇಕಂತಂದರೆ ಆ ಬೀಜ ಪ್ಯಾಕೆಟ್ ಮೇಲೆ ಹಲವಾರು ಬೀಜ ಮಾರಾಟಗಾರರು ಕೆಲವೊಂದು ಗುಣಲಕ್ಷಣಗಳನ್ನು ಅವರು ಅಲ್ಲಿ ನಮೂದಿಸಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ ನೀವು ಗಮನಿಸಬೇಕಾದ ಅಂಶಗಳು ಹೇಳ್ಬೇಕಂತಂದರೆ ಮೊಳಕೆ ಪ್ರಮಾಣ. ಪ್ರತಿಯೊಂದು ಬೆಳೆಗೂ ಒಂದು ನಿರ್ದಿಷ್ಟವಾದ ಒಂದು ಕನಿಷ್ಠ ಒಂದು ಬೀಜ ಮೊಳಕೆ ಪ್ರಮಾಣವನ್ನು ನಮ್ಮ ಸರ್ಕಾರವು ನಿಗದಿಪಡಿಸಿರ್ತದೆ. ಅದರಲ್ಲಿ ಪ್ರಮುಖವಾಗಿ ಹೇಳಬೇಕಂತಂದರೆ ದ್ವಿದಳ ಧಾನ್ಯ ಆಗಿರ್ಬೋದು ಅದರಲ್ಲಿ 75%, ಅದೇ ರೀತಿಯಾಗಿ ಹತ್ತಿಗೆ ಬಂತಂದರೆ ಅದರಲ್ಲಿ 75%. ಅದೇ ರೀತಿಯಾಗಿ ವಿವಿಧ ಬೆಳೆಗಳಿಗೆ ಒಂದು ಕನಿಷ್ಠ ಒಂದು ಮೊಳಕೆ ಪ್ರಮಾಣವನ್ನು ನಿಗದಿಪಡಿಸುತ್ತಾರೆ. ಆ ಒಂದು ನೀವು ಆಯ್ಕೆ ಮಾಡಿಕೊಳ್ಳುವಂಥ ತಳಿಗೆ ಆ ನಿರ್ದಿಷ್ಟ ಒಂದು ಬೀಜ ಮೊಳಕೆ ಪ್ರಮಾಣ ಇದೋ ಇಲ್ಲವೋ ಅಂತೇಳಿ ನೀವು ನೋಡಬೇಕಾಗುತ್ತೆ. ಎರಡನೇದಾಗಿ ಒಂದು ಪ್ರಮುಖ ಒಂದು ಬೀಜ ಗುಣಲಕ್ಷಣ ಅಂತಂದರೆ ಫಿಸಿಕಲ್ ಪ್ಯೂರಿಟಿ ಅಥವಾ ನಾವು ಭೌತಿಕ ಶುದ್ಧತೆ ಅಂತ ಹೇಳ್ತೇವೆ. ಅದು ಕೂಡ ಎಲ್ಲ ಒಂದು ಬೆಳೆಗಳಿಗೆ ಸಾಮಾನ್ಯವಾಗಿ 98% ಇರಬೇಕು. ಅದು ಕೂಡ ಇದೇ ಇಲ್ಲವೋ ಅಂತೇಳಿ ನೀವು ಖಾತ್ರಿಪಡಿಸಿಕೊಳ್ಬೇಕಾಗುತ್ತೆ. ಮೂರನೇದು ಒಂದು ತಳಿ ಶುದ್ಧತೆ.
0: ಇದುವರೆಗೆ ಡಾಕ್ಟರ್ ಉಮೇಶ್ ಹಿರೇಮಠ ಅವರಿಂದ ರೈತರಿಗೆ ಸಲಹೆ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ರಾಯಚೂರು.

0: ಈ ಕಾರ್ಯಕ್ರಮದ ಪ್ರಾಯೋಜಕರು ಬಾಲಂಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಯಚೂರು.
1: ಕೇಳಿ, ಅರಿವೆಂಬ ಗುರುವಿಗೆ ಶರಣೆಂಬೆ

0: ಕೇಳ್ರಿ ಅರಮನೆಗೆ ಕನ್ನ ಹೊಡೆದ ಕಳ್ಳನನ್ನ ಹಿಡಿದುಕೊಟ್ಟವರಿಗೆ 1,000 ನಾಣ್ಯಗಳನ್ನ ಬಹುಮಾನ ಕೊಡುವುದಾಗಿ ಅರಸರು ಘೋಷಣೆ ಮಾಡಿದ್ದಾರೆ.
1: ಚಿನ್ಬಸವಣ್ಣ, ಅರಮನೆಯಲ್ಲಿ ಕದ್ದ ಕಳ್ಳ ಮಹಾಮನೆಗೆ ಬಂದೇ ಬರ್ತಾನೆ. ನಾವೆಲ್ಲರೂ ಸೇರಿ ಇಂದು ರಾತ್ರಿ ಕಳ್ಳನನ್ನು ಹಿಡಿದು ಅರಸರಿಗೆ ಒಪ್ಪಿಸೋಣ. ಹಾಂ, ನನ್ನ ಕೊರಳೊಳಗಿದ್ದ ಆಭರಣನ ಬಿಚ್ಚಿಕೊಡ್ತೀನಿ. ಹಾಂ, ತಗೋ, ಇದನ್ನು ನೆಲುವಿನ ಮೇಲಿಡು.
2: ಹೋಗಿ ಬಿಜ್ಜಳ ಅರಸರಿಗೆ ಸುದ್ದಿ ಮುಟ್ಟಿಸಿ, ಹಾಗೆಯೇ ನೀವಿಬ್ರು ಹೋಗಿ ಬಸವಣ್ಣರಿಗೆ ಸುದ್ದಿ ತಿಳಿಸಿ ಅವರನ್ನ ಕರ್ಕೊಂಡು ಬನ್ನಿ.
1: ಆಭರಣ ಕದ್ದ ಕಳ್ಳ ಇವನೇ.
3: ಅಪಚಾರ ಅಪಚಾರ, ಎಲ್ಲಿದ್ದಾನೆ ಕಳ್ಳ? ಇವರೆಲ್ಲ ಶಿವಶರಣರು ನೋಡು, ಹಣೆ ಮೇಲೆ ವಿಭೂತಿ ಇದೆ. ಇವರನ್ನ ಕಳ್ಳ ಅಂತಿರಲ್ಲ, ನಮ್ಮನ್ನ ಎಚ್ಚರಿಸ್ಲಿಕ್ಕೆ ಬಂದ ಬಲುಗಳ್ಳರು ಇವರು. ನಾವು ಕಳ್ಳರು? ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಯ್ಯನಲ್ಲದೆ ಬೇರಲ್ಲ. ಏ, ಕೊಡು ಕೊಡಲೆ ಚಂಡಾಲಗಿತ್ತಿ, ಎನ್ನಯ್ಯನ ಕೈ ನೊಂದಾವು.
4: ತಾಯಿಯವರನ್ನ ನಿಂದಿಸಬೇಡಿ ಎನ್ನುಡಿಯ, ನನ್ನದು ಘೋರ ಅಪರಾಧ ಆಗಿದೆ. ನಾನು ಕಳ್ಳ, ನನ್ನ ಹೆಸರು ಮಾರಯ್ಯ. ನನ್ನ ಜೊತೆ 5 ಜನ ಬಂದಿದ್ದಾರೆ. ನಾವು ಅರಮನೆಯಲ್ಲಿ ಕನ್ನ ಹೊಡೆದು ಚಿನ್ನಾಭರಣಗಳನ್ನು ದೋಚಿದವರು. ನಮ್ಮ ತಲೆ ತಂದು ಕೊಟ್ಟವರಿಗೆ ಅರಸರು ಬಹುಮಾನ ಘೋಷಿಸಿದ್ದಾರೆ. ಆದರೆ ಇಲ್ಲಿ ನೀವು ನಮ್ಮನ್ನು ಹಿಡಿದುಕೊಟ್ಟ ತಾಯಿಯನ್ನು ಚಂಡಾಲಗಿತ್ತಿ ಅಂತ ನಿಂದಿಸ್ತಿದ್ದೀರಿ. ಎನ್ನಯ್ಯನ ಕೈ ನೊಂದಾವು ಅಂತ ಹೇಳ್ತಾ ಕದ್ದ ಆಭರಣಗಳನ್ನು ಕೊಡು ಅಂತ ಹೇಳ್ತಿದ್ದೀರಿ. ನಾನು ಕೂಡಲ ಸಂಗಯ್ಯನಲ್ಲ, ಕಳ್ಳ. ಕಣ್ಣು ಮಾರಿ ಮಾರಯ್ಯ ಅಂತ ನನ್ನ ಕರೀತಾರೆ. ಹಣೆಯಲ್ಲಿ ಭಸ್ಮ, ಕೊರಳಲ್ಲಿ ಲಿಂಗ ಇಲ್ಲದಿದ್ದರೆ ಮಹಾಮನೆಯಲ್ಲಿ ಪ್ರವೇಶ ಇಲ್ಲ ಅಂತ ಕೇಳಿ ಕೊರಳಲ್ಲಿ ಬದನೆಕಾಯಿ ಕಟ್ಕೊಂಡು ಹಣೆಗೆ ವಿಭೂತಿ ಧರಿಸಿ ಮಹಾಮನೆಗೆ ಪ್ರವೇಶ ಮಾಡಿದೆವು. ದಯವಿಟ್ಟು ಕ್ಷಮಿಸಿ ಎನ್ನುಡಿಯ, ಆ ಮಹಾತಾಯಿಯನ್ನು ನಿಂದಿಸಬೇಡಿ. ನಾವು ಮಹಾಮನೆಗೆ ಬಂದದ್ದೇ ತಪ್ಪಾಯಿತು, ತಪ್ಪಾಯಿತು.
3: ಕೊರಳಲ್ಲಿ ಬದನೆಕಾಯಿ ಕಟ್ಟಿಕೊಂಡು ಅದನ್ನೇ ಲಿಂಗ ಅಂತ ಭಾವಿಸಿದ ಸಾಕ್ಷಾತ್ ಕೂಡಲ ಸಂಗಮ ದೇವ ನೀವು. ನಿಮಗಿದು ಸಾಷ್ಟಾಂಗ ನಮಸ್ಕಾರ.
4: ಅಯ್ಯೋ ಅಯ್ಯೋ, ಕ್ಷಮಿಸಿ ಎನ್ನುಡಿಯ, ನನ್ನಿಂದ ಘೋರ ಅಪರಾಧ ಆಯಿತು.
3: ಇಲ್ಲ, ನಿಮ್ಮಿಂದ ಯಾವ ಅಪರಾಧವೂ ಆಗಿಲ್ಲ ಶರಣರೇ. ಹೊನ್ನಿನೊಳಗೊಂದೆರೆಯ, ವಸ್ತ್ರದೊಳಗೊಂದೆಳೆಯ, ಅನ್ನದೊಳಗೊಂದಗುಳ, ಇಂದಿಂಗೆ ನಾಳಿಂಗೆ ಎಂದೆನಾದೊಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಅಂತ ಹೇಳಲಾಗಿಯೂ ಹೊನ್ನೆಂದರೇನು ಅಂತ ತಿಳಿಲಿಲ್ಲ. ಅದು ಹಳದಿ ಬಣ್ಣದ ಲೋಹ ಅಂತ ತಿಳಿಲಿಲ್ಲ. ಆಭರಣ ಧರಿಸಿದವರು ಲೋಹ ಅಂತ ತಿಳಿಯೋದಿಲ್ಲ. ಅದನ್ನು ಪಡೆಯುವ ಕಳ್ಳ ಕೂಡ ಲೋಹ ಅಂತ ತಿಳಿಯೋದಿಲ್ಲ. ಮನ ಆಭರಣ ಬಯಸಿ ಕೊಂಡು ಕಾಯಕ್ಕೆ ಶ್ರೀಮಂತನ ಪಟ್ಟ ಕಟ್ತದೆ, ಕದ್ದ ಕಾಯಕ್ಕೆ ಕಳ್ಳನ ಪಟ್ಟ ಕಟ್ತದೆ, ಯುದ್ಧವ ಮಾಡಿ ಕೊಂದು ಆಭರಣ ಪಡೆದಂಥ ಕಾಯಕ್ಕೆ ರಾಜನ ಪಟ್ಟ ಕಟ್ತದೆ. ಬಣ್ಣ ಇಲ್ಲದ ಲೋಹ ಯಾರಿಗೂ ಬೇಡ, ಹಾಗೆಯೇ ಬರೀ ಹಳದಿ ಬಣ್ಣ ಕೂಡ ಯಾರಿಗೂ ಬೇಡ. ಮನ ತನ್ನನ್ನು ಬಣ್ಣಕ್ಕೆ ಮರಳು ಮಾಡಿತೋ ಅಥವಾ ಲೋಹಕ್ಕೆ ಮರಳು ಮಾಡಿತೋ ಅಂತ ಕಾಯಕ್ಕೆ ಗೊತ್ತಾಗಬೇಕಲ್ಲ. ಮನದ ಮಾತು ಕೇಳ್ತಾ ಕೇಳ್ತಾ ಕಾಯದ ಆಯುಷ್ಯ ಮುಗಿದೇ ಹೋಗ್ತದೆ. ಮನ ಕಾಯದಲ್ಲಿಯೇ ಸಂಗಮವಾದ ಅರಿವೆಂಬ ಗುರುದೇವನ ಮಾತು ಕೇಳಿದರೆ ಸಾಕು, ಕಾಯ ಕೈಲಾಸ ಆಗ್ತದೆ, ಮನ ಘನಮನ ಆಗ್ತದೆ. ಮಾರಯ್ಯ ಶರಣರೇ, ತಮ್ಮ ಸಂಗಡಿಗರೊಂದಿಗೆ ಇದು ಚಿನ್ನ ಅಲ್ಲ ಬರೀ ಲೋಹ ಅಂತ ನಮ್ಮೆಲ್ಲರನ್ನ ಎಚ್ಚರಿಸಲಿಕ್ಕೆ ಬಂದಿದ್ದೀರಿ ನೀವು. ಆಭರಣವನ್ನು ಬಚ್ಚಿಟ್ಟುಕೊಂಡ ನಾವು ಕಳ್ಳರು, ಅದನ್ನು ಪಡೆದು ಎಚ್ಚರಿಸಲಿಕ್ಕೆ ಬಂದಂಥ ನೀವು ಬಲುಗಳ್ಳರು, ಸಾಕ್ಷಾತ್ ಕೂಡಲ ಸಂಗಮನಾಥರು ತಾವು.
4: ತಂದೆ ತಂದೆ ಬಸವರಸ, ನಮ್ಮೆಲ್ಲರ ಕಣ್ಣು ತೆರೆಸಿದ ತಂದೆ ನೀವು. ಲೋಹ ಅಂತ ತಿಳಿಯದ ನಾನು ಅದೆಷ್ಟೋ ಜನರನ್ನ ಕೊಂದು ಈ ಹಾಳು ಲೋಹವನ್ನು ಪಡೆದ ಪಾಪಿ ನಾನು. ನನ್ನ ಅಜ್ಞಾನವನ್ನು ಸುಟ್ಟು ಬೂದಿ ಮಾಡಿದಿರಿ ತಂದೆ, ಬೂದಿ ಮಾಡಿದಿರಿ.
3: ಇನ್ನು ಮುಂದೆ ನೀವು ಕನ್ನ ಮಾರಿ ಮಾರಯ್ಯ ಶರಣರು, ಸಕಲ ಶರಣರು ಇವರನ್ನ ಹೀಗೆ ಕರಿಬೇಕು.
0: ಓ, ಬಿಜ್ಜಳ ಮಹಾರಾಜರು ಸೈನಿಕರೊಂದಿಗೆ ಮಹಾಮನೆಗೆ ಆಗಮಿಸುತ್ತಿದ್ದಾರೆ. ಬಸವರಸ,
5: ಕಳ್ಳನನ್ನು ಮಹಾಮನೆಯ ಶರಣರು ಬಂಧಿಸಿದ್ದಾರೆಂದು ಸುದ್ದಿ ಬಂತು. ಬಸವರಸರೆ, ಕಳ್ಳ ಎಲ್ಲಿದ್ದಾನೆ?
3: ಇಲ್ಲಿ ಕಳ್ಳ ಇಲ್ಲ, ಅವನು ಸತ್ತು ಹೋದ. ಇಲ್ಲಿರೋದು ಮಾರಯ್ಯ ಶರಣರು ಮಾತ್ರ. ಶರಣರನ್ನ ತಾವು ಬಂಧಿಸುವಂತಿಲ್ಲ ಪ್ರಭುಗಳೇ. ಒಂದು ವೇಳೆ ತಾವು ಬಂಧಿಸಲೇಬೇಕು ಅಂತ ಹಠ ಹಿಡಿದ್ರೆ ನನ್ನನ್ನು ಬಂಧಿಸಬೇಕು ಅಷ್ಟೇ.
5: ಧನ್ಯನಾದೆ ಬಸವಣ್ಣ, ನಿನ್ನನ್ನು ಮಂತ್ರಿಯನ್ನಾಗಿ ಪಡೆದ ನಾನು ಧನ್ಯ. ನಿನ್ನಂಥ ಅರ್ಥ ಸಚಿವರು ಸಕಲ ರಾಜ್ಯಗಳಲ್ಲಿದ್ದರೆ ಸೆರೆಮನೆಗಳ ಅವಶ್ಯಕತೆಯೇ ಆ ರಾಜ್ಯಗಳಿಗೆ ಬರೋದಿಲ್ಲ ಬಸವಣ್ಣ.
3: ಹೊಗಳಬೇಡಿ ಅನ್ನೋಡಿಯ, ಸಕಲ ಕಾಯಗಳಲ್ಲೂ ಅರಿವಿನ ಶಕ್ತಿ ಇದೆ. ಅರಿವಿನ ಶಿಕ್ಷಣದ ಕೊರತೆಯಿಂದಾಗಿ ಕಾಯ ಆಯಾ ಮರವಿನ ಹಣೆಪಟ್ಟಿ ಹಚ್ಚಿಕೊಂಡಿದೆ ಅಷ್ಟೇ.
2: ಬಸವಣ್ಣನವರು ಮಾಡಿದ ಇಂದಿನ ಪಾಠ ನೀಲಮ್ಮ ತಾಯಿಯವರಿಗೂ, ಮಾರಯ್ಯನಿಗೂ, ಸಕಲ ಶರಣರಿಗೂ ಹಾಗೂ ಬಿಜ್ಜಳ ಮಹಾರಾಜರಿಗೂ ಏಕಕಾಲಕ್ಕೆ ಅನುಕೂಲ ಆಯಿತು. ಅದೆಂತಹ ಕರ್ಣಯ್ಯ ಹೃದಯ ಬಸವರಸರದು.
6: ಇದುವರೆಗೆ ಅರಿವೆಂಬ ಗುರುವಿಗೆ ಶರಣೆಂಬೆ, ಶರಣರ ಸತ್ಯಾನುಸಂಧಾನದ ಸರಣಿ ಪ್ರಸಾರವಾಯಿತು. ರಚನೆ ಬಸವರಾಜ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ದೇವಿನಬೆಂಚೆ. ಭಾಗವಹಿಸಿದ ಕಲಾವಿದರು ಡಂಗೂರದವ ಅಮರೇಶ್ ಆಶಿಹಾಳ್, ನೀಲಮ್ಮ ರಮಾ ಕುಲಕರ್ಣಿ, ಶರಣರು ಬಿ ನರಸಿಂಹಲು ಮತ್ತು ಅಮರೇಶ್ ಆಶಿಹಾಳ್, ಕಳ್ಳಮಾರಯ್ಯ ವೆಂಕಟೇಶ್ ಹೋಗಾರ್, ಬಿಜ್ಜಳ ಡಾಕ್ಟರ್ ವಿ ಜಿ ಬಾವುಲತ್ತಿ. ಶೀರ್ಷಿಕೆ ಗೀತೆ ಹಾಡಿದವರು ಮೌನೇಶ್ ಕುಮಾರ್ ಛಾವಣಿ. ಬಸವಣ್ಣನ ಪಾತ್ರ ವಹಿಸಿ ಈ ಸರಣಿಯನ್ನು ನಿರ್ದೇಶಿಸಿದವರು ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ.
7: ಈ ಕಾರ್ಯಕ್ರಮದ ಪ್ರಾಯೋಜಕರು ಬಾಲಂಕು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರಾಯಚೂರು. ಇಲ್ಲಿ ಎಲುಬು ಕೀಲಿಗೆ ಸಂಬಂಧಿಸಿದ ಎಲ್ಲ ರೀತಿಯ ಚಿಕಿತ್ಸೆ ದೊರೆಯುತ್ತದೆ. ಇಲ್ಲಿ ಟ್ರಾಮಾ ಸೆಂಟರ್, ಸಿಟಿ ಸ್ಕ್ಯಾನ್, ನ್ಯೂರೋ ಮೈಕ್ರೋಸ್ಕೋಪ್, ಬ್ರೇವ್ ಸರ್ಜರಿ, ಸ್ಪೈನ್ ಸರ್ಜರಿ, ನೀ ಸರ್ಜರಿ, ಲ್ಯಾಪ್ರೋಸ್ಕೋಪಿ, ಕೆಲನೋಸ್ಕೋಪಿ ಸೇರಿದಂತೆ ಎಲ್ಲ ರೀತಿಯ ಸೌಲಭ್ಯಗಳು ಇಲ್ಲಿ ದೊರೆಯುತ್ತವೆ. ವೈದ್ಯಕೀಯ ವಿಭಾಗ, ಶಸ್ತ್ರಚಿಕಿತ್ಸೆ, ಒಬಿಜಿ, ಸ್ತ್ರೀರೋಗ ವಿಭಾಗ ಸೇರಿದಂತೆ ಅನೇಕ ರೀತಿಯ ಚಿಕಿತ್ಸೆ ವಿಭಾಗಗಳು ಇಲ್ಲಿವೆ.
8: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:55. ಈಗ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
9: ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ನವದೆಹಲ್ಯಾಂ ಮ್ಯಾನ್ಮಾರ್ ದೇಶಸ್ಯ ರಾಷ್ಟ್ರಪತಿನಾ ಯು ಮಿನ್ ಆಂಗ್ ಲೈಂಗ್ ಇತ್ಯನೇನ ಸಹ ಚರ್ಚಾಂ ಕರಿಷ್ಯತಿ. ಉಭಯೋಃ ದೇಶಯೋಃ ಮಧ್ಯೆ ಐತಿಹಾಸಿಕಾನಾಂ ಸಭ್ಯತಾನಾಂ ಚ ಸಂಬಂಧಾನ್ ಇತೋಪಿ ಸುದೃಢೀಕರಣಾಯ ವಾರ್ತಾಲಾಪಃ ಭವಿಷ್ಯತಿ. ವಾರ್ತಾಲಾಪಾವಧೌ ಮ್ಯಾನ್ಮಾರ ಭಾರತಯೋಃ ಮಧ್ಯೆ ಸುರಕ್ಷಾ ಸಂಪರ್ಕೌ ಚ ಸಮೇತ್ಯ ಸಂಪೂರ್ಣೇಷು ವಿಭಿನ್ನೇಷು ವಿಷಯೇಷು ಚರ್ಚಾಃ ಭವಿಷ್ಯಂತಿ. ರಾಷ್ಟ್ರೀಯ ಸುರಕ್ಷಾ ಪರಾಮರ್ಶದ ಅಜಿತ್ ಡೋಭಾಲ ಗತರಾತ್ರೌ ದಿಲ್ಲ್ಯಾಂ ಅತಿಥಿಗಣಮಾನ್ಯೈಃ ಸಹ ಮೇಲನಂ ವಿಹಿತವಾನ್. ಅವಧೇಯಂ ಯತ್ ಮ್ಯಾನ್ಮಾರ ದೇಶಸ್ಯ ರಾಷ್ಟ್ರಪತಿಃ ಶನಿವಾಸರೆ ಭಾರತಸ್ಯ ಪಂಚದಿವಸೀಯ ಯಾತ್ರಾಯಾಂ ಬಿಹಾರಸ್ಯ ಗಯಾನಗರಂ ಸಂಪ್ರಾಪ್ತವಾನ್ ಆಸೀತ್. ಮ್ಯಾನ್ಮಾರ ದೇಶಸ್ಯ ರಾಷ್ಟ್ರಪತೇಃ ಭಾರತಸ್ಯ ಆಧಿಕಾರಿಕ ಯಾತ್ರಾಯಾಃ ಕಾರಣಾತ್ ಉಭಯೋಃ ದೇಶಯೋಃ ಮಧ್ಯೆ ಬಹುಪಕ್ಷೀಯ ಸಂಬಂಧಃ ಇತೋಪಿ ಸುದೃಢಃ ಭವಿಷ್ಯತಿ ಇತ್ಯಪೇಕ್ಷಾಸ್ತಿ. ಪ್ರಧಾನಮಂತ್ರಿಯ ನರೇಂದ್ರ ಮೋದಿನ ಪ್ರಕೃತಿ ಸಂರಕ್ಷಣೆ, ಸ್ಥಾನೀಯ ಸಮಾಹ್ವಾನಾನಾಂ ನಿರಾಕರಣೆ, ಅನ್ಯ ಸಾಮಾಜಿಕ ಕಾರ್ಯೇಷು ಚ ತೇಷಾಂ ಪ್ರೇರಕ ಉಪಕ್ರಮಾಣಾಂ ಉಪಲಬ್ಧೀನಾಂ ಚ ವಿಷಯೆ ಅನೇಕೇಷಾಂ ನಾಗರಿಕಾಣಾಂ ಉತ್ಕೃಷ್ಟ ಯೋಗದಾನಾಯ ಪ್ರಶಂಸಾ ಕೃತ. ಆಕಾಶವಾಣ್ಯಾಃ ಸ್ವಕೀಯೇ ಮಾಸಿಕ ಕಾರ್ಯಕ್ರಮೆ ಮನ್ ಕಿ ಬಾತ್ ಇತ್ಯನೇನ ಕಾರ್ಯಕ್ರಮೇಣ ರಾಷ್ಟ್ರಂ ಅಭಿಸಂಬೋಧಯನ್ ಶ್ರೀ ಮೋದಿ ಝಾರ್ಖಂಡ್ ರಾಜ್ಯಸ್ಯ ರಾಂಚಿನಗರೆ ಆಯೋಜಿತೆ ರಾಷ್ಟ್ರೀಯ ವರಿಷ್ಠ ಅಥ್ಲೆಟಿಕ್ಸ್ ಫೆಡರೇಷನ್ ಸ್ಪರ್ಧಾಯಾಂ ಉದಯೋನ್ಮುಖ ಕ್ರೀಡಕಾನಾಂ ಉತ್ಕೃಷ್ಟ ಪ್ರದರ್ಶನಸ್ಯ ಪ್ರಶಂಸಾಂ ಅಕರೋತ್. ಪ್ರವರ್ತಮಾನಾಯಾಃ ಉಷ್ಣತರಂಗಸ್ಯ ಸ್ಥಿತಿಂ ಪ್ರತಿ ಚಿಂತಾಂ ಪ್ರಕಟಯನ್ ಪ್ರಧಾನಮಂತ್ರಿಣ ಜನಾನ್ ಅಧಿಕೃತಾನ್ ಉಪದೇಶಾನ್ ಅನುಸೃತ್ಯ ಸುರಕ್ಷಿತಂ ಸ್ಥಾತುಂ ಪೂರ್ವಸೂಚನಾನುಸಾರಂ ಕಾರ್ಯಂ ಚ ಕರ್ತುಂ ಉದ್ಬುದ್ಧವಾನ್.
10: ಇಸ್ ಸಮಯ ದೇಶ ಕೆ ಜ್ಯಾದಾತರ್ ಹಿಸ್ಸೋ ಮೇ ಬಹುತ್ ಗರ್ಮಿ ಪಡ್ ರಹಿ ಹೈ, ತೇಜ್ ಧೂಪ್ ಗರ್ಮ ಹವಾಯೆ, ಐಸೆ ಮೌಸಮ್ ಮೇ ಅಪನಾ ಧ್ಯಾನ್ ರಖನಾ ಬಹುತ್ ಜರೂರಿ ಹೈ. ಪಾನಿ ಪೀತೆ ರಹಿ ಹೈ, ಧೂಪ್ ಮೇ ಅಗರ್ ನಿಕಲ್ನಾ ಹಿ ಪಡೆ ತೋ ಥೋಡಾ ಸಂಭಲ್ ಕರ್ ನಿಕ್ಲೆ. ಇಸ್ ದಿಶಾ ಮೇ ಸರ್ಕಾರ ಕಿ ಭಿನ್ನ ಭಿನ್ನ ಡಿಪಾರ್ಟ್ಮೆಂಟ್ಸ್ ನೆ ಜೋ ಗೈಡ್ಲೈನ್ಸ್ ಜಾರಿ ಕಿ ಹೈ ವೋ ಭೀ ಭೂಲಿಯೇಗಾ ನಹೀಂ.
9: ಪಶ್ಚಿಮ ಬಂಗಾಳ ರಾಜ್ಯಸ್ಯ ಮುಖ್ಯಮಂತ್ರಿ ಶುಭೇಂದು ಅಧಿಕಾರಿ ಅದ್ಯ ಸ್ವಮಂತ್ರಿಮಂಡಲಸ್ಯ ವಿಸ್ತಾರಂ ಕರಿಷ್ಯತಿ. ಪಂಚತ್ರಿಂಶತ್ ನೂತನಾಃ ಮಂತ್ರಿಣಃ ಮಂತ್ರಿಮಂಡಲೆ ಸಮಾವಿಷ್ಟಾಃ ಭವಿಷ್ಯಂತಿ. ಶಪಥ ಗ್ರಹಣಂ ಪ್ರಾತಃ ಏಕಾದಶವಾದನೆ ಲೋಕಭವನೆ ಭವಿಷ್ಯತಿ. ನೂತನೇನ ಸಮಾವೇಶೇನ ಶುಭೇಂದು ಪ್ರಶಾಸನೆ ಮಹತ್ವಪೂರ್ಣರೂಪೇಣ ಸಂವರ್ಧನಂ ಭವಿಷ್ಯತಿ, ಯೇನ ಮೈ ಮಾಸಸ್ಯ ನವಮೇ ದಿನಾಂಕೆ ಪಂಚಮಂತ್ರಿಭಿಃ ಸಹ ಕಾರ್ಯಭಾರಂ ಸ್ವೀಕೃತಮಾಸೀತ್. ಅನೇನ ವಿಸ್ತಾರೇಣ ರಾಜ್ಯಮಂತ್ರಿಮಂಡಲಸ್ಯ ಮಂತ್ರಿಣಾಂ ಕುಲಸಂಖ್ಯಾ ಏಕಚತ್ವಾರಿಂಶತ್ ಯಾವತ್ ವರ್ಧಿತಾ ಭವಿಷ್ಯತಿ. ನಿರ್ವಾಚನಾಯೋಗೇನ ದಶ ರಾಜ್ಯಾಣಾಂ ಚತುರ್ವಿಂಶತಿ ರಾಜ್ಯಸಭಾಸದಸ್ಯಾನಾಂ ದ್ವಿವಾರ್ಷಿಕ ನಿರ್ವಾಚನಸ್ಯ ಕಾರ್ಯಕ್ರಮಸ್ಯ ಘೋಷಣಾ ಅದ್ಯ ಕ್ರಿಯತೆ. ಭೂತಪೂರ್ವ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ, ಕೇಂದ್ರೀಯ ಮಂತ್ರಿಣೌ ಜಾರ್ಜ್ ಕುರಿಯನ್ ತಥಾ ರವನೀತ ಸಿಂಹಶ್ಚ ತೇಷು ಸದಸ್ಯೇಷು ಅಂತರ್ಭವಂತಿ. ಆಂಧ್ರಪ್ರದೇಶೆ ಗುಜರಾತೆ ತಥಾ ಕರ್ನಾಟಕೆ ಪ್ರತ್ಯೇಕಸ್ಮಿನ್ ರಾಜ್ಯೆ ಚತ್ವಾರಿ ಚತ್ವಾರಿ ಆಸನಾನಿ ಸಂತಿ. ರಾಜಸ್ಥಾನೆ ತಥಾ ಮಧ್ಯಪ್ರದೇಶೆ ಪ್ರತ್ಯೇಕಸ್ಮಿನ್ ರಾಜ್ಯೆ ತ್ರೀಣಿ ತ್ರೀಣಿ ಆಸನಾನಿ ಸಂತಿ. ಝಾರ್ಖಂಡೆ ದ್ವೆ ಆಸನೆ ಸ್ಥಃ. ಮಣಿಪುರೆ, ಮೇಘಾಲಯೆ, ಅರುಣಾಚಲ ಪ್ರದೇಶೆ ಚ ಮಿಜೋರಮೆ ಚ ಪ್ರತ್ಯೇಕಸ್ಮಿನ್ ರಾಜ್ಯೆ ಏಕೈಕಂ ಆಸನಂ ರಿಕ್ತಮಸ್ತಿ. ಆಯೋಗಸ್ಯಾನುಸಾರಂ ಜೂನ ಮಾಸಸ್ಯ ಅಷ್ಟಾದಶ ದಿನಾಂಕೆ ಮತದಾನಂ ಭವಿಷ್ಯತಿ. ಮತಗಣನಾ ಅಪಿ ತಸ್ಮಿನ್ನೇವ ದಿನೆ ಭವಿಷ್ಯತಿ. ಮಹಾರಾಷ್ಟ್ರಸ್ಯ ತಮಿಳುನಾಡು ರಾಜ್ಯಸ್ಯ ಒಡಿಶಾ ರಾಜ್ಯಸ್ಯ ಚ ಪ್ರತ್ಯೇಕಸ್ಯ ಏಕಸ್ಯ ಆಸನಸ್ಯ ಕೃತೆ ರಾಜ್ಯಸಭಾಯಾಃ ಉಪನಿರ್ವಾಚನಸ್ಯ ಕಾರ್ಯಕ್ರಮಸ್ಯ ಅಪಿ ಆಯೋಗೇನ ಘೋಷಣಾ ಕ್ರಿಯತೆ. ಏತದ್ ನಿರ್ವಾಚನಮಪಿ ಅಗ್ರಿಮ ಮಾಸಸ್ಯ ಅಷ್ಟಾದಶ ದಿನಾಂಕೆ ಭವಿಷ್ಯತಿ. ಏಕೋನನವತಿ ವರ್ಷೀಯ ಪ್ರಖ್ಯಾತ ಗಾಯಿಕಾಯಾಃ ಸುಮನ ಕಲ್ಯಾಣಪುರಸ್ಯ ಮುಂಬೈನಗರೆ ಸ್ವನಿವಾಸಸ್ಥಾನೆ ಮೃತ್ಯುಃ ಅಭವತ್. ಪಂಚಾಶದಧಿಕ ಊನವಿಂಶತಿಶತತಮಾದ್ ವರ್ಷಾತ್ ಸಪ್ತತ್ಯಧಿಕ ಊನವಿಂಶತಿಶತತಮಂ ವರ್ಷಂ ಯಾವತ್ ಚಲಚಿತ್ರ ಸಂಗೀತಸ್ಯ ಸ್ವರ್ಣಯುಗೆ ನೈಕಾಸು ಭಾರತೀಯ ಭಾಷಾಸು ಕೃತ ಕಾರ್ಯಾಣಾಂ ಕೃತೆ ಏಷಾ ವಯೋವೃದ್ಧ ಗಾಯಿಕಾ ಪ್ರಸಿದ್ಧಾ ಆಸೀತ್. ಅಪಿ ಚ ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ಗತರಾತ್ರೌ ಅಹಮದಾಬಾದಸ್ಯ ನರೇಂದ್ರ ಮೋದಿ ಕ್ರೀಡಾಂಗಣೆ ಅಂತಿಮಸ್ಪರ್ಧಾಯಾಂ ಗುಜರಾತ್ ಟೈಟನ್ಸ್ ದಲಂ ಪಂಚಸ್ತೋಭೈಃ ಪರಾಜಿತ್ಯ ಗತ ವಿಜೇತೃದಲೇನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇತ್ಯನೇನ ಅಸ್ಯ ವರ್ಷಸ್ಯ ಶೃಂಖಲಾಪಿ ವಿಜಿತಾ ಇತಿ ವಾರ್ತಾಃ.
8: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7 ಗಂಟೆ.
11: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
12: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
11: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
12: ಓ ಹಾಗಾದ್ರೆ ಆ ಫೀಸು ಆ ಬುಕ್ಸು.
13: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
8: ಕೇಳುಗರೆ, ಬೆಳಗಿನ ಪ್ರಸಾರದಲ್ಲಿ 7:15 ಹಾಗೂ 9:05 ಭಾವಗೀತೆಗಳನ್ನು ಆಲಿಸಲಿದ್ದೀರಿ.

ಇನ್ನು 7:45 ಹಾಗೂ 9:30 ಚಿತ್ರಗೀತೆಗಳು ಬಿತ್ತರಗೊಳ್ಳಲಿವೆ. ಬೆಳಗಿನ ಪ್ರಸಾರದಲ್ಲಿ 8:30 ವಿವಿಧ ಕಲಾವಿದರ ಧ್ವನಿಗಳಲ್ಲಿ ವಚನ ಗಾಯನವನ್ನು ಕೇಳಲಿದ್ದೀರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 7:02. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
2: ಏನಮ್ಮ ಆ ಅಳ್ತಾ ಇರೋ ಮಗುನ ಹಾಗೂ ತಾಯಿನ ಒಳಗಡೆ ಕಳಿಸಿ.
3: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿಯನ.
2: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
1: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಉತ್ತಮ ಕಲಿಕೆ, ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ ಇಂದು ಶಾಲೆಗಳು ಪುನಾರಂಭ. ಮನ್ ಕಿ ಬಾತ್ ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳ ಮಂಡಲ ತಂಡದ ಕಾರ್ಯಶ್ಲಾಘಿಸಿದ ಪ್ರಧಾನಮಂತ್ರಿ. ಕೃಷಿಕ ಮಹಿಳೆಯರ ಕೊಡುಗೆ ಸಂಭ್ರಮಿಸೋಣ ಘೋಷವಾಕ್ಯದೊಂದಿಗೆ ಇಂದು ವಿಶ್ವ ಕ್ಷೀರ ದಿನಾಚರಣೆ. ಐಪಿಎಲ್ ಟಿ20 ಕ್ರಿಕೆಟ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಾಂಪಿಯನ್. ಈಗ ವಾರ್ತೆಗಳ ವಿವರ. ಉತ್ತಮ ಕಲಿಕೆ, ಉಜ್ವಲ ಭವಿಷ್ಯ ಎಂಬ ಶಾಲಾ ಶಿಕ್ಷಣ ಇಲಾಖೆಯ ಧ್ಯೇಯದೊಂದಿಗೆ 2026-27 ಸಾಲಿನ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳು ಇಂದಿನಿಂದ ಪುನಾರಂಭಗೊಳ್ಳಲಿವೆ. ಮಕ್ಕಳ ಕಲರವವಿಲ್ಲದೆ ಸ್ತಬ್ಧವಾಗಿದ್ದ ಶಾಲೆಗಳು ತಳಿರು ತೋರಣಗಳಿಂದ ಸಿಂಗರಿಸಿಕೊಂಡು ಮಕ್ಕಳ ಆಗಮನಕ್ಕೆ ಕಾಯ್ದಿವೆ. ಈ ಕುರಿತು ಒಂದು ವರದಿ.
1: ಇಂದು ಜೂನ್ 1 ಶಾಲಾ ಪ್ರಾರಂಭೋತ್ಸವದ ಹಿನ್ನೆಲೆ ಕಳೆದ ಮೇ 29 ಶಾಲಾ ಶಿಕ್ಷಣ ಇಲಾಖೆ ವ್ಯಾಪಕ ಪೂರ್ವ ಸಿದ್ಧತೆಗಳನ್ನು ಕೈಗೊಂಡಿದೆ. ಪಾಲಕರ ಸಭೆಯೂ ನಡೆಯಲಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆಯ ಧಾರವಾಡ ವಿಭಾಗದ ಅಪರ ಆಯುಕ್ತ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ನಾಡಿನಾದ್ಯಂತ ಶಾಲೆಗಳಿಗೆ ಆಗಮಿಸಲಿರುವ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ, ಸಮವಸ್ತ್ರ, ಮಿಠಾಯಿ, ಚಾಕೊಲೇಟ್ ಹಾಗೂ ಮಧ್ಯಾಹ್ನದ ಬಿಸಿಯೂಟದೊಂದಿಗೆ ವಿಶೇಷವಾಗಿ ಸ್ವಾಗತಿಸಲು ಶಾಲಾ ಸುಧಾರಣಾ ಸಮಿತಿ ಸದಸ್ಯರು, ಶಿಕ್ಷಕರು ಹಾಗೂ ಗ್ರಾಮಗಳ ಗುರು ಹಿರಿಯರು ಬಹು ಆಸ್ಥೆಯಿಂದ ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಎಂಬ ಭಾವದೊಂದಿಗೆ ಶಾಲೆಗಳಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿಸಿದ್ದಾರೆ. ಧಾರವಾಡ ತಾಲೂಕಿನ ಕಟ್ಟಕಡೆಯ ಪುಟ್ಟಹಳ್ಳಿ ಮದಿಕೊಪ್ಪ ಈ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯ ಪ್ರಧಾನ ಗುರುಗಳಾದ ಸಿದ್ದಲಿಂಗಪ್ಪ ಶಿವಸಿಂಪಿ ಪ್ರದೇಶ ಸಮಾಚಾರಕ್ಕಾಗಿ ಶಾಲಾ ಪ್ರಾರಂಭೋತ್ಸವದ ಸಿದ್ಧತೆಗಳ ಮಾಹಿತಿ ನೀಡಿದ್ದಾರೆ.
2: ಧಾರವಾಡ ನಗರದಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಧಾರವಾಡ ತಾಲೂಕಿನ ಕಟ್ಟಕಡೆಯ ಪುಟ್ಟಹಳ್ಳಿ ಮದಿಕೊಪ್ಪ ಸರಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ಪ್ರಾರಂಭೋತ್ಸವವನ್ನು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಆಚರಿಸುತ್ತಿದ್ದೇವೆ. ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರು, ಸದಸ್ಯರು, ಗ್ರಾಮದ ಗುರು ಹಿರಿಯರು, ಯುವ ಸಮೂಹ ಸೇರಿಕೊಂಡು ಸಭೆ ಮಾಡಿ ಈಗಾಗಲೇ ಶಾಲಾ ಕೊಠಡಿಗಳನ್ನು ಹಾಗೂ ಶಾಲಾ ಆವರಣವನ್ನು ಶ್ರಮದಾನದ ಮೂಲಕ ಸ್ವಚ್ಛಗೊಳಿಸಲಾಗಿದೆ. ಶಾಲೆಯನ್ನು ತೆಂಗಿನ ಗರಿ ಹಾಗೂ ತಳಿರು ತೋರಣಗಳಿಂದ ಶೃಂಗರಿಸಿದ್ದು ಇಂದು ಮುಂಜಾನೆ 10 ಗಂಟೆಗೆ ಮದಿಕೊಪ್ಪ ಗ್ರಾಮದೇವಿ ದೇವಾಲಯದಿಂದ 101 ಪೂರ್ಣ ಕುಂಭಗಳ ಮೆರವಣಿಗೆ ವಿವಿಧ ಜನಪದ ವಾದ್ಯ ಮೇಳದೊಂದಿಗೆ ಅಕ್ಷರ ಬಂಡಿಯ ಮೂಲಕ ಆರಂಭಗೊಂಡು ಶಾಲಾ ಅಂಗಳಕ್ಕೆ ಆಗಮಿಸುವುದು.
0: ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳ ಮಂಡಲ ತಂಡ ಕರ್ನಾಟಕದ ಗ್ರಾಮೀಣ ಭಾಗದಲ್ಲಿ ಖಗೋಳ ಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನ ಆರಂಭಿಸಿರುವುದು ಶ್ಲಾಘನೀಯ ಮತ್ತು ಅನುಕರಣೀಯ ಮಾದರಿ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಮಾಸಿಕ ಕಾರ್ಯಕ್ರಮ 134 ಆವೃತ್ತಿಯ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನುದ್ದೇಶಿಸಿ ತಮ್ಮ ಅನಿಸಿಕೆ ಹಂಚಿಕೊಳ್ಳುವಾಗ ಹಿರಿಯರ ಖಗೋಳಶಾಸ್ತ್ರ ಜ್ಞಾನದ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದರು. ಬೆಳಗಾವಿ ಜಿಲ್ಲೆ ಕಿತ್ತೂರಿನ ವೀರರಾಣಿ ಚನ್ನಮ್ಮನವರ ಐತಿಹಾಸಿಕ ಕೋಟೆಯ ಅರಮನೆ ಸಂಕೀರ್ಣದಲ್ಲಿ ಪ್ರಾಚೀನ ಧ್ರುವ ನಕ್ಷತ್ರ ವೀಕ್ಷಣಾ ಕೊಠಡಿಯಿದೆ. ಅಂದು ಋತುಮಾನಗಳ ಅಧ್ಯಯನಕ್ಕಾಗಿ ಬಳಸಲ್ಪಡುತ್ತಿತ್ತು ಎಂಬ ಉಲ್ಲೇಖಗಳಿವೆ. ಚನ್ನಮ್ಮನ ಕಿತ್ತೂರಿನ ಶ್ರೀಮತಿ ಸರೋಜಾ ತಾಯಿ ಬಸವರಾಜ್ ಮಾರಿಹಾಳ್ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ಉಪ ಪ್ರಾಂಶುಪಾಲ ಮಹೇಶ್ ಚನ್ನಂಗಿ ಮನದ ಮಾತು ಆಲಿಸಿದ್ದು ಕಿತ್ತೂರು ದೇಸ್ಗತಿಯ ಧ್ರುವ ನಕ್ಷತ್ರ ಪ್ರಾಚೀನ ವೀಕ್ಷಣಾ ಕೊಠಡಿ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
3: 134 ಎಪಿಸೋಡ್ನಲ್ಲಿ ಮಾನ್ಯ ಪ್ರಧಾನ ಮಂತ್ರಿಗಳು ಭಾರತದ ಪ್ರಾಚೀನರಿಗೆ ಖಗೋಳ ಶಾಸ್ತ್ರದ ಜ್ಞಾನ ವಿದ್ಯೆದರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಈ ರೀತಿಯಾಗಿರ್ತಕ್ಕಂತಹ ಒಂದು ಘಟನಾವಳಿಯನ್ನ ನಾವು ಬೆಳಗಾವಿ ಜಿಲ್ಲೆಯ ಕಿತ್ತೂರು ಇತಿಹಾಸದಲ್ಲಿ ಕಾಣ್ತೀವಿ. ಕಿತ್ತೂರು ಕೋಟೆಯಲ್ಲಿ ಧ್ರುವ ನಕ್ಷತ್ರ ವೀಕ್ಷಣಾಲಯ ಇದೆ. ಇವತ್ತಿಗೂ ಸಹಿತ ಅತ್ಯಂತ ಸುಸ್ಥಿತಿಯಲ್ಲಿ

0: ಉತ್ತರ ದಿಕ್ಕನ್ನ ನಿಖರವಾಗಿ ತೋರಿಸ್ತಕ್ಕಂತಹ ಒಂದು ವೈಜ್ಞಾನಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥದ್ದು. ಧ್ರುವ ನಕ್ಷತ್ರದ ವೀಕ್ಷಣೆಯನ್ನ ವಿಶೇಷ ಸಂದರ್ಭಗಳಲ್ಲಿ ಮಾಡ್ತಾ ಇದ್ರು. ಋತುಮಾನಗಳು, ಭವಿಷ್ಯದಲ್ಲಿ ಸಂಸ್ಥಾನಕ್ಕೆ ಬರ್ತಕ್ಕಂಥ ದಿನಮಾನಗಳು ಯಾವ ರೀತಿ ಇದಾವೆ ಅನ್ನೋದನ್ನ ತಿಳಿಲಿಕ್ಕೆ ಇದನ್ನ ನೋಡ್ತಕ್ಕಂತಹ ಸಂಪ್ರದಾಯ ಕಿತ್ತೂರು ಸಂಸ್ಥಾನದ ಇತಿಹಾಸದಲ್ಲಿ ಇತ್ತು. ಕಲ್ಮಠದ ರಾಜಗುರು ಶ್ರೀಗಳು ಆ ವೀಕ್ಷಣೆ ಮಾಡಿ ವ್ಯಾಖ್ಯಾನಿಸ್ತಿದ್ರು. ಆ ವ್ಯಾಖ್ಯಾನವನ್ನ ಆಧರಿಸಿ ಕಿತ್ತೂರು ಸಂಸ್ಥಾನದವರುಗಳು ಆಡಳಿತ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು June 1 ವಿಶ್ವ ಕ್ಷೀರ ದಿನಾಚರಣೆ. ಕೃಷಿಕ ಮಹಿಳೆಯರ ಕೊಡುಗೆ ಸಂಭ್ರಮಿಸೋಣ ಎಂಬ ಧ್ಯೇಯದೊಂದಿಗೆ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಹೈನುಗಾರಿಕೆ ಮತ್ತು ಜಾಗತಿಕ ಆಹಾರ ಭದ್ರತೆಯಲ್ಲಿ ರೈತಾಪಿ ಮಹಿಳೆಯರ ನಿರ್ಣಾಯಕ ಪಾತ್ರವನ್ನು ಗೌರವಿಸಲು ಕರೆ ನೀಡಿದೆ. ರಾಜ್ಯದ ಹೊಸ ಸರ್ಕಾರ ರಚನೆಗೆ ಸಂಬಂಧಿಸಿ ಉಪಮುಖ್ಯಮಂತ್ರಿ ಹುದ್ದೆ ಸೃಜನೆ ಕುರಿತು ಯಾವುದೇ ಅಧಿಕೃತ ಪ್ರಸ್ತಾವ ಬಂದಿಲ್ಲ ಎಂದು ಕಾಂಗ್ರೆಸ್ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಹೊಸ ನಾಯಕನ ನೇಮಕ ಅನಿವಾರ್ಯ ಎಂದರು. ಅಹಮದಾಬಾದಿನ ಸಬರಮತಿ ನದಿ ದಡದ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ 19th ಆವೃತ್ತಿಯ ಐಪಿಎಲ್ T20 ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗುಜರಾತ್ ಟೈಟನ್ಸ್ ತಂಡದ ವಿರುದ್ದ 5 ಗೆಲುವು ಸಾಧಿಸಿ ಸತತ 2ನೇ ಬಾರಿಗೆ ಕಪ್ ಜಯಿಸಿತು. 20 crore ರೂಪಾಯಿ ಬಹುಮಾನ ಪಡೆಯಿತು. ಟಾಸ್ ಗೆದ್ದ ಬೆಂಗಳೂರು ತಂಡ ಫೀಲ್ಡಿಂಗ್ ಆಯ್ದುಕೊಂಡಿತು. ಮೊದಲು ಬ್ಯಾಟಿಂಗ್ಗೆ ಇಳಿದ ಗುಜರಾತ್ ಟೈಟನ್ಸ್ ತಂಡ ನಿಗದಿತ 20 overs 155 run ಕಲೆ ಹಾಕಿತು. ಇದನ್ನು ಬೆನ್ನಟ್ಟಿದ ರಜತ್ ಪಾಟಿದಾರ್ ನೇತೃತ್ವದ ಬೆಂಗಳೂರು ತಂಡ 18 overs 5 ನಷ್ಟಕ್ಕೆ 161 run ಗಳಿಸಿ ವಿಜಯದ ನಗೆ ಬೀರಿತು. ಅಜೇಯ 75 run ಗಳಿಸಿದ ವಿರಾಟ್ ಕೊಹ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಪಂದ್ಯ ಸರಣಿಯಲ್ಲಿ ಒಟ್ಟು 776 run ಗಳಿಸಿ ಆರೆಂಜ್ ಕ್ಯಾಪ್ ಗೌರವಕ್ಕೆ ರಾಜಸ್ಥಾನ್ ರಾಯಲ್ಸ್ ತಂಡದ ವೈಭವ್ ಸೂರ್ಯವಂಶಿ ಹಾಗೂ 29 ಕಬಳಿಸಿ ಪರ್ಪಲ್ ಕ್ಯಾಪ್ ಗೌರವಕ್ಕೆ ಗುಜರಾತ್ ಟೈಟನ್ಸ್ ತಂಡದ ಕಗಿಸೋ ರಬಾಡಾ ಭಾಜನರಾದರು. ಮಂಗಳೂರಿನ ತಣ್ಣೀರುಬಾವಿ ಬ್ಲೂ ಬೇ ಇಕೋ ಬೀಚ್ನಲ್ಲಿ ನಿನ್ನೆ ಸಮಾರೋಪಗೊಂಡ 7ನೇ ಆವೃತ್ತಿಯ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ 2026 ಪಂದ್ಯಾವಳಿಯಲ್ಲಿ ತಮಿಳುನಾಡಿನ ಯುವ ಸರ್ಫರ್ ಕಮಲಿಮೂರ್ತಿ ಅದ್ಭುತ ಪ್ರದರ್ಶನ ನೀಡಿ ಮಹಿಳೆಯರ ವಿಭಾಗದ ಮುಕ್ತ ಹಾಗೂ 18 ಬಾಲಕಿಯರ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಡಬಲ್ ಕಿರೀಟದ ಗರಿಮೆ ಪಡೆದರು. ಪುರುಷರ ಮುಕ್ತ ವಿಭಾಗದಲ್ಲಿ ತಮಿಳುನಾಡಿನ ಕಿಶೋರ್ ಕುಮಾರ್ ಚಾಂಪಿಯನ್ ಪಟ್ಟ ಅಲಂಕರಿಸಿದರು. 18 ಬಾಲಕರ ವಿಭಾಗದಲ್ಲಿ ಕರ್ನಾಟಕದ ಪ್ರದೀಪ್ ಪೂಜಾರ್ ಪ್ರಥಮ ಸ್ಥಾನ ಪಡೆದುಕೊಂಡರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಭಾರತೀಯ ಸೇನಾ ಸಿಬ್ಬಂದಿ CDS ನೂತನ ಮುಖ್ಯಸ್ಥರಾಗಿ ಜನರಲ್ NS ರಾಜಾ ಸುಬ್ರಹ್ಮಣಿ ಹೊಸದಿಲ್ಲಿಯಲ್ಲಿ ಅಧಿಕಾರ ವಹಿಸಿಕೊಂಡು 3 ಸೇನಾಪಡೆಗಳಿಂದ ಗೌರವ ವಂದನೆ ಸ್ವೀಕರಿಸಿದರು. ಕನ್ನಡಿಗ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಭಾರತೀಯ ನೌಕಾಪಡೆಯ 27ನೇ ಮುಖ್ಯಸ್ಥರಾಗಿ ಹೊಸದಿಲ್ಲಿಯಲ್ಲಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ ಅಡಿ ಕಳೆದ 29ನೇ ತಾರೀಕು ಒಂದೇ ದಿನ ದೇಶಾದ್ಯಂತ 15,000 ಮೇಲ್ಛಾವಣಿ ಸೌರಶಕ್ತಿ ಫಲಕಗಳನ್ನು ಅಳವಡಿಸಲಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬಳ್ಳಾರಿಯ ವಿಜಯನಗರದ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 10 ಕಾಲ ರಂಗಭೂಮಿ ಕಾರ್ಯಾಗಾರ ಮತ್ತು ನಾಟಕ ಪ್ರದರ್ಶನ ಆಯೋಜಿತವಾಗಿದೆ. ಹಿರಿಯ ಸಾಹಿತಿ ಎಸ್ಎಸ್ ಹಿರೇಮಠ್ ಅವರ ಸಮಗ್ರ ಸಾಹಿತ್ಯ ಸಂಪುಟವನ್ನು ಕನ್ನಡ ಪುಸ್ತಕ ಪ್ರಾಧಿಕಾರ ಪ್ರಕಟಿಸಿದ್ದು, ಇಂದು ವಿಜಯನಗರ ಜಿಲ್ಲೆ ಹೊಸಪೇಟೆಯ ವಿಜಯನಗರ ಮಹಾವಿದ್ಯಾಲಯದಲ್ಲಿ ಪ್ರೊಫೆಸರ್ ರಹಮತ್ ತರೀಕೆರೆ ಬಿಡುಗಡೆ ಮಾಡಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉತ್ತಮ ಕಲಿಕೆ, ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ ಇಂದು ಶಾಲೆಗಳು ಪುನಾರಂಭ. ಮನ್ ಕಿ ಬಾತ್ ಬೆಂಗಳೂರಿನ ಎಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳ ಮಂಡಲ ತಂಡದ ಕಾರ್ಯಶ್ಲಾಘಿಸಿದ ಪ್ರಧಾನಮಂತ್ರಿ. ಕೃಷಿಕ ಮಹಿಳೆಯರ ಕೊಡುಗೆ ಸಂಭ್ರಮಿಸೋಣ ಘೋಷವಾಕ್ಯದೊಂದಿಗೆ ಇಂದು ವಿಶ್ವ ಕ್ಷೀರ ದಿನಾಚರಣೆ. ಐಪಿಎಲ್ ಟಿ20 ಕ್ರಿಕೆಟ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಾಂಪಿಯನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
5: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:15. ಕೇಳೋಣ ಭಾವಗೀತೆಗಳನ್ನು. ಆರಂಭದಲ್ಲಿ ಕೆಸಿ ಶಿವಪ್ಪ ಇವರ ರಚನೆ, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಯಲ್ಲಿ

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಶಿವಮೊಗ್ಗ ಸುಬ್ಬಣ್ಣ ಮತ್ತು ಬಿ ಕೆ ಸುಮಿತ್ರಾ ಇವರ ಧ್ವನಿಗಳಲ್ಲಿ ಕುವೆಂಪು ಇವರ ರಚನೆಯನ್ನು

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:30. ಈಗ ಕೆಲವು ಪ್ರಕಟಣೆಗಳು.
1: ಇದು ಆಕಾಶವಾಣಿ.
2: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
1: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
2: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
1: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
2: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
1: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
2: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
1: ಸರ್ವೇ ಜನಾಃ ಸುಖಿನೋ ಭವಂತು.
2: ಬಹುಜನ ಹಿತಾಯ ಬಹುಜನ ಸುಖಾಯ ಈ ಧ್ಯೇಯ ಹೊತ್ತ ಆಕಾಶವಾಣಿ
1: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
2: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.
3: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಇದುವರೆಗೆ ಪ್ರಕಟಣೆಗಳನ್ನ ಕೇಳಿದ್ರಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಇನ್ನು ಮುಂದೆ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.
1: ಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
2: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
3: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
4: ಕತ್ತಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
5: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಚಾಲನೆ. ದೆಹಲಿಯಲ್ಲಿ ಇಂದು ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ. ಹಾಗೂ ಟಿ20 ಕ್ರಿಕೆಟ್ ಸತತ ಎರಡನೇ ಬಾರಿ ಆರ್ಸಿಬಿಗೆ ಐಪಿಎಲ್ ಪ್ರಶಸ್ತಿ ಗರಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಯಲಿದೆ. ಮಾತುಕತೆಯ ಸಮಯದಲ್ಲಿ ಭದ್ರತೆ ಮತ್ತು ಸಂಪರ್ಕ ಸೇರಿದಂತೆ ಮ್ಯಾನ್ಮಾರ್ ಮತ್ತು ಭಾರತದ ನಡುವಿನ ಸಂಬಂಧಗಳ ಬಗ್ಗೆ ಸಂಪೂರ್ಣ ವ್ಯಾಪ್ತಿಯು ಚರ್ಚೆಗೆ ಬರಲಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ನಿನ್ನೆ ಸಂಜೆ ನವದೆಹಲಿಯಲ್ಲಿ ಮ್ಯಾನ್ಮಾರ್ ನಿಯೋಗವನ್ನು ಭೇಟಿ ಮಾಡಿದರು. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲಿಯಾಂಗ್ ಅವರು ಮ್ಯಾನ್ಮಾರ್ ಭಾರತ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದರು. ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ಸಂಜೆ ರಾಷ್ಟಪತಿ ಭವನದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ನಾಳೆ ಅವರು ವ್ಯಾಪಾರ ಮತ್ತು ಕೈಗಾರಿಕಾ ಸಂವಹನಕ್ಕಾಗಿ ಮುಂಬೈಗೆ ಪ್ರಯಾಣಿಸಲಿದ್ದಾರೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಮಧ್ಯಪ್ರದೇಶದ ರೈಸನ್ ಜಿಲ್ಲೆಯಲ್ಲಿ ಖೇತ್ ಬಚಾವೋ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಒಂದು ತಿಂಗಳ ಈ ಅಭಿಯಾನ ಜೂನ್ 30ರವರೆಗೆ ನಡೆಯಲಿದ್ದು, ರಸಗೊಬ್ಬರಗಳ ಸಮತೋಲಿತ ಮತ್ತು ವಿವೇಚನಾಯುಕ್ತ ಬಳಕೆ, ಹವಾಮಾನ ಸಂಬಂಧಿತ ಸವಾಲುಗಳ ದೃಷ್ಟಿಯಿಂದ ರೈತರಿಗೆ ಸಕಾಲಿಕ ಸಲಹೆ, ಪಂಚಾಯತ್ ಮಟ್ಟದಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಯೋಜನೆಗಳ ಪ್ರಯೋಜನಗಳನ್ನು ನೇರವಾಗಿ ಹಳ್ಳಿಗಳಿಗೆ ತಲುಪಿಸುವ ಗುರಿ ಹೊಂದಿದೆ. ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಮತ್ತು ಇತರ ಸಾರ್ವಜನಿಕ ಪ್ರತಿನಿಧಿಗಳು ಈ ಅಭಿಯಾನದಲ್ಲಿ ಭಾಗವಹಿಸುವಂತೆ ಶಿವರಾಜ್ ಸಿಂಗ್ ಚೌಹಾಣ್ ಮನವಿ ಮಾಡಿದ್ದಾರೆ. 10 ರಾಜ್ಯಗಳಿಂದ ರಾಜ್ಯಸಭೆಯ 24 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆಗೆ ಇಂದು ಅಧಿಸೂಚನೆ ಹೊರಡಿಸಲಾಗುವುದು ಎಂದು ಭಾರತೀಯ ಚುನಾವಣಾ ಆಯೋಗ ತಿಳಿಸಿದೆ. ಆಂಧ್ರಪ್ರದೇಶ, ಗುಜರಾತ್ ಮತ್ತು ಕರ್ನಾಟಕದಲ್ಲಿ ತಲಾ 4 ಸ್ಥಾನಗಳು, ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ತಲಾ 3 ಸ್ಥಾನಗಳು, ಜಾರ್ಖಂಡ್ನಲ್ಲಿ 2 ಸ್ಥಾನಗಳು ಮತ್ತು ಮಣಿಪುರ, ಮೇಘಾಲಯ, ಅರುಣಾಚಲ ಪ್ರದೇಶ ಮತ್ತು ಮಿಜೋರಾಂನಲ್ಲಿ ತಲಾ 1 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಮಾಜಿ ಪ್ರಧಾನಿ ಮತ್ತು ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ, ಕೇಂದ್ರ ಸಚಿವ ಮತ್ತು ಬಿಜೆಪಿ ನಾಯಕರಾದ ಜಾರ್ಜ್ ಕುರಿಯನ್, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ತಿಂಗಳು ತಮ್ಮ ಅಧಿಕಾರ ಅವಧಿಯನ್ನು ಪೂರ್ಣಗೊಳಿಸುತ್ತಿರುವ ಸದಸ್ಯರಲ್ಲಿ ಸೇರಿದ್ದಾರೆ. ಮಹಾರಾಷ್ಟದಲ್ಲಿ ಆಡಳಿತಾರೂಢ ಮಹಾಯುತಿ ಮೈತ್ರಿಕೂಟವು ಮುಂಬರುವ ವಿಧಾನ ಪರಿಷತ್ ಚುನಾವಣೆಗೆ 17 ಸ್ಥಾನಗಳಿಗೆ ಸೀಟು ಹಂಚಿಕೆ ಸೂತ್ರವನ್ನು ಅಂತಿಮಗೊಳಿಸಿದೆ. ಒಪ್ಪಂದದ ಪ್ರಕಾರ ಬಿಜೆಪಿ 11 ಸ್ಥಾನಗಳು, ಶಿವಸೇನೆ 4 ಸ್ಥಾನಗಳು ಮತ್ತು ರಾಷ್ಟೀಯತಾವಾದಿ ಕಾಂಗ್ರೆಸ್ ಪಕ್ಷ ಎನ್ಸಿಪಿ 2 ಸ್ಥಾನಗಳಲ್ಲಿ ಸ್ಪರ್ಧಿಸಲಿವೆ. ವಿರೋಧ ಪಕ್ಷ ಮಹಾವಿಕಾಸ್ ಅಘಾಡಿ ಈ ಹಿಂದೆ 17 ಸ್ಥಾನಗಳ ಪೈಕಿ 15 ಸ್ಥಾನಗಳಿಗೆ ತನ್ನ ಹಂಚಿಕೆಯನ್ನು ಘೋಷಿಸಿತ್ತು. ಕಾಂಗ್ರೆಸ್ 8 ಸ್ಥಾನಗಳು, ಶಿವಸೇನೆ ಯುಬಿಟಿ ಬಣ 4 ಸ್ಥಾನಗಳು ಮತ್ತು ಶರದ್ ಪವಾರ್ ನೇತೃತ್ವದ ಎನ್ಸಿಪಿ 3 ಸ್ಥಾನಗಳಲ್ಲಿ ಸ್ಪರ್ಧಿಸುತ್ತಿವೆ. ಉಳಿದ ನಾಸಿಕ್ ಮತ್ತು ನಾಂದೇಡ್ ಸ್ಥಾನಗಳ ಕುರಿತು ಚರ್ಚೆಗಳು ಇನ್ನೂ ನಡೆಯುತ್ತಿವೆ. ವಿಧಾನ ಪರಿಷತ್ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನವಾಗಿದೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ತಮ್ಮ ಸಚಿವ ಸಂಪುಟವನ್ನು ಇಂದು ವಿಸ್ತರಿಸಲಿದ್ದಾರೆ. 35 ನೂತನ ಸಚಿವರು ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗಲಿದ್ದಾರೆ. ಲೋಕಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ. ಈ ವಿಸ್ತರಣೆಯೊಂದಿಗೆ ಪಶ್ಚಿಮ ಬಂಗಾಳ ಸಚಿವ ಸಂಪುಟದ ಒಟ್ಟು ಬಲ 41ಕ್ಕೆ ಏರಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಾ

0: ಕಾರ್ಯಕ್ರಮನ ಪ್ರತಿ ಬುಧವಾರ 9:15
1: ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ದೆಹಲಿಯಲ್ಲಿ ಇಂದು ನಡೆಯಲಿದ್ದು, ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲೆಸ್ ಜಂಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣಾ ಮತ್ತು ಸೇನಾ ಸಹಕಾರ ಬಲವರ್ಧನೆ, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆ, ರಕ್ಷಣಾ ಪರಿಕರಗಳ ಸಹ ಅಭಿವೃದ್ದಿ ಮತ್ತು ಸಹ ಉತ್ಪಾದನೆ ಮತ್ತಿತರ ವಿಷಯಗಳ ಕುರಿತು ಸಮಾಲೋಚನೆ ನಡೆಯಲಿದೆ. ರಕ್ಷಣೆ ಮತ್ತು ಭದ್ರತಾ ವಲಯದಲ್ಲಿ ಬಾಂಧವ್ಯ ಬಲವರ್ಧನೆ, ಭಾರತ ಪೆಸಿಫಿಕ್ ವಲಯದಲ್ಲಿ ಸುಸ್ಥಿರತೆ ಮತ್ತು ಭದ್ರತೆ ಬಲಪಡಿಸುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ರಾಜಕೀಯ ನಾಯಕತ್ವವು ಸಾರ್ವಜನಿಕ ಜೀವನದ ಅತ್ಯಂತ ಬೇಡಿಕೆಯ ಕ್ಷೇತ್ರಗಳಲ್ಲಿ ಒಂದಾಗಿದ್ದು, ರಚನಾತ್ಮಕ ಟೀಕೆಗಳು ನ್ಯಾಯಯುತ ಮತ್ತು ಸಮತೋಲನದಲ್ಲಿರಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪ್ರತಿಪಾದಿಸಿದ್ದಾರೆ. ಅವರು ಕೇರಳದ ಕೊಟ್ಟಾಯಂನಲ್ಲಿ ದೀಪಿಕಾ ಮಲಯಾಳಂ ದಿನಪತ್ರಿಕೆಯ 140th ಸಂಸ್ಥಾಪನಾ ದಿನಾಚರಣೆಯನ್ನು ಉದ್ಘಾಟಿಸಿ ದೀಪಿಕಾ ಶ್ರೇಷ್ಠ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಪತ್ರಿಕೋದ್ಯಮದ ನಿಜವಾದ ಧರ್ಮವೆಂದರೆ ಒಳ್ಳೆಯ ಕೆಲಸವನ್ನು ಶ್ಲಾಘಿಸುವುದು ಮತ್ತು ಅಗತ್ಯವಿದ್ದಾಗ ತಪ್ಪುಗಳನ್ನು ನಿರ್ಭಯವಾಗಿ ಟೀಕಿಸುವುದು ಎಂದು ಹೇಳಿದರು. ಪತ್ರಿಕೋದ್ಯಮವು ಕೇವಲ ಘಟನೆಗಳ ವರದಿ ಮಾಡುವುದಕ್ಕಿಂತ ದೊಡ್ಡ ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದಿದೆ. ಪತ್ರಿಕೋದ್ಯಮವು ಭರವಸೆ, ನಾವೀನ್ಯತೆ, ಕರುಣೆ ಮತ್ತು ವೈಜ್ಞಾನಿಕ ಪ್ರಗತಿಯ ಕಥೆಗಳನ್ನು ಸಹ ಎತ್ತಿ ತೋರಿಸಬೇಕು. ಅಂತಹ ರಚನಾತ್ಮಕ ಪತ್ರಿಕೋದ್ಯಮವು ಯುವಕರಲ್ಲಿ ಆತ್ಮವಿಶ್ವಾಸವನ್ನು ಬಲಪಡಿಸುತ್ತದೆ ಮತ್ತು ರಾಷ್ಟ್ರ ನಿರ್ಮಾಣದತ್ತ ಅವರನ್ನು ಪ್ರೇರೇಪಿಸುತ್ತದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟರು. ಕಳೆದ 12 ತಾಂತ್ರಿಕ ಪರಿವರ್ತನೆಯಲ್ಲಿ ಭಾರತ ತಂತ್ರಜ್ಞಾನ ಅನುಯಾಯಿ ಸ್ಥಾನದಿಂದ ತಂತ್ರಜ್ಞಾನ ನಾಯಕನಾಗಿ ಬದಲಾಗಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ದೂರದರ್ಶನ ಪಾಡ್ಕಾಸ್ಟ್ನಲ್ಲಿ ಮಾತನಾಡಿದ ಅವರು, ಜಾಗತಿಕ ಮಟ್ಟದಲ್ಲಿ ಗಡಿನಾಡು ತಂತ್ರಜ್ಞಾನಗಳ ಅಭಿವೃದ್ಧಿಯಲ್ಲಿ ಭಾರತ ಹೆಚ್ಚಾಗಿ ಭಾಗವಹಿಸುತ್ತಿದೆ ಮತ್ತು ನಾವೀನ್ಯತೆಯ ಭವಿಷ್ಯದ ದಿಕ್ಕನ್ನು ರೂಪಿಸುವಲ್ಲಿ ಸಹಾಯ ಮಾಡುತ್ತಿದೆ ಎಂದರು. ದೇಶವು ಬಾಹ್ಯಾಕಾಶ, ಪರಮಾಣು ಶಕ್ತಿ, ಕ್ವಾಂಟಮ್ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಮತ್ತು ಶುದ್ಧ ಇಂಧನದಲ್ಲಿ ಪ್ರಮುಖ ಪ್ರಗತಿಯನ್ನು ದಾಖಲಿಸಿದೆ ಎಂದು ತಿಳಿಸಿದರು. ಈ ವಲಯಗಳು 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಅಗತ್ಯವಾದ ವೈಜ್ಞಾನಿಕ ಮತ್ತು ತಾಂತ್ರಿಕ ಅಡಿಪಾಯವನ್ನು ಸಾಮೂಹಿಕವಾಗಿ ರಚಿಸುತ್ತಿವೆ ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದರು. ದಕ್ಷತೆ, ನಾವೀನ್ಯತೆ ಮತ್ತು ನಾಗರಿಕ ಕೇಂದ್ರಿತ ಆಡಳಿತವನ್ನು ಸುಧಾರಿಸಲು ಮಾನವ ಪರಿಣಿತಿಯನ್ನು ಕೃತಕ ಬುದ್ಧಿಮತ್ತೆ ಸಕ್ರಿಯಗೊಳಿಸಿದ ವ್ಯವಸ್ಥೆಗಳೊಂದಿಗೆ ಸಂಯೋಜಿಸುವ ಸಮತೋಲಿತ ವಿಧಾನವನ್ನು ಭಾರತ ಅನುಸರಿಸುತ್ತಿದೆ ಎಂದು ಅವರು ಪ್ರತಿಪಾದಿಸಿದರು. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇ ತನ್ನ ಸೇವಾ ಪೂರೈಕೆದಾರರ ಆನ್ಮಾರ್ಕ್ ಪೋರ್ಟಲ್ನಲ್ಲಿ ಇತ್ತೀಚೆಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿರುವ ದೋಷಗಳನ್ನು ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿದೆ ಎಂದು ಹೇಳಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಷಯವಾಗಿ ಮಾಹಿತಿ ಹಂಚಿಕೊಂಡಿರುವ ಸಿಬಿಎಸ್ಇ ಕಳೆದ ಕೆಲವು ದಿನಗಳಿಂದ ಈ ವ್ಯವಸ್ಥೆಗಳನ್ನು ಬಲಪಡಿಸಲು ಮತ್ತು ಪೋರ್ಟಲ್ ಅನ್ನು ಹೆಚ್ಚು ಸುರಕ್ಷಿತವಾಗಿಸಲು ವಿವಿಧ ಸರ್ಕಾರಿ ಸಂಸ್ಥೆಗಳು ಮತ್ತು ಭಾರತೀಯ ತಂತ್ರಜ್ಞಾನ ಸಂಸ್ಥೆಗಳ ಸೈಬರ್ ಭದ್ರತಾ ವೃತ್ತಿಪರರ ತಜ್ಞರ ತಂಡವನ್ನು ನಿಯೋಜಿಸಲಾಗಿದೆ ಎಂದು ತಿಳಿಸಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿರುವ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ವಿರುದ್ದ 5 ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ 2 ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಟೈಟನ್ಸ್ ನಿಗದಿತ 20 ಓವರ್ಗಳಲ್ಲಿ 8 155 ರನ್ ಗಳಿಸಿ ಆರ್ಸಿಬಿ ಪರ ರಸಿಕ್ ಸಲ್ಮಾಂದರ್ 3 ಕಬಳಿಸಿದರೆ ಭುವನೇಶ್ವರ್ ಕುಮಾರ್ ಮತ್ತು ಜೋಸ್ ಹೇಜಲ್ವುಡ್ ತಲಾ 2 ಪಡೆದರು. ಗೆಲುವಿನ ಗುರಿ ಬೆನ್ನಟ್ಟಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 18 ಓವರ್ಗಳಲ್ಲಿ 5 161 ರನ್ ಗಳಿಸುವ ಮೂಲಕ ಗೆಲುವಿನ ನಗೆ ಬೀರಿತು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಚಾಲನೆ. ದೆಹಲಿಯಲ್ಲಿ ಇಂದು ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ಹಾಗೂ ಟಿ20 ಕ್ರಿಕೆಟ್ ಸತತ 2 ಬಾರಿ ಆರ್ಸಿಬಿಗೆ ಐಪಿಎಲ್ ಪ್ರಶಸ್ತಿ ಗರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45. ಈಗ ಕೇಳೋಣ ಚಿತ್ರಗೀತೆಗಳನ್ನು. ಆರ್ ಎನ್ ಜಯಗೋಪಾಲ್ ಇವರ ಗೀತ ಸಾಹಿತ್ಯ, ರಾಜ ನಾಗೇಂದ್ರ ಇವರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಬಿಡುಗಡೆಯ ಬೇಡಿ ಚಿತ್ರದ ಗೀತೆ, ಕೇಳಿಬರುವ ಸ್ವರ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರದು.

0: ಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮಾತು ತಪ್ಪದ ಮಗ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಇವರ ಧ್ವನಿಗಳಲ್ಲಿ. ಆರ್ ಎನ್ ಜಯಗೋಪಾಲ್ ಇವರು ಗೀತೆ ರಚಿಸಿ ಸಂಗೀತ ಸಂಯೋಜಿಸಿದ್ದಾರೆ. ಇಳಿಯರಾಜವರು

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ ಈಗ 8 ಗಂಟೆ. ಮೊದಲಿಗೆ ಸಮಾಚಾರ ಪ್ರಭಾತ್ ಹಾಗೂ 8:15 ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದಿಂದ.
1: सुनिए, क्या आपने पीएम सूर्य घर मुफ्त बिजली योजना के बारे में सुना है?
2: भारत सरकार का लक्ष्य सोलर पावर से

ಬಲ್ಲವ ಮಾತ ಕಲಿತರೇನಯ್ಯ ಬಯಲ ಬೊಮ್ಮದ ಮೇಳವೇ. ವಚನಕಾರ ವೀರಸಂಗಯ್ಯ. ರಾಗ ಮಿಶ್ರ ಪೀಲು. ತಾಳ ಕೆಹರವ. ಗಾಯಕ ದೇವೇಂದ್ರ ಕುಮಾರ್ ಪತ್ತಾರ್. ಸಂಗೀತ ನಿರ್ದೇಶನ ಫಕೀರೇ.

ಗಾರುಡವ ತಿಳಿದಡೆ ಹಾವಿನ ಸರಸವೇ ಲೇಸು. ವಚನಕಾರ ಮೋಳಿಗೆ ಮಾರಯ್ಯ. ರಾಗ ಜೈ ಜಯವಂತಿ. ತಾಳ ಝಪ್ತಾರ್ ಹಾಗೂ ದಾದ್ರ. ಗಾಯಕಿ ಸುವರ್ಣ ರಾಠೋಡ್. ಸಂಗೀತ ನಿರ್ದೇಶನ ಫಕೀರೇಶ್ ಕಣವಿ.

ಗುರು ಕರುಣಿಸೆ ಬಿಟ್ಟಿತ್ತು ಮಾಯೆ. ವಚನಕಾರ ಚನ್ನಬಸವಣ್ಣ. ರಾಗ ಭಾಗ್ಯಶ್ರೀ. ತಾಳ ರೂಪಕ. ಗಾಯಕಿ ಶಾಂತಾ ಕಣವಿ. ಸಂಗೀತ ನಿರ್ದೇಶನ ಫಕೀರೇಶ್ ಕಣವಿ.

ಜಂಗಮ ಘನವೆಂಬೆನೆ ಬೇಡಿ ಕಿರಿದಾಯಿತ್ತು. ವಚನಕಾರ ಚನ್ನಬಸವಣ್ಣ. ರಾಗ ಮಧುವಂತಿ. ತಾಳ ಕೆಹರ್ವ. ಗಾಯಕ ಹಾಗೂ ಸಂಗೀತ ನಿರ್ದೇಶನ ಫಕೀರೇಶ್ ಕಣ್ವಿ.

ಕಾಯ ನನ್ನದೆಂದು ನಚ್ಚಬೇಡಿರು. ವಚನಕಾರ ಜಕ್ಕಣಯ್ಯ. ರಾಗ ತಿಲಕ್ಕಾಮೋದ್. ತಾಳ ದಾದರ. ಗಾಯಕ ಹಾಗೂ ಸಂಗೀತ ನಿರ್ದೇಶನ ಫಕೀರೇಶ್ ಕಣವಿ.

ಕಲ್ಲು ಮಣ್ಣು ಮರದಲ್ಲಿ ದೇವನಿದ್ದಹನೆಂದು. ವಚನಕಾರ ಮೋಳಿಗೆ ಮಾರಯ್ಯ. ರಾಗ ದಾನಿ, ತಾಳ ಕೆಹರವ, ಗಾಯಕಿ ಮಾಲಾಶ್ರೀ ಕಣ್ವಿ, ಸಂಗೀತ ನಿರ್ದೇಶನ ಫಕೀರೇಶ್.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 9 ಗಂಟೆ. ಕೇಳೋಣ ಪ್ರಕಟಣೆಗಳನ್ನ.
1: ರೀಡ್ ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಇದು ಆಕಾಶವಾಣಿ
1: ಶಿಕ್ಷಣ ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
0: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
1: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
0: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
1: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
0: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
1: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
0: ಸರ್ವೇ ಜನಾಃ ಸುಖಿನೋ ಭವಂತು,
1: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
0: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
1: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:05. ಈಗ ಕೇಳೋಣ ಭಾವಗೀತೆಗಳನ್ನು. ಆರಂಭದಲ್ಲಿ ಡಾಕ್ಟರ್ HS ವೆಂಕಟೇಶ ಮೂರ್ತಿಯವರ ರಚನೆ, ಉಪಾಸನಾ ಮೋಹನ್ ಇವರ ಧ್ವನಿಯಲ್ಲಿ.

ಎಂಡಿ ಪಲ್ಲವಿಯವರ ಧ್ವನಿಯಲ್ಲಿದ್ದ ಡಾಕ್ಟರ್ ಹೆಚ್ಎಸ್ ವೆಂಕಟೇಶಮೂರ್ತಿಯವರ ರಚನೆಯನ್ನು ಇದುವರೆಗೂ ಕೇಳಿದ್ರಿ. ಈಗ ಕೇಳಿ ಜಯಸುದರ್ಶನ ಇವರ ರಚನೆ ಸಿ ಅಶ್ವಥ್ ಇವರ ಧ್ವನಿಯಲ್ಲಿ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಚಿತ್ರಗೀತೆಗಳಲ್ಲಿ ಮುಂದಿನ ಗೀತೆ ಸಿಂಗಾಪುರ್ನಲ್ಲಿ ರಾಜಾ ಕುಳ್ಳ ಚಿತ್ರದಿಂದ ಕೇಳಿಬರುವ ಸ್ವರಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರದು. ಶ್ರೀ ಉದಯಶಂಕರ್ ಇವರ ಗೀತ ರಚನೆಗೆ ಸಂಗೀತ ನೀಡಿರುವವರು ರಾಜನ್ ನಾಗೇಂದ್ರ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: विधिक सेवा प्राधिकरण अधिनियम 1987 की धारा 12 के तहत पात्र नागरिक निशुल्क कानूनी सहायता न्याय बंधु मोबाइल ऐप और www.probono-toj.in से प्राप्त कर सकते हैं।
1: ಸ್ನೇಹಿತರೆ, ಸ್ಟುಡಿಯೋದಲ್ಲಿ ಸಮಯ ಈಗ 9:44 ಸೆಕೆಂಡುಗಳು. ಈ ಸಮಯದಲ್ಲಿ ತಾವು ಕೇಳ್ತಾ ಇದ್ದೀರಾ ಆಕಾಶವಾಣಿ ರಾಯಚೂರು FM ಕೇಂದ್ರದಿಂದ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಆಯ್ದುಕೊಂಡಿದ್ದೇವೆ. ಚಲಿಸುವ ಮೋಡಗಳು ಚಿತ್ರದಿಂದ ಹಾಡಿರುವವರು ಡಾಕ್ಟರ್ ರಾಜ್ಕುಮಾರ್, ಸಂಗೀತ ರಾಜ ನಾಗೇಂದ್ರ, ಸಾಹಿತ್ಯ ಜಿ ಉದಯಶಂಕರ್.
2: ಈ ಭಾಷೆ ಹಾಗೆ ಕಲಿಯೋದಕ್ಕೆ ಓದೋದಕ್ಕೆ ಬಹಳ ಸುಲಭ, ಕೇಳೋದಕ್ಕೆ ತುಂಬಾ ಹಿತ, ಅಕ್ಷರವೂ ಅಷ್ಟೇ ನೋಡೋದಕ್ಕೆ ಒಳ್ಳೆ ಮುತ್ತಿನ ಮಣಿ ಪೋಣಿಸಿದ ಹಾಗಿರುತ್ತೆ. ಯಾಕೆ ಹಾಗೆ ನೋಡ್ತಿದ್ದೆ?
3: ನೀವು ಮಾತಾಡ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ. ರಿಯಲಿ ಸ್ವೀಟ್ ಲ್ಯಾಂಗ್ವೇಜ್, ಲೈಕ್ ಅ ಹನಿ.
2: ಹನಿ ಹನಿ ಅಂದ್ರೆ ಕನ್ನಡದಲ್ಲಿ ಏನು ಗೊತ್ತಾ?
3: ಏನು?
2: ಜೇನು. ಜೇನು
3: ಜೇನು.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಈಗ ಕೇಳಿ ಜೀವೋದಯಶಂಕರ್ ಅವರು ಗೀತ ರಚಿಸಿ ಉಪೇಂದ್ರ ಕುಮಾರ್ ಇವರು ಸಂಗೀತ ನಿರ್ದೇಶಿಸಿರುವ ಧ್ರುವತಾರೆ ಚಿತ್ರದ ಗೀತೆಯನ್ನು ಕೇಳಿ ಬರುವ ಸ್ವರಗಳು ಡಾಕ್ಟರ್ ರಾಜ್ಕುಮಾರ್, ವಾಣಿ ಜಯರಾಮ್ ಹಾಗೂ ಬೆಂಗಳೂರು ಲತಾ ಇವರದು.

0: ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಫೀಸು ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಫೀಸು ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಕಾರ್ಯಕ್ರಮದ ಕೊನೆಯಲ್ಲಿ 7 ಸುತ್ತಿನ ಕೋಟೆ ಚಿತ್ರದ ಗೀತೆ ಕೇಳಿಬರುವ ಸ್ವರಗಳು ಎಸ್ಬಿ ಬಾಲಸುಬ್ರಹ್ಮಣ್ಯಂ ಹಾಗೂ ರತ್ನಮಾಲಾ ಪ್ರಕಾಶ್ ಅವರದು. ವಿ ಮನೋಹರ್ ಅವರ ಗೀತ ಸಾಹಿತ್ಯ ಹಾಗೂ ಎಲ್ ವೈದ್ಯನಾಥನ್ ಇವರ ಸಂಗೀತ ನಿರ್ದೇಶನವಿದೆ ಈ ಗೀತೆಗೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 10:02. ಈಗ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಮುಂದುವರಿಯಲಿದೆ.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
4: ಆತ್ಮೀಯ ಕೇಳುಗರೆ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಓಲ್ಡ್ ಈಸ್ ಗೋಲ್ಡ್, ಹಳೆಯ ಮಧುರ ಚಿತ್ರಗೀತೆಗಳನ್ನು ನೀವು ಕೇಳಿ ಆನಂದಿಸುವ ಸಮಯ ಇದು. ಪ್ರತಿದಿನ ಈ ಸಮಯದಲ್ಲಿ 10 ಗಂಟೆಯ ಸುದ್ದಿ ಮುಖ್ಯಾಂಶಗಳಾದ ಮೇಲೆ ಕೆಲವು ಪ್ರಕಟಣೆಗಳು ನಂತರ ನಿಮಗಾಗಿ ಮೂಡಿಬರಲಿದೆ. ಓಲ್ಡ್ ಈಸ್ ಗೋಲ್ಡ್, ಹಳೆಯ ಮಧುರ ಚಿತ್ರಗೀತೆಗಳು. ಇಂದು ಹಳೆಯ ಗೀತೆಗಳೇನೋ ಹೌದು, ಆದರೆ ಸ್ವಲ್ಪ ಅಪರೂಪದ ಗೀತೆಗಳು ಪ್ಲೇ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅಪರೂಪ ಹಾಗೂ ಜನಪ್ರಿಯವಾದಂತಹ ಕೆಲವು ಗೀತೆಗಳು ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ 9483091092 ಈ ಸಂಖ್ಯೆಗೆ.

0: ನನ್ನ ಸರಲ್ಲೇ ಕಮಾಲ್ ನಾನೇ ಕನ್ವರ್ ಲಾಲ್ ನನ್ನ ಸರಲ್ಲೇ ಕಮಾಲ್ ನಾನೇ ಕನ್ವರ್ ಲಾಲ್.
1: ಎಂಥ ಎನರ್ಜೆಟಿಕ್ ಸಾಂಗ್ ಅಂತ ಹೇಳಿ ನಾಗರತ್ನ ಅವರು ಹೇಳ್ತಾ ಇದ್ದಾರೆ, ಸೂಪರ್ ಹಿಟ್ಸ್ ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಗೀತೆಗೇನೆ ಇಷ್ಟು ಅಭಿಪ್ರಾಯ ಇವ್ರದು. ನಿರ್ಮಲಾ ಅವರು ಮತ್ತು ಅಂತಾರಾಷ್ಟ್ರೀಯ ಮಕ್ಕಳ ದಿನಾಚರಣೆಯ ಕುರಿತಾಗಿ ಶ್ರೀನಿವಾಸರಾಜು ಚಿಕ್ಕಬಳ್ಳಾಪುರದಿಂದ, ಹಾಗೆ ಕಲಬುರಗಿ ಪದ್ಮನಾಭ ಶುಕ್ರ ಮೂಡಲಪಾಳ್ಯದಿಂದ ಇವರು ಮೂರು ಜನ, ಮತ್ತು ಉಮೇಶ್ ಸಿರಿಗೆರೆಯಿಂದ, ಚಿದಾನಂದ ಹೊಸದುರ್ಗದಿಂದ, ಸಂಧ್ಯಾ ಮೋಹನ್ ಕೆ ಆರ್ ಪುರದಿಂದ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಕ್ಕಳ ದಿನಾಚರಣೆ ಕುರಿತಾಗಿ ಮಾಹಿತಿ ಮತ್ತು ಹಾಡುಗಳು ಇಷ್ಟವಾಯಿತು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಗಳಿಗೆ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಆರಂಭವಾಗಿದೆ. 10:10:30 ಮುಂದಿನ ಗೀತೆ ವಾಣಿ ಜಯರಾಮ್ ಅವರು ಹಾಡ್ತಾ ಇದ್ದಾರೆ. ಇದು ಗುರುಭಕ್ತಿ ಚಿತ್ರದ, ರಾಜ್ಕುಮಾರ್ ಭಾರತಿ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ಶ್ಯಾಮಸುಂದರ ಕುಲಕರ್ಣಿ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

ಓಲ್ಡ್ ಇಸ್ ಗೋಲ್ಡ್ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. 10:15:50 ಇನ್ನು ಮುಂದೆ ಕೇಳೋಣ ವಾಣಿ ಜಯರಾಮ್ ಅವರು ಹಾಡಿರುವ ಈ ಗೀತೆ. ಗುರು ಜಗದ್ಗುರು ಚಿತ್ರದ್ದು. ಗೀತೆಗೆ ಸಾಹಿತ್ಯವನ್ನು ಒದಗಿಸಿದ್ದಾರೆ ಗೀತಪ್ರಿಯ. ಸಂಗೀತ ಸಂಯೋಜನೆ ಜಿ ಕೆ ವೆಂಕಟೇಶ್ ಅವರದು. ಎ ಟಿ ರಘು ಅವರ ನಿರ್ದೇಶನದ 1985 ತೆರೆಗೆ ಬಂದಂತಹ ಚಿತ್ರ ಗುರು ಜಗದ್ಗುರು. ಅಂಬರೀಷ್, ಸುದರ್ಶನ್, ಅಶ್ವಥ್, ಲೋಕೇಶ್, ದೀಪಾ ಮುಂತಾದವರು ಚಿತ್ರದ ತಾರಾಗಣದಲ್ಲಿದ್ದಾರೆ.

0: ಕಣಿ
1: ಬದುಕಿದಷ್ಟು ದಿವಸ ನಿನ್ನದು
0: ಆಸು ಫೀಲು ಮಾತ್ರ ಅವನದು ಜಮಾಯಿಸು ಉಡಾಯಿಸು ಜಮಾಯಿಸು ಉಡಾಯಿಸು
1: ಮಂಡಿ ಪೇ.

10:15 ಈ ಸಮಯದಲ್ಲಿ ಈಗಷ್ಟೇ ನೀವು ಕೇಳಿದ್ದು ದಿಗ್ವಿಜಯ ಚಿತ್ರದ ಒಂದು ಗೀತೆ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನೀವಿದ್ದೀರಾ.

0: ಇದಂತೂ ಅಪರೂಪ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 10:30.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

ಜೋ ಸೈಮನ್ ಅವರ ನಿರ್ದೇಶನದ ಚಿತ್ರ ಸಿಡಿದೆದ್ದ ಸಹೋದರ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ವಾಣಿ ಜಯರಾಮ್ ಈ ಗೀತೆಯನ್ನು ಹಾಡಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತವಿದೆ. ಸಿಡಿದೆದ್ದ ಸಹೋದರ ಚಿತ್ರದ ಗೀತೆಯನ್ನು ಕೇಳಿ.

ದ್ವೇಷ ವೇದನೆಗಳ ಪರಿಸರದಲ್ಲಿ ಬೆಳೆದ ಮಗು ಜಗಳಗಂಟನಾಗಬಹುದು. ಅಪಮಾನದ ನೆರಳಿನಲ್ಲಿ ಬೆಳೆದ ಮಗು ಅಪರಾಧಿ ಪ್ರಜ್ಞೆ ಅಥವಾ ಕೀಳರಿಮೆಯನ್ನು ಬೆಳೆಸಿಕೊಳ್ಳಬಹುದು. ಆದರೆ ನೆನಪಿಡಿ, ಪ್ರೋತ್ಸಾಹದ ವಾತಾವರಣ ಮಗುವನ್ನು ಆತ್ಮವಿಶ್ವಾಸದ ಖನಿಯನ್ನಾಗಿಸುತ್ತದೆ. ಸ್ನೇಹದ ಮಡಿಲು ಮಗುವಿಗೆ ಪ್ರಪಂಚದ ಮೇಲೆ

0: ರಂಗನಾಯಕಿ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಲಲಿತಾ ರಮೋಲಾ ಮತ್ತು ಸಂಗಡಿಗರು ಹಾಡಿದ ಗೀತೆ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇತ್ತು, ದೊಡ್ಡರಂಗೇಗೌಡ ಅವರ ಸಾಹಿತ್ಯ ಈ ಗೀತೆಗಿತ್ತು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿರುತ್ತೆ. ಹಳೆಯ ಚಿತ್ರಗೀತೆಗಳನ್ನು ಕೇಳುವ ಅವಕಾಶ ನಮಗೆ ವಿವಿಧ ಭಾರತಿಯಲ್ಲಿ ಮತ್ತು ಆಕಾಶವಾಣಿ ವಾಹಿನಿಗಳಲ್ಲಿ ಮಾತ್ರ ಸಿಗೋದು ಅಂತ ಮಂಗಳೂರಿನ ಮಂಗಳೇಶ್ ಸ್ವಾಮಿ ಮತ್ತು ಮನೆಯವರು ಹೇಳ್ತಾ ಇದ್ದಾರೆ. ಇದೇ ಮಾತನ್ನು ಜೆ ಪಿ ನಗರದಿಂದ ನಿರ್ಮಲಾ ಇ ರಾವ್ ಅವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಮಹಾನ್ ಗಾಯಕಿ ನಮ್ಮೆಲ್ಲರನ್ನ ಅಗಲಿದ್ರು ಸುಮನ್ ಕಲ್ಯಾಣ್ಪುರ್ ಅವರನ್ನ ಕಳೆದುಕೊಂಡಿದ್ದೇವೆ. ಕನ್ನಡದಲ್ಲೂ ಎರಡು ಹಾಡು ಹಾಡಿದ್ದಾರೆ, ದಯವಿಟ್ಟು ಹಾಕಿ ಪ್ಲೀಸ್ ಅಂತ ಇದ್ದಾರೆ. ಈಗಾಗಲೇ ಒಂದು ಗೀತೆಯನ್ನು ಪ್ರಸಾರ ಮಾಡಿದ್ದೇವೆ. ಧನ್ಯವಾದಗಳು ಮಧುಸೂದನ್ ಅವರಿಗೆ. ರಂಗನಾಯಕಿ ಚಿತ್ರದ ಹಾಡು ಕೇಳಿ ಹಣ್ಣು ತಿಂದಷ್ಟೇ ಸಂತೋಷ ಆಗ್ಬಿಡ್ತಂತೆ. ಹಾ, ಚೆನ್ನಾಗಿದೆ ಜೋಕ್. ಅರಿಯದ ಗೀತೆಗಳು ಆಲಿಸಿ ಖುಷಿ ಆಯಿತು ಅಂತ ಅನುಷಾ ಅವರು ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಪ್ರಸಿದ್ಧ ಗಾಯಕಿ ಸುಮನ್ ಕಲ್ಯಾಣ್ಪುರ್ ಅವರನ್ನು ನೆನಪಿಸ್ಕೊಂಡು ನಮ್ಮ ದೀಪ್ತಿ ದಿನೇಶ್ ಖಟಾವ್ಕರ್ ಧಾರವಾಡದಿಂದ ಸಂದೇಶ ಕಳಿಸಿದ್ದಾರೆ. 8:30 ಸಮಯದಲ್ಲಿ ಆ ಮಹಾನ್ ಗಾಯಕಿನ ನೆನಪಿಸ್ಕೊಂಡು ಅವರ ನೆನಪಿನಲ್ಲಿ ಒಂದು ಗೀತೆಯನ್ನು ಆಗಲೇ ಪ್ರಸಾರ ಮಾಡಲಾಯಿತು. ಸೋಮಶೇಖರ್ ತಟ್ಟಿ ಹಂಸಸಾಗರದಿಂದ, ಮತ್ತು ಯಾರು ಇಚಲಕ ಕರಂಜಿಯಿಂದ ಗೋಕಾವಿ ಅಶೋಕ್ ಅವರು ಸಂದೇಶ ಕಳಿಸಿದ್ದಾರೆ. ಜಯಶ್ರೀ ಅಶೋಕ್ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಆರತಿ ಬನಶಂಕರಿಯಿಂದ, ಹಾಗೇ ಸುಮಿತ್ರಾ ಮೂರ್ತಿ ಮಲ್ಲೇಶ್ವರದಿಂದ, ವಿಜಯಕುಮಾರ್ ಆರಾಧ್ಯ, ರಕ್ಷಿತಾ ಆರಾಧ್ಯ ಹಳಿಯೂರು ಕಾಕನಕೊಟ್ಟೆ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಸರಿ ಇದೆಯಾ ನಿಮ್ಮ ಊರಿನ ಹೆಸರು? ಕಾಕನಕೊಟ್ಟೆ, ಓಕೆ. ಮತ್ತೆ ಇನ್ನೊಬ್ರು ಯಾರು, ಮಂಗಳ ಮೈಸೂರಿನಿಂದ ಸುಮನ್ ಕಲ್ಯಾಣ್ಪುರ್ ಅವರು ಹಾಡಿರುವ ಇನ್ನೊಂದು ಗೀತೆಯನ್ನು ನೆನಪಿಸಿಕೊಂಡಿದ್ದಾರೆ. ಧನ್ಯವಾದಗಳು ನಿಮ್ಮ ಪ್ರೀತಿಯ ಸಂದೇಶಗಳಿಗೆ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ, ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇದು. ಮುಂದಿನ ಗೀತೆಯಾಗಿ ಮೂಡಿ ಬರ್ತಾ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಒಳ್ಳೀಸ್ ಗೋಲ್ಡ್ ಕಾರ್ಯಕ್ರಮ ಕೇಳಿಸ್ಕೊಂಡಂತ ನಮ್ಮ ಕೇಳುಗರು ಕಲಿಗಾಲ ವಯ್ಯ ಕಲಿಗಾಲ ಬದುಕಿಗೆ ಕನ್ನಡಿ ಹಿಡಿದ ಹಾಡು ಅಂತ ಹೇಳ್ತಾ ಇದ್ದಾರೆ ನಾಗರತ್ನ ಅವರು. ಈ ಹಾಡಂತೂ ನನಗೆ ತುಂಬ ಇಷ್ಟ, ಕಲಿಗಾಲ ವಯ್ಯ ಕಲಿಗಾಲ. ಈ ಗೀತೆ ಎಷ್ಟು ಮೀನಿಂಗ್ಫುಲ್ ಲಿರಿಕ್ಸ್ ಇದೆ ಇದರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಎಂದಿಗೂ ಎಂದೆಂದಿಗೂ ಯೋಚನೆ ಮಾಡಬೇಕಾದಂತಹ ಹಾಡಿನ ಸಾಲುಗಳು ಅಂತ ವಾರಿಣಿ ವಿಜಯನಗರದಿಂದ ಹೇಳಿದ್ದಾರೆ. ಗಾನಸುಮ ಪಟ್ಟಸೋಮನಹಳ್ಳಿಯಿಂದ, ರಾಜು ಹಳೆಬೀಡ್ನಿಂದ, ಅರಸೀಕೆರೆಯ ಜ್ಯೋತಿ ಸಂಗಮ್ ಮತ್ತು ಮನೆಯವರು ಹೇಳ್ತಾ ಇದ್ದಾರೆ. ತುಂಬ ಇಷ್ಟವಾದ ನಮಗಿಷ್ಟವಾದ ಅನೇಕ ಗೀತೆಗಳು, ಅಪರೂಪದ ಗೀತೆಗಳು ಪ್ರಸಾರವಾಗಿದ್ದು ನಮಗೆ ಖುಷಿ ಕೊಡ್ತು, ತುಂಬ ಇಷ್ಟವಾಯಿತು ಕೂಡ. ಗೀತೆಗಳನ್ನು ಕೇಳ್ತಾ ಕೇಳ್ತಾ ತುಂಬ ಮನಸ್ಸಿಗೆ ಮುದ ನೀಡಿದಂತೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ಕಲಿಗಾಲವಯ್ಯ ಇದು ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರಕ್ಕಾಗಿ ಆದಿತ್ಯ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ ಗೀತೆ. ನೀವು ಕೇಳಿದ್ದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ.

ಮೋಜು ಮಾಡದೆ ಎಲ್ಲ ಬದುಕು ಬೇಸರ, ಕೇಕೆ ಹಾಕಲು ಗಲ್ಲ ನವೀನ ಸಾರ, ರಂಗು ಕಾಣುತ್ತಾ ಕಣ್ಣು ಜಗವು ಸುಂದರ, ದಾರಿ ಸಾಗುತ್ತಾ ಹೊನ್ನು ಸಲೀಸು ಪೂರ, ಮೋಹದ ತೀರ ಹೀರುತ್ತ ಮೇರ ಚಿಂತೆಯ ದೂರ.

0: ಅವಳಿ ಜವಳಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಮತ್ತೊಂದು ಅಪರೂಪದ ಗೀತೆಯನ್ನ ಕೇಳಿದ್ರಿ. ದೊಡ್ಡರಂಗೇಗೌಡ ಅವರ ಸಾಹಿತ್ಯ ಈ ಗೀತೆಗಿತ್ತು. ಸತ್ಯಂ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂತು ಈ ಗೀತೆ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ
1: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತೆ.

ಈ ಗೀತೆಯು ದೊಡ್ಡರಂಗೇಗೌಡ ಅವರ ಸಾಹಿತ್ಯವಿರುವ ಗೀತೆಯಾಗಿದೆ. ರಮೇಶ್ ನಾಯ್ಡು ಸಂಗೀತ ಸಂಯೋಜನೆ ಮಾಡಿರುವ ಗೀತೆಗೆ ಎಸ್ ಜಾನಕಿ ದನಿಯಾಗಿದ್ದಾರೆ. ಹೆಣ್ಣಿನ ಸೇಡು ಚಿತ್ರದ ಗೀತೆ ಇದು.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 11 ಗಂಟೆ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
5: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
4: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
5: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
4: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700-01-4242.
5: 8700-01-4242.

0: ಕೇಳುಗರೆ, ಇಂದಿನ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಮಹಿಳೆಯರ ಕಾರ್ಯಕ್ರಮದಲ್ಲಿ ಸ್ವೀಡನ್ನಿನ ಕನ್ನಡತಿ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರೊಂದಿಗೆ ಮಾತುಕತೆಯನ್ನ ಕೇಳಲಿದ್ದೀರಿ. ಕಾರ್ಯಕ್ರಮ ಪ್ರಸ್ತುತವನ್ನು ಪಡಿಸುತ್ತಾರೆ ಮಂಜುಳಾ ಪುರಾಣೇಕ್. ಹನ್ನೆರಡು ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಜೀರ್ಣಾಂಗ ಆರೋಗ್ಯ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಜೀರ್ಣಾಂಗದ ಆರೋಗ್ಯ, ಈ ಕುರಿತು ಮೈಸೂರಿನ ಮಣಿಪಾಲ ಆಸ್ಪತ್ರೆಯ ಜೀರ್ಣಾಂಗ ವಿಭಾಗ ತಜ್ಞರಾದ ಡಾಕ್ಟರ್ ಸತೀಶ್ ರಾವ್ ಅವರೊಂದಿಗೆ ಮಾತುಕತೆ ಕೇಳಲಿದ್ದೀರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 11:02. ಈಗ ವಿದ್ಯಾಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ.
1: 60ಕ್ಕೂ ಹೆಚ್ಚು ರೈಲು ನಿಲ್ದಾಣಗಳನ್ನು ಉನ್ನತೀಕರಿಸಲಾಗುತ್ತಿದ್ದು, ಚಿಕ್ಕಮಗಳೂರು ರೈಲ್ವೆ ನಿಲ್ದಾಣವನ್ನು 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ದರ್ಜೆಗೇರಿಸಲಾಗುತ್ತಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಾಂಕ ಸೆನ್ಸೆಕ್ಸ್ 206 ಅಂಕಗಳ ಏರಿಕೆಯೊಂದಿಗೆ 74,982 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಾಂಕ ನಿಫ್ಟಿ ಕೂಡ 43 ಅಂಕ ಏರಿಕೆಯ ನಂತರ 23,605 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 9 ಪೈಸೆ ಇಳಿಕೆಯೊಂದಿಗೆ 94.94 ರೂಪಾಯಿಯಷ್ಟಿದೆ. ವಿಯೆಟ್ನಾಂನ ಡಾನಾಂಗ್ನಲ್ಲಿ ನಡೆದ 17 ವರ್ಷದೊಳಗಿನವರ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮಹಿಳಾ ಕುಸ್ತಿಪಟುಗಳು ಪ್ರಬಲ ಪ್ರದರ್ಶನ ನೀಡುವ ಮೂಲಕ 2 ಚಿನ್ನ 3 ಬೆಳ್ಳಿ ಮತ್ತು 5 ಕಂಚು ಸೇರಿದಂತೆ ಒಟ್ಟು 10 ಪದಕಗಳನ್ನು ಗೆದ್ದಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 ಗಂಟೆಗೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಬ್ಯಾಕ್ ಟು ಬ್ಯಾಕ್ ಹಿಟ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ತೀರ್ಥರೂಪ ತಂದೆಯವರಿಗೆ ಚಿತ್ರಕ್ಕಾಗಿ ರಜತ್ ಹೆಗ್ಡೆ, ಈಶಾ ಸುಚಿ ಮತ್ತು ಸಂಗಡಿಗರು ಹಾಡಿರುವ ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ, ಜೋ ಕೋಸ್ಟಾ ಅವರ ಸಂಗೀತವಿರುವ ಗೀತೆ ಕೇಳಿ.

0: ഹലോ ആരോ? രജനികാന്ത. ഇപ്പൊ ചെറിയതിയാ? ഓ നിമിഷം മറി. ഹലോ
1: നമസ്കാര, നാനു മുഖ്യമന്ത്രി ചന്ദ്രു. ನನಗೆ ಬಹಳ ಸಂತೋಷ ಆಗುತ್ತೆ ಒಂದು ವಿಚಾರಕ್ಕೆ. ವಿವಿಧ ಭಾರತೀಯ ಎಲ್ಲ ಕಾರ್ಯಕ್ರಮಗಳನ್ನು ನಾನು ಕೇಳ್ತಾ ಇದ್ದೀನಿ, ನೀವು ಕೇಳಿ. ಕೇವಲ ಮನೋರಂಜನೆ ಅಲ್ಲ, ವಿಚಾರಪೂರ್ವಕವಾದ ವಿಚಾರಗಳಿರ್ತವೆ ಮತ್ತು ಪರಿವರ್ತನೆಗೆ ಅನುಕೂಲಗಳಾಗುತ್ತೆ. ಅದರಲ್ಲಿ ಭಾವನೆಗಳಿಗೆ ಮತ್ತು ಬದುಕಿಗೆ ಮತ್ತು ಪ್ರಗತಿಪರ ಚಿಂತನೆಯನ್ನು ಇಟ್ಟುಕೊಂಡು ಶುದ್ಧವಾದ ಅಚ್ಚ ಕನ್ನಡದಲ್ಲಿ ಕಾರ್ಯಕ್ರಮ ಕೊಡ್ತಾ ಇರತಕ್ಕಂಥ ವಿವಿಧ ಭಾರತೀಯ ಕೇಳಿ ಆನಂದಿಸಿ ದಯಮಾಡಿ ಎಲ್ಲರೂ ಕೇಳಬೇಕು, ಕೇಳೋರಿಗೂ ಪುಸ್ತಲಾಯಿಸಿ ಅಂತ ಹೇಳಿ ನಾನು ನಮಸ್ಕಾರ ಮಾಡ್ತೀನಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 11:08:25. ರಕ್ಕಸಪುರದೋಲ್ ಚಿತ್ರದ ಗೀತೆ ಈಗ ಪ್ರಸಾರ ಆಗ್ತಾ ಇದೆ. ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ, ಬಿಎಸ್ ಮಂಜುನಾಥ್ ಅವರು ಬರೆದಂತಹ ಗೀತೆಗೆ ಅರ್ಜುನ್ ಜೆನ್ಯಾ ಅವರ ಸಂಗೀತ.

0: ನಮಸ್ಕಾರ, ನಾನು ಎಸ್ ನಾರಾಯಣ್ ಮಾತಾಡ್ತಾ ಇದ್ದೀನಿ. ನನಗೆ ಬಿಡುವಾದಾಗಲೆಲ್ಲ ನಾನು ವಿವಿಧ ಭಾರತಿಯನ್ನು ಕೇಳ್ತಾ ಇರ್ತೀನಿ. ಬಾಲ್ಯದಿಂದಲೂ ನನಗೆ ವಿವಿಧ ಭಾರತಿ ಅಂದ್ರೆ ಒಂಥರ ಗೆಳತಿ ಇದ್ದ ಹಾಗೆ. ಬೇಜಾರಾದಾಗೆಲ್ಲ ಇದನ್ನ ಟ್ಯೂನ್ ಮಾಡ್ಕೋತೀನಿ. ವಿವಿಧ ಭಾರತಿ ಬರೀ ಮನರಂಜನೆಗೋಸ್ಕರ ಅಲ್ಲ, ಹಲವಾರು ಮಾಹಿತಿಗಳು ಕೂಡ ಕೊಡ್ತಾ ಇರುತ್ತೆ ನಿಮ್ಗೆ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆಯ ಬಗ್ಗೆ, ಕನ್ನಡ ನೆಲ ಜಲದ ಸೊಗಡಿನ ಬಗ್ಗೆ, ಇತಿಹಾಸದ ಬಗ್ಗೆ ಯಾವುದೇ ಮಾಹಿತಿಗಳು ಬೇಕಾದರೂ ಕೂಡ ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಗಡಿಯ ಮೀರಿದರೆ ಗಡಿಯಾರ ವೇತಕ್ಕೆ ಅನ್ನುವಂತಹ ಸಾಲುಗಳು ದ ಡೆವಿಲ್ ಚಿತ್ರದ ಗೀತೆ. ಇದುವರೆಗೆ ನೀವು ಕೇಳಿದ್ದು ಪ್ರಮೋದ್ ಮರವಂತೆ ಅವರ ಬರವಣಿಗೆ, ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತದಲ್ಲಿ ಅಬ್ಬೈ ಹರ್ಷಿಕಾ ದೇವನಾಥ್ ಅವರ ಧ್ವನಿಗಳಲ್ಲಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:30.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
4: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
5: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
4: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
5: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
4: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700-01-4242.
5: 8700-01-4242.

0: ಯಾವುದೇ ವಸ್ತುವನ್ನ ವ್ಯರ್ಥವೆಂದು ಎಸೆಯುವ ಮುನ್ನ ಅದನ್ನು ಮತ್ತೆ ಬಳಸಬಹುದೇ ಪರೀಕ್ಷಿಸಿ. ವ್ಯರ್ಥ ವಸ್ತುವಿನ ಪುನರ್ಬಳಕೆಯಿಂದ ಪರಿಸರ ಮಲಿನತೆ ಕಡಿಮೆಯಾಗುತ್ತದೆ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 11:32. ಈಗ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಮುಂದುವರಿಯಲಿದೆ.

ದಿವ್ಯ ಅವರ ಜನ್ಮದಿನ, ಅವರಿಗೆ ಹುಟ್ಟುಹಬ್ಬದ ಪ್ರೀತಿಯ ಶುಭಾಶಯಗಳನ್ನು ತಿಳಿಸ್ತಾ ವಿವಿಧ ಭಾರತೀಯ ಎಲ್ಲ ಕೇಳುಗರ ಪರವಾಗಿ, ಹಾಗೆಯೇ ಆಡಳಿತ ವರ್ಗದ ಪರವಾಗಿ, ವೈಯಕ್ತಿಕವಾಗಿ ಅವರ ಅಭಿಮಾನಿಗಳ ಪರವಾಗಿ ದಿವ್ಯ ಅವರಿಗೆ ಹುಟ್ಟುಹಬ್ಬದ ಪ್ರೀತಿಯ ಶುಭಾಶಯಗಳು. ಹಾಗಾದರೆ ದಿವ್ಯ ಅಂದರೆ ಯಾರು ಅಂತ ಸ್ವಲ್ಪ ಗೊಂದಲ ಆಗಿರಬಹುದು, ಆದರೆ ಶಿಲ್ಪಾ ಅಂತ ಹೇಳಿದ್ರೆ ಖಂಡಿತ ನಿಮ್ಗೆಲ್ರಿಗೂ ಗೊತ್ತಾಗತ್ತೆ. ಅದರಲ್ಲೂ ಜನುಮದ ಜೋಡಿಯ ಶಿಲ್ಪಾ ಅಂತ ಹೇಳಿದ್ರೆ ನಿಜವಾಗ್ಲೂ ಇನ್ನಷ್ಟು ಮತ್ತಷ್ಟು ಖುಷಿಯಾಗತ್ತೆ. ನಮ್ಮ ಮನೆ ಮಗಳೇನೋ, ನನ್ನ ಸಹೋದರಿಯೇನೋ, ನನ್ನ ಅಕ್ಕಪಕ್ಕದ ಮನೆಯವರೇನೋ, ಹಾಗೆ ಅಭಿನಯವನ್ನು ಮಾಡ್ತಾರೆ. ಸರಳವಾಗಿ ತುಂಬ ನೈಜ ಅಭಿನಯಕ್ಕೆ ಹೆಸರಾದವರು ಶಿಲ್ಪಾ ಅವರು. ಅವರ ಜನ್ಮದಿನ ಇಂದು.

ದಿವ್ಯಾ ಶಾಜಿ ಅಲಿಯಸ್ ಶಿಲ್ಪಾ ಅವರು ಮೂಲತಃ ತಿರುವನಂತಪುರಂ ಕೇರಳದವರು. ಪ್ರಾರಂಭದ ದಿನಗಳಲ್ಲಿ ಅವರ ಒಂದೆರಡು ಚಿತ್ರಗಳು ಅವರಿಗೆ ಅಷ್ಟು ದೊಡ್ಡ ಯಶಸ್ಸನ್ನು ತಂದುಕೊಡದಿದ್ರು, ನಂತರದ ಚಿತ್ರಗಳು ಅಂದರೆ 1993 ಬಿಡುಗಡೆಯಾದಂತಹ ಚಿತ್ರಗಳಲ್ಲಿ ಅವರು ಮೋಹನ್ಲಾಲ್ ಮಮ್ಮೂಟಿಯಂತಹ ದೊಡ್ಡ ನಟರ ಜೊತೆ ಅಭಿನಯ ಮಾಡ್ತಾರೆ. ಬಹಳ ದೊಡ್ಡ ಮಟ್ಟಕ್ಕೆ ಅವರಿಗೆ ಯಶಸ್ಸನ್ನು ತಂದುಕೊಡುತ್ತೆ. ಆನಂತರ ಹಿಂತಿರುಗಿ ನೋಡಿದ್ದೇ ಇಲ್ಲ. ಕನ್ನಡದ ಜನುಮದ ಜೋಡಿ ಚಿತ್ರದ ಅವರ ಪಾತ್ರ ಅಭಿನಯಕ್ಕೆ ಕರ್ನಾಟಕ ರಾಜ್ಯ ಅತ್ಯುತ್ತಮ ನಟಿ ಪ್ರಶಸ್ತಿ, ಹಾಗೆಯೇ ಹಲವಾರು ಖಾಸಗಿ ವಾಹಿನಿ ಮತ್ತು ಸಂಘ ಸಂಸ್ಥೆಗಳಿಂದ ಅವರಿಗೆ ಪ್ರಶಸ್ತಿ ಮತ್ತು ಪುರಸ್ಕಾರಗಳು ಅವರನ್ನು ಅರಸಿ ಬಂತು. ಜೊತೆಗೆ ಅನೇಕ ಪಾತ್ರಗಳು ಇವರಿಗಾಗಿಯೇ ಸೃಷ್ಟಿಯಾಯಿತು. ಇವರ ನಟನೆ ಮತ್ತು ಅದರ ಕೌಶಲ್ಯವನ್ನು ಅರ್ಥಕೊಂಡಂತಹ ನಿರ್ದೇಶಕರು ಶಿಲ್ಪಾ ಅವ್ರ ಕೈಲಿ ಹೇಗೆಲ್ಲ ನಟನೆಯನ್ನು ತೆಗೆದು ಹೊರತಾಗಬಹುದು ಅಂತ ಯೋಚನೆ ಮಾಡ್ತಾ ಅನೇಕ ಪಾತ್ರಗಳನ್ನು ಇವರ ಮೂಲಕ ಅಭಿನಯದ ಮುಖಾಂತರ ನಮ್ಮೆಲ್ಲರಿಗೂ ತೋರಿಸಿದ್ದಾರೆ. ಇನ್ನು ಅವರ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಜೀವನ ಎರಡರಲ್ಲೂ ತುಂಬ ಒಳ್ಳೆಯ ಹೆಸರನ್ನು ತಗೊಳ್ತಾ ಖುಷಿಯಿಂದ ಇದ್ದಾರೆ ಶಿಲ್ಪಾ ಅವರು. ಈ ದಿನ ಅವರ ಜನುಮ ದಿನ. ಇನ್ನು 1975 ಅವರು ಹುಟ್ಟಿದ್ದು. ನಟಿ ನಿರ್ಮಾಪಕಿಯವರು ಎಂ ರಂಜನ್ ಅವರು ಅವರ ಪತಿದೇವರು, ಹಾಗೆಯೇ ಅವಂತಿಕಾ ಅವರ ಮುದ್ದಾದ ಮಗಳು. ಇನ್ನು ಬಾಲ್ಯದಿಂದಲೂ ಅವರಿಗೆ ನಟನೆಯ ಮೇಲೆ ಸಿಕ್ಕಾಪಟ್ಟೆ ಆಸಕ್ತಿ ಇತ್ತು, ಇಷ್ಟ ಇತ್ತು. ಇಷ್ಟದ ಕೆಲಸ ಮಾಡಿದರೆ ಯಾವುದೇ ಕಾರಣಕ್ಕೂ ಯಾರಿಗೂ ಬೇಜಾರಾಗಲ್ಲ. ಕಷ್ಟಪಟ್ಟು ಕೆಲಸ ಮಾಡ್ತಿದ್ರೆ ಯಾವುದೇ ರೀತಿ ಮುಂದುವರಿಯಲಿಕ್ಕೆ ಸಾಧ್ಯ ಆಗಲ್ಲ, ಎಲ್ಲಿರ್ತೀವೋ ಅಲ್ಲೇ ಇರ್ತೀವಿ. ಹಾಗಾಗಿ ಇಷ್ಟಪಟ್ಟು ಮಾಡುವ ಕೆಲಸ ಅವರಿಗೆ ಸಿಕ್ಕಿದ್ದು ಇನ್ನಷ್ಟು ಮತ್ತಷ್ಟು ಖುಷಿಯಾಯಿತು. ಅಲ್ಲಿಂದ ಅವರು ಕನ್ನಡದಲ್ಲೂ ಸಹ ಬಹುತೇಕ ಆ ಕಾಲದ 1995-2000 ಎಲ್ಲ ಸೂಪರ್ ಸ್ಟಾರ್ಗಳ ಜೊತೆ ಅಭಿನಯವನ್ನು ಮಾಡಿ ತಮ್ಮ ಕೌಶಲ್ಯವನ್ನು ಮೆರೆದಿದ್ದಾರೆ. ಇನ್ನು ಅವರು ಅಭಿನಯ ಮಾಡಿರುವಂತಹ ಚಿತ್ರಗಳು ಸಂಖ್ಯೆಯಲ್ಲಿ ಕಡಿಮೆ ಅಂತ ಹೇಳಲಿಕ್ಕೆ ಬರಲ್ಲ, ಆದರೂ ಸಹ ಅವರ ಪಾತ್ರ ಪೋಷಣೆ ನಿಜವಾಗ್ಲೂ ನಮ್ಮ ಪಕ್ಕದ ಮನೆಯವರೇನೋ, ನಮ್ಮ ಜೊತೆನೇ ಇವರು ಇರಬಹುದಲ್ವಾ ಅಥವಾ ನಮ್ಮ ಮನೆ ಹತ್ರ ಇವರು ಇದ್ದಾರಾ ಅಂತ ನಮಗೆ ಅಂದ್ಕೊಳ್ಳೋ ರೀತಿಯ ಅವರ ಅಭಿನಯ ಇರ್ತಿತ್ತು. ಜನುಮದ ಜೋಡಿ, ಕಲ್ಯಾಣಿ, ಮುದ್ದಿನ, ಕಣ್ಮಣಿ, ಲಕ್ಷ್ಮಿ, ಮಹಾಲಕ್ಷ್ಮಿ ಚಿತ್ರದ ಅವರ ಪಾತ್ರ ನೀವೊಮ್ಮೆ ವೀಕ್ಷಣೆ ಮಾಡಬೇಕು. ವಿಮೋಚನೆ, ಮುಂಗಾರಿನ ಮಿಂಚು, ಹಾಗೆಯೇ ಚಿಕ್ಕ, ಸುವಿ, ಸುವಲಾಲಿ ಮತ್ತು ಬಿಸಿ ರಕ್ತ, ಭೂಮಿ ತಾಯಿಯ ಚೊಚ್ಚಲ ಮಗ, ಮೇಘ ಬಂತು ಮೇಘ, ಪ್ರೇಮಾಚಾರಿ, ಅರುಣೋದಯ ಚಿತ್ರದ ಅವರ ಪಾತ್ರವನ್ನು ಒಮ್ಮೆ ನೋಡಿ. ಹಾಗೆಯೇ ನಾನೇನೂ ಮಾಡಲಿಲ್ಲ, ಇದು ಎಂಥ ಪ್ರೇಮವಯ್ಯ, ಈ ಚಿತ್ರದಲ್ಲೂ ಸಹ ಅವರ ಪಾತ್ರ ಪೋಷಣೆ ತುಂಬ ಚೆನ್ನಾಗಿದೆ. ರಮೇಶ್ ಅರವಿಂದ್ ಅವರ ಮುಖ್ಯ ಭೂಮಿಕೆಯಲ್ಲಿ ಚಿತ್ರ ಮೂಡಿಬಂದಿದೆ. ಆನಂತರ 2000 ಅವರು ಖಡ್ಗ ಚಿತ್ರದಲ್ಲಿ ಅಭಿನಯ ಮಾಡ್ತಾರೆ. ಧರ್ಮ ದೇವತೆ 2002 ಬಿಡುಗಡೆ ಆಗುತ್ತೆ. 2004 ಪಾಂಡವ ಚಿತ್ರದಲ್ಲಿ ಅವರ ಅಭಿನಯವನ್ನು ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಇನ್ನು ಇವರ ಬಗ್ಗೆ ಇನ್ನಷ್ಟು ಮತ್ತಷ್ಟು ಮಾತನಾಡೋಣ ಕಾರ್ಯಕ್ರಮದ ಮುಂದಿನ ಹಂತದಲ್ಲಿ. ನಿಮಗೆ ಶಿಲ್ಪಾ ಅವರ ಅಭಿನಯದ ಯಾವ ಚಿತ್ರ, ಯಾವ ಪಾತ್ರ ಇಷ್ಟ ಆಗುತ್ತೆ ಸಂದೇಶದ ಮುಖಾಂತರ ನಮಗೆ ತಿಳಿಸಿ. ನಮ್ಮ ನಂಬರ್ 9489109209, 9483091029 ಈ ಸಂಖ್ಯೆಗೆ ನಿಮ್ಮ ಸಂದೇಶ.

ಕೇಳುಗರೆ, ಕಲಾಭಾರತಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. 11:46:52 ಅನೇಕರು ಸಂದೇಶಗಳನ್ನು ಕಳಿಸಿ ಅವರ ಅಭಿನಯದ, ಅವರ ಇಷ್ಟದ, ಅಂದರೆ ಯಾರೆಲ್ಲ ಕೇಳ್ತಾ ಇದ್ದಾರೆ ಕೇಳುಗರ ಇಷ್ಟದ ಚಿತ್ರಗಳ ಹೆಸರನ್ನು ಸಹ ಬರೆದು ಕಳಿಸಿದ್ದಾರೆ. ಕಾರ್ಯಕ್ರಮದ ಕೊನೆಯಲ್ಲಿ ಯಾರೆಲ್ಲ ಏನು ಹೇಳ್ತಾ ಇದ್ದಾರೆ, ಯಾವ ಚಿತ್ರ ಅವರಿಗೆ ಇಷ್ಟ ಅಂತ ಹೇಳ್ತಾ ಇದ್ದಾರೆ ಅದನ್ನೆಲ್ಲ ನೋಡೋಣ. ಇನ್ನು ಸಾಕಷ್ಟು ಸಮಯ ಇದೆ. ಶಿಲ್ಪಾ ಅವ್ರ ಬಗ್ಗೆ ಇನ್ನಷ್ಟು ಮತ್ತಷ್ಟು ಮಾತನಾಡೋಣ ಅಂತ ಹೇಳಿದ್ದೆ. ಅವರು ಸೋಪಾನಂ ಅನ್ನುವಂತಹ ಮಲಯಾಳಂ ಚಿತ್ರದ ಮುಖಾಂತರ ಪಾದಾರ್ಪಣೆಯನ್ನು ಮಾಡ್ತಾರೆ ಬೆಳ್ಳಿ ತೆರೆಗೆ. ನಂತರ ಪಾಧೇಯಂ ಅನ್ನುವಂತಹ ಚಿತ್ರದಲ್ಲಿ ಅಭಿನಯ ಮಾಡ್ತಾರೆ. ಇವೆರಡೂ ಚಿತ್ರ ಅವರಿಗೆ ಪ್ರಾರಂಭದಲ್ಲಿ ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನು ಕೊಡದೇ ಇದ್ರು ಅವರನ್ನು ಗುರುತಿಸ್ಕೊಳ್ಳಿಕ್ಕೆ ಕಾರಣ ಆಗುತ್ತೆ. ಆನಂತರ ಬಂದಂತಹ ಸಾಲು ಸಾಲು ಚಿತ್ರಗಳು ಅವರ ಪಾತ್ರ ಪೋಷಣೆ. ಹಿಂದೆ ಹೇಳಿದ ಹಾಗೆ ಅವರ ಚಿತ್ರದಲ್ಲಿ ಅವರ ಪಾತ್ರದ ಹೆಸರುಗಳು ಎಷ್ಟು ಚೆನ್ನಾಗಿದೆ ನೋಡಿ. ಗಂಗಾ, ಶ್ಯಾಮಲ, ಹೇಮ, ಶ್ರೀದೇವಿ, ವರ್ಷ, ವಸುಮತಿ, ರುಕ್ಕು, ಆರ್ತಿ, ತುಳಸಿ, ಗಾಯತ್ರಿ, ರಾಧಾ, ಸೀತಾ, ಹೀಗೆ ಹೆಸರುಗಳಲ್ಲೂ ಒಂದು ರೀತಿ ನಮ್ಮ ಮನೆ ಪಕ್ಕದವರೇನೋ, ನಮ್ಮ ಅತ್ತೆಯೇನೋ ಇವರು ಅನ್ಸೋ ಹಾಗೆ ಮಾಡ್ತಾರೆ. ಜೊತೆಗೆ ತಮಿಳು ಮತ್ತು ತೆಲುಗು ಚಿತ್ರಗಳಲ್ಲೂ ಅವರ ಅಭಿನಯವನ್ನು ಮಾಡಿದ್ದಾರೆ. ಆನಂತರ ಕಿರುತೆರೆಯಲ್ಲೂ ಸಹ ಅನೇಕ ಸರಣಿ ಕಾರ್ಯಕ್ರಮಗಳಲ್ಲಿ ಅವರು ಅಭಿನಯವನ್ನು ಮಾಡಿದ್ದಾರೆ, ಧಾರಾವಾಹಿಗಳಲ್ಲಿ ಅಭಿನಯವನ್ನು ಮಾಡಿದ್ದಾರೆ. ಹಾಗೆಯೇ ಹಲವಾರು ಕಾರ್ಯಕ್ರಮಗಳಿಗೆ ತೀರ್ಪುಗಾರರಾಗಿ ಸಹ, ರಿಯಾಲಿಟಿ ಶೋಗಳಿಗೆ ಸಹ ಸ್ಪರ್ಧಿಯಾಗಿ ಕೆಲಸವನ್ನು ಮಾಡಿದ್ದಾರೆ ನಟಿ ಶಿಲ್ಪಾ ಅವರು. ಈ ಹಿಂದೆ ತಿಳಿಸಿದ ಹಾಗೆ ಅನೇಕ ಖಾಸಗಿ ವಾಹಿನಿ ಮತ್ತು ಸಂಘ ಸಂಸ್ಥೆಗಳಿಂದ ಅವರ ಅಭಿನಯಕ್ಕೆ ಹಲವಾರು ಪ್ರಶಸ್ತಿ ಮತ್ತು ಪುರಸ್ಕಾರಗಳು ಅವರನ್ನು ಹುಡುಕೊಂಡು ಬಂದಿದೆ. ಇನ್ನು ಇತ್ತೀಚೆಗೆ ಸ್ವಲ್ಪ ಹಿರಿತೆರೆಗೆ, ಬೆಳ್ಳಿತೆರೆಗೆ ಬ್ರೇಕನ್ನು ಕೊಟ್ಟು ತಮ್ಮ ನಟನಾ ಜೀವನವನ್ನು ತಮ್ಮ ಭಾಷೆಯಲ್ಲಿ ಸೀಮಿತಗೊಳಿಸಿ ಹೆಚ್ಚಾಗಿ ಬೇರೆ ಭಾಷೆಯಲ್ಲಿ ಚಿತ್ರಗಳಲ್ಲಿ ಅವರ ಅಭಿನಯವನ್ನು ನಮಗೆ ನೋಡಲಿಕ್ಕೆ ಸಿಗ್ತಾ ಇಲ್ಲ ಅನ್ನೋ ವಿಷಯ ತುಂಬ ಬೇಜಾರಾಗುತ್ತೆ. ಆದರೂ ಮತ್ತೆ ವಾಪಸ್ ಬರಬಹುದು, ಮತ್ತೆ ಇನ್ನಷ್ಟು ಮತ್ತಷ್ಟು ಕನ್ನಡ ಚಿತ್ರಗಳಲ್ಲಿ, ಹಾಗೆಯೇ ಎಲ್ಲ ಭಾಷೆಯ ಚಿತ್ರಗಳಲ್ಲಿ ಅವರು ಅಭಿನಯ ಮಾಡಲಿ ಅಂತ ಆಶಿಸ್ತಾ ಮತ್ತೊಂದು ಗೀತೆ.

ವಿ ಮನೋಹರ್ ಅವರ ಸಂಗೀತ ಇದ್ದಂತಹ, ಶಿಲ್ಪಾ ಅವರ ಅಭಿನಯವಿದ್ದಂತಹ ಗೀತೆ ಇದುವರೆಗೆ ನೀವು ಕೇಳಿದ್ದು ರಾಜೇಶ್ ಕೃಷ್ಣನ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಭೂಮಿ ತಾಯಿಯ ಚೊಚ್ಚಲ ಮಗ ಚಿತ್ರದ ಗೀತೆಯಾಗಿತ್ತು. ಇನ್ನು ಶಿಲ್ಪಾ ಅವರು ಅಭಿನಯವನ್ನು ಮಾಡಿ, ಅಂದರೆ ನಮ್ಮ ಕನ್ನಡ ಚಿತ್ರದಲ್ಲಿ ಅಭಿನಯವನ್ನು ಮಾಡಿ ಸಾಕಷ್ಟು ವರ್ಷಗಳೇ ಸಂದಿದ್ರು ಸಹ, ಇವತ್ತಿಗೂ ಶಿಲ್ಪಾ ಅವರ ಅಭಿನಯ ಹಾಗೆಯೇ ಅವರ ಒಂದು ಪಾತ್ರ ಪೋಷಣೆ ನಮ್ಮನ್ನು ನಿಜವಾಗ್ಲೂ ಸೆರೆ ಹಿಡಿದಿದೆ ಅಂತ ಹೇಳ್ಬೋದು. ಯಾಕೆ ಅಂದರೆ ಅವರು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಂತಹ ಪಾತ್ರಗಳು ಹಾಗಿರ್ತಾ ಇತ್ತು. ಅನೇಕ ಕಾದಂಬರಿ ಆಧಾರಿತ ಚಿತ್ರಗಳಲ್ಲೂ ಅವರು ಅಭಿನಯವನ್ನು ಮಾಡಿದ್ರು. ಜೊತೆಗೆ ಅವರು ಸೆಲೆಕ್ಟ್ ಮಾಡುವಾಗನೇ ತನ್ನ ಪಾತ್ರ ಪೋಷಣೆಯಿಂದ ಇಂಪ್ಯಾಕ್ಟ್ ಏನಾಗುತ್ತೆ, ಹಾಗೆಯೇ ಹೇಗೆ ಅದು ಸಮಾಜದ ಮೇಲೆ ಮತ್ತು ನೋಡುವವರ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತ ಯೋಚನೆ ಮಾಡ್ತಾರೆ ಅಂತ ಭಾವಿಸ್ತೀನಿ. ಯಾಕೆಂದರೆ ಅವರು ನಿರ್ವಹಿಸಿರುವಂತಹ ಪಾತ್ರಗಳು ಹಾಗೆಯೇ ಚಿತ್ರಗಳಲ್ಲಿ ಅವರ ಅಭಿನಯವನ್ನು ನೋಡಿದ್ರೆ ನಮಗೆಲ್ಲರಿಗೂ ಅರ್ಥ ಆಗುತ್ತೆ ಎಂತಹ ಮನೆಮಗಳ ಪಾತ್ರದಲ್ಲಿ ಚಿತ್ರವರು ಶಿಲ್ಪಾ ಅವರು ಅಭಿನಯವನ್ನು ಮಾಡ್ತಾರೆ. ಯಾವುದೇ ಪಾತ್ರ ಕೊಟ್ಟರೂ ಸೈ ಅನಿಸುವಂತಹ ಮಟ್ಟಕ್ಕೆ, ಜೊತೆಗೆ ಮತ್ತೆ ಮತ್ತೆ ನೋಡಬೇಕು ಅವರ ಅಭಿನಯವನ್ನು ಅಂತ ಅನಿಸುತ್ತೆ ನಮಗೆ. ಇನ್ನು ಅನೇಕರ ಸಂದೇಶಗಳು. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬಿ ತಾಲೂಕಿನಿಂದ ಹೇಳ್ತಾ ಇದ್ದಾರೆ, ಕಲಾಭಾರತೀಯ ಕಾರ್ಯಕ್ರಮದಲ್ಲಿ ಶಿಲ್ಪಾ ಅವರ ವಿವರಗಳು ಮತ್ತು ನಟಿಸಿದ ಚಿತ್ರಗಳು, ಪಾತ್ರಗಳು, ಜನ್ಮ ಜೋಡಿ ನಿಜವಾಗ್ಲೂ ಅವಿಸ್ಮರಣೀಯ ನೆನಪುಗಳು, ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ನನಗೆ ಅವರ ಅಭಿನಯದ ಮುದ್ದಿನ ಕಣ್ಮಣಿ ಮತ್ತು ಜನ್ಮದ ಜೋಡಿ ಪಾತ್ರ ಇಷ್ಟ ಆಗುತ್ತೆ ಅಂತ ಲೀಲಾ ಅವರು ಬೇಗೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂಗಾರಿನ ಮಿಂಚು ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ಸುರೇಂದ್ರ ಅವರು ಕುಂದಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಶಿಲ್ಪಾ ಅವರ ಬಗ್ಗೆ ಉತ್ತಮ ಮಾಹಿತಿ ನಿರೂಪಣೆ ನನಗೆ ಇಷ್ಟ ಆಗತ್ತೆ ಅಂತೇಳಿ, ಅವರ ಅಭಿನಯದ ಜನ್ಮ ಜೋಡಿ ಲಕ್ಷ್ಮಿ ಮಹಾಲಕ್ಷ್ಮಿ ಪಾತ್ರಗಳು ನನಗೆ ಇಷ್ಟ ಆಗುತ್ತೆ ಅಂತ ಸುರೇಶ್ ಭಟ್ ಅವರು ಗೌರಿಬಿದ್ನೂರು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಶಿಲ್ಪಾ ಅವರ ಅಭಿನಯದ ಜನ್ಮದ ಜೋಡಿ ಲಕ್ಷ್ಮಿ ಮಹಾಲಕ್ಷ್ಮಿ ನಂಗೆ ತುಂಬ ಇಷ್ಟ ಆಗುತ್ತೆ ಅಂತ ನಂಜನಗೂಡು ಇಲ್ಲಿಂದ ಜೀವನ ಜ್ಯೋತಿ ಇವರು ಸಹ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಜನ್ಮದ ಜೋಡಿ ತುಂಬ ಇಷ್ಟ ಅಂತ ನಂಬರ್ ಎಂಡಿಂಗ್ ವಿತ್ 0499 ಇವರ ಸಂದೇಶ ಹರಿದು ಬಂದಿದೆ. ಜನ್ಮದ ಜೋಡಿ ತುಂಬ ಇಷ್ಟ ಆಗತ್ತೆ ಅಂತ ಹೇಳಿ ಶ್ರವಣ್, ಶ್ರೇಯಸ್, ಶಶಿಕಲಾ, ಶಿವಾನಂದ ಇವರೆಲ್ಲ ಬೆಳಗಾವಿ ಜಿಲ್ಲೆ ಇಲ್ಲಿಂದ ಕಳಿಸಿದ್ದಾರೆ. ಶ್ರೀ ಹುವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರ ಹರಿಹರದಿಂದ, ಇವತ್ತಿನ ಕಾರ್ಯಕ್ರಮ ಸೂಪರ್, ನನಗಿಷ್ಟ ಆಯಿತು, ಜನ್ಮದ ಜೋಡಿ ಚಿತ್ರದ ಪಾತ್ರ ಇಷ್ಟ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಈಗಷ್ಟೇ ನಮಗೆ ಗೆಳೆಯರು ಮೆಸೇಜ್ ಮಾಡ್ತಾ ಹೇಳ್ತಾ ಇದ್ದಾರೆ. ಸೋಮಶೇಖರ್ ತಟ್ಟಿ ಹಂಪಸಾಗರ ಇಲ್ಲಿಂದ ಮೆಸೇಜ್ ಮಾಡಿದ್ದಾರೆ. ಅವರ ಹೆಸರನ್ನು ಮಾತ್ರ ಬರೆದು ಕಳಿಸಿದರೆ ದಯವಿಟ್ಟು ವಿಷಯದ ಪರವಾಗಿ ನಿಮ್ಮ ಸಂದೇಶ ಕಳಿಸಿ, ನಿಮ್ಮ ಹೆಸರು ಮಾತ್ರ ಹೇಳೋದ್ರ ಜೊತೆಗೆ ನಿಮಗೆ ಏನು ಅನಿಸುತ್ತೆ ಆಗ ಇನ್ನಷ್ಟು ಖುಷಿಯಾಗತ್ತೆ ಅಂತ ಹೇಳ್ತಾ, ಕಲಾಭಾರತಿ ಕಾರ್ಯಕ್ರಮದಲ್ಲಿ ಹಾಡುಗಳು, ಶಿಲ್ಪಾ ಅವರ ಬಗ್ಗೆ ಮಾಹಿತಿ ಇಷ್ಟ ಆಯಿತು ಅಂತ ಹೇಳಿ ಅರುಣಾ ಮೈತ್ರಿ ಜೆ ಸಿ ನಗರ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಉಮೇಶ್ ಅವರು ಸಿರಿಗೆರೆಯಿಂದ ನಮಗೆ ಎಂದಿನಂತೆ ತಮ್ಮ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆಯೇ ಶಿಲ್ಪಾ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ, ಲಕ್ಷ್ಮೀ ಮಹಾಲಕ್ಷ್ಮೀ ಶಶಿಕುಮಾರ್ ಅವರ ಜೊತೆ ಅವರ ಅಭಿನಯ ಸಿಡುಕಿನ ಪಾತ್ರ ನನಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೆಸೇಜ್ ಮಾಡಿರೋ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ, ಶಿಲ್ಪಾ ಅವರು ಇನ್ನಷ್ಟು ಮತ್ತಷ್ಟು ಚಿತ್ರಗಳ ಮುಖಾಂತರ, ಪಾತ್ರಗಳ ಮುಖಾಂತರ ನಮ್ಮ ಹತ್ತಿರ, ಅಂದರೆ ನಟನೆಯ ಮುಖಾಂತರ ತೆರೆಯ ಮೇಲೆ ಬಂದು ನಮಗೆ ರಂಜಿಸಲಿ ಅಂತ ಹೇಳ್ತಾ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ನಿಜವಾಗ್ಲೂ ಯಾರೆಲ್ಲ ಅವರ ಪಾತ್ರ ಪೋಷಣೆಯನ್ನು, ಚಿತ್ರಗಳನ್ನು, ಅವರ ಅಭಿನಯದ ಪಾತ್ರಗಳನ್ನು ನೋಡಿಲ್ವೋ, ಒಮ್ಮೆ ಚಿತ್ರಗಳು ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಹಾಗಾಗಿ ಒಮ್ಮೆ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ವಿವಿಧ ಕನ್ನಡ ವಿವಿಧ ಭಾರತಿ @gmail.com

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಭಾರತೀಯ ಜವಳಿ ಕ್ಷೇತ್ರದ ಸ್ಪರ್ಧಾತ್ಮಕತೆ ಬಲಪಡಿಸಲು ಕೇಂದ್ರ ಸರ್ಕಾರ ಹತ್ತಿ ಆಮದು ಮೇಲಿನ ಅಬಕಾರಿ ಸುಂಕಕ್ಕೆ ತಾತ್ಕಾಲಿಕ ವಿನಾಯಿತಿ ಪ್ರಕಟಿಸಿದೆ. ಈ ವಿನಾಯಿತಿ ಅಕ್ಟೋಬರ್ 31ರವರೆಗೆ ಜಾರಿಯಲ್ಲಿರಲಿದೆ. ಹತ್ತಿ ಬೆಳೆಗಾರರು ಹಾಗೂ ಹತ್ತಿ ಉತ್ಪನ್ನಗಳ ಮೌಲ್ಯ ಸರಪಳಿಯ ಸಂಪೂರ್ಣ ಕ್ಷೇತ್ರದ ಹಿತಾಸಕ್ತಿಯನ್ನು ಗಮನಿಸಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಜವಳಿ ಸಚಿವಾಲಯದ ಅಧಿಸೂಚನೆ ತಿಳಿಸಿದೆ. ಆಮದು ಸುಂಕದ ತಾತ್ಕಾಲಿಕ ವಿನಾಯಿತಿಯಿಂದ ಜವಳಿ ಉದ್ದಿಮೆಗಳಿಗೆ ಸೂಕ್ತ ಹತ್ತಿ ಲಭ್ಯತೆ ಹಾಗೂ ಅತಿ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆಗಳಿಗೆ ಲಾಭವಾಗಲಿದೆ ಎಂದು ಸಚಿವಾಲಯ ಹೇಳಿದೆ. ಬೆಂಗಳೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಶಿಫಾರಸಿನಂತೆ ಸಾರಜನಕದ ಪ್ರಮಾಣ 1 ಎಕರೆಗೆ 20 ಕಿಲೋ ಹಾಗೂ 45 ಕಿಲೋ ಯೂರಿಯಾ ನೀಡಬೇಕು. ಉತ್ತಮ ಇಳುವರಿ ಹಾಗೂ ಮಣ್ಣಿನ ಫಲವತ್ತತೆ ಕಾಪಾಡಲು ಸಂಯುಕ್ತ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಕೆ ಮಾಡಬೇಕು ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಕಲಾವತಿ ರೈತರಲ್ಲಿ ಮನವಿ ಮಾಡಿದ್ದಾರೆ. ಕರ್ನಾಟಕ ಸೇರಿದಂತೆ ಒಟ್ಟು 12 ರಾಜ್ಯಗಳಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ್ ಅಡಿ ಮನೆ ನಿರ್ಮಾಣಕ್ಕಾಗಿ ಒಟ್ಟು 10,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಸಭೆಯಲ್ಲಿ ಅವರು ಈ ಮಾಹಿತಿ ನೀಡಿದರು. ಪಿಎಂಎವೈ ಯೋಜನೆಯಡಿ 2024-25 ಸಾಲಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 28,055 ಮನೆಗಳನ್ನು ಮಂಜೂರು ಮಾಡಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಚಂದ್ರಕಾಂತ್ ಕುಂಬಾರ್.
1: ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾಗಿದ್ದು ಇದು 2016ರಿಂದ ಪ್ರಾರಂಭವಾಗಿರುತ್ತದೆ. ಬಡವರಿಗೆ ಸೂರನ್ನು ಒದಗಿಸುವ ಒಂದು ಯೋಜನೆಯಾಗಿದ್ದು ಈ ಯೋಜನೆಯು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಶೇಕಡ 60 ಮತ್ತು 40 ಅನುಪಾತದಲ್ಲಿ ಅನುದಾನ ಸಂಬಂಧಪಟ್ಟ ಫಲಾನುಭವಿಗಳಿಗೆ ಬಿಡುಗಡೆ ಆಗುತ್ತದೆ. 2017-18ರ ಒಂದು ಸಮೀಕ್ಷೆಯಲ್ಲಿ ಮಾಡಿದಂತ ವಸತಿ ಮತ್ತು ನಿವೇಶನ ರೈತರಿಗೆ ಸಂಬಂಧಪಟ್ಟಂತ ವಸತಿ ರೈತರ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಸಂಬಂಧಪಟ್ಟ ಬಡ ಜನರಿಗೆ ಸೂರನ್ನು ಒದಗಿಸುವ ಒಂದು ಯೋಜನೆಯಾಗಿದೆ. ನಮ್ಮ ಬಿಜಾಪುರ ಜಿಲ್ಲೆಗೆ 2024-25ರಡಿ 51,521 ಗುರಿಯನ್ನು ನೀಡಿರುತ್ತಾರೆ. ಅದರಂತೆ ಆ ಗುರಿಯ ಅನುಗುಣವಾಗಿ ನಾವು ಇಲ್ಲಿವರೆಗೆ 28,055 ಮನೆ ಮಂಜೂರಾತಿ ಮಾಡಲಾಗಿರುತ್ತದೆ ಮತ್ತು ಇನ್ನೂ ಹಂಗೆ ಆಯ್ಕೆ ಪ್ರಕ್ರಿಯೆ ಚಾಲನೆಯಲ್ಲಿ ಇರುತ್ತದೆ.
0: ಬೆಂಗಳೂರು ಹಾಸನ ಮಂಗಳೂರು ಮಾರ್ಗವಾಗಿ ಸೊಲ್ಲಾಪುರ ತೆರಳುವ ಎಕ್ಸ್ಪ್ರೆಸ್ ರೈಲು ನಿಲುಗಡೆಗೆ ಚನ್ನರಾಯಪಟ್ಟಣ ರೈಲು ನಿಲ್ದಾಣದಲ್ಲಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ನಿಶಾನೆ ತೋರಿದರು. ಇಂದು ರಾಜ್ಯಾದ್ಯಂತ ಶಾಲೆಗಳು ಪುನಾರಂಭಗೊಂಡಿವೆ. ವಿವಿಧ ಜಿಲ್ಲೆಗಳ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿ ಸಿಹಿ ಹಂಚಿ ಉಚಿತ ಪಠ್ಯಪುಸ್ತಕ ಹಾಗೂ ಸಮವಸ್ತ್ರಗಳನ್ನು ವಿತರಿಸಲಾಯಿತು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿದ್ಯಾರ್ಥಿಗಳಿಗೆ ಹೊಸ ಶೈಕ್ಷಣಿಕ ವರ್ಷದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ರಾಜ್ಯ ರಸ್ತೆ ಸಾರಿಗೆ ನಿಗಮಗಳು ಪ್ರಸಕ್ತ ಶೈಕ್ಷಣಿಕ ವರ್ಷದ ಉಚಿತ ಹಾಗೂ ರಿಯಾಯಿತಿ ವಿದ್ಯಾರ್ಥಿ ಬಸ್ ಪಾಸ್ ವಿತರಣೆ ಮೊನ್ನೆ 29ರಿಂದ ಆರಂಭಿಸಿದ್ದು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಲು ಕೋರಿವೆ. ಭಾರತೀಯ ಸಂಗೀತ ಕ್ಷೇತ್ರದ ಶ್ರೇಷ್ಠ ಹಿನ್ನೆಲೆ ಗಾಯಕಿ ಪದ್ಮಭೂಷಣ ಸುಮನ್ ಕಲ್ಯಾಣಪುರ್ ನಿನ್ನೆ ಮುಂಬೈನ ತಮ್ಮ ನಿವಾಸದಲ್ಲಿ ನಿಧನರಾದರು. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಕನ್ನಡ ಹಿಂದಿ ಮರಾಠಿ ಸೇರಿದಂತೆ ವಿವಿಧ ಭಾರತೀಯ ಭಾಷೆಗಳ ಸಾವಿರಾರು ಗೀತೆಗಳಿಗೆ ಅವರು ಧ್ವನಿ ನೀಡಿದ್ದರು. ಸುಮನ್ ಕಲ್ಯಾಣ್ಪುರ್ ನಿಧನಕ್ಕೆ ಗಣ್ಯರು ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ ಈ ತಿಂಗಳ 7ನೇ ತಾರೀಕು 12 ವರ್ಷಗಳ ಅಧಿಕಾರಾವಧಿಯನ್ನು ಯಶಸ್ವಿಯಾಗಿ ಪೂರೈಸಲಿದೆ. ತನ್ನಿಮಿತ್ತ ಸರ್ಕಾರದ ವಿವಿಧ ಜನಪರ ಯೋಜನೆಗಳ ಜನಜಾಗೃತಿ ಕಾರ್ಯಕ್ರಮ ಬೆಳಗಾವಿ ಬಿಜೆಪಿ ಘಟಕ ಆಯೋಜಿಸಲಿದೆ ಎಂದು ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ತಿಳಿಸಿದ್ದಾರೆ. ಸತತ 2ನೇ ಬಾರಿಗೆ ಐಪಿಎಲ್ ಟಿ20 ಪ್ರಶಸ್ತಿ ಜಯಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಗಣ್ಯರು ಅಭಿನಂದನೆ ಸಲ್ಲಿಸಿ ಶುಭ ಹಾರೈಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:00 PM. 10 ನಿಮಿಷಕ್ಕೆ.
2: ಆಕಾಶವಾಣಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವನಿತಾ ವಿಹಾರ.
3: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಗೆಳತಿಯರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಸ್ವೀಡನ್ನಿನ ಕನ್ನಡತಿ ಡಾ ಮಂಜುಳಾ ದೇಶಪಾಂಡೆ ಅವರೊಂದಿಗೆ ಮಾತು. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್.
4: ಗೆಳತಿಯರಿಗೆಲ್ಲ ನಮಸ್ಕಾರ. ಗೆಳತಿಯರೇ, ನಮ್ಮ ಗೆಳತಿಯರ ಸಂಖ್ಯೆ ಬರೀ ನಮ್ಮ ಊರುಗಳಿಗೆ ನಮ್ಮ ರಾಜ್ಯಕ್ಕೆ ಇಷ್ಟಕ್ಕೆ ಸೀಮಿತ ಆಗಿಲ್ಲ. ನಮ್ಮ ಗೆಳತಿಯರು ದೂರ ದೂರದ ದೇಶಗಳೊಳಗೂ ಕೂಡ ನೆಲೆಸಾರ. ಆವಾಗ ಆವಾಗ ತಮ್ಮ ತಾಯ್ನಾಡಿಗೆ ಬಂದು ಹೋಗ್ತಾ ಇರ್ತಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದೊಳಗ ಅಂತ ಒಬ್ಬ ಗೆಳತಿ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರು. ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರು ಮೂಲತಃ ಧಾರವಾಡದವರು. ಇವತ್ತು ಅವರು ಸ್ವೀಡನ್ ಒಳಗ ನೆಲೆಸಿ ಅಲ್ಲೇ ಉದ್ಯೋಗವನ್ನ ಕೈಗೊಂಡು ಜೊತೆಗೆ ಕನ್ನಡ ಸಂಘವನ್ನ ಕಟ್ಟಿ ಆ ಸಂಘದ ಮೂಲಕ ಹಲವಾರು ಕಾರ್ಯ ಚಟುವಟಿಕೆಗಳನ್ನ, ಒಂದು ಓದುವಿಕೆ ಆಗಿರ್ಬಹುದು, ಬೇರೆ ಬೇರೆ ಅಡುಗೆ ಕ್ಲಾಸ್ಗಳಾಗಿರ್ಬಹುದು, ಸಂಗೀತ ಆಗಿರ್ಬಹುದು, ಈ ತರ ಅವರು ಈ ಸಂಘದ ಮೂಲಕ ಅಲ್ಲಿ ಒಂದು ಕನ್ನಡಾಭಿಮಾನವನ್ನ ಬೆಳೆಸ್ತಾರೆ.

0: ಗೆಳತಿಯೊಂದಿಗೆ ನಾವು ಮಾತನಾಡಿ ಇನ್ನೊಂದು ಸ್ವಲ್ಪ ವಿವರವಾದ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರು.
1: ನಮಸ್ಕಾರ ಮೇಡಮ್.
0: ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅಂದ ಕೂಡಲೇನ ನಮ್ಮ ಊರಿನ ಗೆಳತಿ, ನಮ್ಮ ಅಕ್ಕಪಕ್ಕದ ಗೆಳತಿ ಅನ್ನೋ ಅಭಿಮಾನ ನಮಗ. ಖಂಡಿತವಾಗಿಯೂ ತಾವು ಧಾರವಾಡದವರೇ, ತಮ್ಮ ಓದು ವಿದ್ಯಾಭ್ಯಾಸ ಎಲ್ಲೆಲ್ಲ ಆತು, ಸ್ವೀಡನ್ ಒಳಗೆ ಹೋಗಿ ನೆಲೆಸಲಿಕ್ಕೆ ಏನ್ ಕಾರಣ ಒಂದ್ ಸ್ವಲ್ಪ ಹೇಳ್ತೀರಿ?
1: ನಾ ಹುಟ್ಟಿ ಬೆಳೆದದ್ದು ಗದಗ ಒಳಗ. ಹೈಸ್ಕೂಲ್ ಒಳಗಿದ್ದಾಗ ನಾವು ಧಾರವಾಡಕ್ಕೆ ಬಂದ್ವಿ. ಅವಾಗ್ಲಿಂದ ನಾನು ಸುಮಾರು ಒಂದು 14 ವರ್ಷ ಧಾರವಾಡದೊಳಗಿದ್ದೆ. ಅಂದ್ರೆ ಫಾರ್ಮೇಟಿವ್ ಇಯರ್ಸ್ ಅಂತ ಏನ್ ಹೇಳ್ತೀವಿ ನಾವು, ನಮ್ಮ ಹವ್ಯಾಸ ಆಸಕ್ತಿ ಓದು ಬಗ್ಗೆ ನಮ್ದು ಇಚ್ಛೆ ಏನ್ ಒಂದು ರೂಪುಗೊಳ್ತದ, ಆ ಟೈಮ್ ಒಳಗ್ ನಾ ಧಾರವಾಡದಾಗಿದ್ದೆ. ಸಂಗೀತದ ಬಗ್ಗಿನ ನನ್ನ ಆಸಕ್ತಿ ಆಗಿರ್ಬಹುದು, ಸಾಹಿತ್ಯದ ಬಗ್ಗೆ ಧಾರವಾಡದೊಳಗ ಯಾರ ಜೊತೆ ಮಾತಾಡಿದ್ರು ಅದು ಒಂಥರ ಸಮೃದ್ಧಿ ಇರ್ತದ ಮಾತು, ಹಿಂಗ ಒಣ ಪೊಳ್ಳಿರಂಗಿಲ್ಲ. ಆ ತರದ ಮಾತಿನಿಂದ ಅದ್ ಬಹಳ ನನ್ಗ ಇನ್ಫ್ಲೂಯೆನ್ಸ್ ಆಗ್ಯದ ಅಂತ ಹೇಳ್ಬಹುದು. ಸೊ ಹೈಸ್ಕೂಲ್ನಾಗ ಇದ್ದಾಗ ನಾ ಇಲ್ಲಿ ಬಂದೆ, ಸಂಗೀತ ಕಲೀಲಿಕ್ಕೆ ಶುರು ಮಾಡಿದೆ. ಸುಮಾರು ಕಾರ್ಯಕ್ರಮ ಅವಾಗ ಧಾರವಾಡದೊಳಗೆ ಓವರ್ ನೈಟ್ ಪ್ರೋಗ್ರಾಮ್ಸ್ ಇರ್ತಿದ್ವು, ಅಟೆಂಡ್ ಮಾಡ್ತಿದ್ವಿ. ಎಲ್ಲಾ ಕವಿಗಳು, ನಮ್ಮ ಗುರುಗಳು ಎಲ್ಲರೂ ಸಿಗ್ತಿದ್ರು. ಹಿಂಗಾಗಿ ಅದು ಒಂಥರ ಸಮೃದ್ಧವಾದ ಬದುಕು ಅಂತ ಹೇಳ್ಬಹುದು. ಮುಂದೆ ನಾನು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಒಳಗೆ ಹೋಮ್ ಸೈನ್ಸ್ ಮಾಡಿದೆ. ಮಾಸ್ಟರ್ಸ್ನು ನಾನು ಅಲ್ಲೇ ಮಾಡಿದೆ, ಟೆಕ್ಸ್ಟೈಲ್ಸ್ ಅಂಡ್ ಕ್ಲೋದಿಂಗ್ ಅನ್ನೋ ವಿಷಯದೊಳಗೆ. ಆಮೇಲೆ ಅದನ್ನ ಓದುವಾಗ್ನೆ ನನ್ಗೆ ಇಲ್ಲಿ ಆಕಾಶವಾಣಿ ಒಳಗೆ ಕ್ಯಾಶುವಲ್ ನ್ಯೂಸ್ ರೀಡರ್ ಅಂತ ಅಪಾಯಿಂಟ್ಮೆಂಟ್ ಆಯ್ತು. ಆಮೇಲೆ ಮಾಸ್ಟರ್ಸ್ ಮುಗಿಸಿ ನಾ ದಾಂಡೇಲಿ ಒಳಗೆ ಕೆಲಸ ಮಾಡ್ತಿದ್ದೆ, ಆವಾಗ್ಲೂ ಸಹ ನಾ ಇಲ್ಲಿ ಆಕಾಶವಾಣಿ ಧಾರವಾಡಕ್ಕೆ ಬರ್ತಿದ್ದೆ. ಆಮೇಲೆ ಕೆಲಸದ ಸಲುವಾಗಿ ನಾ ಬೆಂಗಳೂರಿಗೆ ಹೋದೆ, ಅವಾಗ್ಲೂ ನಂದು ಆಕಾಶವಾಣಿ ನಂಟು ಮುಂದುವರಿತು. ಸುಮಾರು ವರ್ಷ ನಾನು ಬೆಂಗಳೂರು ಆಕಾಶವಾಣಿಗೂ ಕ್ಯಾಶುವಲ್ ನ್ಯೂಸ್ ರೀಡರ್ ಅಂತ ಕೆಲಸ ಮಾಡ್ತಿದ್ದೆ. ಬೆಂಗಳೂರು ಯೂನಿವರ್ಸಿಟಿ ಒಳಗೂ ನಾ ಟೀಚರ್ ಅಂತ ಕೆಲಸ ಮಾಡ್ತಿದ್ದೆ. ನಮ್ಮ ಮನೆಯವರು SKF ಅಂತ ಒಂದು ಕಂಪ್ನಿ ಅದ, ಬಾಲ್ ಬೇರಿಂಗ್ಸ್ ಕಂಪ್ನಿ, ಅದು ಸ್ವೀಡಿಷ್ ಕಂಪ್ನಿ, ಅದರೊಳಗೆ ಕೆಲಸ ಮಾಡ್ತಿದ್ರು. ಅವಾಗ 2013 ಅವ್ರಿಗೆ ಒಂದು ಇಂಟರ್ನ್ಯಾಷನಲ್ ಅಸೈನ್ಮೆಂಟ್ ಬಂತು, 2 ವರ್ಷದ ಸಲುವಾಗಿ ಸ್ವೀಡನ್ಗೆ ಹೋಗ್ಬೇಕಾದ್ರು. ಸೊ ಹೋದ್ವಿ. ಅವಾಗ ಹೋಗಿದ್ದು 2 ವರ್ಷಕ್ಕಂತ ಹೋಗಿದ್ದು, ಅದು ಮುಂದುವರಿತು. ಹಂಗ ಅಲ್ಲೇ ನೆಲೆ ಊರಿದ್ವಿ ಅಂತ.
0: ಅಂದ್ರೆ ಇಷ್ಟು ಒಂದು ಮೂಲ ಎಲ್ಲವನ್ನು ಧಾರವಾಡ ಇಲ್ಲೇನೆ ನೀವು ಪಡ್ಕೊಂಡು ಬೆಂಗಳೂರಲ್ಲಿ ಮುಂದುವರೆಸಿಕೊಂಡು ಇವತ್ತು ಸ್ವೀಡನ್ ನಲ್ಲಿ ನೆಲೆಸಿದ್ದೀರಿ. ಈಗ ಮಂಜುಳಾ ಅವರೇ, ಸ್ವೀಡನ್ ನಲ್ಲಿ ನಿಮ್ಮ ಒಂದು ಓದು ಈ ಕಾರ್ಯವನ್ನ ಮುಂದುವರೆಸಿದ್ರೆ ಹೆಂಗ?
1: ಹೌದು, ಸ್ವೀಡನ್ಗೆ ಹೋದ್ಮೇಲೆ ಹೆಚ್ಚಾನ್ ಹೆಚ್ಚು ಯುರೋಪಿಯನ್ ದೇಶ ಏನವ ಅಲ್ಲೇ ಭಾಷಾ ಬೇಕೇ ಬೇಕು ನಿಮ್ಗ. ಬಹಳ ಸಣ್ಣ ಸಣ್ಣ ದೇಶವು ಅವರು ಭಾಷಾ ಬಿಟ್ಟರೆ ತಮ್ಮತನವನ್ನು ಕಳ್ಕೋತೀವಿ ಅನ್ನೋ ಒಂದ್ ಅರಿವು ಉಳಿಸ್ಕೊಂಡಂತಹ ದೇಶವು. ನಮಗದು ಕಷ್ಟ ಆದ್ರೂ ಅವ್ರ ಮಟ್ಟಿಗೆ ಅದು ಸರಿನೇ. ನಿಮ್ಗ್ ಭಾಷಾ ಇಲ್ಲ ಅಂದ್ರೆ ಈ ಸಾಫ್ಟ್ವೇರ್ ಲೈನ್ ಬಿಟ್ರೆ ಬೇರೆ ಎಲ್ಲೂ ನೀವು ಕೆಲಸ ಮಾಡ್ಲಿಕ್ಕೆ ಸಾಧ್ಯಲ್ಲ, ನಿಮ್ಮ ದೈನಂದಿನ ಜೀವನ ನಡೀಲಿಕ್ಕೆ ಸಾಧ್ಯಲ್ಲ ಅಲ್ಲೇ. ಹಿಂಗಾಗಿ ನಾ ಇಲ್ಲಿ ಹೋಗುವಾಗ PhD ಮಾಡ್ತಿದ್ದೆ, ಹೋದ್ಮೇಲೆ ಮಕ್ಳು ಸಣ್ಣವರಿದ್ರು, ಹಿಂಗಾಗಿ ನನ್ಗೆ ಅವ್ರನ್ನಷ್ಟ ಅಲ್ಲಿ ಕಳಿಸಿ ಉಳಿಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ನಾ ಹೋಗಿ 1 ವರ್ಷ ಭಾಷಾ ಕಲಿತೆ, ಸ್ವೀಡಿಷ್ ಕಲಿತೆ. ಇಂಟೆನ್ಸಿವ್ ದಿವಸಕ್ಕೆ 8-10 ತಾಸಿನ ಕಾಲೇಜ್ ಅದು, 1 ವರ್ಷದಾಗ ಕಲಿತೆ. ಆಮೇಲೆ ಕೆಲ್ಸಕ್ಕೆ ಅಪ್ಲೈ ಮಾಡಿದ ಕೂಡಲೇ ಅವ್ರು ಹೇಳಿದ್ರು PhD ಮುಗಿದ್ರೆ ಯೂನಿವರ್ಸಿಟಿ ಒಳಗೆ ಓಪನಿಂಗ್ಸ್ ಅವ ಅಂತ. ಸೊ ನಾ 1 ವರ್ಷ ಮಧ್ಯದಾಗ ಬಂದು PhD ಮುಗಿಸ್ಕೊಂಡು ಹೋಗಿ ನಾ ಯೂನಿವರ್ಸಿಟಿ ಒಳಗೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದೆ.
0: ಈಗ ಸ್ವೀಡಿಷ್ ಭಾಷೆಯಲ್ಲಿನೇ ನೀವು ಟೀಚ್ ಮಾಡ್ತೀರಿ?
1: ಹೌದು. ಅಲ್ಲಿ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಏನದ ಅಂದ್ರೆ ಶೈಕ್ಷಣಿಕ ಭಾಷಾ ಮಾಧ್ಯಮ ಏನದ ಅದು ಸ್ವೀಡಿಷೇ ಅದ. ಪೋಸ್ಟ್ ಗ್ರಾಜ್ಯುಯೇಷನ್ ತನಕ ಕೆಲವೊಂದು ಸಬ್ಜೆಕ್ಟ್ ಅಂತೂ ಪೋಸ್ಟ್ ಗ್ರಾಜ್ಯುಯೇಷನ್ ಸಹಿತ ಸ್ವೀಡಿಷ್ನಾಗ ಅವ. ಸೊ ಹಿಂಗಾಗಿ ಇಂಗ್ಲಿಷ್ ಉಪಯೋಗ ಮಾಡ್ತೀನಿ ಅಂದ್ರೂ ಸ್ವೀಡಿಷ್ ಉಪಯೋಗ ಮಾಡೋದು ಕಂಪಲ್ಸರಿ ಅದ. ಅಲ್ಲಿ
0: ಈ ಸ್ವೀಡಿಷ್ ಭಾಷೆಯನ್ನ ಕಲಿಯುವಾಗ ತಮಗೇನ್ ಅನಿಸ್ತು ಒಂದು ಅನುಭವ? ಈಗ ನಾವು ಇಲ್ಲೇನೆ ನಮ್ಮ ಭಾರತದಲ್ಲೇನೆ ನಾವು ಒಂದು ಕೇರಳಕ್ಕೆ ಹೋದ್ರೆ ಮಲಯಾಳಂ ಕೇಳ್ತೀವಿ, ಮಹಾರಾಷ್ಟ್ರಕ್ಕೆ ಹೋದ್ರೆ ಮರಾಠಿ ಕೇಳ್ತೀವಿ. ಇವು ಅಕ್ಕಪಕ್ಕದ್ದಾದ್ರೂ ಒಂಚೂರು ಒಂದೇ ವಾಕ್ಯ ಎರಡು ವಾಕ್ಯನಾದ್ರೂ ಮಾತಾಡ್ತೀವಿ. ನಿಮಗೆ ಒಂದ್ಸಲಕ್ಕೆ ಇದು ಪೂರ್ತಿ ಭಿನ್ನವಾದ ಭಾಷೆ.
1: ಹೌದು.
0: ಹೆಂಗ ಅನಿಸ್ತು?
1: ಅದು ಇಂಗ್ಲಿಷ್ಗೂ ಹತ್ತಿರಲ್ಲ, ನಮ್ ಗೊತ್ತಿರೋ ಯಾವ ಭಾಷೆಗೂ ಹತ್ತಿರಲ್ಲ. ಇವನ್ ಆಲ್ಫಾಬೆಟ್ಸ್ ಏನವ ಅವು ಸಹಿತ 3 ಎಕ್ಸ್ಟ್ರಾ ಅವ ಅಲ್ಲಿ. ಅದರದ್ದು ಪ್ರೊನೌನ್ಸಿಯೇಷನ್ ಆಗಿರ್ಬಹುದು, ಈಗ ಇಂಗ್ಲಿಷ್ ನಾಗ ಓನ್ ಓ ಅಂತ ಓದ್ತೀವಿ, ಸ್ವೀಡಿಷ್ ನಾಗ ಊ ಅಂತ ಓದ್ಬೇಕು ನೀವು ಅದನ್ನ. ಸೊ ಹಿಂಗಾಗಿ ಭಾರಿ ಚಾಲೆಂಜಿಂಗ್ ಅನಿಸ್ತಿತ್ತು. ಆದ್ರ ನಾ ಒಬ್ಬಕಿನ ಅಲ್ಲ, ಅಲ್ಲೆಲ್ಲ ಹಿಂಗ ಹೊರಗ್ಲಿಂದ ಬಂದವ್ರಿಗೆ ಗವರ್ಮೆಂಟ್ ಒಂದು ಫ್ರೀ ಕೋರ್ಸ್ ನಡೆಸ್ತದ. ಹಿಂಗ ಎಲ್ಲಾರು ಅದಕ್ಕೆ ಜಾಯಿನ್ ಆಗ್ತಾರ, ಎಲ್ಲಾರು ಸ್ವೀಡಿಷ್ ಕಲೀಲೇಬೇಕು, ಭಾಷಾ ಉಳಿಸ್ಬೇಕನ್ನೋ ಪ್ರಯತ್ನ ಪ್ರಯತ್ನ ಅದು. ಹಿಂಗಾಗಿ ನಾವೆಲ್ಲರೂ ಸೇರಿ ಅದನ್ನ ಕಲೀಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ, ಸಾಕಷ್ಟು ಪ್ರಯತ್ನ ಪಡ್ತಿದ್ವಿ. ತಪ್ಪ ತಪ್ಪು ಮಾತಾಡ್ತೀವಿ, ಇವತ್ತಿಗೂ ತಪ್ಪದ ಭಾಷಾ, ಆದ್ರೆ ಕಮ್ಯುನಿಕೇಶನ್ ಏನದ ಅದು ಸಾಧ್ಯ ಆಗ್ತದ. ಒಂದ್ರನ್ನ ಅರ್ಥ ಮಾಡ್ಕೊಳ್ಳೋದು ಆಮೇಲೆ ಬರ್ತಾ ಬರ್ತಾ ಆ ಭಾಷಕ್ಕ ಬೇರೆ ಭಾಷಕ್ಕ ಸಿಮಿಲಾರಿಟೀಸ್ ಏನವ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಎಬಿಲಿಟಿ ಬೆಳೀತು. ಹೆಂಗ ಒಂದ್ ಸೆಂಟೆನ್ಸ್ ಒಳಗೆ ವರ್ಬ್ ಸೆಕೆಂಡ್ ಬರ್ಬೇಕಂತ ಈ ಇಂಗ್ಲಿಷ್ ನಾಗ ನೋಡಿದ್ರು ಹಂಗೆ ಅದ, ಅವೆಲ್ಲ ಅರ್ಥ ಆಗ್ಲಿಕ್ಕೆ ಶುರು ಆಯ್ತು. ಆದ್ರೆ ಅದು ಯಾರು ಬಿಡಿಸಿ ಹೇಳುವುದಿಲ್ಲ, ನೀವೇ ಪ್ರಯತ್ನ ಮಾಡ್ಬೇಕು. ಅದು ಹೋದಂಗ್ ಹೋದಂಗ್ ಎಷ್ಟು ಕಾಂಪ್ಲೆಕ್ಸ್ ಆಗ್ತದೆ ಅಂದ್ರೆ ನೀವು ಅದ್ರೊಳಗೆ ಡಿಬೇಟ್ ಮಾಡ್ಬೇಕು, ನೀವು ನ್ಯೂಸ್ ಪೇಪರ್ ಆರ್ಟಿಕಲ್ ಬರಿಬೇಕು ಪಾಸ್ ಆಗ್ಬೇಕಂದ್ರ. ಸೊ ಬಹಳ ಚಾಲೆಂಜಿಂಗ್ ಇತ್ತು, ಆದ್ರ ಅದು ಅನಿವಾರ್ಯ ಇತ್ತು ಭಾಷಾ ಕಲಿಯೋದು. ಎಲ್ಲಾರು ಕಲಿಬೇಕು, ಎಲ್ಲಿ ಹೋಗ್ತೀವಿ ನಾವು ಅಲ್ಲಿ ಭಾಷಾ ಕಲಿಬೇಕನ್ನ, ಇಂಟಿಗ್ರೇಟ್ ಆಗ್ಬೇಕು ಅಂದ್ರೆ ಕಲಿಲೇಬೇಕು.
0: ಈಗ ತಮ್ಮ ಮಕ್ಕಳು ಅಲ್ಲೇ ಶಾಲೆಗಳಲ್ಲೇ ಕಾಲೇಜುಗಳಲ್ಲೇ ಅಭ್ಯಾಸ ಮಾಡ್ತಾ ಇರ್ತಾರೆ, ಅಲ್ಲಿ ಇಂಗ್ಲಿಷ್ ಬಹುಶಃ ಒಂದು ಲ್ಯಾಂಗ್ವೇಜ್ ಆಗಿ ಇರ್ತದೆ, ಸ್ವೀಡಿಶ್ ಮೇನ್. ಹಂಗಾಗಿ ಮಕ್ಕಳು ಕೂಡ ಈಗ ಬಹಳ ಫ್ಲೂಯೆಂಟ್ ಆಗಿ ಮಾತಾಡ್ತಾ ಇರಬಹುದು.
1: ನಾವು ಹೋದಾಗ ನನ್ನ ಮಕ್ಳು ಹೈಸ್ಕೂಲ್ ನಾಗಿದ್ರು, ಹಿಂಗಾಗಿ ಅವ್ರಿಗೆ ಒಮ್ಮೆಲ್ಗೆ ಸ್ವೀಡಿಶ್ ಮೀಡಿಯಂ ಗಿನ್ ಮಾಡೋದು ಸಾಧ್ಯ ಇರ್ಲಿಲ್ಲ. ಅದು ಅಲ್ದ ನಾವು 2 ವರ್ಷಕ್ಕೆ ವಾಪಸ್ ಬರೋ ಯೋಜನೆ ಇಟ್ಕೊಂಡು ಹೋದವರು, ಹಿಂಗಾಗಿ ಅವರು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಹೋಗ್ತಿದ್ರು. ಆದ್ರ ಅವ್ರಿಗೆ ಸ್ವೀಡಿಶ್ ಕಲಿಯೋದು ಅನಿವಾರ್ಯ ಇತ್ತು, ಹಿಂಗಾಗಿ ಅವ್ರಿಗೆ ಸ್ಕೂಲ್ನಾಗ ಸ್ಪೆಷಲ್ ಕ್ಲಾಸಸ್ ತಗೋತಾರ, ಬೇಸಿಕ್ಸ್ ನಿಂದ ಕಲಿಸ್ಲಿಕ್ಕೆ ಶುರು ಮಾಡ್ತಾರೆ. ಹಿಂಗಾಗಿ ಮಕ್ಳು ಫ್ಲೂಯೆಂಟ್ ಆಗಿ ಮಾತಾಡ್ತಾರೆ. ಅವ್ರದ್ದು ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಇಂಗ್ಲಿಷೇ ಇತ್ತು, ಬಟ್ ಅದು ಎಕ್ಸೆಪ್ಷನಲ್ ಕೇಸ್. ಎಲ್ಲರೂ ಹೆಚ್ಚು ಕಮ್ಮಿ ಸ್ವೀಡಿಶ್ ಸ್ಕೂಲ್ಗೆ ಹೋಗ್ತಾರೆ, ಯಾಕಂದ್ರೆ ಎಜುಕೇಶನ್ ಫ್ರೀ ಇರ್ತದ, ಮನಿ ಹತ್ರ ಸ್ಕೂಲ್ಸ್ ಇರ್ತಾವ, ಅದರದ್ದು ಬೆನಿಫಿಟ್ಸ್ ಅವ.
0: ಈಗ ಲೈಫ್ ಸ್ಟೈಲ್ ನಮಗೂ ಅವ್ರಿಗೂ ಏನು ಬಹಳಷ್ಟು ವ್ಯತ್ಯಾಸ ಕಂಡು ಬಂದದ್ದು ತಮಗ?
1: ಅವರು ತಮ್ಮ ಆರೋಗ್ಯ, ತಮ್ಮ ನ್ಯೂಟ್ರಿಷನ್ ಏನದಲ್ಲ, ಇದನ್ನ ಬಹಳ ಬಹಳ ಕಾಯ್ಕೋತಾರೆ. ನಮ್ ಕಡೆ 6 ತಿಂಗಳ ಕತ್ಲ ಥಂಡಿ ಇರ್ತದ, 6 ತಿಂಗಳ ಪೂರ್ತಿ ಬೆಳಕು ಮತ್ತ ಚಲೋ ವಾತಾವರಣ ಇರ್ತದ. ಸೊ ನಾವು ಥಂಡಿದ್ದಾಗ ನಮ್ ಟೆಂಡೆನ್ಸಿ ಏನು ಮನಿ ಒಳಗ್ ಕೊಡೋದು ಇಲ್ಲ. ಅವರೆಲ್ಲ 80-90 ವರ್ಷದವರು ಆ ಕತ್ತಲದೊಳಗ ಆ ಸ್ನೋ ಬಿದ್ದು ಐಸ್ ಆಗಿ ಸ್ಕಿಡ್ ಆಗ್ತಿರ್ತದ, ನೆಲ ನಡಿಲಿಕ್ಕೆ ಸಮಯ ಇರಂಗಿಲ್ಲ ಅಂತ, ಅದ್ರೊಳಗ್ ಕರೆಕ್ಟ್ ಬಟ್ಟಿ ಶೂಸು ಹಾಕೊಂಡು ಓಡ್ತಿರ್ತಾರೆ ಕತ್ತಲದಾಗ. ರಿಫ್ಲೆಕ್ಟರ್ ಜಾಕೆಟ್ ಹಾಕೋತಾರ, ಅಂದ್ರ ಮಂದಿ ಕಾಣಿಸ್ಬೇಕು, ಅವ್ರ ವೆಹಿಕಲ್ಸ್ ಗಡ್ಡ ಬಂದ್ರೆ ಕಾಣ್ಬೇಕು. ಆ ತರದ್ ಇರೋದ್ರಿಂದ ಅವ್ರು 89 ವರ್ಷಕ್ಕೆ ನೀವು ಎಲ್ಲರೂ ಡ್ರೈವ್ ಮಾಡೋದ್ ನೋಡ್ತೀರಿ, ಆರಾಮ್ಸೆ ಅಡ್ಡಾಡೋದ್ ನೋಡ್ತೀರಿ, ತಮ್ ತಮ್ ಕೆಲಸ ತಾವ್ ಮಾಡ್ಕೊಳ್ಳೋದ್ ನೋಡ್ತೀರಿ. ಅಂದ್ರೆ ಹೆಲ್ತ್ ಬಗ್ಗೆ, ತಮ್ಮ ಸ್ವಂತದ ಬಗ್ಗೆ ಕಾಳಜಿ ಏನದಲ್ಲ, ಇದನ್ನ ಅವ್ರು ಬಹಳ ಚಂದ ನೋಡ್ಕೋತಾರೆ. ಆಮೇಲೆ ಬಹಳ ವಿಶ್ವಾಸ, ಆನೆಸ್ಟಿ, ಇವೆಲ್ಲ ಬಹಳ ಕಾಣುವಂತ ಸೊಸೈಟಿ ಅದು. ಅಲ್ಲೇ ಒಬ್ರನ್ನೊಬ್ರು ಅಪನಂಬಿಕೆ ಅನ್ನೋದೇ ಇಲ್ಲ. ಈಗ ನಾನು ನಿಮ್ಗೆ ಏನೋ ಹೇಳಿದೆ ಅಂದ್ರೆ ಅದು ಸುಳ್ಳಿರಬಹುದು ಅನ್ನೋ ಇನ್ನೊಬ್ರಿಗೆ ಬರುವುದಿಲ್ಲ, ಅಷ್ಟು ಸೀದಾ ಸಾದಾ ಇದು. ಕಲ್ಚರಲಿ ಆಫ್ಕೋರ್ಸ್ ನಮ್ಗೆ ಅವ್ರಿಗೆ ಸಾಕಷ್ಟು ವ್ಯತ್ಯಾಸ ಸಂಸ್ಕೃತಿ ಒಳಗ, ಆದ್ರ ಬೇಸಿಕ್ ಹ್ಯೂಮನ್ ನೇಚರ್ ಆಗ್ಲಿ, ವ್ಯಾಲ್ಯೂಸ್ ಆಗ್ಲಿ. ನನ್ಗೆ ಹೋದಾಗ ಅನಿಸ್ತಿತ್ತು ರಾಮರಾಜ್ಯ ಅಂತ ಏನ್ ಕಲ್ಪನಾ ಅದಲ್ಲ ಅದು ಇದೆ ಅದ ಅಂತ. ಆದ್ರ ಜೀವನ್ ಕಷ್ಟದ ಅಂದ್ರ ಅದೇ ಕತ್ಲ ಸಲುವಾಗಿ, ಥಂಡಿ ಸಲುವಾಗಿ ಆಗ್ಲಿ.
0: ನಿಮಗೆ ಅಲ್ಲಿ ಹೋದ ತಕ್ಷಣ ಒಂದು ಹೊಂದಾಣಿಕೆಗೆ ಕಷ್ಟ ಅಂತ ಅನಿಸ್ಲಿಲ್ಲ?
1: ಕೆಲವೊಂದ್ ವಿಷಯದೊಳಗೆ ಕಷ್ಟ ಆಗ್ತದೆ, ಯಾಕಂದ್ರ ಮಿಡ್ಲ್ ಏಜ್ ದಾಟಿದ್ಮೇಲೆ ನಾವು ಬಹಳಷ್ಟು ರಿಜಿಡ್ ಆಗ್ತೀವಿ, ನಮ್ಗೆ ಹಿಂಗ ಬೇಕು ಅಂತಂದ್. ಸಣ್ಣ ವಯಸ್ಸಿನಾಗ ಒಂಚೂರು ಫ್ಲೆಕ್ಸಿಬಲ್ ಇರ್ತೀವಿ. ಆ ದೃಷ್ಟಿಯಿಂದ ಸೋಷಿಯಲ್ ಇಂಟಿಗ್ರೇಷನ್ ಕಷ್ಟ ಆಯ್ತು. ಬಟ್ ಇವೆಲ್ಲ ವಿಷಯ ನನ್ಗೆ ಬಹಳ ಸೇರ್ತಿತ್ತು. ಟೈಮ್ ಸೆನ್ಸ್, ನೀವು ಎಷ್ಟು ಹೇಳ್ತೀರಿ 3 ನಿಮಿಷ ಮೊದಲು ಅವ್ರು ನಿಮ್ ಮುಂದಿರ್ತಾರೆ, ಯಾರಿಗೆ ಟೈಮ್ ಕೊಟ್ರು. ಆಮೇಲೆ ಇವು ಹೇಳಿದ್ನಲ್ಲ, ಏನೋ ಒಂದ್ ಅಂಗಡಿಗೆ ಹೋಗಿ ಸಾಮಾನ್ ತಗೊಂಬಂದ್ರಿ, ಇದು ಕೆಟ್ಟದಂದ್ರೆ ಇದು ಯಾಕೆ ಕೆಟ್ಟದ, ಇದು ನೀವು ಕೆಡ್ಸಿರಿ, ಇದು ಪ್ರಶ್ನೆನೇ ಇಲ್ಲ. ಸೀಟ್ ತಗೋತಾರ, ಹೌದು ನಿಮ್ನ ನಂಬ್ತಾರವ್ರು. ಆಮೇಲೆ ಅವರು ಮಾಡೋರು ಕನ್ಸ್ಯೂಮರ್ಸ್ ಹಂಗೆ ಇರ್ತಾರ, ಅಂದ್ರೆ ಎರಡೂ ಸೈಡ್ ನಿಂದ ಅದ. ಅದು ಆ ತರದ ದೃಷ್ಟಿಯಿಂದ ನನ್ಗೆ ಬಹಳ ಚಲೋ ಅನಿಸ್ಲಿಕ್ಕೆ ಶುರು ಆಯ್ತು. ಖರೆ ನಾನು ಮಿಸ್ ಮಾಡ್ಕೋತೀನಿ ನಮ್ ದೇಶ, ನಮ್ ಜನ, ನಮ್ ಭಾಷಾ.
0: ಸಹಜ ಅಂದ್ರೆ ನಮ್ಮ ರಕ್ತಗತವಾಗಿ ಬಂದದ್ದು,
1: ಅದೇ
0: ಬಿಟ್ಟಿರೋದು ಕಷ್ಟನೇ. ಆದ್ರೆ ಬೇರೆ ದೇಶಗಳಿಗೆ ನಾವು ಹೋಲಿಸಿದಾಗ ಹೇಗೆ ನಾವು ಭಿನ್ನ ಆಗೀವಿ ಅನ್ನೋ ದೃಷ್ಟಿ ಒಳಗ ನಾನು ನಿಮ್ಗೆ ಕೇಳಿದೆ.
1: ಕೆಲಸದ ದೃಷ್ಟಿ ಒಳಗಾಗ್ಲಿ ಬರ್ತಾ ಬರ್ತಾ ನೋಡಿದ್ರ ನಮ್ದು ಇದೊಂಚೂರು ದುಃಖದ ವಿಷಯ ಅದ, ಆದ್ರೂ ಯಂಗ್ಸ್ಟರ್ಸ್ ನೋಡಿದಾಗ ಆ ಕೆಲಸದ ಬಗ್ಗೆ ನಿಷ್ಠ, ಎಸ್ಪೆಷಲಿ ಮೊಬೈಲ್ ಬಂದ್ಮೇಲೆ ನಮ್ದು ಏನ್ ಕೆಲಸ ಮಾಡ್ತಿರ್ತೀವಿ ಅದಕ್ಕೆ 100% ಇರಂಗಿಲ್ಲ. ಎಲ್ಲಾರು ಎಷ್ಟು ಸಾಧ್ಯದ ಅಷ್ಟು ಸಿಂಪಲ್ ಕೆಲಸ ಸಿಗ್ಲಿ, ಎಷ್ಟು ಸಾಧ್ಯದ ಅಷ್ಟು ಈಸಿಯಾಗಿ ಮಾಡ್ಕೊಂಡು ಹೋಗುವಂತದ್ದು ಈ ಮೆಂಟಾಲಿಟಿ ಅಲ್ಲಿಲ್ಲ. ಹುಡುಗರು 9ನೇ ಕ್ಲಾಸ್ ಆದ್ಮೇಲೆ ಅವ್ರಿಗೆ ಜಿಮ್ನಾಸಿಯಂ ಅಂತಾರೆ, ಜಿಮ್ನಾಸಿಯಂ ಇಂಗ್ಲಿಷ್ ನಾಗ ಓದೋದಾದ್ರೆ, ಅದು 3 ವರ್ಷದ ಇಲ್ಲಿ ಹೆಂಗ್ ITI ಹಂಗಿರ್ತದೆ ಹಂಗ. ಅವಾಗ ಅವ್ರಿಗೆ ಇದ್ ಕೊಡ್ತಾರ, ಏನ್ ಇಂಟ್ರೆಸ್ಟ್ ಅದನ್ನ ಓದ್ಬಹುದು. ಅವರು ಈಗ ಎಲೆಕ್ಟ್ರಿಷಿಯನ್ ಆಗ್ತಾರ, ಪ್ಲಂಬರ್ ಆಗ್ತಾರ, ಸಾಫ್ಟ್ವೇರ್ ಓದ್ಬಹುದು, ಸೋಷಿಯಾಲಜಿ ಓದ್ಬಹುದು, ಸೈಕಾಲಜಿ ಓದ್ಬಹುದು. ಹಿಂಗ ಆಮೇಲೆ ಅವ್ ಎಲ್ಲಾ ಕೆಲ್ಸಕ್ಕೂ ಈಕ್ವಲ್ ರಿಸ್ಪೆಕ್ಟ್ ಅದ, ಅದ್ರೊಳಗೆ ಹೈರಾರ್ಕಿ ಇಲ್ಲ. ಹಿಂಗಾಗಿ ಇವತ್ತಿಗೆ ಅಲ್ಲಿ ಒಬ್ಬ ಪ್ಲಂಬರ್ ಏನ್ ದುಡಿತಾನ, ಒಬ್ಬ ಡಾಕ್ಟರ್ನು ಅಷ್ಟೇ ದುಡಿತಾನ. ಹಿಂಗಾಗಿ ಕೆಲಸದ ಬಗ್ಗೆ ಡಿಗ್ನಿಟಿ ಆಫ್ ಲೇಬರ್ ಅದ ಅಲ್ಲಿ. ಆಮೇಲೆ ಎಲ್ಲಾ ಪ್ರೊಫೆಷನ್ಸು ಅಷ್ಟೇ ಥ್ರೈವಿಂಗ್ ಅವ ಅಲ್ಲಿ. ಕಾಸ್ಟ್ ಆಫ್ ಲಿವಿಂಗ್ ಹೈ ಅದ, ಫಿಸಿಕಲ್ ಕಂಡೀಷನ್ಸ್ ಕಷ್ಟವ, ಬಟ್ ಜೀವನ ಅನ್ನೋದು ಬಹಳ ಶಾಂತ ಅಂದ್ರೆ ಆನೆಸ್ಟ್ಲಿ ನಡೆಯುವಂತ ಜೀವನ.
0: ಮತ್ತೆ ಇದು ಫುಡ್ ಹ್ಯಾಬಿಟ್ಸ್ ನಿಮಗೆ ಸಸ್ಯಾಹಾರಿಗಳಿಗೆ ಯಾವ ರೀತಿ ಕಷ್ಟಕರ ಅಂತ ಅನಿಸ್ಲಿಲ್ಲ?
1: ಅನಿಸ್ತದ, ಹೊರಗ್ ಏನು ಅಂದ್ರೆ ಏನು ಸಿಗುದಿಲ್ಲ ನಮ್ಗ. ಅಬ್ಸಲ್ಯೂಟ್ಲಿ ಹೋಟೆಲ್ಸ್ ಈಗ ಒಂದು ಅದು ಸ್ಟಾಕ್ಹೋಮ್ ನಾಗ ನಮ್ ಕ್ಯಾಪಿಟಲ್ ಸಿಟಿ ಒಳಗ್ ಒಂದ್ ಸರವಣ ಭವನ ಆಗಿದೆ ವೆಜಿಟೇರಿಯನ್ ಹೋಟೆಲ್. ಅದು ಬಿಟ್ಟು ನಮ್ಗೆ ವೆಜಿಟೇರಿಯನ್ ಫುಡ್ ಸಿಗಂಗಿಲ್ಲ, ಸಿಕ್ಕರು ನಮ್ಮಂತ ಫುಡ್ ಸಿಗಂಗಿಲ್ಲ. ಈ ಹೊರಗ್ ತಿನ್ನೋ ರೂಲ್ಡ್ ಔಟ್, ಮನಿ ಒಳಗನ ಮಾಡ್ಬೇಕು ಏನ್ ಮಾಡಿದ್ರು ಅದ್ರ ಸಾಮಾನ್ ಸಿಗ್ತಾವು. ಇಲ್ಲಿ ಅಷ್ಟು ವೆರೈಟಿ ಸಿಗ್ಲಿಕ್ಕಿಲ್ಲ, ತರಕಾರಿ ಗಿರ್ಕಾರಿ ಹಾಲು ಮೊಸರು ಎಲ್ಲ ಸಿಗ್ತದ. ಅಲ್ಲಿ ಬೆಳೆಯುವುದು ಥಂಡಿ ದೇಶ ಆಗಿದ್ರಿಂದ ಎಲ್ಲಾ ಬೆಳೆಯಂಗಿಲ್ಲ, ಇಂಪೋರ್ಟ್ ಆಗ್ತದ. ಆದ್ರೆ ಸಾಕಷ್ಟು ನಮ್ಗೆಲ್ಲ ಚಲೋ ಸಿಗ್ತದ.
0: ಇಂಪೋರ್ಟ್ ಆಗೋದ್ರಿಂದ ಕಾಸ್ಟ್ ಆಫ್ ಲಿವಿಂಗ್ ಕೂಡ ಹೈ ಆಗ.
1: ಹೌದು ಹೌದು, ಎಲ್ಲಾ ನಾರ್ಡಿಕ್ ದೇಶದೊಳಗ ಕಾಸ್ಟ್ ಆಫ್ ಲಿವಿಂಗ್ ಹೈ ಅದ, ಯಾಕಂದ್ರೆ ಅವೆಲ್ಲ ಥಂಡಿ ದೇಶ, ಎಲ್ಲ ಹೆಚ್ಚು ಕಮ್ಮಿ ಹೊರಗಿಂದನೇ ಬರ್ಬೇಕಲ್ಲಿ. ಅಲ್ಲಿದ್ ಮೇನ್ ಫುಡ್ ಅಂದ್ರೆ ಸೀ ಫುಡ್, ಯಾಕಂದ್ರೆ ಎಲ್ಲಾ ಕಡೆ ನೀರದ, ಲಕ್ಷಾನ್ಗಟ್ಲೆ ಕೆರೆಯವ ಸಮುದ್ರದ, ಹಿಂಗಾಗಿ ಸೀ ಫುಡ್ಡೇ ಮೇನ್ ಅಲ್ಲಿದ್ದು. ಅವರೆಲ್ಲ ನಾನ್ ವೆಜಿಟೇರಿಯನ್ಸ್. ಆದ್ರೆ ಇತ್ತೀಚೆಗೆ ವೀಗನ್ ಕಾನ್ಸೆಪ್ಟ್ ಬಂದಾಗಿಂದ ಸುಮಾರು ಜನ ವೀಗನ್ ಆಗಿ ಇದಾಗ್ಯಾರ. ಅದು ನಮ್ ಸಸ್ಯಾಹಾರಿಗಳಿಗೆ ಬಹಳ ಚಲೋ ಆಗ್ಯದ.
0: ಮತ್ತೆ ಪೊಲ್ಯೂಷನ್ ಹೇಗೆ?
1: ಅಲ್ಲೆಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಪ್ರಮೋಟ್ ಮಾಡ್ತಾರ, ಹಿಂಗಾಗಿ ಟೋಲ್ ಇರ್ತಾವ. ನಮ್ ಕಾರ್ ಯೂಸ್ ಮಾಡ್ಬೇಕಂದ್ರ ಟೋಲ್ಸ್ ಇರ್ತಾವ, ಅವು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇರ್ತಾವ. ನೀವು ಒನ್ ಟೋಲ್ ಕ್ರಾಸ್ ಆದ್ರೆ ಇಷ್ಟು ರೊಕ್ಕ ಅಂತ ಆಟೋಮೆಟಿಕಲಿ ಡಿಡಕ್ಟ್ ಆಗ್ತದೆ. ಅದು ದಿವಸಕ್ಕ ನೂರಾರು ಗಟ್ಲೆ ಕ್ರೋನರ್ಸ್ ಒಳಗ್ ಬರ್ತದ. ಹಿಂಗಾಗಿ ಸಾಮಾನ್ಯ ಮನುಷ್ಯಗೆ ಅಫೋರ್ಡ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಹಿಂಗಾಗಿ ಎಲ್ಲರೂ ಹೆಚ್ಚು ಕಮ್ಮಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾರೆ. ಮತ್ತೆ ಅವು ಬಹಳ ಕನ್ವೀನಿಯಂಟ್, ಎಷ್ಟೇ ಸಣ್ಣ ಊರಿರ್ಲಿ ಅಲ್ಲೇ ಟ್ರಾಮ್ ಕನೆಕ್ಷನ್ ಇರ್ತದ, ಬಸ್ ಕನೆಕ್ಷನ್ ಇರ್ತದ, ಹತ್ರ ಬಸ್ ಸ್ಟಾಪ್ಸ್ ಇರ್ತಾವು. ಹಿಂಗಾಗಿ ಎಲ್ಲರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾರೆ. ಆಮೇಲೆ ರೂಲ್ಸ್ ಬಹಳ ಸ್ಟ್ರಿಂಜೆಂಟ್ ಅವ. ನೀವು ಕಂಪಲ್ಸರಿ ನೀವು ಒಂದು ಟೆಸ್ಟಿಂಗ್ ಮಾಡಿಸ್ಲೇಬೇಕು, ಪೊಲ್ಯೂಷನ್ ಟೆಸ್ಟಿಂಗ್, ಕಾರ್ ಕಂಡೀಷನ್ ಟೆಸ್ಟಿಂಗ್ ಮಾಡಿಸ್ಲಿದ್ರು ನಿಮ್ಗೆ ಹೆವಿ ಫೈನ್ ಬೀಳ್ತದೆ, ಮತ್ತೆ ಲೈಸೆನ್ಸ್ ಎಲ್ಲ ಕ್ಯಾನ್ಸಲ್ ಆಗ್ತದೆ. ಹಿಂಗಾಗಿ ಅಲ್ಲೇ ಪೊಲ್ಯೂಷನ್ ಅನ್ನೋ ಹೆಸರೇ ಇಲ್ಲ ಅಂತ ಹೇಳ್ಬಹುದು.
0: ಈಗ ಮಂಜುಳಾ ಅವರ, ತಾವು ಹೋಗಿ ಅಲ್ಲಿ ಇರ್ಲಿಕ್ಕೆ ಶುರು ಮಾಡಿ ಸುಮಾರು 12 ವರ್ಷಗಳು ಆದ.
1: ಹೌದು.
0: ಈಗ ನಿಮ್ಮ ವೃತ್ತಿಯ ಜೊತೆಗೆ ಈ ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇದ್ದೀರಿ, ಭಾಷೆಯನ್ನ ಕಲ್ತಿದ್ದೀರಿ, ಹೋಗಿದ್ದೀರಿ, ಇದು ಅಲ್ಲದೆ ಬೇರೆ ಏನು ಹವ್ಯಾಸಗಳನ್ನ ಇಟ್ಕೊಂಡಿರಿ?
1: ನಾವು ಹೋದ ಕೂಡಲೇ ನನ್ನ ಮಗ ಹಾಡ್ ಹಾಡ್ತಿದ್ದ, ನನ್ನ ಮಗಳು ಭರತನಾಟ್ಯ ಮಾಡ್ದ. ಅಲ್ಲಿ ಹೋದ ಕೂಡಲೇ ಕಂಪ್ಲೀಟ್ ಕಟ್ ಆಫ್ ಆಗ್ತದೆ ಅನ್ನೋದಕ್ಕೆ ನಾವು ಮನೆ ಒಳಗನ್ನ ಪ್ರತಿ ತಿಂಗಳ ಏನು ಸ್ಮಾಲ್ ಕಮ್ಯುನಿಟಿ ಇತ್ತು ನಮ್ದು ಇಂಡಿಯನ್ಸ್, ಯಾರ್ಯಾರು ಗೊತ್ತಿದ್ರು ಅವ್ರನ್ನ ಅವ್ರವ್ರ ಮಕ್ಳು ಏನೇನ್ ಮಾಡ್ತಿದ್ರು ಅವ್ನ ಕರೆದ್ ಮನ್ಯಾಗ ಒಂದ್ ಸಣ್ಣ ಸಣ್ಣ ಕಾರ್ಯಕ್ರಮ ಮಾಡ್ತಿದ್ವಿ ಪ್ರತಿ ತಿಂಗಳ. ಅದು ಮಾಡ್ತಾ ಮಾಡ್ತಾ ಹೆಂಗತ್ತು, ಹೆಚ್ಚು ಕಡಿಮೆ ಇದ್ದವರೆಲ್ಲ ನಮ್ ಕನ್ನಡದವ್ರೆ, ಸ್ವಲ್ಪ ಮಂದಿ ಬೇರೆ ಇದ್ರು. ಅದಕ್ಕೆ ಹಂಗಾಗಿ ನಾವು ಒಂದು ರಾಜ್ಯೋತ್ಸವ ಮಾಡೋಣ ಅಂತ ಮಾಡಿದ್ವಿ. ಅವಾಗ ಎಲ್ಲಾರಂದ್ರು ಮನೆಯೊಳಗೆ ಯಾಕೆ ಮಾಡೋದು, ಒಂದ್ ಸ್ವಲ್ಪ ದೊಡ್ಡ ಪ್ರಮಾಣದಾಗ ಮಾಡೋಣ ಅಂತ. ಹಂಗ್ ಮಾಡಿದ್ರು 100+ ಮಂದಿ ಬಂದ್ರು, ಬಹಳ ಚಲೋ ರೆಸ್ಪಾನ್ಸ್ ಇತ್ತು. ಅವಾಗ ನಾವು ಸ್ವೀಡನ್ ನಡಿಗರು ಅಂತ ಹೇಳಿ ಒಂದು ಕನ್ನಡ ಸಂಘ ಮಾಡಿದ್ವಿ. ಅದರಿಂದ ನಾವು ವರ್ಷಕ್ಕೆ 2 ಮೇಜರ್ ಹಬ್ಬ ಮಾಡ್ತೀವಿ. ಒಂದು ರಾಜ್ಯೋತ್ಸವ ನಮ್ಮ ಕಲ್ಚರಲ್ ಇವೆಂಟ್ ಅಂತ ಹೇಳಿ, ಯುಗಾದಿ ನಮ್ಮ ಹೊಸ ವರ್ಷಾರಂಭ ಅಂತ ಹೇಳಿ, ಇವೆರಡನ್ನ ಮೇಜರ್ ಕಲ್ಚರಲ್ ಇವೆಂಟ್ಸ್ ಅಂತ ಮಾಡ್ತೀವಿ. ಅದನ್ ಬಿಟ್ರೆ ಗಣೇಶ ಚತುರ್ಥಿ ಮಾಡ್ತೀವಿ, ನಮ್ಮ ರಿಲಿಜಿಯಸ್ ಇದು ನಮ್ಮ ಪೂಜಾ ವಿಧಾನ ಅದು ಇದು ಸಿಗ್ಲಿ, ಎಲ್ಲಾರ್ಗು ಅರ್ಥ ಆಗ್ಲಿ ಅಂತ ಹೇಳಿ ಅದೊಂದ್ ಮಾಡ್ತೀವಿ. ಅದ್ ಬಿಟ್ರೆ ಥಂಡಿ ಇರುವಾಗ ಇಂಡೋರ್ ಗೇಮ್ಸ್ ಅವು ಇದ್ ಮಾಡ್ತೀವಿ, ಚೌಕಾಬಾರ ಚಕ್ಕ ಆಡ್ತೀವಲ್ಲ ಅವೆಲ್ಲ ಆ ತರದ್ವು ಅವನ್ನೆಲ್ಲ ಆರ್ಗನೈಸ್ ಮಾಡ್ತೀವಿ. ಸೊ ಆ ತರದ್ದು ಸುಮಾರು ಆಕ್ಟಿವಿಟೀಸ್.
0: ಮಂಜುಳಾನ್ ಮನೆಗೆ ಹೋಗ್ಬೇಕು ಸ್ವೀಡನ್ ಗೆ ಅಂದ್ರೆ ಯಾವ ತಿಂಗಳು ಅಥವಾ ಈ ಇಲ್ಲಿಂದ ಇಲ್ಲಿವರೆಗೆ ಬರಬಹುದು ಅಂತ ಹೇಳ್ತೀರಿ?
1: ಜೂನ್ ನಿಂದ ಸೆಪ್ಟೆಂಬರ್ ತನಕ ಬಹಳ ಚಲೋ. ಜೂನ್ ಬಂದ್ರೆ ದಿವಸ ದೊಡ್ಡು ಸಿಗ್ತಾವು, ಸಮ್ಮರ್ ಸಿಗ್ತದ, ಕಲರ್ಫುಲ್ ಹೂವು ಗಿಡ ಎಲ್ಲ ಸಿಗ್ತಾವು. ಸೆಪ್ಟೆಂಬರ್ ಅಕ್ಟೋಬರ್ ತರ ಬಂದ್ರ ನಿಮ್ಗೆ ಸಾಕಷ್ಟು ಆಪಲ್ಸ್ ನೋಡ್ಲಿಕ್ಕೆ ಸಿಗ್ತಾವು, ಫಾಲ್ ಕಲರ್ ಸಿಗ್ತದ ಆ ತರದ. ಸೊ ಹೆಚ್ಚು ಕಮ್ಮಿ ಮೇ ಎಂಡ್ಲಿಂದ ಅಕ್ಟೋಬರ್ ತನಕ ಬರಬಹುದು.
0: ಈಗ ಮಂಜುಳಾ ಅವರ, ಸಂಗೀತದೊಳಗೆ ತಮಗೆ ಬಹಳ ಆಸಕ್ತಿ ಅಂತ ಹೇಳಿದ್ರಿ. ಧಾರವಾಡದೊಳಗೆ ನೀವು ಚಿಕ್ಕವರಿದ್ದಾಗ ಸಂಗೀತವನ್ನ ಕಲ್ತಿದ್ದು ಕೂಡ ತಮಗೆ ಅನುಭವ ಅದ. ಜೊತೆಗೆ ನಿಮ್ಮ ಮಗ ಸಂಗೀತ ಪ್ರೇಮಿ ಆಗಿರೋದ್ರಿಂದ ಅವನ ಸಲುವಾಗಿ ನೀವು ಅಲ್ಲಿನೇ ಸಂಗೀತವನ್ನ ಕಲಿಯುವ ವ್ಯವಸ್ಥೆ ಕೂಡ ಮಾಡಿದೆ ಅಂದ್ರಿ. ನಮ್ಮ ಕೇಳುಗರಿಗೆ ಒಂದು ಹಾಡು ಹೇಳಿ ತೋರಿಸಬಹುದಲ್ಲ?
1: ಖಂಡಿತವಾಗಿಯೂ. ಇದೊಂದು ಭಾವಗೀತೆ, ಮಹೇಶ್ ಭುಜಂಗ್ವಾಡಿ ಅವರು ಬರೆದ.

0: ಬಹಳ ಸುಂದರವಾಗಿ ಹಾಡಿದ್ರಿ ಮಂಜುಳಾ. ಈ ಸಂಗೀತದ ಜೊತೆ ಜೊತೆಗೆ ತಮಗ ಪ್ರವಾಸ ಮಾಡುವ ಒಂದು ಹವ್ಯಾಸ ಕೂಡ ಅದ. ಎಲ್ಲೆಲ್ಲಿ ಹೋಗಿರಿ?
1: ನಾವು ಹೆಚ್ಚು ಕಮ್ಮಿ ಪ್ರವಾಸ ಶುರು ಮಾಡಿದ್ದ ಯುರೋಪ್ಗೆ ಹೋದ್ಮೇಲೆ ಅನ್ಬಹುದು, ಇಲ್ಲಿದ್ದಾಗ ಆಗ್ತಿರ್ಲಿಲ್ಲ. ಅಕ್ಕಪಕ್ಕದೆಲ್ಲ ನಾರ್ಡಿಕ್ ಕಂಟ್ರೀಸ್, ನಾರ್ವೇ, ಫಿನ್ಲ್ಯಾಂಡ್, ಡೆನ್ಮಾರ್ಕ್, ಐಸ್ಲ್ಯಾಂಡ್, ಬಲ್ಗೇರಿಯಾ, ಬೆಲ್ಜಿಯಂ, ಫ್ರಾನ್ಸ್, ಯುಕೆ, ಸುಮಾರು ದೇಶ ಆಗ್ಯಾವು. ಇನ್ನು ಒಂದು ನಾಲ್ಕೈದು ದೇಶ, ಇಟಲಿ ಆಗ್ಯದ, ರೋಮ್ ಆಗ್ಯದ, ಇನ್ನೊಂದು ಎರಡು ಮೂರು ದೇಶ ಉಳಿದಾವು. ಅವನ್ನು ಮಾಡ್ಬೇಕಂತ ಬಹಳ ಆಶಾ ಅದ. ಆಮೇಲೆ ಅದ್ ನನ್ನ ಅನುಭವನ ದಾಖಲಾತಿ ಮಾಡ್ಬೇಕಂತ ಹೇಳಿ ನನ್ಗೆ ಬಹಳ ಆಶಾ ಅದ.
0: ಅದಕ್ಕೆ ಪುಸ್ತಕ ಏನಾದ್ರೂ ಬರ್ದಿರಿ? ಪ್ರವಾಸ ಕಥೆ
1: ಸಣ್ಣ ಸಣ್ಣ ಲೇಖನ ಬರೆದಿಟ್ಟಿರ್ತೀನಿ, ಎಲ್ಲೆಲ್ಲಿ ಹೋಗಿರ್ತೀನಿ ಅವಾಗ ಫೋಟೋಸು ಮತ್ತೆ ಅದ್ರದ್ದು ಮೇಜರ್ ಅಟ್ರಾಕ್ಷನ್ಸ್ದು. ಆಮೇಲೆ ನನ್ಗೆ ಎಲ್ಲಿ ಹೋದ್ರೂ ನನ್ಗೆ ಒಂದು ಏನ್ ಸೇರ್ತದಂದ್ರ ಸಿಮಿಲಾರಿಟಿ ಬಿಟ್ವೀನ್ ಡಿಫ್ರೆಂಟ್ ಕಂಟ್ರೀಸ್ ಅಂಡ್ ದ ಡಿಫ್ರೆನ್ಸಸ್, ಇವೆರಡನ್ನ ನಂಗೆ ಸ್ಟ್ರೈಕಿಂಗ್. ಎಲ್ಲಿ ಹೋದ್ರೂ ಒಂದು ಪಾಯಿಂಟ್ ಪ್ರೂವ್ ಆಗ್ತದ, ಆಲ್ ಹ್ಯೂಮನ್ಸ್ ಆರ್ ದ ಸೇಮ್ ಅಂತ ಮಾತಾಡಿದಾಗ ನಂಗೆ ಅದು ಮಾತಾಡ್ಲಿಕ್ಕೆ ಬಹಳ ಸೇರ್ತದೆ ಎಲ್ಲರಿಗೂ ಜೊತೆ ಮಾತಾಡಿದಾಗ. ಪ್ಲಸ್ ಅವ್ರದ್ದು ಸಂಸ್ಕೃತಿ ಒಳಗೆ ನಮ್ಮ ಸಂಸ್ಕೃತಿ ಒಳಗೆ ಸಿಮಿಲಾರಿಟೀಸ್ ಅವ, ಸ್ಟ್ರೈಕಿಂಗ್ ಡಿಫ್ರೆನ್ಸಸ್ ಅವ, ಅವನ್ನ ನಾನು ನೋಟ್ ಡೌನ್ ಮಾಡ್ತೀನಿ.
0: ಅಂದ್ರ ದೇಶ ಸುತ್ತು ಕೋಶ ಓದು ಅನ್ನೋ ಹಂಗ ಬೇರೆ ಬೇರೆ ಕಡೆಗೆ ಅಡ್ಡಾಡಿದಾಗ್ಲೇನೆ ನಮ್ಗ ಈ ಒಂದು ಅನುಭವ ಆಗ್ಲಿ, ಈ ಒಂದು ವ್ಯತ್ಯಾಸ ಆಗ್ಲಿ, ತಿಳ್ಕೊಳ್ಬೇಕು ಅನ್ನೋ ಒಂದು ಕುತೂಹಲ ಆಗ್ಲಿ ಮೂಡ್ತದೆ ಅಂತ. ಇದರ ಜೊತೆಗೆ ತಾವು ಅಲ್ಲಿದ್ದುಕೊಂಡು ವೇದಗಳ ಅಧ್ಯಯನ ಕೂಡ ಮಾಡ್ತಾ ಇದ್ದೀರಿ.
1: ಹೌದು.
0: ಈ ಆಸಕ್ತಿ ಹೆಂಗ್ ಬಂತು?
1: ನನಗೆ ಸಂಗೀತದೊಳಗ ಆಸಕ್ತಿ ಅದ, ಶ್ಲೋಕದೊಳಗ ಹಿಂಗದ, ರುದ್ರ ಕಲಿಬೇಕು ಅಂತ ನನ್ಗ ಆಸಕ್ತಿ ಇತ್ತು. ದೇವ್ರ ದಯದಿಂದ ನಂಗೆ ಬಹಳ ಚಲೋ ಗುರು ಸಿಕ್ರು. ಆದ್ರೆ ಅವ್ರು ಹೇಳಿದ್ರು ಒಮ್ಮೆಲ್ಗೆ ರುದ್ರ ಕಲೀಲಿಕ್ಕೆ ಆಗುದಿಲ್ಲ, ಅದನ್ನ ಬೇಸಿಕ್ ನಿಂದ ಕಲ್ಕೊಂಡು ಹೋದ್ರಷ್ಟೇ ಅದು ಸಾಧ್ಯ ಆಗ್ತದ ಅಂತ ಹೇಳಿ ಹಂಗಾಗಿ ನಾನು ವೇದ ಕಲೀಲಿಕ್ಕೆ ಶುರು ಮಾಡಿನಿ.
0: ಈಗ ಅದ್ರದ್ದು ಒಂದು ಶ್ಲೋಕ ಯಾವ್ದಾದ್ರು ಒಂಚೂರು ಹೇಳ್ತೀರಿ?

0: ಅಂತೂ ದೂರದಲ್ಲಿ ಇದ್ರೂ ಕೂಡ ನಮ್ಮತನವನ್ನ ನೀವು ಎಲ್ಲೂ ಬಿಟ್ಕೊಟ್ಟಿಲ್ಲ. ಹಂಗಾಗಿ ದೂರ ದೇಶದಲ್ಲಿ ನೆಲೆಸಿದ್ರು ನಮ್ಮ ಸಂಗೀತ, ಸಾಹಿತ್ಯ, ವೇದ, ಉಪನಿಷತ್ತು ಇವನ್ನ ಬಿಟ್ಟು ನೀವು ದೂರ ಇಲ್ವೇ ಇಲ್ಲ. ಅಂದ್ರೆ ದೈಹಿಕವಾಗಿ ಅಲ್ಲಿ ಇದ್ರೂ ಕೂಡ ನಿಮ್ಮ ಮನಸ್ಸು, ಇದು ಎಲ್ಲ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ ಇವನು ಮೈಗೂಡಿಸಿಕೊಳ್ಳುವುದರ ಜೊತೆಗೆ ಅಲ್ಲಿರುವಂತಹ ಜನರಿಗೂ ಇದರ ಪ್ರಾಮುಖ್ಯತೆಯನ್ನ ತಾವು ತಿಳಿಸ್ತಾ ಬಂದಿರಿ. ಬಹಳ ಸಂತೋಷ ಮಂಜುಳಾ. ಮಹಿಳೆಯರ ಸ್ಥಿತಿಗತಿ ಹೇಗಿದೆ
1: ಅಲ್ಲಿ? ನೀವು ಸ್ವಿಟ್ಜರ್ಲೆಂಡ್ಸ್ ಬಗ್ಗೆ ಮಾತಾಡ್ತಿದ್ರ, ಅಲ್ಲಿ ಮಹಿಳೆಯರು ಕೆಲಸ ಮಾಡಲೇಬೇಕು. ಇಬ್ರು ಕೆಲಸ ಮಾಡಿದ್ರಷ್ಟೇ ಜೀವನ್ಸ ಆಗ್ತದೆ. ಅವು ಸೋಷಿಯಲಿಸ್ಟಿಕ್ ಕಂಟ್ರೀಸ್ ಅಲ್ಲಿ ಎಲ್ಲಾರ್ಗೂ ಸಮಾನ ಹಕ್ಕು ಅದ, ಸಮಾನ ಕರ್ತವ್ಯದ, ಸಮಾನ ಬೆನಿಫಿಟ್ಸ್, ಹೈರಾರ್ಕಿ ಇಲ್ಲ ಅಲ್ಲಿ. ಸೊ ನೀವು ನೋಡಿದ್ರ ವರ್ಕಿಂಗ್ ಪಾಪ್ಯುಲೇಷನ್ ಒಳಗ 53% ವಿಮೆನ್ ವರ್ಕಿಂಗ್ ಕಂಪೇರ್ ಟು ಮೆನ್. ಅಂದ್ರೆ ವರ್ಕಿಂಗ್ ಕ್ಲಾಸ್ ಒಳಗೆ ಹೆಂಗಸರೇ ಜಾಸ್ತಿ ಇದ್ದಾರೆ, ಎಲ್ಲರೂ ಕೆಲ್ಸಕ್ಕೆ ಹೋಗೇ ಹೋಗ್ತಾರೆ ಆಸ್ ಅ ರೂಲ್. ಆಮೇಲೆ ಇಕ್ವಾಲಿಟಿ ಅದ, ಸಾಕಷ್ಟು ಫ್ರೀಡಮ್ನು ಅದ ಅವ್ರಿಗೆ. ಆದ್ರೂ ಅನಿಸ್ತದೆ ಎಲ್ಲೋ ಎಲ್ಲಾ ಕಡೆ ಇಂಥ ಮುಂದುವರೆದ ದೇಶದೊಳಗೂ ಸಹಿತ ಹೆಂಗಸರಿಗೆ ಒಂದ್ ಸ್ವಲ್ಪ ಕಷ್ಟ ಜಾಸ್ತಿನೇ. ಅಂದ್ರ ಈಗ ಆ ಸೊಸೈಟಿ ಒಳಗ ಫ್ಯಾಮಿಲಿ ಸಿಸ್ಟಮ್ನಾಗ ಅವ್ರು ಸಪರೇಟ್ ಆದ್ರೂ ಇದಾದ್ರೆ ಹೆಣ್ಮಕ್ಳಿಗೆ ಮಕ್ಕಳದ ಇದು ಏನ್ ಜವಾಬ್ದಾರಿ ಬೀಳ್ತದ, ಅದ್ ಕಷ್ಟ ಏನದ, ಅದು ಇವತ್ತಿಗೂ ಹೆಂಗಸರಿಗೆ ಜಾಸ್ತಿ ಅದ. ಆದ್ರ ಓವರ್ಆಲ್ ನೋಡಿದ್ರ ಹೆಂಗಸರ ಸ್ಥಿತಿಗತಿ ಬಹಳ ಚಲೋ ಅದ
0: ಸೇಫ್ಟಿ ದೃಷ್ಟಿಯಿಂದ.
1: ಓ ನಡರಾತ್ರಿ ನೀವು ಕಾಡ್ನಾಗ ಹೋದ್ರು ಹೆಂಗಸರಿಗೆ ಏನೂ ಆಗೋದಿಲ್ಲ, ಯಾವ ತರದಿಂದನೂ ಇದು ಇಲ್ಲ. ಆಮೇಲೆ ಅಲ್ಲಿ ಕಾಡ್ ಸಿಕ್ಕಾಪಟ್ಟಿ ಇರೋದ್ರಿಂದ ಮೃಗನೂ ಅವ ಎಷ್ಟೊಂದು, ಆದ್ರ ಅವ್ರು ಅದಕ್ಕೂ ಹಾರ್ಮ್ ಮಾಡಂಗಿಲ್ಲ. ಆದ್ರ ಕಲಿಸ್ಕೊಡ್ತಾರೆ ಎಲ್ಲಾರ್ಗೂ ಹೆಂಗ್ ಅದ್ರಿಂದ ಪಾರಾಗ್ಬೇಕಂತ ಹೇಳಿ. ಹಿಂಗಾಗಿ ಸೇಫ್ಟಿ ಮನುಷ್ಯರಿಂದಾಗ್ಲಿ ಪ್ರಾಣಿಯಿಂದಾಗ್ಲಿ ಬಹಳ ಸೇಫ್ ಅದ. ಆಮೇಲೆ ಅವರು ದೇ ಆರ್ ವೆಲ್ ಇಕ್ವಿಪ್ಡ್, ಅವ್ರನ್ನ ಅವ್ರು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಅಷ್ಟು ಇದು ಅವ್ರಿಗದ. ಆದ್ರೆ ನಾವೇನ್ ಹೋಗಿರ್ತೀವಿ, ನಮ್ದ್ ಹೆಂಗಸರದ್ದು ಸ್ವಲ್ಪ ಚಾಲೆಂಜಿಂಗ್ ಆಗ್ತದ ಬದುಕು. ನಾ ಹೇಳ್ದಂಗ ಭಾಷಾ ಅದ್ರ ಇದರಿಂದ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬಿಟ್ರೆ ಬೇರೆ ಇದಕ್ಕೆ ಭಾಷಾದ್ ಬಹಳ ಕಷ್ಟ ಆಗ್ತದೆ. ಸೊ ಇದು ಒಂದ್ ದೊಡ್ಡ ಸ್ಟ್ರಗಲೇ, ಭಾಷಾ ಕಲ್ತು ಕೆಲ್ಸ ಹುಡುಕಿ ಇದ್ ಮಾಡೋದು. ಅದು ಅಲ್ದ ಕಲ್ಚರಲ್ ಕಾನ್ಫ್ಲಿಕ್ಟ್ಸ್ ಏನ್ ಬರ್ತಾವು ಅದು ಹೆಂಗಸರಿಗೆ ಬಹಳ ಇಂಪ್ಯಾಕ್ಟ್ ಆಗ್ತದ ಗಂಡಸರ್ಕಿಂತ. ಹಿಂಗಾಗಿ ನಾ ಒಂದ್ ಸ್ತ್ರೀ ಅಂತ ಒಂದು ಆರ್ಗನೈಸೇಷನ್ ಶುರು ಮಾಡ್ಲಿಕ್ಕತ್ತೀನಿ. ಸುಮಾರು ಹೊರಗ ಆನ್ ದ ಸರ್ಫೇಸ್ ನಿಮ್ ಏನ್ ನೀಡ್ಸ್ ಅವ ಅವೆಲ್ಲಾ ಸ್ಯಾಟಿಸ್ಫೈ ಆಗ್ತಾವಂತ ಅನ್ಸಿದ್ರು ಒಳಗೇನಿರ್ತಾವು ಅವನ್ನ ಬಹಳ ಕಷ್ಟದಿಂದ ಯಾರಿಗೂ ಹೇಳ್ಕೊಳಿಕ್ ಆಗುದಿಲ್ಲ ಹೆಂಗಸರಿಗೆ. ಸೊ ಆ ತರ ಸ್ಟ್ರಗಲ್ ನಾನು ನೋಡ್ತೀನಿ. ನಾವು ಸುಮಾರು ವರ್ಷ ಇದ್ದದ್ರಿಂದ ಆಮೇಲೆ ಸುಮಾರು ಆ ಫೇಸಸ್ ದಾಟಿದ್ರಿಂದ ಸುಮಾರು ಜನ ನನ್ ಕಾಲ್ ಮಾಡ್ತಾರ ಹೆಂಗ್ ಈ ಸಿಚುವೇಶನ್ ಆಗ ಅಂತ. ಅವಾಗ ನನ್ಗೆ ಅನಿಸ್ತು ಇದಕ್ಕೊಂದು ಪ್ಲಾಟ್ಫಾರ್ಮ್ ಬೇಕು ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಅಂತ ಹೇಳಿ. ಹಿಂಗಾಗಿ ನಾನು ಆ ಸ್ತ್ರೀ ಅನ್ನೋದ್ರೊಳಗೆ ಎಲ್ಲ ಹೆಂಗಸರಿಗೆ ಸಂಬಂಧಿದ್ದಂತ ಎಲ್ಲ ಕಲ್ಚರಲ್ ಇರ್ಬಹುದು, ಸೈಕೋಲಜಿಕಲ್ ಇರ್ಬಹುದು, ಇಮೋಷನಲ್ ಇರ್ಬಹುದು, ಪ್ರೊಫೆಷನಲ್ ಇರ್ಬಹುದು, ಎಲ್ಲಾನು ಪ್ರಾಬ್ಲಮ್ಸ್ ಅಂಡ್ ಸೊಲ್ಯೂಷನ್ಸ್ ಒಂದಕ್ಕೊಂದು ಕನೆಕ್ಟ್ ಮಾಡಿ ಇದ್ ಮಾಡ್ಬೇಕು ಅಂತ ಹೇಳಿ ಒಂದು ಆರ್ಗನೈಸೇಷನ್ ಶುರು ಮಾಡ್ಲಿಕ್ಕತ್ತೀನಿ. ದೃಷ್ಟಿಯಿಂದ ನನ್ಗೆ ಒಂದು ಕೌನ್ಸಿಲಿಂಗ್ ಕೋರ್ಸ್ ಮಾಡ್ಲಿಕ್ಕತ್ತೀನಿ.
0: ಅದೇ ಒಂದು ಕೌನ್ಸಿಲಿಂಗ್ ಕೋರ್ಸ್ ಅನ್ನು ತಾವು ಮುಗಿಸಿದ್ರೆ ಇನ್ನೊಬ್ಬ ಮಹಿಳೆಯ ವೇದನೆಯನ್ನ, ಅವಳ ಮನಸ್ಸಿನ ಭಾವನೆಯನ್ನ, ಮಾನಸಿಕ ತುಮುಲವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಆಗ್ತದ ಅನ್ನೋದು. ಆಯ್ತು ಮಂಜುಳಾ ಅವರ, ಈ ಒಂದು ಏನು ಯೋಜನೆ ಹಾಕೊಂಡಿದ್ದೀರಿ ಮಹಿಳೆಯ ಪರವಾಗಿ, ಮಹಿಳೆಗೆ ಒಂದು ಸಾಂತ್ವನ ನೆಮ್ಮದಿ ಒದಗಿಸಿಕೊಡ್ಬೇಕು ಅನ್ನೋದು ಬಹಳ ಸಂತಸವಾದ ವಿಷಯ. ಈ ವಿಷಯದಲ್ಲಿ ಇನ್ನೂ ಮುಂದುವರಿಯಿರಿ. ನೊಂದ ಮಹಿಳೆಯರಿಗೆ ತಮ್ಮಲ್ಲಿ ಒಂದು ಸಾಂತ್ವನ ಸಿಗ್ಲಿ, ಅವರು ನೆಮ್ಮದಿಯ ಬದುಕನ್ನ ಕಾಣ್ಲಿ ಅಂತ ನಾವು ಹಾರೈಸ್ತೀವಿ. ನಮಸ್ಕಾರ.
1: ನಮಸ್ಕಾರ, ತುಂಬು ಹೃದಯದ ಧನ್ಯವಾದಗಳು.
2: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೂ ಸ್ವೀಡನ್ನಿನ ಕನ್ನಡತಿ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರೊಂದಿಗೆ ನಡೆಸಿದ ಮಾತುಕತೆ ಕೇಳಿದಿರಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
3: ವನಿತಾ ವಿಹಾರ ಕಾರ್ಯಕ್ರಮವನ್ನು ಆಲಿಸಿದ್ರಿ. ಆಕಾಶವಾಣಿ.
4: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 12:30. ಈಗ ಪ್ರಕಟಣೆಗಳು.
5: ಹಾಳಾದ ಕೆಮ್ಮು, ಡಾಕ್ಟರ್ ತಾವ ಹೋಗ್ಬೇಕು. ಡಾಕ್ಟ್ರೆ ನಮಸ್ಕಾರ ಡಾಕ್ಟ್ರ.
6: ಓ ಬಾಪ್ಪ, ಏನಪ್ಪ ಬಂದಿದ್ದು, ಏನ್ ಸಮಾಚಾರ ಅಂತೀನಿ?
5: ಒಂದ್ ವಾರ ಆಯ್ತು ಡಾಕ್ಟ್ರೆ, ಕೆಮ್ಲು ಓಯಕ್ಕೆ ಇಲ್ಲ ಅಂತದೆ.
6: ಕೆಮ್ಲು? ಏನ್ ಕೆಲಸ ಮಾಡ್ತೀಯ ನೀನು?
5: ರೈತ ಸ್ವಾಮಿ.
6: ಅಲ್ಲ, ಎಷ್ಟ್ ಜನ ಮಕ್ಳು ನಿಂಗೆ?
5: ಮೂರುವರೆ ಅವೆ, ಮೂರ್ ಮಕ್ಳವೆ ಮನೇಲೆ, ಇನ್ನೊಂದು ಹೊಟ್ಟೆಲ್ ಅದೆ.
6: ಅದಕ್ಕ ಅರ್ಧ ಹೊರೆ ಅಂತಂದ್ರೆ, ಹೊರೇನು ಒಂಥರ ಹೊರೇನೆ ತಾನೆ ನಿನ್ ಹೆಂಡತಿಗೆ. ಅಲ್ಲ, ನೀನು ಈ ಕೆಲಸ ಮಾಡಕ್ ಹೋಯ್ತೀಯಲ್ಲ, ನಿನ್ ಹೆಂಡತಿ ಏನ್ ಮಾಡ್ತಾಳೆ ಅವಳು?
5: ಇಲ್ಲ ಸ್ವಾಮಿ, ಮನೇಲೆ ಇರ್ತಾಳೆ.
6: ಮನೆಯಲ್ಲೇ ಇರ್ತಾಳೆ? ಏನು ಕೆಲಸ ಮಾಡಲ್ವಾ?
5: ಇಲ್ಲ, ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾಳೆ, ನೀರು ಸೌದೆ ಒತ್ಕ ಬರ್ತಾಳೆ, ಒಲೆ ಒತ್ತಿಸಿ ನಾಷ್ಟಾ ತಯಾರು ಮಾಡ್ತಾಳೆ, ನಂತರ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಹಂಗೆ ಬಟ್ಟೆ ಹೋಗ್ಕೊಂಡ್ ಬರ್ತಾಳೆ. ವಾರಕ್ಕೊಂದ್ ಬಾರಿ ಗಿರಣಿಗೆ ಹೋಗಿ ಇಟ್ಟು ಬೀಸ್ಕೊಂಡು ಬರ್ತಾಳೆ. ನಂತರದ ಹತ್ರ ಸಂತೆಗೆ 2 ಮಕ್ಕಳನ್ನ ಜೊತೆಲಿ ಕರ್ಕೊಂಡು ಹೋಗಿ ಟೊಮೆಟೊ ಮಾರ್ತಾಳೆ, ಮಾರ್ತಾ ಮಾರ್ತಾ ಬುಟ್ಟಿ ಎಣಿತಾಳೆ, ಬರುವಾಗ ಮನೆಗೆ ಬೇಕಾದ ಸಾಮಾನು ತತ್ತಾಳೆ, ಅಲ್ಲಿಂದ ಬಂದು ಮಧ್ಯಾಹ್ನದ ಅಡಿಗೆ ತಯಾರು ಮಾಡ್ತಾಳೆ.
6: ಮಧ್ಯಾಹ್ನ ಉಣ್ಣಕ್ ಬತ್ತೀಯ ತಾನೆ?
5: ಇಲ್ಲ ಇಲ್ಲ ಸ್ವಾಮಿ, ಅವಳೆ 3 ಕಿಲೋಮೀಟರ್ ನಡ್ಕೊಂಡ್ಬಂದು ಹೊಲಕ್ಕೆ ಊಟ ತಂದ್ಕೋತಾಳೆ. ನಾನು ಊಟ ಮಾಡಿ ಬದುವಿನಲ್ಲಿ ಮಲಗಿ ಸ್ವಲ್ಪ ವಿಶ್ರಾಂತಿ ತಗತೇನೆ.
6: ಆಮೇಲೆ
5: ನಂತರ ಅವಳು ಹೊಲದಲ್ಲಿ ಕಳೆ ಗಿಳೆ ಕೀಳ್ತಾಳೆ, ತರಕಾರಿ ತೋಟಕ್ಕೆ ನೀರ್ ಹಾಕ್ತಾಳೆ. ಸಂಜೆ ಇಬ್ರು ಒಟ್ಟಿಗೆ ಮನೆಗೆ ಹೋಗ್ತೀವಿ.
6: ಸಂಜೆ ಮನೆಗೆ ಹೋಯ್ತೀಯ? ಮನೆಗೆ ಹೋದ್ಮೇಲೆ
5: ಸಂಜೆ ಸ್ವಲ್ಪ ಸ್ನೇಹಿತರ ಜೊತೆ ಸಾಯಂಕಾಲ ಒಂದ್ ಸ್ವಲ್ಪ ಹಂಗೆ ಕಾಲ ಕಳಿತೀವಿ ಸರ್.
6: ಅಲ್ಲಪ್ಪ, ಸಂಜೆ ನೀನೇನ ಸ್ನೇಹಿತರ ಜೊತೆ ಹಂಗೆ ಹೊರಗಡೆ ಹೊರಟೈತಿಯ, ಅವಳೇನ್ ಮಾಡ್ತಾಳೆ ಅಂತೀನಿ?
5: ಅವ್ ಮನೇಲೆ ಇರ್ತಾಳೆ ಸಮಯ, ರಾತ್ರಿ ಊಟಕ್ಕೆ ರೆಡಿ ಮಾಡ್ಬೇಕಲ್ಲ.
6: ಓ, ಅಂದ್ರೆ ಮನೆಗೆ ರಾತ್ರಿ ಊಟಕ್ಕೆ ಮಾತ್ರ ನೀನ್ ತಪ್ಪದೆ ಬರ್ತೀಯ, ಅಥವಾ ಅಲ್ಲೇ ಸ್ನೇಹಿತರ ಜೊತೆನೆ ಏನಾದ್ರೂ ಮುಗಿಸ್ಕೊ ಬಂದ್ಬಿಡ್ತೀಯ?
5: ಇಲ್ಲ ಇಲ್ಲ ಇಲ್ಲ, ಊಟ

0: ನಾಣ್ಯದ ಎರಡು ಮುಖಗಳು.
1: ಕೇಳುಗರೆ, ನಿಲಯದಿಂದ ಈ ಸಂಜೆ ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳು ಈ ರೀತಿಯಾಗಿವೆ. ಸಂಜೆ 5 ಗಂಟೆಗೆ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಭಾವಯಾನ, ಕವಿ ಚುಟುಕು ಸಾಹಿತಿ ಡಾಕ್ಟರ್ ಎಂ ಅಕ್ಬರ್ ಅಲಿ ಇವರ ಕವಿ ಪರಿಚಯ ಜೊತೆಗೆ ಭಾವಗೀತೆಗಳ ಸಂಗಮ, ಪ್ರಸ್ತುತಿ ಜಯಶ್ರೀ ಹಂಡೆ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಇನ್ನು 6:15 ಭಾವಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ, 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಕೇಳಲಿದ್ದೀರಿ. 7:20 ಜನಪದ ಸಂಗೀತ, ಕುಷ್ಟಗಿ ತಾಲೂಕಿನ ತಗ್ಗಿಹಾಳ ಗ್ರಾಮದ ಬಸಪ್ಪ ಹಾಗೂ ರಾಮಣ್ಣ ಮತ್ತು ಸಂಗಡಿಗರಿಂದ ಚೌಡಿಗೆ ಪದಗಳನ್ನು ಕೇಳುವಿರಿ. 7:45 ಚಿತ್ರಗೀತೆಗಳು, 8:00 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಭಾಗವಹಿಸುತ್ತಾರೆ ವೆಂಕಟೇಶ್ ಬೇವಿನ ಬೆಂಚಿ ಮಿತ್ರ ಮಾಕುಲ್ಕರ್ಣಿ. 8:30 ಜನಪದ ಸಂಗೀತ, ದೇವದುರ್ಗ ತಾಲೂಕಿನ ಗ್ಯಾದಗಿರ ಗ್ರಾಮದ ನಿಂಗಪ್ಪ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. 9:15 ಭಾವಗೀತೆಗಳು, 9:30 ಬಯಲಾಟ, ಗಿರಿಜಾ ಕಲ್ಯಾಣ ಕಾಮಧನದ ಪ್ರಸಂಗ, ಪ್ರಸ್ತುತಿ ಗಂಗಾವತಿಯ ಶ್ರೀ ನೀಲಕಂಠೇಶ್ವರ ಕರ್ನಾಟಕ ನಾಟಕ ಮಂಡಳಿಯ ಸದಸ್ಯರು. ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಬಡೆ ಗುಲಾಮ್ ಅಲಿ ಖಾನ್ ಅವರಿಂದ ಹಾಡುಗಾರಿಕೆ ಧ್ವನಿಮುದ್ರಿಕೆ. 10:30 ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ನಿಲಯದಿಂದ ಇಂದು ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯ ಕ್ಷಮಿಸಿ ಸಂಜೆ ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯವಾಗುತ್ತಲಿದೆ 12:35. ಈಗ ಆರೋಗ್ಯ ಕಾರ್ಯಕ್ರಮ ಕೇಳಲಿದ್ದೀರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೇ, ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಜೀರ್ಣಾಂಗ ಆರೋಗ್ಯ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಜೀರ್ಣಾಂಗದ ಆರೋಗ್ಯ ಈ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಡಾಕ್ಟರ್ ಸತೀಶ್ ರಾವ್ ಅವರೊಂದಿಗೆ ಮಾತುಕತೆ ಕೇಳುವಿರಿ.
1: ಕೇಳುವಿರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುಗರೆ, ಪ್ರತಿ ವರ್ಷ ಮೇ ತಿಂಗಳ 29ನೇ ತಾರೀಕು ವಿಶ್ವ ಜೀರ್ಣಾಂಗ ದಿನ ಅಂದ್ರೆ ವರ್ಲ್ಡ್ ಡೈಜೆಸ್ಟಿವ್ ಡೇ ಅಂತ ಹೇಳಿ ಆಚರಿಸಲಾಗುತ್ತೆ. ಏನಿದು ಡೈಜೆಸ್ಟಿವ್ ಡೇ, ಯಾಕೆ ಜೀರ್ಣಾಂಗದ ಬಗ್ಗೆ ನಮಗೆ ಹೆಚ್ಚಿನ ಕಾಳಜಿ ವಹಿಸಿ ಅಂತ ಹೇಳಿ ಡಾಕ್ಟರ್ಸ್ ಎಲ್ಲ ಹೇಳ್ತಾ ಇದ್ದಾರೆ, ವಿಶ್ವದಾದ್ಯಂತ ಜಾಗೃತಿ ಕಾರ್ಯಕ್ರಮಗಳನ್ನ ಯಾಕೆ ಹಾಕೊಳ್ತಾ ಇದ್ದಾರೆ, ಪ್ರತಿ ವರ್ಷ ಒಂದೊಂದು ಧ್ಯೇಯವಾಕ್ಯ ಅಥವಾ ಥೀಮ್ ಅಂತ ಏನು ಕರಿತೇವೆ ಅದು ಈ ವರ್ಷದ್ದು ಏನಾಗಿದೆ, 2026ರಲ್ಲಿ ಏನೆಲ್ಲ ಚಟುವಟಿಕೆಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ, ಹಾಗೆ ಭಾರತದ ಮತ್ತು ಕರ್ನಾಟಕದ ಈ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಅಸೋಸಿಯೇಷನ್ಸ್ ಇದ್ದಾವೆ ಅವು ಏನೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಇನ್ನು ಕರ್ನಾಟಕ ಗ್ಯಾಸ್ಟ್ರೋ ಎಂಟರಾಲಜಿ ಅಸೋಸಿಯೇಷನ್ನ ಸೆಕ್ರೆಟರಿಗಳು ಮತ್ತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಮತ್ತು ಹೆಪಟಾಲಜಿಸ್ಟ್ ಆಗಿರುವ ಡಾಕ್ಟರ್ ಸತೀಶ್ ರಾವ್ ಏಕೆ ಅವರು ನಮ್ಮ ಜೊತೆಗೆ ಏನೆಲ್ಲ ಹಂಚಿಕೊಳ್ತಾ ಇದ್ದಾರೆ ಅದು ಇವತ್ತಿನ ಕಾರ್ಯಕ್ರಮದ ಮುಖ್ಯ ಹೈಲೈಟ್ಸು. ಡಾಕ್ಟರ್ ಏಕೆ ಸತೀಶ್ ರಾವ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ
1: ಡಾಕ್ಟ್ರೆ. ಬಹಳಷ್ಟು ಜನಕ್ಕೆ ಹೊಟ್ಟೆ ನೋವು ಅಂತಿದ್ದಾಗೆ ಅಯ್ಯೋ ಮಾತು, ಯಾಕಂದ್ರೆ ಅದು ಅಯ್ಯೋ ಅನಿಸುತ್ತೆ, ಅದಕ್ಕಾಗಿಯೇ ಜಾಗೃತಿ ದಿನಾನೂ ಇಟ್ಟಿದ್ದಾರೆ ವಿಶ್ವ ಜೀರ್ಣಾಂಗ ದಿನ. ಈ ಜೀರ್ಣಾಂಗ ಮನುಷ್ಯನ ಬಹಳ ಬಹಳ ಇಂಪಾರ್ಟೆಂಟ್ ಅಂಗ, ಅದು ಒಂದಲ್ಲ ಅನೇಕ ಸಬ್ ಕಾಂಪೋನೆಂಟ್ಗಳಿಂದ ಕೂಡಿರುತ್ತೆ. ಮೊದಲು ಈ ಜೀರ್ಣಾಂಗದ ಒಂದು ಪರಿಚಯ ಮಾಡಿ ಆಮೇಲೆ ಈ ದಿನ ಯಾಕೆ ಅಂತ ಚೂರು ಹೇಳ್ತೀರಾ?
2: ಖಂಡಿತವಾಗಿ. ನಮ್ಮ ಜೀರ್ಣಾಂಗ ಅಂತ ಹೇಳುವುದು ನಮ್ಮ ಬಾಯಿಯಿಂದ ಶುರುವಾಗುತ್ತೆ. ಬಾಯಿಯಿಂದ ಶುರುವಾಗಿ ಅನ್ನನಾಳ, ಈಸೋಫೇಗಸ್, ಸ್ಟಮಕ್, ನಂತರ ಸಣ್ಣ ಕರಳು, ದೊಡ್ಡ ಕರಳು, ನಂತರ ಗುದದ್ವಾರದವರೆಗೆ ಹೋಗುತ್ತೆ. ಇದಲ್ಲದೆ ಇದಕ್ಕೆ ಪೂರಕವಾಗಿ ನಮ್ಮ ಪಿತ್ತಜನಕಾಂಗ ಅಥವಾ ಲಿವರ್, ಗಾಲ್ ಬ್ಲಾಡರ್, ಪಿತ್ತನಾಳ, ಪ್ಯಾಂಕ್ರಿಯಾಸ್ ಅಂತ ಹೇಳೋದು ನಮ್ಮ ಜೀರ್ಣಕ್ರಿಯೆಯಲ್ಲಿ ಸಹಕರಿಸುತ್ತದೆ. ಜೀರ್ಣಾಂಗ ಅಂತ ಹೇಳೋದು ಬಹಳ ಒಂದು ಇಂಪಾರ್ಟೆಂಟ್ ಆರ್ಗನ್ ಆಗಿರ್ತದೆ. ನಮ್ಮ ಜೀರ್ಣಾಂಗ ಕೆಲಸ ಮಾಡಲಿಲ್ಲ ಅಂತ ಹೇಳಿದರೆ ಬೇರೆ ಆರ್ಗನ್ಗಳು ಕೆಲಸ ಮಾಡೋದು ಬಹಳ ಕಷ್ಟ ಆಗುತ್ತೆ. ಸೊ ನಮ್ಮ ಈಗ ಹೆಚ್ಚಿನ ಕಾಯಿಲೆಗಳಿಗೆ ನಮ್ಮ ಜೀರ್ಣಾಂಗದ ತೊಂದರೆಗಳೇ ಕಾರಣ ಅಂತೇಳಿ ಇತ್ತೀಚಿನ ಕಾರಣ ದಿನಗಳಲ್ಲಿ ಕಂಡು ಬರ್ತಾ ಇದೆ.
1: ಅದೊಂದು ಫ್ಯಾಕ್ಟರಿ, ನಮ್ಮ ಇಡೀ ಚೈತನ್ಯವನ್ನು ಉತ್ಪಾದಿಸುವ ಫ್ಯಾಕ್ಟರಿ ಅದು. ಅದೇ ಬಂದಾದ್ರೆ ಎಲ್ಲಿ ಚೈತನ್ಯ?

0: ಹೌದು ಹೌದು, ಯಾವುದೇ ರೀತಿಯ ನಮ್ಮ ಬಾಡಿಯಲ್ಲಿ ಈಗ ಕೊಬ್ಬು ಸಂಗ್ರಹ ಆಗ್ತಾ ಇರಬಹುದು ಅಥವಾ ಸರಿಯಾಗಿ ನಮ್ಮ ಚಟುವಟಿಕೆಗಳು ಸರಿಯಾಗಿ ಆಗ್ತಾ ಇಲ್ಲ ಅಂದ್ರೆ ಎಲ್ಲೋ ಜೀರ್ಣಾಂಗಕ್ಕೆ ಸಂಬಂಧಪಟ್ಟ ಒಂದು ಸಮಸ್ಯೆಗಳು ಬಂದಿದೆ ಅಂತ ಹೇಳಿ ಅರ್ಥ ಅಂತ ಹೇಳ್ಬಹುದು. ಇದಲ್ಲದೆ ನಾವು ಮೇ 29 ಪ್ರತಿ ವರ್ಷ ನಾವು ವಿಶ್ವ ಜೀರ್ಣಾಂಗ ದಿನ ಅಥವಾ ವರ್ಲ್ಡ್ ಡೈಜೆಸ್ಟಿವ್ ಡೇ ಅನ್ನೋದನ್ನು ಹಮ್ಮಿಕೊಳ್ತಾ ಇದ್ದೇವೆ. ಇದು ಯಾಕೆ ಅಂತ ಹೇಳಿದ್ರೆ ಈ ಜೀರ್ಣಾಂಗದ ರೋಗಗಳ ಬಗ್ಗೆ ನಮ್ಮ ಜನಸಾಮಾನ್ಯರಿಗೆ ಇದರ ಒಂದು ಪರಿಚಯ ಮಾಡಿಸೋದು. ಎಲ್ರಿಗೂ ಬರೇ ಹಾರ್ಟ್ ಡಿಸೀಸ್ ಅಥವಾ ನ್ಯೂರಾಲಜಿಕಲ್ ಡಿಸೀಸ್ ಅಂತ ಒಂದು ಸಮಸ್ಯೆಗಳ ಬಗ್ಗೆ ಮಾತ್ರ ಅರಿವಿದೆ, ಮತ್ತು ಜೀರ್ಣಾಂಗ ರೋಗವೂ ಇದೆ ಅಂತೇಳಿ ಬಹಳಷ್ಟು ಜನರಿಗೆ ಗೊತ್ತಿರುವುದಿಲ್ಲ. ಜೀರ್ಣಾಂಗದ ಡಿಸೀಸ್ ಅಲ್ಲಿ ಕಾಯಿಲೆಗಳನ್ನು ಜನರು ಇಗ್ನೋರ್ ಮಾಡ್ತಾರೆ. ಅದರ ಬಗ್ಗೆ ಒಂದು ತಿಳುವಳಿಕೆ ಮೂಡಿಸ್ಲಿಕ್ಕೋಸ್ಕರವೇ ಒಂದು ವರ್ಲ್ಡ್ ಡೈಜೆಸ್ಟಿವ್ ಡೇ ಅಥವಾ ಜೀರ್ಣಾಂಗ ರೋಗಗಳ ದಿನ ಅಂತ ಹೇಳಿ ಒಂದನ್ನು ಧ್ಯೇಯವನ್ನು ಒಂದು ಮಾಡ್ತಾರೆ. ಈ ವರ್ಷದ ಒಂದು ಧ್ಯೇಯವಾಕ್ಯ ಅಥವಾ ಥೀಮ್ ಅಂದ್ರೆ ಏನಂತ ಹೇಳಿದ್ರೆ ಕ್ರಾನಿಕ್ ಡಯೇರಿಯಾ ಡೋಂಟ್ ಫ್ಲಶ್ ದ ಸೈನ್ಸ್ ಅವೇ ಅಂತ ಹೇಳ್ತೀವಿ. ಅಂದ್ರೆ ಅತಿಸಾರ ಭೇದಿ ಅಥವಾ ಕ್ರಾನಿಕ್ ಡಯೇರಿಯಾ ಇದನ್ನು ನಿರ್ಲಕ್ಷಿಸಬೇಡಿ. ಇದರಿಂದ ಆಗಿರುವ ಸಿಂಪ್ಟಮ್ಸ್ಗಳು ಅಥವಾ ಏನು ಇದಕ್ಕೆ ತೊಂದರೆಗಳಿದಾವಲ್ಲ ಇದನ್ನು ನಿರ್ಲಕ್ಷಿಸಬೇಡಿ ಅಂತ ಹೇಳೋದು ಈ ವರ್ಷದ ಒಂದು ಧ್ಯೇಯವಾಗಿದೆ. ಇದು ಯಾಕಂತ ಹೇಳಿದ್ರೆ ಈ ಒಂದು ಅತಿಸಾರ ಭೇದಿ ನಾವು ಸಾಮಾನ್ಯವಾಗಿ ಎಲ್ರಿಗೂ ನೋಡ್ತೀವಿ. ಭೇದಿ ಅಂತ ಹೇಳೋದು ಸಾಮಾನ್ಯವಾಗಿ ಎಲ್ರಿಗೂ ಆಗುತ್ತೆ. ಒಂದು ಲೈಫ್ ಟೈಮ್ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೆರಡು ಸತಿ ಭೇದಿ ಆಗಿಯೇ ಆಗಿರ್ತದೆ. ಸಾಮಾನ್ಯವಾಗಿ ಒಂದು 2-3 ದಿವಸದಲ್ಲಿ ಭೇದಿ ಕಡಿಮೆ ಆಗಿಬಿಡ್ತದೆ, ಯಾವುದೋ ಔಷಧಿಗಳಿಂದ ಕಡಿಮೆ ಆಗುತ್ತದೆ. ಇದನ್ನ ನಾವು ಸಿಂಪಲ್ ಡಯೇರಿಯಾ ಅಥವಾ ಕಾಮನ್ ಭೇದಿ ಅಂತ ಹೇಳ್ತೀವಿ. ಇದು ಬೇನ್ ಪ್ರಾಬ್ಲಮ್ ಕೊಡುವುದಿಲ್ಲ, ಬಟ್ ಕೆಲವರಿಗೆ ವಾರಾನುಗಟ್ಟಲೆ ಭೇದಿ ಆಗುವಂತದ್ದು ಅಂದ್ರೆ 4 ವಾರಕ್ಕಿಂತಲೂ ಜಾಸ್ತಿ ಭೇದಿ ಆಗುವಂತದ್ದು ಆಗ್ತಾನೆ ಇರ್ತದೆ. ಇದನ್ನ ನಾವು ಕ್ರಾನಿಕ್ ಡಯೇರಿಯಾ ಅಂತ ಹೇಳ್ತೀವಿ. ಇದು ಯಾಕೆ ಮುಖ್ಯವಾಗಿದೆ ಅಂತ ಹೇಳಿದ್ರೆ ಬಹಳಷ್ಟು ಜನರು ಇದನ್ನು ನಿರ್ಲಕ್ಷಿಸ್ತಾರೆ, ಬೇರೆ ಬೇರೆ ಕಾರಣದಿಂದ ನಿರ್ಲಕ್ಷಿಸ್ತಾರೆ. ಒಂದು ಇದನ್ನು ಹೇಳಲಿಕ್ಕೆ ಒಂದು ನಾಚಿಕೆ, ನನಗೆ ಈ ರೀತಿ ಹೀಗೆ ಭೇದಿ ಆಗ್ತಾ ಇದೆ ಅಂತ ಹೇಳುವಂತದ್ದು, ಇದು ಹೇಳಲಿಕ್ಕೆ ನಾಚಿಕೆ ಆಗುವಂತದ್ದು. ಅಥವಾ ಕೆಲವೊಮ್ಮೆ ಇದನ್ನ ಆಸ್ಪತ್ರೆಯ ಒಂದು ಸೌಲಭ್ಯ ಇಲ್ಲದೆ ಇರುವಂತದ್ದು, ಮತ್ತೆ ಇದು ಸಿಂಪಲ್ ಕಾಯಿಲೆ ಇರಬಹುದು, ಗ್ಯಾಸ್ಟ್ರಿಕ್ ಇರಬಹುದು ಅಂತ ಹೇಳಿ ಸುಮ್ಮನೆ ಒಂದು ನಿಗ್ಲೆಕ್ಟ್ ಮಾಡುವಂತದ್ದು. ಈ ರೀತಿಯ ಕೆಲವು ಒಂದು ಇದರಿಂದ ನಮ್ಮ ಜನರ ಒಂದು ಭಾವನೆಗಳಿಂದ ಇದು ತುಂಬಾ ಡಿಲೇ ಆಗಿ ವೈದ್ಯಕೀಯ ಗಮನಕ್ಕೆ ಬರ್ತಾ ಇದೆ. ಅಂದ್ರೆ ಅವರು ವೈದ್ಯರನ್ನು ಭೇಟಿ ಮಾಡುವ ಟೈಮಲ್ಲೇ ಅವರಿಗೆ ತೊಂದರೆಗಳಾಗಿರ್ತದೆ ಇದರಿಂದ. ಯಾಕಂತ ಹೇಳಿದ್ರೆ ಇದು ಕೆಲವೊಮ್ಮೆ ಬಹಳ ತೊಂದರೆಗಳಿಗೆ ಕಾರಣ ಮಾಡಬಹುದು. ಉದಾಹರಣೆಗೆ ಕ್ರಾನಿಕ್ ಡಯೇರಿಯಾ ಆದಾಗ ಒಂದು ಬಾಡಿಲಿ ನೀರಿನಂಶ ಕಡಿಮೆ ಆಗುವಂತದ್ದು, ಮಾಲ್ ನ್ಯೂಟ್ರಿಷನ್ ಪೌಷ್ಟಿಕಾಂಶಗಳ ಕೊರತೆ ಆಗುವುದು, ರಕ್ತಹೀನತೆ ಆಗುವಂತದ್ದು,
1: ಸುಸ್ತಾಗುವಂತದ್ದು, ಆಗಲ್ಲ ನಾಲ್ಕು ಸರಿ ಅವ್ರು ಹೋಗಿ ಬಂದ್ರೆ ಆಗಲೇ ಕುಸಿದು ಬಿಟ್ಟಿರ್ತಾರೆ ಕೈಲಿ ಆಗಲ್ಲ.
0: ಹೌದು ಹೌದು. ಇದಲ್ಲದೆ ಒಂದು ವೀಕ್ ಆಗುವಂತದ್ದು ಅಥವಾ ದೇಹದ ತೂಕ ಕಡಿಮೆ ಆಗುವಂತದ್ದು ಎಲ್ಲ ಆಗ್ತದೆ. ಈ ಸ್ಟೇಜ್ ಅಲ್ಲಿ ಅವರು ವೈದ್ಯರ ಬಳಿಗೆ ಬರ್ತಾರೆ. ಸೊ ಇದನ್ನು ತಪ್ಪಿಸ್ಲಿಕ್ಕೋಸ್ಕರವೇ ಈ ವರ್ಷ ಕ್ರಾನಿಕ್ ಡಯೇರಿಯಾ ಡೋಂಟ್ ನಿಗ್ಲೆಕ್ಟ್ ಅಥವಾ ಡೋಂಟ್ ಫ್ಲಶ್ ದ ಸೈನ್ಸ್ ಅವೇ. ಇದಕ್ಕೆ ನಿಮ್ಗೆ ಏನಾದ್ರೂ ನಿಮ್ಗೆ ಇದ್ರಿಗೆ ಅಂತ ಒಂದು ರೋಗ ಲಕ್ಷಣಗಳು ಕಂಡು ಬಂದ್ರೆ ಕ್ರಾನಿಕ್ ಡಯೇರಿಯಾ ಅಂತ ಹೇಳಿದ್ದಾರೆ, ಇದನ್ನು ನಿರ್ಲಕ್ಷಿಸಬೇಡಿ, ವೈದ್ಯರನ್ನು ಭೇಟಿ ಮಾಡಿ ಅಂತ ಹೇಳುದು ಈ ವರ್ಷದ ಧ್ಯೇಯವಾಕ್ಯವಾಗಿದೆ.
1: ಈ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರಬೇಕು ಅಥವಾ ಗಟ್ ಹೆಲ್ತ್ ಅಂತ ನೀವು
0: ಕರೀತೀರಿ,
1: ಚೆನ್ನಾಗಿಟ್ಕೋಬೇಕು ಅನ್ನೋದು ಎಲ್ಲರದು ಆಸೆನೆ. ಆದ್ರೆ ಬಾಯಿ ರುಚಿ ತಡಿಲಾರದೆ ಸಿಕ್ಕಿದ್ದೆಲ್ಲ ತಿಂತೇವೆ, ಜೊತೆಗೆ ಜಂಕ್ ಫುಡ್ ಸರ್ ಅದು ಬಹಳ ಅಟ್ರಾಕ್ಟಿವ್ ಅಲ್ಲ ಸರ್ ಅಂತ ಇನ್ನೊಂದಷ್ಟು ತಿಂತೇವೆ. ಆಮೇಲೆ ಇನ್ನೊಬ್ರು ಇನ್ಫ್ಲೂಯೆನ್ಸ್ ಮತ್ತೊಬ್ರು ಕೊಡಿಸಿದ್ರು ಅದೇನೋ ಅವ್ರ ಜೊತೆಗೆ ಹೋಗಿದೀವಿ ಮತ್ತೆ ತಿಂದ ಇರಕ್ಕಾಗಲ್ಲ ಅಂತ ಹೇಳಿ ನಮ್ಮ ಹೊಟ್ಟೆಯನ್ನ ಕಸು ತೊಟ್ಟಿ ಮಾಡಿದೀವಿ. ಇದನ್ನ ಮತ್ತೆ ವಾಪಸ್ ಹೆಲ್ದಿ ಗಟ್ಟು ಮಾಡ್ಲಿಕ್ಕೆ ಏನ್ ಮಾಡ?
0: ನೀವು ಬಹಳವಾಗಿ ಒಂದು ಇಂಪಾರ್ಟೆಂಟ್ ವಿಚಾರವನ್ನು ಹೇಳಿದಿರಲ್ಲಿ ಈಗ, ಯಾಕಂದ್ರೆ ನಮ್ಮ ಜೀರ್ಣಾಂಗ ಅಂತ ಹೇಳೋದು ನೀವು ಹೇಳಿದ ಹಾಗೆ ಕಸದ ತೊಟ್ಟಿ ಹಾಗೆ ನಾವು ಯೂಸ್ ಮಾಡ್ಕೊಳ್ತಾ ಇದ್ದೇವೆ. ಏನೇನೋ ತಿನ್ನುವಂಥದ್ದು, ಅದಕ್ಕೆ ಒಂದು ಕ್ಲೀನ್ ಇಲ್ಲದೆ ಇರುವ ಆಹಾರ ತೆಗೆದುಕೊಳ್ಳುವಂಥದ್ದು, ಅಥವಾ ಅದಕ್ಕೆ ಆಡೆಡ್ ಫುಡ್ ಪ್ರಿಸರ್ವೇಟಿವ್ ಹಾಕಿರುವ ಫುಡ್, ಕಲರಿಂಗ್ ಏಜೆಂಟ್ ಹಾಕಿದ ಫುಡ್ಗಳನ್ನು, ಅಥವಾ ಕೆಲವೊಮ್ಮೆ ಅದನ್ನ ಹಳಸಿದ ಆಹಾರಗಳನ್ನು, ಇಂಥದನ್ನೆಲ್ಲ ತಿನ್ನುವುದರಿಂದ ಏನಾಗುತ್ತಂದ್ರೆ ನಮ್ಮ ಜೀರ್ಣಾಂಗದ ಒಂದು ಆರೋಗ್ಯ ಕೆಡ್ತದೆ. ಇದರಿಂದ ಬಹಳಷ್ಟು ಪ್ರಾಬ್ಲಮ್ಗಳು ಕಂಡು ಬರ್ತದೆ. ಇದನ್ನ ಹೇಗೆ ಸರಿಪಡಿಸಬೇಕಂದ್ರೆ ಮುಖ್ಯವಾಗಿ ನಮ್ಮ ಆಹಾರದ ಬಗ್ಗೆ ಗಮನ ಇರಬೇಕು. ಶುಚಿಯಾಗಿರುವ ಆಹಾರಗಳನ್ನು ತೆಗೆದುಕೊಳ್ಬೇಕು, ಅಂದ್ರೆ ಒಂದು ಕ್ಲೀನ್ ಹೈಜಿನಿಕ್ ಫುಡ್ಗಳನ್ನು ತೆಗೆದುಕೊಳ್ಬೇಕು. ರೋಡ್ ಸೈಡ್ ಅಲ್ಲಿ ತಿನ್ನುವಂಥದ್ದು ಅಥವಾ ತೆರೆದಿಟ್ಟ ಆಹಾರಗಳನ್ನು ತೆಗೆದುಕೊಳ್ಳೋದು ಅಥವಾ ಕೈ ತೊಳಿದೇ ಆಹಾರವನ್ನು ತಿನ್ನುವಂಥದ್ದು ಇಂಥದ್ದು, ಅಥವಾ ಕೆಲವೊಮ್ಮೆ ನಾವು ಆಹಾರವನ್ನು ಪರೀಕ್ಷಿಸಿ ತಿನ್ನುವಂಥದ್ದು, ಏನೋ ಕೊಟ್ಟಿದ್ದಾರೆ ಅಂತ ಹೇಳಿ ತಿನ್ನುವಂಥದ್ದು, ಇದೆಲ್ಲ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಅಥವಾ ಜೀರ್ಣಾಂಗಕ್ಕೆ ಸೋಂಕುಗಳಾಗ್ತವೆ. ಈ ಸೋಂಕುಗಳಾಗೋದ್ರಿಂದ ಭೇದಿ ಆಗ್ಬಹುದು ಅಥವಾ ಜಾಂಡಿಸ್ ಆಗ್ಬಹುದು ಅಥವಾ ಜ್ವರ ಜ್ವರ ವಾಂತಿ ಹೊಟ್ಟೆ ನೋವು ಅಂತದೆಲ್ಲ ಬರಬಹುದು.
1: ಫುಡ್ ಪಾಯ್ಸನ್ ಅಂತ ಹೇಳ್ಬಿಡ್ತಾರೆ.
0: ಕರೆಕ್ಟ್ ಕರೆಕ್ಟ್. ಸೊ ಇದನ್ನು ತಪ್ಪಿಸಬೇಕಾದ್ರೆ ಒಂದು ಆಹಾರವನ್ನು, ಶುಚಿತ್ವವಾಗಿರುವ ಆಹಾರವನ್ನು ತೆಗೆದುಕೊಳ್ಬೇಕು, ಟೈಮ್ ಟೈಮಿಗೆ ಆಹಾರವನ್ನು ತೆಗೆದುಕೊಳ್ಬೇಕು. ಎರಡನೇದಾಗಿ ಮೂರನೇದಾಗಿ ನೀವು ಹೇಳಿದಾಗೆ ಜಂಕ್ ಫುಡ್ಗಳನ್ನು ತೆಗೆದುಕೊಳ್ಬಾರ್ದು. ಈ ಜಂಕ್ ಫುಡ್ಗಳಲ್ಲಿ ಅತ್ಯಂತ ಹೆಚ್ಚಿನ ಅಂಶದಲ್ಲಿ ಈ ಮೈದಾ ಅಥವಾ ಕರಿದ ಪದಾರ್ಥಗಳು ಅಥವಾ ವಿಪರೀತ ಸಕ್ಕರೆ ಅಂಶಗಳು ಇರ್ತವೆ. ಇದು ನಮ್ಮ ಲಿವರಿಗೆ ಒಳ್ಳೆದಲ್ವೇ ಅಲ್ಲ. ಇದರಿಂದ ನಮ್ಮ ಲಿವರ್ ಅಲ್ಲಿ ಕೊಲೆಸ್ಟ್ರಾಲ್ ಅಥವಾ ಫ್ಯಾಟ್ ಡೆಪಾಸಿಷನ್ ಆಗಲಿಕ್ಕೆ ಶುರುವಾಗುತ್ತೆ. ಹಾಗಾಗುವುದರಿಂದ ಲಿವರ್ ಡ್ಯಾಮೇಜ್ ಆಗುತ್ತೆ. ಇದಲ್ಲದೆ ನಮ್ಮ ಬಾಡಿಲಿ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲೇ ವ್ಯತ್ಯಾಸ ಆಗಿ ಕೆಲವು ಕಾಯಿಲೆಗಳು ಕಂಡು ಬರ್ತವೆ. ಅದರಲ್ಲಿ ಮುಖ್ಯವಾಗಿ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಆ ರೀತಿಯ ಒಂದು ಸಮಸ್ಯೆ ಕಂಡು ಬರ್ತದೆ. ಐಬಿಎಸ್ ಅಂತ ಹೇಳ್ತೀವಿ. ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ವ್ಯಕ್ತಿಗೆ ಈ ರೀತಿಯ ಆಹಾರಗಳನ್ನು ತೆಗೆದುಕೊಂಡಾಗ ಹೊಟ್ಟೆ ಉಬ್ಬರಿಸಿಕೊಂಡಾಗ ಆಗುದು, ವಿಪರೀತ ತೇಗು ಬಂದಾಗ
1: ಆಗುವಂತಹ ಹೋಗೋದು,
0: ಅಥವಾ ಇನ್ಕಂಪ್ಲೀಟ್ ಪಾಸಿಂಗ್ ಆಫ್ ದ ಮೋಷನ್ಸ್, ಸ್ವಲ್ಪ ಹೋಗ್ತಾರೆ ಪೂರ್ತಿ ಏನೋ ಕ್ಲೀನ್ ಆಗಿ ಆದಾಗ ಅನ್ಸಲ್ಲ, ಪದೇ ಪದೇ ಹೋಗ್ತಾ ಇರ್ತಾರೆ, ಈ ರೀತಿ ಸಮಸ್ಯೆಗಳು ಬರಬಹುದು. ಇದನ್ನು ನಾವು ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಇದು ಸಹ ನಮ್ಮ ಒಂದು ಆಹಾರದ ಮೇಲೆ ಸರಿಯಾಗಿ ನಮಗೆ ಇದಿಲ್ಲದೆ ತಿನ್ನುವುದರಿಂದ ಆಗುವಂತ ಸಮಸ್ಯೆಗಳಾಗಿರ್ತದೆ. ಮುಖ್ಯವಾಗಿ
1: ಈ ಒಂದು ಆಹಾರ ತಗೊಂಡ್ರೆ ಸಮಸ್ಯೆ ಆಗುತ್ತೆ. ಹಾಗಾದ್ರೆ ಎಂತ ಆಹಾರ ತಗೊಂಡ್ರೆ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಬಹುದು? ಹೇಳೋದೇನೋ ಸುಲಭ, ಆದ್ರೆ ಟೈಮ್ ಟೈಮ್ ಅಂದ್ರೆ ಏನ್ ಟೈಮಿಂಗು? ವಯಸ್ಸು ಕೂಡ ಇಂಪಾರ್ಟೆಂಟ್. ಕಲ್ ತಿಂದ್ರು ಕರ್ಗಿಸ್ಕೋತಾರೆ ಅನ್ನೋ ಆ ಯಂಗ್ಸ್ಟರ್ಸ್ ಈ ಜಂಕ್ ಫುಡ್ ಅನ್ನು ಜಾಸ್ತಿ ತಿಂತಾ ಇರೋದನ್ನ ನೋಡಿದ್ದೇವೆ. ಅವ್ರಿಗೆ ಅದನ್ನ ಹೇಳಬೇಕು, ಇಲ್ಲಪ್ಪ ಕಲ್ಲೂನು ತಿನ್ರಿ, ಆದ್ರೆ ಯಾವ ಸಂದರ್ಭ ನೋಡ್ರಿ ಅಂತ.
0: ಹೌದೌದು, ಈ ಜಂಕ್ ಫುಡ್ ಅಂತ ಹೇಳೋದು ಮುಖ್ಯವಾಗಿ ನಮ್ಮ ಯಂಗ್ಸ್ಟರ್ಸ್ ಕನ್ಸ್ಯೂಮ್ ಮಾಡ್ತಾ ಇರುವಂತದ್ದು. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಪ್ರಾಬ್ಲಮ್ಸ್ ಗಳು ನಾ ಹೇಳಿದ ಹಾಗೆ ಆಗ್ತದೆ. ಸೊ ನಾವು ಮುಖ್ಯವಾಗಿ ಎಜುಕೇಟ್ ಮಾಡಬೇಕು, ಇದರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಗಳಾಗುತ್ತೆ, ಏನೆಲ್ಲ ಪ್ರಾಬ್ಲಮ್ಸ್ ಗಳು ಮುಂದೆ ಬರಬಹುದು ಅಂತ ಹೇಳಿ ಎಜುಕೇಟ್ ಮಾಡಬೇಕು. ಮತ್ತೆ ಮುಖ್ಯವಾಗಿ ನಾವು ಏನ್ ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ರುಟೀನ್ ಆಗಿ ಆಹಾರಗಳು ಅಂತ ಹೇಳಿದ್ರೆ, ನಾವೀಗ ಅನ್ನ ಆಗಿರ್ಬೋದು, ರಾಗಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಅಥವಾ ನಾವು
1: ದಿನನಿತ್ಯ ಬಳಸತಕ್ಕಂತ ಸಾಂಪ್ರದಾಯಿಕ
0: ಆಹಾರಗಳನ್ನೇ ನೀವು ತೆಗೆದುಕೊಳ್ಬೇಕು ಅಂತ ಹೇಳ್ಬೇಕು. ಅದರಲ್ಲಿ ನಾರಿನ ಅಂಶ ಇರಬೇಕು. ಅದಲ್ಲದೆ ಕೆಲವೊಮ್ಮೆ ಈ ನಟ್ಸ್ ಅಂತ ಹೇಳ್ತೀವಿ, ಅಥವಾ ನಾವು ಕಾಳುಗಳು, ಮೊಳಕೆ ಬರಿಸಿದ ಕಾಳುಗಳನ್ನು, ಇದನ್ನೆಲ್ಲ ನಿಯಮಿತ ರೂಪದಲ್ಲಿ ಡೈಲಿ ತೆಗೆದುಕೊಳ್ಬೇಕು. ಮತ್ತೆ ನೀರನ್ನು ಚೆನ್ನಾಗಿ ಕುಡಿಬೇಕು, ಒಂದು 2-3 ಲೀಟರ್ ನೀರನ್ನು ತಗೊಳ್ಬೇಕು. ಮತ್ತೆ ವ್ಯಾಯಾಮ ಮಾಡಬೇಕು ಡೈಲಿ, ಬೆಳಿಗ್ಗೆ ಮತ್ತೆ ಸಂಜೆ ಸ್ವಲ್ಪ ಒಂದು 30 ನಿಮಿಷ ವ್ಯಾಯಾಮ ಮಾಡಬೇಕು. ಮತ್ತೆ ಒಂದು 7-9 ಗಂಟೆವರೆಗೆ ನಿದ್ದೆ ಮಾಡಬೇಕು, ಸರಿಯಾದ ಒಂದು ನಿದ್ದೆ ಮಾಡಬೇಕು. ಇದೆಲ್ಲ ನಮ್ಮ ಗಟ್ ಹೆಲ್ತಿಗೆ ಇಂಪಾರ್ಟೆಂಟ್ ಆಗಿದೆ.
1: ಬಹಳಷ್ಟು ಜನಕ್ಕೆ ಈ ವ್ಯಾಯಾಮ ಅಂದ್ರೆ ಬರೀ ವಾಕ್ ಮಾಡಿ ಬಂದ್ಬಿಡ್ತೀವಿ ಸಾಕಾಸಾರ ಅಂತಾರೆ. ಸರಿಯೇ, ಅದು ಅವರ ಲೆಕ್ಕ. ಆದ್ರೆ ಪದೇ ಪದೇ ತಿನ್ನೋದೊಂದು ಅಭ್ಯಾಸ ಕೆಲವರಿಗಿರುತ್ತೆ. ಕೆಲವರು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಒಂದು ಟೈಮ್ ಟೇಬಲ್ ಮಾಡ್ಕೊಂಡಿರ್ತಾರೆ, ಜೊತೆಗೆ ಮಾತ್ರೆನೂ ತಗೊಂತಿರ್ತಾರೆ. ಆದ್ರೆ ಇವ್ರು ಕಂಡಿದ್ದೆಲ್ಲ ಇದು ಚೆನ್ನಾಗಿದೆ, ಇದೊಂಚೂರು ತಿನ್ನು, ಅವ್ರು ಕೊಟ್ಟರು ಅದೊಂಚೂರು ತಿನ್ನು ಅಂತ ಹೇಳಿ ಈ ಇರ್ರೆಗ್ಯುಲಾರಿಟೀಸ್ ಅನ್ನ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ಇನ್ನು ಕಾಫಿ ಟೀ ಅನ್ನೋದು ಅದು ಹಂಗೆ ಕೊಟ್ಟಾಗೆಲ್ಲ ಇಸ್ಕೊಳ್ಳಲ್ಲ. ಏನ್ ಮಾಡಿದ್ರೆ ಇದು ಸರಿಯಾಗುತ್ತೆ?
0: ಇದು ಮುಖ್ಯವಾಗಿ ಅವರಿಗೆ ಒಂದು ಬರಬೇಕು, ಅವರ ಮನಸ್ಸಿಗೆ ಅವೇರ್ನೆಸ್ ಬರಬೇಕು. ಹೀಗೆ ಮಾಡೋದ್ರಿಂದ ನನ್ನ ಒಂದು ಜೀರ್ಣಾಂಗದ ಒಂದು ಆರೋಗ್ಯ ಕೆಡ್ತಾ ಇರ್ತದೆ ಅಂತ ಹೇಳಿ ಅವರಿಗೆ ಬರಬೇಕು. ಯಾರೋ ಒತ್ತಾಯಕ್ಕೆ ತಿನ್ನುವಂಥದ್ದು ಅಥವಾ ಪದೇ ಪದೇ ಬಾಯಿ ರುಚಿಗೆ ತಿನ್ನುವಂಥದ್ದು, ಇದರಿಂದ ಜೀರ್ಣಾಂಗದ ಆರೋಗ್ಯ ಹಾಳಾಗ್ತದೆ. ಇದು ಅವರಿಗೆ ಅವೇರ್ನೆಸ್ ಬರಬೇಕು. ನಾವು ಹೇಳ್ಬಹುದು, ಅವರಿಗೆ ಅವೇರ್ನೆಸ್ ಬರಬೇಕು.
1: ಈಗ ನಮಗೆ ಜೀರ್ಣಾಂಗಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇದೆ ಅನ್ನೋದು ಅರಿವಿಗೆ ಬರೋದು ಒಂದು ಹೊಟ್ಟೆ ನೋವು ಅಂತ ಕಾರಣ ಇಲ್ಲ, ಬೇದಿ ಅದೊಂದು ಲಕ್ಷಣ ಬಿಟ್ರೆ ಇತರೆ ಯಾವ ಲಕ್ಷಣಗಳು ನಮ್ಮ ಜೀರ್ಣಾಂಗವನ್ನು ಬಾಧಿಸ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ.
0: ಜೀರ್ಣಾಂಗದ ರೋಗದ ಮುಖ್ಯ ಲಕ್ಷಣಗಳಂದ್ರೆ, ಒಂದು ಹೊಟ್ಟೆ ನೋವು ಬರುವಂತದ್ದು, ಎರಡನೇದಾಗಿ ಊಟ ಸೇರದೆ ಇರುವಂತದ್ದು, ಬೇದಿ ಆಗುವಂತದ್ದು, ವಾಂತಿ ಆಗುವಂತದ್ದು, ಕೆಲವೊಮ್ಮೆ ರಕ್ತ ಮಿಶ್ರಿತ ಬೇದಿ ಆಗುವಂತದ್ದು ಅಥವಾ ವಾಂತಿಯಲ್ಲಿ ರಕ್ತ ಬರುವಂತದ್ದು, ತೂಕ ಕಡಿಮೆ ಆಗುವಂತದ್ದು, ಜಾಂಡಿಸ್ ಕಾಣಿಸ್ಕೊಳ್ಳುವಂತದ್ದು, ಇದು ಇಂತ ಸಮಸ್ಯೆಗಳಿದ್ರೆ ಜೀರ್ಣಾಂಗದ ಸಮಸ್ಯೆಗಳಿದೆ ಅಂತ ಅರ್ಥ ಅಂತ.
1: ಇದು ಬ್ರಾಡ್ ಸ್ಪೆಕ್ಟ್ರಮ್ ಆಯ್ತು. ಆ ರೋಗಕ್ಕೊಂದು ಹೆಸರು ಅವಾಗ ಅವ್ರು ಹೆದರ್ತಾರೆ, ಇಲ್ಲ ಅಂದ್ರೆ ಹೆದರಲ್ಲಿ
0: ಹೆದರುದಿಲ್ಲ. ಸೊ ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ಇದರಲ್ಲಿ ನಾವು ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈ ಸೈನ್ಸ್ ಗಳಿದ್ರೆ ನೀವು ವೈದ್ಯರನ್ನು ಭೇಟಿ ಆಗಲೇಬೇಕು, ಎಚ್ಚರಿಕೆ ಅಂತ ಹೇಳ್ತೀವಿ. ಅದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ಒಂದು ಕಾರಣವಿಲ್ಲದೆ ವೆಯ್ಟ್ ಕಡಿಮೆ ಆಗುವಂತದ್ದು, ಅಥವಾ ಯಾವುದೇ ಒಂದು ಬೇದಿ ಅಂತ ಹೇಳುದು 4 ವಾರದ ನಂತರ ಮುಂದೆ ಕಂಟಿನ್ಯೂ ಆಗುವಂತದ್ದು, ರಕ್ತ ಮಿಶ್ರಿತ ಬೇದಿ ಆಗುವಂತದ್ದು, ನಂತರ ರಕ್ತದ ವಾಂತಿ ಆಗುವಂತದ್ದು, ಅನ್ಎಕ್ಸ್ಪ್ಲೇನ್ ಜಾಂಡಿಸ್ ಇರುವಂತದ್ದು, ಇಂತಹ ಕಾರಣಗಳಿದ್ದರೆ ಇದನ್ನು ನಿರ್ಲಕ್ಷಿಸಬಾರದು. ಇದು ಯಾವುದೋ ಒಂದು ದೊಡ್ಡ ರೋಗದ ಒಂದು ಸಂಕೇತ ಆಗಿರಬಹುದು ಅಥವಾ ಮುನ್ಸೂಚನೆ ಆಗಿರಬಹುದು. ಇದನ್ನು ಬರೇ ಗ್ಯಾಸ್ಟ್ರಿಕ್ ಅಂತ ಹೇಳುವಂತದ್ದು ಅಥವಾ ಏನೋ ಒಂದು ಸಣ್ಣ ಕಾಯಿಲೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬಾರದು, ವೈದ್ಯರನ್ನು ಭೇಟಿ ಮಾಡಬೇಕು ಅಂತ ಹೇಳ್ತೀವಿ.
1: ಬಟ್ ತುಂಬಾ ಜನಕ್ಕೆ ಈ ಗ್ಯಾಸ್ಟ್ರಿಕ್ ಅನ್ನೋ ಒಂದು ಪದ ಬಿಟ್ಟು ಬೇರೆ ರೋಗಗಳಿದಾವೆ ಅನ್ನೋದು ಗೊತ್ತಾಗಲ್ಲ. ಸ್ವಲ್ಪ ಪರಿಚಯ ಹೇಳ್ಬಿಡಿ, ಏನೇನು ರೋಗಗಳು ಪಟ್ಟಿ ಮಾಡಿದಾಗ ಹೌದಾ ಇದು ಇದೆಯಾ ಅಂತ ಜ್ಞಾಪಕ ಮಾಡ್ಕೋತಾರೆ.
0: ನೀವು ಬಹಳ ಒಂದು ಒಳ್ಳೇದಾಗಿ ಹೇಳಿದ್ರಿ. ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳ್ತಾರೆ, ಯಾವುದೇ ನಮ್ಮ ಹೊಟ್ಟೆ ಸಂಬಂಧಪಟ್ಟಾಗ ತೊಂದರೆ ಇದ್ರೆ ನಮ್ಮ ರೋಗಿಗಳು ಹೇಳುದು ಗ್ಯಾಸ್ಟ್ರಿಕ್ ಆಗಿದೆ ಅಂತ.
1: ಇವನ್ ಅವರಿಗೆ ಕಾರ್ಡಿಯಾಕ್ ಪ್ರಾಬ್ಲಮ್ ಇದ್ರು ಅದು ಗ್ಯಾಸ್ಟ್ರಿಕ್ ಇಂದ ಏನೋ ಆಗಿದೆ ಡಾಕ್ಟ್ರೆ ಅಂತ ಆ ಡಾಕ್ಟರ್ ಗೆ ಹೇಳಕ್ ಶುರು ಮಾಡ್ತಾರೆ.
0: ಅದು ಮೋಸ್ಟ್ಲಿ ಹೊಟ್ಟೆ ಉರಿಯೂ ಆಗಿರ್ಬೋದು, ಹೊಟ್ಟೆ ನೋವು ಆಗಿರ್ಬೋದು, ಮೋಷನ್ ಜಾಸ್ತಿ ಹೋಗುದು, ಅಥವಾ ಬೇದಿ ಆಗ್ತಾ ಇರಬಹುದು, ಮಲಬದ್ಧತೆ ಇರಬಹುದು, ಅಥವಾ ಮೋಷನ್ ಅಲ್ಲಿ ಬ್ಲಡ್ ಹೋಗ್ತಾ ಇರ್ಲಿ, ಎಲ್ಲವನ್ನೂ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ. ಇದು ತಪ್ಪು. ನೀವು ಮುಖ್ಯವಾಗಿ ಯಾವುದೇ ರೋಗಿಯು ನಿಮಗೆ ಯಾವುದೇ ಇಂಥ ಸಮಸ್ಯೆ ಹೊಟ್ಟೆಗೆ ಸಂಬಂಧಪಟ್ಟಾಗ ತೊಂದರೆ ಇದ್ದರೆ ಇದನ್ನು ನಿರ್ಲಕ್ಷಿಸದೆ ವೈದ್ಯರನ್ನು ಭೇಟಿ ಮಾಡಿ ಯಾವುದು ತೊಂದರೆ ಆಗ್ತಾ ಇದೆ ಅಂತೇಳಿ ಸ್ಪಷ್ಟವಾಗಿ ಹೇಳಬೇಕು. ಹೊಟ್ಟೆ ನೋವು ಬರ್ತಾ ಇದೆ ನಿಮಗೆ, ಹೊಟ್ಟೆ ಉರಿ ಬರ್ತಾ ಇದೆ, ಮೋಷನ್ ಅಥವಾ ನಿಮಗೆ ಮಲ ಸರಿಯಾಗಿ ವಿಸರ್ಜನೆ ಆಗ್ತಾ ಇಲ್ವಾ ಅಥವಾ ಬೇದಿ ಆಗ್ತಾ ಇದೆ, ಮೋಷನ್ ಅಲ್ಲಿ ರಕ್ತ ಹೋಗ್ತಾ ಇದೆ ಅಂತೇಳಿ ಸ್ಪಷ್ಟವಾಗಿ ಹೇಳಬೇಕು. ಬರೇ ಗ್ಯಾಸ್ಟ್ರಿಕ್ ಅಂತ ಹೇಳುವ ಒಂದು ಸಿಂಪಲ್ ಆಗಿ ವರ್ಡಿಂದ ಹೇಳಿ ಡಾಕ್ಟರ್ಗೂ ಕನ್ಫ್ಯೂಷನ್ ಮಾಡಬಾರ್ದು. ಸೊ ಹೇಳಬೇಕು ಹೋದಾಗ
1: ಲಕ್ಷಣಗಳನ್ನು ಕರೆಕ್ಟ್ ಆಗಿ ಹೇಳಿದ್ರೆ ಅಟ್ ಲೀಸ್ಟ್ ಒಂದು ಡಯಾಗ್ನೈಸ್ ಮಾಡ್ಲಿಕ್ಕೆ ಡಾಕ್ಟರ್ ಗೈಡ್ ಮಾಡ್ತಾರೆ. ಇಲ್ಲ ಅಂದ್ರೆ ಸರ್ ನೀವೇ ನೋಡ್ಬಿಡಿ ಸರ್ ಕಾಣುತ್ತೀಯೇ ಅಲ್ಲ, ಹಂಗೂ ಕಾಣಿಸ್ಬೇಕಾದ ಪರೀಕ್ಷೆಗಳನ್ನ ಮಾಡ್ತೀರಿ. ಏನ್ ಪರೀಕ್ಷೆ ಅವು?
0: ಈಗ ಯಾವುದೇ ಒಬ್ಬ ರೋಗಿಯು ಬಂದಾಗ ಎಸ್ಪೆಷಲಿ ನಾನೀಗ ಹೇಳಿದಾಗೆ ಕ್ರಾನಿಕ್ ಡಯೇರಿಯಾ ಅಂತ ಹೇಳಿದೆ. ಕ್ರಾನಿಕ್ ಡಯೇರಿಯಾ ಅಂತ ಹೇಳಿದ್ರೆ ಒಂದು ತುಂಬಾ ದಿವಸದಿಂದ ಭೇದಿ ಆಗುವಂತದ್ದು. ಇದಕ್ಕೆ ಮುಖ್ಯವಾದ ಕಾರಣಗಳಂತ ಹೇಳಿದ್ರೆ ಒಂದು ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಆಗಿರಬಹುದು, ಅಥವಾ ಹೊಟ್ಟೆಯ ಟಿಬಿ ಆಗಿರಬಹುದು, ಅಥವಾ ಐಬಿಎಸ್ ಆಗಿರಬಹುದು. ನಂತರ ನಾವು ಇನ್ಫ್ಲಾಮೇಟರಿ ಬೌಲ್ ಡಿಸೀಸ್ ಅಂತ ಹೇಳ್ತೀವಿ. ಅದರಲ್ಲಿ ಮುಖ್ಯವಾಗಿ ಕ್ರಾನ್ಸ್ ಕಾಯಿಲೆ ಮತ್ತು ಅಲ್ಸರೇಟಿವ್ ಕೊಲೈಟಿಸ್ ಅಂತ ಎರಡು ಕಾಯಿಲೆ ಇರ್ತದೆ. ಈ ಎರಡು ಕಾಯಿಲೆಗಳಿದ್ದಾಗಲೂ ಈ ರೀತಿ ಕ್ರಾನಿಕ್ ಡಯೇರಿಯಾ ಆಗಿರಬಹುದು. ಈ ಎರಡು ಕಾಯಿಲೆಗಳಿದ್ದಾಗ ನಮ್ಮ ಬೇದಿಯಲ್ಲಿ ರಕ್ತ ಕಾಣಿಸ್ಕೊಳ್ತದೆ, ಅಥವಾ ನಾವು ಆಮಶಂಕೆ ತರ ಕಾಣಿಸ್ಕೊಳ್ತದೆ, ಅಂದ್ರೆ ಒಂಥರ ಕಾಫ್ ತರ ಹೋಗುತ್ತೆ. ಇದಲ್ಲದೆ ರೋಗಿಗೆ ಮೋಷನ್ ಮಾಡುವ ಮೊದಲು ಹೊಟ್ಟೆಯಲ್ಲಿ ಒಂಥರ ಕಿವುಚಿದಾಗ ನೋವು ಬರುವಂತದ್ದು, ಅಥವಾ ಗುದದ್ವಾರದ ಹೊರಗಡೆ ಒಂದು ಫಿಸ್ಟುಲಾದ ತರ, ಅಥವಾ ಒಂದು ಪಸ್ ಡಿಸ್ಚಾರ್ಜ್ ಆಗುವ ಸಂಭವ ಇರ್ತದೆ. ಸೊ ಇದು ನಮ್ಮ ಕ್ರಾನಿಕ್ ಡಯೇರಿಯಾಕ್ಕೆ ಕಾರಣಗಳಾಗಿರ್ತದೆ. ಇದಲ್ಲದೆ ಬಹಳ ಅಪರೂಪಕ್ಕೆ ಕರುಳಿನ ಕ್ಯಾನ್ಸರ್ ಆಗಿರಬಹುದು. ಕೆಲವೊಮ್ಮೆ ಈ ರೀತಿ ಬೇದಿ ಆಗ್ತಾ ಇರ್ತದೆ, ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ, ಇದು ಕರುಳಿನ ಕ್ಯಾನ್ಸರು ಆಗಿರಬಹುದು. ಇದಲ್ಲದೆ ಕೆಲವೊಮ್ಮೆ ಮಾಲ್ ಅಬ್ಸಾರ್ಪ್ಷನ್ ಡಿಸೀಸಸ್ ಅಂತ ಹೇಳ್ತೀವಿ, ಅಂದ್ರೆ ಕೆಲವು ಆಹಾರಗಳು ಡೈಜೆಸ್ಟನ್ ಆಗದೆ ಸಹ ಈ ರೀತಿ ಭೇದಿ ಆಗುತ್ತೆ. ಅದಲ್ಲದೆ ಪ್ಯಾಂಕ್ರಿಯಾಸ್ ಕಾಯಿಲೆಗಳಿಂದಲೂ ಸಹ ಹೀಗೆ ಭೇದಿ ಆಗುತ್ತೆ. ಈ ರೀತಿಯ ಒಂದು ಈ ಭೇದಿ ಇದ್ದಾಗ ತಜ್ಞ ವೈದ್ಯರ ಬಳಿ ಹೋದಾಗ ಕೆಲವು ಟೆಸ್ಟ್ಗಳನ್ನು ಮಾಡಿಸ್ ಹೇಳ್ತಾರೆ. ಅದರಲ್ಲಿ ಮುಖ್ಯವಾಗಿ ಕೊಲೊನೋಸ್ಕೋಪಿ ಅಂತ ಒಂದು ಟೆಸ್ಟ್ ಅನ್ನು ಹೇಳ್ತಾರೆ. ಈ ಕೊಲೊನೋಸ್ಕೋಪಿ ಟೆಸ್ಟ್ ಅನ್ನು ಹೇಳಿದಾಗ ವೈದ್ಯರು ಹೇಳಿದರೆ ಇದನ್ನು ಮಾಡಿಸ್ಕೊಳ್ಬೇಕು. ಯಾಕಂದ್ರೆ ಈ ಕೊಲೊನೋಸ್ಕೋಪಿ ಟೆಸ್ಟಿನಿಂದ ನಾವು ದೊಡ್ಡ ಕರುಳನ್ನು ಮತ್ತು ಸಣ್ಣ ಕರುಳಿನ ಕೊನೆಯ ಭಾಗವನ್ನು ಒಂದು ಟಿವಿಯಲ್ಲಿ ನೋಡ್ತೀವಿ. ಇದನ್ನು ಇದು ನೋಡುವುದರಿಂದ ಕರುಳಿನಲ್ಲಿ ಏನ್ ತೊಂದರೆ ಆಗ್ತಾ ಇದೆ, ಅವನಿಗೆ ಹುಣ್ಣಿದ, ಅಲ್ಸರ್ ಇದ, ಟಿಬಿ ಇದ, ಕ್ಯಾನ್ಸರ್ ಇದ ಅಂತ ಹೇಳಿ ಗೊತ್ತಾಗುತ್ತೆ ನಮಗೆ. ಅದಲ್ಲದೆ ನಾವು ಇದರಿಂದ ಬಯಾಪ್ಸಿ ಅಂತ ಮಾಡಬಹುದು. ಈಗ ಏನಾದರೂ ಕಾಯಿಲೆಗಳಿದ್ರೆ, ಅಲ್ಸರ್ ಆಗಿದ್ರೆ, ಹುಣ್ಣಾಗಿದ್ರೆ, ಅದರ ಒಂದು ಕೊನೆಯ ಪಾರ್ಟ್ನಲ್ಲಿ ಸ್ವಲ್ಪ ಟಿಶ್ಯೂ ತೆಗೆದು ಟೆಸ್ಟಿ ಕಳ್ಸಿಕೊಡ್ತೀವಿ. ಇದರಿಂದ ಖಚಿತವಾಗಿ ಒಂದು ರೋಗದ ಬಗ್ಗೆ ಗೊತ್ತಾಗುತ್ತೆ, ಯಾವ ಕಾರಣದಿಂದ ತೊಂದರೆಗಳಾಗ್ತದೆ ಅಂತ ಗೊತ್ತಾಗುತ್ತೆ, ಟ್ರೀಟ್ಮೆಂಟ್ ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಇದಲ್ಲದೆ ಕೆಲವೊಮ್ಮೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡ್ತೀವಿ, ಬ್ಲಡ್ ಟೆಸ್ಟ್ಗಳನ್ನು ಮಾಡ್ತೀವಿ, ಸಿಟಿ ಸ್ಕ್ಯಾನ್ ಅನ್ನು ಮಾಡ್ತೀವಿ, ಕೆಲವೊಮ್ಮೆ
1: ಸ್ಟೂಲ್
0: ಟೆಸ್ಟ್ ಮಾಡಿಸ್ತೀವಿ. ಹೌದು, ಈ ಎಲ್ಲಾ ಟೆಸ್ಟ್ಗಳ ಮುಖಾಂತರ ರೋಗವನ್ನು ಪತ್ತೆ ಹಚ್ತೀವಿ. ಸೊ ಮುಖ್ಯವಾಗಿ ಕೊಲೊನೋಸ್ಕೋಪಿ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಸಿಟಿ ಸ್ಕ್ಯಾನ್ ಅಂತ ಹೇಳೋದು ಬೇಕಾಗುತ್ತೆ ಕೆಲವೊಮ್ಮೆ. ಸೊ ಕೊಲೊನೋಸ್ಕೋಪಿ ಅಂತ ಹೇಳಿದಾಗ ನಾವು ಬಹಳಷ್ಟು ಜನ ಎಣಿಸ್ಕೊಳ್ತಾರೆ, ಇದು ಮಾಡಿಸ್ಕೋಬೇಕು, ಕಂಬರ್ಸಮ್ ಪ್ರೊಸೀಜರ್ ಇದು, ಔಷಧಿ ಕುಡಿದು ಭೇದಿ ಆಗುತ್ತೆ, ಮೋಷನ್ ಮಾಡೋ ಜಾಗದಲ್ಲಿ ಎಂಡೋಸ್ಕೋಪ್ ಪಾಸ್ ಮಾಡ್ತಾರಂತೆ, ಇದರಿಂದ ನಂಗೆ ಇನ್ಕನ್ವೀನಿಯನ್ಸ್ ಆಗುತ್ತಪ್ಪ, ಬೇಡವಾ ಬೇಡ ಅಂತ ಹೇಳಿ ಹೇಳ್ತಾರೆ. ಖಂಡಿತವಾಗಿ ಹಾಗೆ ಮಾಡಬೇಡಿ, ಇದೊಂದು ಸಿಂಪಲ್ ಟೆಸ್ಟ್ ಆಗಿರ್ತದೆ, ಇದರಿಂದ ಏನು ತೊಂದರೆಗಳಾಗುವುದಿಲ್ಲ. ಇದರಿಂದ ಬಹಳಷ್ಟು ನಮಗೆ ಏನು ತೊಂದರೆಗಳಂತೇಳಿ ಗೊತ್ತಾಗುತ್ತೆ ಈ ಟೆಸ್ಟ್ ಮಾಡೋದ್ರಿಂದ. ಆದ್ರಿಂದ ಕೊಲೊನೋಸ್ಕೋಪಿ ಅಂತೇಳಿ ಯಾವಾಗ ಹೇಳ್ತಾರೋ ಅದನ್ನು ನಿಗ್ಲೆಕ್ಟ್ ಮಾಡಬಾರದು,
1: ಹೆದರಿಕೆ ಬೇಡ, ಭ್ರಮೆ ಬೇಡ, ಅವ್ರ ಹಂಗಂದ್ರು ಇವ್ರು ಹಿಂಗಂದ್ರು ಹಂಗಂತೆ ಹಿಂಗಂತೆ, ಅಥವಾ ಇನ್ ಕೆಲವ್ರು ಗೂಗಲ್ ಮಾಡಿ ನೋಡ್ಬಿಡ್ತಾರೋ ಅಯ್ಯೋ ಇದೇನೋ ಭಯಾನಕವಾಗಿದೆ ಅಂತ, ಆ ತರದ ಭ್ರಮೆಗಳು ಇಟ್ಕೊಳ್ಳದೆ ಡಾಕ್ಟರ್ ಹೇಳಿದ್ದಾರೆ, ಅವ್ರು ಹೇಳಿ ಟೆಸ್ಟ್ ಮಾಡಿಸಿದೀನಿ, ರಿಸಲ್ಟ್ ಅವ್ರಿಗೆ ಕೊಡ್ತೀವಿ, ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ. ಏನೇನ್ ಟ್ರೀಟ್ಮೆಂಟ್ ಇದೆ ಇವಕ್ಕೆ, ಒಂದೊಂದಕ್ಕೊಂದೊಂದು ಟ್ರೀಟ್ಮೆಂಟ್?
0: ಹೌದೌದು. ಸೊ ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ, ನಾವು ಇದನ್ನು ಉದಾಹರಣೆಗೆ ಕ್ರಾನಿಕ್ ಡಯೇರಿಯಾ ಆದ್ರೆ ಇದನ್ನು ನಾವು ಈ ಕೊಲೊನೋಸ್ಕೋಪಿ ಅಥವಾ ಕೆಲವು ಟೆಸ್ಟ್ಗಳನ್ನು ಮಾಡಿದ ನಂತರ ಯಾವ ಕಾಯಿಲೆ ಅಂತ ಹೇಳಿ ನಾವು ಫೈನಲ್ ಡಯಾಗ್ನೋಸಿಸ್ ಮಾಡ್ತೀವಿ. ಅದರಲ್ಲಿ ಕೆಲವೊಮ್ಮೆ ನಾವು ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಅದಕ್ಕೆ ಕೆಲವೊಮ್ಮೆ ಸಿಂಪಲ್ ಮಾತ್ರೆಗಳೇ ಸಾಕಾಗುತ್ತೆ. ಈ ಟಿಬಿ ಅಂತೇಳಿ ಅನ್ಸಿರುತ್ತೆ ಕೆಲವೊಮ್ಮೆ, ಆವಾಗ ಒಂದು 6-9 ತಿಂಗಳವರೆಗೆ ಟಿಬಿ ಮಾತ್ರೆಗಳನ್ನು ಕೊಡ್ತಾರೆ. ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂದ್ರೆ ಏನು, ಕೊಲೊನೋಸ್ಕೋಪಿ ನಾರ್ಮಲ್ ಆಗಿರ್ತದೆ ಅಂತ ಒಂದು ವ್ಯಕ್ತಿಗಳನ್ನ ನಾವು ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇಂಥವರಿಗೆ ಕೆಲವೊಮ್ಮೆ ಒಂದು ಮುಖ್ಯವಾಗಿ ಅಂತ ಹೇಳಿದ್ರೆ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅನ್ನು ಹೇಳ್ಕೊಡ್ತೀವಿ, ಅದರೊಟ್ಟಿಗೆ ಕೆಲವು ಮೆಡಿಸಿನ್ಸ್ ಗಳನ್ನು ಕೊಟ್ಟು ಅವರ ಕಾಯಿಲೆಗಳನ್ನು ಕಂಟ್ರೋಲ್ ಮಾಡ್ತೀವಿ. ಇದಲ್ಲದೆ ಮುಖ್ಯವಾಗಿ ಬರುವಂತದ್ದು ಇಲ್ಲಿ ಇನ್ಫ್ಲಾಮೇಟರಿ ಬೌಲ್ ಡಿಸೀಸ್, ನಾನು ಇವಾಗಲೇ ಹೇಳಿದಾಗೆ ಕ್ರಾನ್ಸ್ ಕಾಯಿಲೆ ಮತ್ತೆ ಅಲ್ಸರೇಟಿವ್ ಕೊಲೈಟಿಸ್ ಅಂತ ಕಾಯಿಲೆಗಳು, ಇದು ಬಹಳ ಮುಖ್ಯವಾದ ಕಾಯಿಲೆಗಳಾಗಿರ್ತದೆ. ಇದು ಏನಾದ್ರು ಡಯಾಗ್ನೋಸಿಸ್ ಆದ್ರೆ ಮಾತ್ರ ಇದಕ್ಕೆ ಒಂದು ಅದರದೇ ಆದ ಒಂದು ಕೆಲವು ಮಾತ್ರೆಗಳನ್ನು ಕೊಡ್ತೀವಿ. ಈ ಎರಡು ಸಮಸ್ಯೆಗಳು ಅಂತ ಹೇಳುವಂತದ್ದು ಕೆಲವೊಮ್ಮೆ ಲೈಫ್ ಲಾಂಗ್ ಡಿಸೀಸಸ್ ಅಂತ ಹೇಳ್ತೀವಿ, ಅಂದ್ರೆ ಜೀವನ ಪರ್ಯಂತ ಇದಕ್ಕೆ ಮಾತ್ರೆಗಳನ್ನು ತೆಗೆದುಕೊಳ್ತಾ ಇರಬೇಕಾಗುತ್ತೆ,
1: ನಮ್ಮ ಜೊತೆಗೆ ಇರ್ತದೆ.
0: ಹೌದು, ಅದರಲ್ಲಿ ಕೆಲವೊಮ್ಮೆ ಇಂಜೆಕ್ಷನ್ಗಳು ಅಥವಾ ಕೊಡ್ತೀವಿ ನಾವು, ಇದರಲ್ಲಿ ಬಯೋಲಾಜಿಕಲ್ಸ್ ಅಂತ ಹೇಳ್ತೀವಿ, ಮತ್ತೆ ಕೆಲವೊಮ್ಮೆ ಸ್ಟಿರಾಯ್ಡ್ಸ್ ಔಷಧಿಗಳನ್ನು ಕೊಡ್ತೀವಿ. ಸೊ ಇದಕ್ಕೆ ಈ ಔಷಧಿಗಳನ್ನು ಕೊಟ್ಟು ಈ ಕಾಯಿಲೆಗಳನ್ನು ಕಂಟ್ರೋಲ್ ಮಾಡ್ತೀವಿ. ಇದಲ್ಲದೆ ಕೆಲವೊಮ್ಮೆ ಕೊಲೋನ್ ಕ್ಯಾನ್ಸರ್ ಇದ್ರೆ ಇದಕ್ಕೆ ಆಪರೇಷನ್ ಸಹ ಮಾಡಿ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ.
1: ತುಂಬಾ ಜನಕ್ಕೆ ಒಂದು ಭ್ರಮೆ ಇಟ್ಕೊಂಡಿದ್ದಾರೆ, ಹೊಟ್ಟೆ ನೋವು ಬಂತ, ಹೊಟ್ಟೆ ನೋವು ಮಾತ್ರ ತಿನ್ನೋದು.
0: ಹೌದು,
1: ಯಾಕೆ ಬಂತು ಅಂತ ಯೋಚನೆ ಮಾಡಲ್ಲ. ಇನ್ನ ಕೆಲವು ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಬೇರೆ ಯಾವ್ದೋ ಕಾರಣಕ್ಕೆ ಹೊಟ್ಟೆ ನೋವು ಬಂದಿರುತ್ತೆ, ಮಾಸಿಕ ಋತುಚಕ್ರಕ್ಕೆ ಸಂಬಂಧಪಟ್ಟ ಏನೋ ಒಂದು ನೋವು ಬಂದ್ರೆ ಅವ್ರು ಅದಕ್ಕೂ ಮಾತ್ರ ತಗೋತಾರೆ, ಇದಕ್ಕೂ ಮಾತ್ರ ತಗೋತಾರೆ. ಅದರಿಂದ ಒಟ್ಟು ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆ ಬಗ್ಗೆನೆ ಒಂದು ಹೊಡೆತ ಬೀಳುತ್ತೆ. ಎಚ್ಚರಿಕೆ ಮಾತು ಏನ್ ಹೇಳ್ತೀವಿ,
0: ಜೀರ್ಣಾಂಗ ಅಂತ ಹೇಳೋದು ಒಂದು ಮುಖ್ಯವಾದ ಅಂಗವಾಗಿದೆ. ಇದರ ಒಂದು ಆರೋಗ್ಯ ಅಂತ ಹೇಳೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಸೊ ಓವರ್ ದ ಕೌಂಟರ್ ಮಾತ್ರ ತೆಗೆದುಕೊಳ್ಳೋದು ಅಥವಾ ನಮ್ಮ ಈ ಜೀರ್ಣಾಂಗದ ರೋಗಗಳಲ್ಲಿ ಆಗುವಂತ ರೋಗಗಳನ್ನು ನಿರ್ಲಕ್ಷಿಸುವುದರಿಂದ ಬಹಳಷ್ಟು ದೊಡ್ಡ ತೊಂದರೆಗಳೇ ಆಗ್ತವೆ. ಮುಖ್ಯವಾಗಿ ಹೇಳೋದೇನಂತ ಹೇಳಿದ್ರೆ, ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಬಂದ್ರೆ, ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಬಂದ್ರೆ ತಜ್ಞ ವೈದ್ಯರನ್ನು ಭೇಟಿಯಾಗಬೇಕು. ಅದರಲ್ಲಿಯೂ ಮುಖ್ಯವಾಗಿ ಒಂದು ತುಂಬಾ ಹೊಟ್ಟೆ ನೋವು ಬರ್ತಾ ಇದೆ ಅಂತ ಹೇಳಿದ್ರೆ, ಅಥವಾ ತುಂಬಾ ಬೇದಿ ಆಗ್ತಾ ಇದೆ ಅಂತ ಹೇಳಿದ್ರೆ, ವೆಯ್ಟ್ ಲಾಸ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಬ್ಲಡ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ಮೋಷನ್ ಅಲ್ಲಿ, ಈ ಸಮಸ್ಯೆಗಳನ್ನು ಖಂಡಿತವಾಗಿ ನಿರ್ಲಕ್ಷಿಸಬಾರದು. ಇದು ಯಾವುದೋ ಒಂದು ರೋಗದ ಒಂದು ಮುನ್ಸೂಚನೆ ಆಗಿರ್ತದೆ. ಇದನ್ನ ಒಂದ್ಸತಿ ತಜ್ಞ ವೈದ್ಯರನ್ನು ಅಥವಾ ಗ್ಯಾಸ್ಟ್ರೋಎಂಟರೋಲಜಿಸ್ಟ್ ಅವರನ್ನ ಭೇಟಿ ಮಾಡಿ ಏನಾಗಿದೆ ಅಂತ ಹೇಳಿ ಪರೀಕ್ಷಿಸಬೇಕು ಅಂತ ಹೇಳಿ ಹೇಳ್ತೀನಿ.
1: ಓಕೆ, ಜನ ಅವರ ಆರೋಗ್ಯ ಅವರೇ ಕಾಪಾಡ್ಕೋಬೇಕು, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ, ಇಲ್ಲ ಬಾಯಲ್ಲಿ, ನಿಜವಾಗಿ ಹೇಳ್ಬೇಕು ಇಲ್ಲ ಅಂದ್ರೆ ಇದು ಖಂಡಿತ ನಿಮ್ಮ ಹೊಟ್ಟೆಗೆ ಮೂಲ ಅಂತ ಹೇಳೇ ಹೇಳ್ತಾರೆ.
0: ಮದ್ಯಪಾನ ಅಂತ ಹೇಳೋದು ಬಹಳಷ್ಟು ತೊಂದರೆಗಳನ್ನು ಮಾಡ್ತಾ ಇದೆ. ಇದಲ್ಲದೆ ನಾವು ಸ್ಮೋಕಿಂಗ್ ಮಾಡ್ತೀವಿ ಅಂತ ಹೇಳ್ತಾರೆ, ಸ್ಮೋಕಿಂಗ್ ಸಹ ನಮ್ಮ ಈ ಪ್ಯಾಂಕ್ರಿಯಾಸ್ ಅಥವಾ ನಮ್ಮ IBS ಮೇಲೆ ತುಂಬಾ ಪರಿಣಾಮ ಮಾಡ್ತದೆ.
1: ಆಮೇಲೆ ಯಾವುದೇ ಟೆನ್ಷನ್ ಒಳಗಾದ್ರೆ ಫಸ್ಟ್ ಅವರು ಲ್ಯಾಬೋರೇಟರಿ ಹೋಗ್ಲಿಕ್ಕೆ ಟ್ರೈ ಮಾಡ್ತಾರೆ. ಏನಿದು ಎಸ್ಕೇಪಿಸಮ್?
0: ಇಲ್ಲ, ಅದು ಫಿಸಿಯಾಲಜಿಕಲ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ, ಅದು ನಾರ್ಮಲ್ ರಿಫ್ಲೆಕ್ಸ್. ಅದು ಒಬ್ಬ ವ್ಯಕ್ತಿ ಯಾವುದೇ ಒಂದು ಆಂಗ್ಸಿಟಿಗೆ ಒಳಗಾದಾಗ ನಮ್ಮ ಬಾಡಿಯಲ್ಲಿ ಕೆಲವು ಹಾರ್ಮೋನ್ಸ್ಗಳು ವ್ಯತ್ಯಾಸ ಆಗುತ್ತೆ, ಕೆಮಿಕಲ್ಸ್ ರಿಲೀಸ್ ಆಗುತ್ತೆ. ಇದು ನಮ್ಮ ಜೀರ್ಣಾಂಗದ ಮೂವ್ಮೆಂಟ್ ಅನ್ನು ಜಾಸ್ತಿ ಮಾಡ್ತದೆ, ಅದರಿಂದ ಈ ರೀತಿ ಒಂದೆರಡು ಸತಿ ಮೋಷನ್ ಹೋಗ್ತಾರೆ ಆಗತ್ತೆ. ಇದು ಫಿಸಿಯಾಲಜಿಕಲ್ ಇದು ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಹೌದು, ಇದು ನಾರ್ಮಲ್, ಇದು
1: ನಾರ್ಮಲ್, ಗಾಬರಿ ಆಗ್ಬೇಕಾಗಿಲ್ಲ.
0: ಇದಕ್ಕೆ ಗಾಬರಿ ಆಗ್ಬೇಕಾಗಿಲ್ಲ,
1: ಗಾಬರಿ ಆದಾಗ ಆಗಿರುತ್ತೆ.
0: ಗಾಬರಿ ಆದಾಗ ಅಥವಾ ಎಕ್ಸಾಮಿಗೆ ಹೋಗ್ಬೇಕಾದಾಗ ಅಥವಾ ಏನೋ ಒಂದು ಮುಖ್ಯ ಮೀಟಿಂಗ್ ಹೋಗ್ಬೇಕಾದ್ರೆ ಒಂದ್ಸತಿ ಮೋಷನ್ಗೆ ಜಾಸ್ತಿ ಹೋಗುವಂತದ್ದು, ಇದು ಫಿಸಿಯಾಲಜಿಕಲ್, ಇದು ಏನು ಕಾಯಿಲೆ ಅಲ್ಲ.
1: ಅಲ್ಲ, ಆದ್ರೂ ಎಚ್ಚರದಲ್ಲಿರಿ, ಯಾಕೆ ಅಂದ್ರೆ ಮತ್ತೆ ಅದೇ ಜಾಸ್ತಿ ಆಗಬಾರದು.
0: ಹೌದು, ಇದು ಯಾವಾಗ್ಲೂ ಆಗ್ತಾ ಇದೆ ಕಾಯಿಲೆ ಅಂತ ಹೇಳ್ತೀವಿ, ಒಂದೊಂದ್ಸತಿ ಆದ್ರೆ ಇದು ನಾರ್ಮಲ್ ಅಂತ ಹೇಳ್ತೀವಿ.
1: ಆಗುತ್ತೆ, ಬಹಳಷ್ಟು ಜನ ಟೆನ್ಷನ್ ತಗೊಂಡು ನಾವು ನೋಡಿದ್ದೇವೆ.
0: ಕರೆಕ್ಟ್, ಕರೆಕ್ಟ್
1: ಆಗುತ್ತೆ. ಸೊ ಒಟ್ಟು ನಮ್ಮ ಕೇಳುಗರಿಗೆ ವರ್ಲ್ಡ್ ಡೈಜೆಸ್ಟಿವ್ ಡೇ ನ ಕಿವಿ ಮಾತು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಓಕೆ ಸ್ನೇಹಿತರೆ, ಇದು ನಮ್ಮ ಜೀರ್ಣಾಂಗ ಅಂತ ಹೇಳೋದು ಮುಖ್ಯವಾದ ಅಂಗ. ಇದರ ಯಾವುದೇ ತೊಂದರೆಗಳನ್ನು ನಿರ್ಲಕ್ಷಿಸಬಾರದು, ಅಥವಾ ಜೀರ್ಣಾಂಗದ ರೋಗಗಳ ಬಗ್ಗೆ ಸಹ ನಿರ್ಲಕ್ಷ್ಯ ಒಳ್ಳೇದಲ್ಲ. ನಾನು ಆವಾಗಲೇ ಹೇಳಿದ ಹಾಗೆ ರೆಡ್ ಫ್ಲಾಗ್ ಸೈನ್ಸ್ ಅಂದ್ರೆ ವೆಯ್ಟ್ ಲಾಸ್ ಆಗುವಂತದ್ದು, ಊಟ ಸೇರದೇ ಇರುವಂತದ್ದು, ಮೋಷನ್ ಅಲ್ಲಿ ಬ್ಲಡ್ ಹೋಗ್ತಾ ಇರುವಂತದ್ದು, ಕ್ರಾನಿಕ್ ಡಯೇರಿಯಾ ಆಗುವಂತದ್ದು, ಅಥವಾ ರಕ್ತಹೀನತೆ ಆಗಿರುವಂತದ್ದು, ಈ ರೀತಿಯ ಯಾವುದೇ ಒಂದು ಸಮಸ್ಯೆಗಳಿದ್ದರೆ ಇದನ್ನು ಖಂಡಿತವಾಗಿ ನಿರ್ಲಕ್ಷಿಸಬೇಡಿ. ಇದು ಏನೋ ತೊಂದರೆಗಳಿರಬಹುದು, ಒಮ್ಮೆ ಒಂದ್ಸತಿ ತಜ್ಞ ವೈದ್ಯರನ್ನು ಭೇಟಿಯಾಗಬೇಕಂತ ಹೇಳ್ತೀನಿ ನಾನು.
1: ನಾವೇ ಸ್ವತಃ ಚೆನ್ನಾಗಿಟ್ಕೋಬೇಕು ಅಂದ್ರೆ ಒಳ್ಳೆ ಆಹಾರ ತಗೊಳ್ಳಿ ಅಂತ ಹೇಳ್ತೀರಿ, ಆ ಆಹಾರದ ಕಾಂಪೋನೆಂಟ್ ಬಗ್ಗೆ ಚೂರು ಹೇಳಿ. ಯಾಕಂದ್ರೆ ನಮ್ಮ ಆಹಾರ ತಜ್ಞರು ಅದಕ್ಕೆ ರೈನ್ಬೋ ಅಂತ ಹೇಳ್ಬಿಡ್ತಾರೆ, ನಿಮ್ಮ ತಟ್ಟೆಯಲ್ಲಿ ರೈನ್ಬೋ ಇಟ್ಕೊಳ್ಳಿ.
0: ನಾನು ಹೇಳುದು ಅಂತ ಹೇಳಿದ್ರೆ, ನಮ್ಮ ಏನು ಹಳೆಯ ಆಹಾರ ಪದ್ಧತಿ ನಮ್ಮ ಭಾರತ ದೇಶದಲ್ಲಿ ಇತ್ತು, ಅದು ಬಹಳ ಒಳ್ಳೆಯ ಆಹಾರ ಪದ್ಧತಿ,
1: ದೈನಂದಿನ
0: ಬಳಸುವಂತದ್ದು. ಇದರಲ್ಲಿ ನಾವೀಗ ರಾಗಿ ಆಗಿರ್ಬೋದು, ಅಕ್ಕಿ ಆಗಿರ್ಬಹುದು, ಅಥವಾ ಗೋಧಿ ಆಗಿರ್ಬಹುದು, ಇನ್ನು ಉಪಯೋಗಿಸಿ. ಇದರೊಟ್ಟಿಗೆ ಫೈಬರ್ ರಿಚ್ ಫುಡ್ ಗಳನ್ನು ತಗೊಳ್ಳಿ, ಅಂದ್ರೆ ತರಕಾರಿಗಳನ್ನು ತೆಗೆದುಕೊಳ್ಳಿ, ನೀರನ್ನು ತೆಗೆದುಕೊಳ್ಳಿ, ಚೆನ್ನಾಗಿ ನೀರು ತಗೊಳ್ಳಿ, ಸ್ವಲ್ಪ ಫ್ರೂಟ್ಸ್ ಗಳನ್ನು ತೆಗೆದುಕೊಳ್ಬೇಕಂತ ಹೇಳ್ತೀವಿ ನಾವು. ಮೈದಾ ತೆಗೆದುಕೊಳ್ಳೋದು ಒಳ್ಳೇದಲ್ಲ ಅಂತ ಹೇಳ್ತೀವಿ, ಆದಷ್ಟು ಅವಾಯ್ಡ್ ಮಾಡಿ ಮೈದಾವನ್ನು. ತುಂಬಾ ಸ್ವೀಟ್ ಇರುವಂತದ್ದು ಸಕ್ಕರೆಗಳನ್ನು ಸಕ್ಕರೆ ತಿನ್ನಬೇಡಿ, ಕರದ ಪದಾರ್ಥಗಳನ್ನು ಬಹಳ ಕಡಿಮೆ ತಿನ್ನಿ. ಮತ್ತೆ ಈ ಬೇಕರಿ ಐಟಮ್ಸ್ ಅಥವಾ ನಾವು ಏನು ಏರಿಯೇಟೆಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ, ಕೋಲ್ಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ, ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಶುಚಿಯಾದ ಆಹಾರವನ್ನು ತೆಗೆದುಕೊಳ್ಳಿ ಅಂತೇಳಿ ಮತ್ತೊಂದು ಹೇಳ್ತಿದ್ದೀನಿ ನಾನು.
1: ತುಂಬಾ ಜನ ಊಟ ಆದ್ಮೇಲೆ ತೇಗ್ ಬರಬೇಕು ಅನ್ನೋದು ಒಂದು ಕಲ್ಪನೆ ಇಟ್ಕೊಂಡಿದ್ದಾರೆ. ಯಾಕೋ ಹೊಟ್ಟೆ ಸರಿಯಿಲ್ಲ ಅಂದಾಗ ಒಂದು ಸೋಡಾ ಕುಡಿಯುವಂಥದ್ದು ಅಥವಾ ಕಾರ್ಬೋನೇಟೆಡ್ ವಾಟರ್ ಅದೊಂದು ಬಳಸೋ ಅಭ್ಯಾಸ ಇಟ್ಕೊಂಡಿದ್ದಾರೆ. ಇದು ಸರಿ ತಪ್ಪು ಅವರಿಗೆ ಬಿಟ್ಟದ್ದು, ವೈದ್ಯರಾಗಿ ಇದಕ್ಕೆ ಏನ್ ಹೇಳ್ತೀರಿ?
0: ನಾನು ಹೇಳುದಾದ್ರೆ ಕಾರ್ಬೋನೇಟೆಡ್ ಡ್ರಿಂಕ್ಸ್ ನಮ್ಮ ದೇಹಕ್ಕೆ ಒಳ್ಳೇದಲ್ಲ, ಅದನ್ನು ತೆಗೆದುಕೊಳ್ಳೋದು ಬೇಡ ಅಂತ ಹೇಳ್ತೀನಿ. ತೇಗ್ ಬರುವುದು ಬಂದೇ ಬರುತ್ತೆ, ನಾವು ಊಟ ಮಾಡಬೇಕಾದ್ರೆ ನಮ್ಮ ಆಹಾರದ ಒಟ್ಟಿಗೆ ಸ್ವಲ್ಪ ಗಾಳಿ ಸಹ ಹೊಟ್ಟೆ ಒಳಗಡೆ ಹೋಗುತ್ತೆ. ಅದು ನಮಗೆ ಗೊತ್ತಿಲ್ಲದೆ ಕೆಲವೊಮ್ಮೆ ಹೊರಗಡೆ ಬರುತ್ತೆ, ಗೊತ್ತಾಗುದಿಲ್ಲ. ಕೆಲವೊಮ್ಮೆ ಗೊತ್ತಾಗಿ ಹೊರಗಡೆ ಬರ್ತದೆ, ಅದನ್ನು ನಾವು ತೇಗು ಅಂತ ಹೇಳ್ತೀವಿ ನಾವು. ಸೊ ಅದ್ರ ಬಗ್ಗೆ ಏನು ತೇಗ್ ಬರಲೇಬೇಕಂತ ನಿಯಮ ಏನಿಲ್ಲ. ಒಬ್ಬ ವ್ಯಕ್ತಿಗೆ ಅವನ ಡೈಜೆಷನ್ ಸರಿಯಾಗಿ ಆಗ್ತದೆ ಅಂತ ಹೇಳಿ ತೇಗ್ ಮೇಲೆ ಅದು ಡಿಪೆಂಡೆಂಟ್ ಆಗಿರುವುದಿಲ್ಲ.
1: ಸಂತೃಪ್ತಿಯಿಂದ ಊಟ ಮಾಡಿದಾನೆ ಅನ್ನೋ ಸಿಂಬಲ್ ಅಂತಿದ್ರು ಮೊದಲು, ಈಗ ಹಂಗಿಲ್ಲ. ಪೂರ್ತಿ ಊಟ ಮಾಡಬೇಡ್ರಿ, ಒಂಚೂರು ಜಾಗ ಖಾಲಿ ಇಟ್ಟಿರಿ ಅಂತಾರೆ. ಯಾಕೆ
0: ಹಾಗಂತ ಹೇಳಿದ್ರೆ, ತುಂಬಾ ಊಟ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಆಸಿಡ್ ರಿಫ್ಲಕ್ಸ್ ಆಗುವ ಚಾನ್ಸಸ್ ಇರ್ತದೆ, ವಾಪಸ್ ಬರುವ ಚಾನ್ಸಸ್ ಇರ್ತದೆ. ಅದರಿಂದ ಒಂಥರ ಎದೆ ಉರಿ ಬರುವಂತ ಚಾನ್ಸಸ್, ಅಥವಾ ಗ್ಯಾಸ್ಟ್ರಿಕ್ ಆಗುವ ಚಾನ್ಸಸ್, GERD ಅಂತ ಹೇಳ್ತೀವಿ, ಆ ರೀತಿ ಆಗುವ ಚಾನ್ಸಸ್ ಇರ್ತದೆ. ಅದಕ್ಕೆ ಹೊಟ್ಟೆ ತುಂಬಾ ಊಟ ಮಾಡಬೇಡಿ, ಸ್ವಲ್ಪ ಗ್ಯಾಪ್ ಕೊಟ್ಟು ಊಟ ಮಾಡಿ ಅಂತ ಹೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ. ಅದು ನಿಜವಾದ ಒಂದು ಒಳ್ಳೆ ಸಲಹೆ ಅಂತೇಳಿ ಹೇಳ್ಬೋದು. ಮತ್ತೆ ತೇಗು ಬಗ್ಗೆ ಸಹ, ಅದು ತೇಗು ಬರಲಿಲ್ಲ ಅಂತ ಹೇಳಿದ್ರು ಅದನ್ನು ತೇಗು ಬರ್ಸ್ಲಿಕ್ಕೆ ಹೋಗಬೇಕಾಗಿ ಅಗತ್ಯ ಇಲ್ಲ ಅಂತೇಳಿ ಹೇಳ್ತೀನಿ ನಾನು.
1: ಸೊ ಹಾಗಾಗಿ ಕಷ್ಟಪಟ್ಟು ಮಾಡೋದು
0: ಬೇಡ ಅಂತ ಹೇಳ್ತೀನಿ.
1: ಆನಂದವಾಗಿ ನಿಮ್ಮ ದೇಹಕ್ಕೆ ಏನು ಒಗ್ಗುತ್ತೋ,
0: ಹೌದು ಹೌದು,
1: ಹಿತಮಿತವಾಗಿ, ಹಿತಬುಕ್ ಹೃತಬುಕ್ ಅಂತೀವಲ್ಲ,
0: ಹಾಗೆ
1: ಊಟ ಮಾಡಿದ್ರೆ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಇಟ್ಕೊಳ್ಳಿ ಅನ್ನೋದೇ ಈ ವರ್ಲ್ಡ್ ಡೈಜೆಸ್ಟಿವ್ ಡೇನ ಒಂದು ಸಂದೇಶ ಕೂಡ ಆಗಿರುತ್ತೆ. ಡಾಕ್ಟರ್ ಸತೀಶ್ ರಾವ್ ಅವರೇ, ಬಹಳಷ್ಟು ವಿಷಯಗಳನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಹಾಗೆ ಕರ್ನಾಟಕ ರಾಜ್ಯ ಏನು ಗ್ಯಾಸ್ಟ್ರೋ ಎಂಟ್ರಾಲಜಿ ಅಸೋಸಿಯೇಷನ್ ಕಾರ್ಯದರ್ಶಿಗಳಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀರಿ, ಇಡೀ ರಾಜ್ಯದ ಜನಕ್ಕೆ ಇದರ ಮಾಹಿತಿಯನ್ನು ತಲುಪಿಸೋ ಕೆಲಸ ಕೂಡ ಮಾಡ್ತಾ ಇದ್ದೀರಿ. ಆಕಾಶವಾಣಿ ಜೊತೆ ಕೈ ಜೋಡಿಸಿದ್ದಕ್ಕೆ ತಮಗೂ ಕೂಡ ನಮ್ಮೆಲ್ಲ ಕೇಳೋದರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ, ಧನ್ಯವಾದಗಳು.
2: ಇದುವರೆಗೆ ವಿಶ್ವ ಜೀರ್ಣಾಂಗ ಆರೋಗ್ಯ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಜೀರ್ಣಾಂಗದ ಆರೋಗ್ಯ ಈ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಡಾಕ್ಟರ್ ಸತೀಶ್ ರಾವ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ.
5: ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಈ ಯೋಜನೆ ಕುರಿತು ಮಾತಾಡ್ತಾ ಇದ್ದಾರೆ ಡಾಕ್ಟರ್ JM ಚಂದೂನವರ್.
6: ಭಾರತ ಸರ್ಕಾರ ಸಣ್ಣ ಮತ್ತು ಅತಿ ಸಣ್ಣ ರೈತರ ಆದಾಯವನ್ನು ವೃದ್ಧಿಸಲು 2018 ಮತ್ತು 2019 ಸಾಲಿನಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಎಂಬ ಹೊಸ ಯೋಜನೆಯನ್ನು ಘೋಷಣೆ ಮಾಡಿತ್ತು. ಈ ಸದರಿ ಯೋಜನೆಗೆ ಕೇಂದ್ರ ಸರ್ಕಾರದಿಂದ 100% ಅನುದಾನ ಒದಗಿಸಲಾಗುತ್ತದೆ. ಅನುಷ್ಠಾನ ಮಾರ್ಗಸೂಚಿ ಅನ್ವಯ ಈ ಯೋಜನೆಯಡಿ ಭೂ ಒಡೆತನ ಹೊಂದಿರುವ ಪ್ರತಿ ರೈತ ಕುಟುಂಬಕ್ಕೆ 1 ವರ್ಷಕ್ಕೆ 6,000 ರೂಪಾಯಿಗಳನ್ನು ನೀಡಲಾಗುತ್ತದೆ. ಅಲ್ಲದೆ ಈ ಹಣವನ್ನು 2018 December 1 3 ಕಂತುಗಳಲ್ಲಿ ತಲಾ 2,000 ರೂಪಾಯಿದಂತೆ ರೈತ ಫಲಾನುಭವಿಗಳಿಗೆ ನೀಡಲಾಗುತ್ತದೆ. ಪ್ರಸ್ತುತ ಕೇಂದ್ರ ಸರ್ಕಾರದ ಈ ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಈ ಯೋಜನೆಯನ್ನು ಪಡೆಯಲು ರಾಜ್ಯದಲ್ಲಿರ್ತಕ್ಕಂತಹ ಭೂ ಒಡೆತನ ಹೊಂದಿರತಕ್ಕಂತಹ ಎಲ್ಲ ರೈತರು ಕೂಡ ಅರ್ಹರಾಗಿದ್ದಾರೆ. ಸಂಬಂಧಪಟ್ಟ ರಾಜ್ಯದ ಕೇಂದ್ರಾಡಳಿತ ಪ್ರದೇಶಗಳ ಭೂ ದಾಖಲೆಗಳ ಪ್ರಕಾರ ಕೃಷಿ ಭೂಮಿಯನ್ನು ಹೊಂದಿರುವ ಪತಿ ಪತ್ನಿ ಅಥವಾ ಅಪ್ರಾಪ್ತ ಮಕ್ಕಳನ್ನು ಹೊಂದಿರುವ ಕುಟುಂಬದವರು ಕೂಡ ಈ ಯೋಜನೆಗೆ ಅರ್ಹರಾಗಿರುತ್ತಾರೆ. ಈ ಯೋಜನೆಗೆ ಪೂರಕವಾಗಿ ಕರ್ನಾಟಕದಲ್ಲಿ ಭೂ ದಾಖಲೆಗಳನ್ನು ಗಣಕೀಕೃತಗೊಳಿಸಲಾಗಿದೆ ಮತ್ತು ಡಿಜಿಟಲ್ ರೂಪದಲ್ಲಿ ಇವು ಲಭ್ಯವಿರುತ್ತವೆ. ಭೂ ಹಿಡುವಳಿ ಹೊಂದಿರುವ ರೈತರ ಪಟ್ಟಿಯನ್ನು ಸಂಭವನೀಯ ಆಹಾರ ರೈತರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಾಗುತ್ತದೆ. ಈ ಮಾಹಿತಿಯನ್ನು ಫ್ರೂಟ್ಸ್ ಎಂಬ ತಂತ್ರಾಂಶ ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ನಲ್ಲಿ ಹಾಕಲಾಗುತ್ತದೆ. ಪ್ರತಿಯೊಬ್ಬ ರೈತರ ಹೆಸರಿಗೆ ಸಂಖ್ಯೆಯನ್ನು ಕೂಡ ನೀಡಲಾಗುತ್ತದೆ. ಹೀಗೆ ಮಾಡಿದಂತಹ ರೈತರ ಪಟ್ಟಿಯನ್ನು ಎಲ್ಲ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮಗಳಲ್ಲಿ ಪ್ರಕಟಿಸಲಾಗುತ್ತದೆ. ಹೀಗೆ ರೈತ ಕುಟುಂಬವನ್ನು ಯೋಜನೆಯಡಿ ಪರಿಗಣಿಸಲು ಭಾರತ ಸರ್ಕಾರದ ನಿಯಮಗಳಂತೆ ಅರ್ಹವಾಗಿದ್ದರೆ ಭಾರತ ಸರ್ಕಾರದ ಕಾರ್ಯಾಚರಣೆಯ ಮಾರ್ಗಸೂಚಿಗಳ ಪ್ರಕಾರ ಕಡ್ಡಾಯವಾಗಿ ಸ್ವಯಂ ಘೋಷಣೆ ಸಲ್ಲಿಸಬೇಕು. ಈ ರೈತರ ಹೆಸರುಗಳು ಸಂಭವನೀಯ ಆರ್ ರೈತರ ಪಟ್ಟಿಯಲ್ಲಿ ಇದ್ದರೆ ಅವರು ತಮ್ಮ ಸ್ವಯಂ ಘೋಷಣೆಯನ್ನು ವಿದ್ಯುನ್ಮಾನ ಅಥವಾ ಭೌತಿಕವಾಗಿ ನೀಡಬಹುದು. ಆಧಾರ್ ಸಂಖ್ಯೆಯನ್ನು ಉಪಯೋಗಿಸುವ ಬಗೆಯನ್ನು ಕೂಡ ಇದು ಒಳಗೊಂಡಿರುತ್ತದೆ. ಈ ಸ್ವಯಂ ಘೋಷಣೆಯನ್ನು ಸಲ್ಲಿಸಿದ ನಂತರ ರೈತರ ಹೆಸರನ್ನು ಭಾರತ ಸರ್ಕಾರಕ್ಕೆ ಕಳುಹಿಸುವ ಆಹಾರ ಫಲಾನುಭವಿಗಳ ಪಟ್ಟಿಗೆ ಸೇರ್ಪಡೆ ಮಾಡಲಾಗುತ್ತದೆ. ಹೀಗೆ ಹೊಸ ರೈತರ ದಾಖಲೆಗಾಗಿ ಫ್ರೂಟ್ಸ್ ಪೋರ್ಟಲ್ನಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಹೊಸದಾಗಿ ದಾಖಲಾಗುವ ರೈತರ ದಾಖಲೆಗಳ ವಿವರಗಳನ್ನು ರೈತ ಸಂಪರ್ಕ ಕೇಂದ್ರಗಳು, ಬಾಪೂಜಿ ಸೇವಾ ಕೇಂದ್ರಗಳು, ಅಟಲ್ ಜಿ ಜನಸ್ನೇಹಿ ಕೇಂದ್ರಗಳು, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ ಅಥವಾ ಇತರೆ ಸರ್ಕಾರಿ ಸೇವಾ ಕೇಂದ್ರಗಳು, ಕಚೇರಿಗಳು, ಸರ್ಕಾರದ ಮಾನ್ಯತೆ ಹೊಂದಿರುವ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ವಿಮರ್ಶೆ ಮೇಲ್ವಿಚಾರಣೆ ಸಮಿತಿಗಳು ಯೋಜನೆ ನೋಂದಣಿಗಾಗಿ ಯೋಜನೆಯಂತೆ ಸ್ವೀಕರಿಸಿ ದಾಖಲೆಯಲ್ಲಿನ ಮಾಹಿತಿಯನ್ನು ಪರಿಶೀಲಿಸಿ ಮಾಹಿತಿಯು ಸರಿಯಾಗಿದ್ದಲ್ಲಿ ತಂತ್ರಾಂಶದಲ್ಲಿ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ನಮೂದು ಮಾಡಲಾಗುತ್ತದೆ. ಸದರಿ ವಿವರಗಳು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಪರಿಶೀಲನೆಗಾಗಿ ತಂತ್ರಾಂಶದಲ್ಲಿ ವರ್ಗಾವಣೆಯಾಗುತ್ತವೆ. ತದನಂತರದಲ್ಲಿ ತಂತ್ರಾಂಶದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳಿಂದ ಪರಿಶೀಲಿಸಲ್ಪಟ್ಟು ಅರ್ಹ ಫಲಾನುಭವಿಗಳಾಗಿದ್ದಲ್ಲಿ ಭಾರತ ಸರ್ಕಾರಕ್ಕೆ ಕಳಿಸಲಾಗುವುದು. ಹೀಗೆ ಲಭ್ಯವಿರುವ ದತ್ತಾಂಶದ ಆಧಾರದ ಮೇಲೆ ಸಂಭವನೀಯ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ತಯಾರಿಸಿ ಫ್ರೂಟ್ಸ್ ತಂತ್ರಾಂಶದಲ್ಲಿ ಹಾಕಲಾಗುವುದು. ಆದಾಗ್ಯೂ ಕೆಲವು ಅರ್ಹ ರೈತರನ್ನು ಅನರ್ಹ ಎಂದು ಗುರುತಿಸಲಾಗಿದ್ದಲ್ಲಿ ಸದರಿ ರೈತರು ಅರ್ಹ ಫಲಾನುಭವಿ ಎಂದು ಗುರುತಿಸಬಹುದಾಗಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರದಿಂದ ರಚಿಸಲ್ಪಡುವ ಪ್ರಾಧಿಕಾರವು ಈ ಕುರಿತು ಪರಿಶೀಲನೆ ಮಾಡುತ್ತದೆ. ತದನಂತರ ಪ್ರಾಧಿಕಾರದ ತೀರ್ಮಾನದ ಮೇಲೆ ರೈತರ ಅರ್ಹತೆಯನ್ನು ನಿರ್ಧಾರ ಮಾಡಲಾಗುತ್ತದೆ. ರಾಜ್ಯದಲ್ಲಿನ ಎಲ್ಲ ರೈತರು ಈ ಯೋಜನೆಯಡಿ ಅರ್ಜಿ ಸಲ್ಲಿಸುವ ವಿಧಾನ ಕೂಡ ಬಹಳಷ್ಟು ಪ್ರಮುಖವಾಗಿದೆ. ಈ ವಿಧಾನದಲ್ಲಿ ರೈತರು ಯೋಜನೆಯ ಲಾಭ ಪಡೆಯಲು ಯಾವುದೇ ಸರ್ಕಾರಿ ಸ್ವಾಮ್ಯದ ಕೇಂದ್ರಗಳನ್ನು ಅಂದರೆ ಬಾಪೂಜಿ ಸೇವಾ ಕೇಂದ್ರಗಳು, ರೈತ ಸಂಪರ್ಕ ಕೇಂದ್ರಗಳು, ಅಟಲ್ ಜಿ ಸ್ನೇಹ ಕೇಂದ್ರಗಳು, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, ಸರ್ಕಾರಿ ಸೇವಾ ಕೇಂದ್ರಗಳು, ಕಚೇರಿಗಳು, ಮಾನ್ಯತೆ ಪಡೆದಿರುವ ರಾಜ್ಯ ಜಿಲ್ಲಾ ಮಟ್ಟದ ವಿಮರ್ಶೆ ಮೇಲ್ವಿಚಾರಣೆ ಸಮಿತಿಗಳು ನೋಂದಣಿ ಸಂಪರ್ಕಿಸಬಹುದಾಗಿದೆ. ಹೀಗೆ ಸಂಭವನೀಯ ಫಲಾನುಭವಿ ಪಟ್ಟಿಯಲ್ಲಿ ಸೇರಿಸಿದ ರೈತರು ಸ್ವಯಂ ಘೋಷಣೆಯನ್ನು ಅನುಬಂಧ ಸಿ ಅಥವಾ ಅನುಬಂಧ ಇ ನಮೂನೆಯಲ್ಲಿ ಫ್ರೂಟ್ಸ್ ಪಿಎಂ ಕಿಸಾನ್ ಎನ್ನುವ ವಿಶಿಷ್ಟ ಗುರುತಿನ ಸಂಖ್ಯೆ, ಆಧಾರ್ ಸಂಖ್ಯೆ, ಸರ್ವೆ ನಂಬರ್ ಉಪಯೋಗಿಸಿಕೊಂಡು ಸಲ್ಲಿಸಬಹುದಾಗಿದೆ. ಅಲ್ಲದೆ ಭೌತಿಕ ಘೋಷಣೆಗಳನ್ನು ನಿಯತಕಾಲಿಕವಾಗಿ ತಾಲೂಕು ಮಟ್ಟದ ಕೃಷಿ ಅಧಿಕಾರಿ ಕಚೇರಿಗೆ ಪರಿಶೀಲಿಸಲು ಮತ್ತು ಸಂರಕ್ಷಿಸಲು ಕಳಿಸಲಾಗುವುದು. ತಾಲೂಕವಾರು ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ತಾಲೂಕು ಮಟ್ಟದ ಕೃಷಿ ಅಧಿಕಾರಿಗಳು ಕ್ರೋಢೀಕರಿಸಿ ಮತ್ತು ಪಟ್ಟಿಯ ಎಲ್ಲಾ ರೈತರು ಅನುಷ್ಠಾನ ಮಾರ್ಗಸೂಚಿಗಳಲ್ಲಿ ಸೂಚಿಸಲಾದ ನಮೂನೆಗಳ ಪ್ರಕಾರ ಘೋಷಣೆ ಮಾಡಿದ್ದಾರೆ ಎಂದು ಪ್ರಮಾಣೀಕರಿಸುವುದು, ದೃಢೀಕರಿಸುವುದು, ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಈ ಪಟ್ಟಿಗಳನ್ನು ಕ್ರೋಢೀಕರಿಸಲಾಗುತ್ತದೆ. ಹೀಗೆ ಕ್ರೋಢೀಕರಿಸಿದ ಪಟ್ಟಿಯಲ್ಲಿ ಭಾರತ ಸರ್ಕಾರಕ್ಕೆ ಅದನ್ನು ಕಳಿಸಿಕೊಡಲಾಗುತ್ತದೆ. ಹೀಗೆ ಈ ದೃಢೀಕೃತ ಪಟ್ಟಿಯನ್ನು ಭಾರತ ಸರ್ಕಾರದ ಪಿಎಂ ಕಿಸಾನ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಈ ಘೋಷಣೆ ಆಧಾರದಲ್ಲಿ ಯೋಜನೆಗೆ ಯಾವ ರೈತರು ಅನರ್ಹತೆ ಪಡೆಯುತ್ತಾರೆ ಎಂದರೆ, ವಿಶೇಷವಾಗಿ ಭಾರತ ಸರ್ಕಾರದ ಮಾರ್ಗಸೂಚಿ ಅನ್ವಯ ಕೆಲವು ಫಲಾನುಭವಿಗಳ ಅರ್ಹವಿರುವುದಿಲ್ಲ. ಯಾರು ಅಂತಂದರೆ, ದಾಖಲೆ ಅನ್ವಯ ಅಥವಾ ಭೂಮಿ ಹೊಂದಿರುವ ಸಂಘ ಸಂಸ್ಥೆಗಳು, ಮುಂದೆ ಹೇಳುವ ವರ್ಗದಲ್ಲಿ ಕುಟುಂಬದ ಒಬ್ಬರು ಅಥವಾ ಹೆಚ್ಚು ಸದಸ್ಯರು ಇದ್ದಲ್ಲಿ, ಮಾಜಿ ಹಾಲಿ ಸಾಂವಿಧಾನಿಕ ಹುದ್ದೆಗಳಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, MLAಗಳು, MPಗಳು ಇಂಥ ಹುದ್ದೆಗಳು ಹೊಂದಿದಂಥವರು, ಮಾಜಿ ಮತ್ತು ಹಾಲಿ ಸಚಿವರು, ರಾಜ್ಯ ಸಚಿವರು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ರಾಜ್ಯ ವಿಧಾನಸಭೆ ವಿಧಾನ ಪರಿಷತ್ ಸದಸ್ಯರು, ನಗರಸಭೆ ಅಧ್ಯಕ್ಷರು, ಪುರಸಭೆ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಅಲ್ಲದೆ ನಿವೃತ್ತ ಮತ್ತು ಹಾಲಿ ಸೇವೆಯಲ್ಲಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಅಧಿಕಾರಿಗಳು, ಸ್ವಾಯತ್ತ ಸಂಸ್ಥೆಗಳ ನೌಕರರು ಈ ಯೋಜನೆಗೆ ಅನರ್ಹರಾಗಿದ್ದಾರೆ. ಅಲ್ಲದೆ ಮಾಸಿಕ 10,000 ರೂಪಾಯಿ ಹೆಚ್ಚಿನ ಮೊತ್ತ ಪಡೆಯುತ್ತಿರುವ ನಿವೃತ್ತ ಪಿಂಚಣಿದಾರರು ಕೂಡ ಇದಕ್ಕೆ ಅರ್ಹರಾಗಿರುವುದಿಲ್ಲ. ಅಲ್ಲದೆ ಕಳೆದ ಸಾಲಿನಲ್ಲಿ ಆದಾಯ ತೆರಿಗೆ ಪಾವತಿ ಮಾಡಿದವರು ಕೂಡ ಇದಕ್ಕೆ ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ. ಅಲ್ಲದೆ ವೈದ್ಯರು, ಅಭಿಯಂತರರು, ವಕೀಲರು, ಲೆಕ್ಕ ಪರಿಶೋಧಕರು, ವೃತ್ತಿಪರ ಸಂಸ್ಥೆಯಲ್ಲಿ ನೋಂದಿಸಿಕೊಂಡು ವೃತ್ತಿಯನ್ನು ಮಾಡುತ್ತಿರುವವರು ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಗೆ ಮುಖ್ಯವಾಗಿ ಇದು ರಾಜ್ಯದಲ್ಲಿ ತೆರಿಗೆ ವರ್ಷಕ್ಕೆ 3 ಕಂತುಗಳಲ್ಲಿ ತಲಾ 2,000 ಒಟ್ಟು 6,000 ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ರೈತರಿಗೆ ಕೊಡುತ್ತದೆ ಮತ್ತು ಇದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರ ಕೂಡ 6 ತಿಂಗಳಿಗೊಮ್ಮೆ 2,000 ವರ್ಷಕ್ಕೆ 2 ಕಂತುಗಳಲ್ಲಿ ಒಟ್ಟು 4,000 ರೂಪಾಯಿ ಒಟ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ 10,000 ರೂಪಾಯಿಗಳನ್ನು ಪ್ರತಿ ರೈತ ಫಲಾನುಭವಿಗೆ ವಾರ್ಷಿಕವಾಗಿ ನೀಡಲಾಗುತ್ತದೆ. 2020 ಮತ್ತು 21 ಸಾಲಿಗೆ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದ್ದು, ಕರ್ನಾಟಕದ ಧಾರವಾಡ ಜಿಲ್ಲೆಯೊಂದರಲ್ಲಿ ಒಟ್ಟು 1,28,816 ರೈತ ಫಲಾನುಭವಿಗಳಿಗೆ ಒಟ್ಟು 2,004 ಕೋಟಿ ರೂಪಾಯಿ ಸಹಾಯಧನವನ್ನು ಈ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಡಿಯಲ್ಲಿ ನೀಡಲಾಗಿದೆ.
5: ಇದುವರೆಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕುರಿತು ಮಾತನಾಡಿದವರು ಡಾಕ್ಟರ್ ಜೆಎಂ ಚಂದುನವರ್.
4: ಪ್ರಗತಿ ಪಥ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ನೀರು, ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
2: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
3: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
1: ಬಳಸಿದ ನೀರು ಮರುಬಳಕೆ ಆಗಬೇಕು.
4: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
1: ನಿತ್ಯವೂ ನೀರು ಲಾಗದಂತೆ ಗಮನಿಸಿ.

0: ಬದುಕು ಹೂವಿನ ಹಾಸಿಗೆ ಅಲ್ಲ, ಹಾಗಂತ ಮುಳ್ಳಿನ ದಾರಿನೂ ಅಲ್ಲ. ದಿನನಿತ್ಯದ ಜಂಜಡದಲ್ಲಿ ಜೀವನ ಪ್ರೀತಿಯನ್ನ ಜೋಪಾನವಾಗಿ ಕಾಯಲು, ನಿತ್ಯ ಉತ್ಸಾಹಿಯಾಗಿರಲು ಹವ್ಯಾಸಗಳು ಸಹಾಯಕಾರಿ. ಕಲೆ, ಸಾಹಿತ್ಯ, ಸಂಗೀತ, ಫೋಟೋಗ್ರಫಿ, ಪಕ್ಷವೀಕ್ಷಣೆ, ತೋಟಗಾರಿಕೆ ಮುಂತಾದ ಹಲವು ಹವ್ಯಾಸಗಳು ಬದುಕಿನ ಸೌಂದರ್ಯವನ್ನ ಹೆಚ್ಚು ಮಾಡುತ್ತೆ. ದಣಿದ ಮನಸ್ಸಿಗೆ ಸಾಂತ್ವನದ ಸಿಹಿಗಾಳಿ ಹವ್ಯಾಸ. ನಿಮ್ಮ ವ್ಯಕ್ತಿತ್ವದ ಉನ್ನತಿಗಾಗಿ, ಆತ್ಮತೃಪ್ತಿಗಾಗಿ ಒಳ್ಳೆಯ ಹವ್ಯಾಸ ಬೆಳೆಸಿಕೊಳ್ಳಿ. ಸದಭಿರುಚಿಯನ್ನ ಪೋಷಿಸಿ.
1: ಮನ ಮನೆ ಕೆಡಿಸುತ್ತೆ ಮದ್ಯಪಾನ.
2: ಮದ್ಯಮದಗಳಿಂದ ಚಿಂತೆ ಬೆಳೆಯುವುದಂತೆ
3: ದೇಹ ಹಾಳು ಮಾಡುತ್ತೆ ಧೂಮಪಾನ.
4: ಧೂಮಪಾನ ಮಾಡುವುದೇ ಗೌರವವಲ್ಲ, ಮದುಪಾನ ದೇಹಕ್ಕೆ ಒಳ್ಳೆಯದಲ್ಲ.
1: ಒಳಿತುಗಳನ್ನ ಕಟ್ಟಿಕೊಳ್ಳೋಣ.
5: ದೋಷವು ಎಂದು ಶಾಂತಿಯನ್ನು ನೀಡುವುದಿಲ್ಲ, ಎಂದು ಸುಖವನ್ನು ಕೊಡುವುದಿಲ್ಲ.
3: ಕೆಡುಕುಗಳನ್ನ ಬಿಟ್ಟು ಬಿಡೋಣ.
5: ರಸ ವಿಷವು ಸುಳ್ಳಲ್ಲ.
1: ಆರೋಗ್ಯದಿಂದ ಆನಂದ,
3: ಆನಂದದಿಂದ ಅಭಿವೃದ್ಧಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಸುಪ್ರೀಂಕೋರ್ಟ್ಗೆ ಐವರು ನೂತನ ನ್ಯಾಯಮೂರ್ತಿಗಳ ನೇಮಕ. ಸರ್ವೋಚ್ಚ ನ್ಯಾಯಾಲಯದ ಬಲ 37ಕ್ಕೆ ಏರಿಕೆ. ಭಾರತ ಒಮೆನ್ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಇಂದಿನಿಂದ ಜಾರಿಗೆ. ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ 2026ರ ಫಲಿತಾಂಶ ಪ್ರಕಟ. ಪ್ರಥಮ ರ್ಯಾಂಕ್ ಪಡೆದ ದೆಹಲಿಯ ಶುಭಂ ಕುಮಾರ್. ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ ಏರಿಕೆ. ಯಥಾಸ್ಥಿತಿಯಲ್ಲಿ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ದರ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಸೈಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಿದರು. ಮಾತುಕತೆಯ ಸಮಯದಲ್ಲಿ ಭದ್ರತೆ ಮತ್ತು ಸಂಪರ್ಕ ಸೇರಿದಂತೆ ಮ್ಯಾನ್ಮಾರ್ ಮತ್ತು ಭಾರತದ ನಡುವಿನ ಸಂಬಂಧಗಳ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ಸಂಜೆ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ನಾಳೆ ಅವರು ವ್ಯಾಪಾರ ಮತ್ತು ಕೈಗಾರಿಕಾ ಸಂವಹನಕ್ಕಾಗಿ ಮುಂಬೈಗೆ ಪ್ರಯಾಣಿಸಲಿದ್ದಾರೆ. ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ದೆಹಲಿಯಲ್ಲಿ ಇಂದು ನಡೆಯಲಿದ್ದು, ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲಿಸ್ ಜಂಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣಾ ಮತ್ತು ಸೇನಾ ಸಹಕಾರ ಬಲವರ್ಧನೆ, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆ, ರಕ್ಷಣಾ ಪರಿಕರಗಳ ಸಹ ಅಭಿವೃದ್ಧಿ ಮತ್ತು ಸಹ ಉತ್ಪಾದನೆ ಮತ್ತಿತರ ವಿಷಯಗಳ ಕುರಿತು ಸಮಾಲೋಚನೆ ನಡೆಯಲಿದೆ. ರಕ್ಷಣೆ ಮತ್ತು ಭದ್ರತಾ ವಲಯದಲ್ಲಿ ಬಾಂಧವ್ಯ ಬಲವರ್ಧನೆ, ಭಾರತ ಪೆಸಿಫಿಕ್ ವಲಯದಲ್ಲಿ ಸುಸ್ಥಿರತೆ ಮತ್ತು ಭದ್ರತೆ ಬಲಪಡಿಸುವುದೂ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಸುಪ್ರೀಂಕೋರ್ಟ್ಗೆ ಐವರು ನೂತನ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಲಾಗಿದೆ. ಈ ಮೂಲಕ ಭಾರತದ ಮುಖ್ಯ ನ್ಯಾಯಮೂರ್ತಿ ಸೇರಿದಂತೆ ಸುಪ್ರೀಂಕೋರ್ಟ್ನ ಕಾರ್ಯನಿರ್ವಹಣಾ ಬಲ 37ಕ್ಕೆ ಏರಿಕೆಯಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಭಾರತದ ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚಿಸಿದ ನಂತರ ಸುಪ್ರೀಂಕೋರ್ಟ್ಗೆ ಐವರು ನೂತನ ನ್ಯಾಯಮೂರ್ತಿಗಳನ್ನು ರಾಷ್ಟ್ರಪತಿಗಳು ನೇಮಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಕಾನೂನು ಸಚಿವಾಲಯ ಹೊರಡಿಸಿದ ಅಧಿಸೂಚನೆಗಳ ಪ್ರಕಾರ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶೀಲ್ ನಾಗು, ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಚಂದ್ರಶೇಖರ್, ಮಧ್ಯಪ್ರದೇಶ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಸಚ್ದೇವ್ ಹಾಗೂ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅರುಣ್ ಪಲ್ಲಿ ಅವರನ್ನು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾಗಿ ಬಡ್ತಿ ನೀಡಲಾಗಿದೆ. ಹಿರಿಯ ವಕೀಲೆ ವೆಂಕಿತಾ ಸುಬ್ರಹ್ಮಣಿ ಮೋಹನ ಅವರನ್ನು ಸಹ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾಗಿ ನೇಮಿಸಿದೆ. ಭಾರತ ಒಮನ್ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಸಿಇಪಿಎ ಇಂದು ಜಾರಿಗೆ ಬಂದಿದೆ. ಸಿಇಪಿಎ ಉಭಯ ರಾಷ್ಟಗಳ ನಡುವಿನ ಆರ್ಥಿಕ ಮತ್ತು ಕಾರ್ಯತಂತ್ರದ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸುತ್ತದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಈ ಒಪ್ಪಂದವು ಭಾರತದ ವಿದ್ಯಾರ್ಥಿಗಳು, ಕುಶಲಕರ್ಮಿಗಳು, ಮಹಿಳೆಯರು, ರೈತರು, ಮೀನುಗಾರರು ಮತ್ತು ಎಂಎಸ್ಎಂಇಗಳಿಗೆ ಹೊಸ ಮಾರುಕಟ್ಟೆಗಳನ್ನು ತೆರೆಯುವ ಮೂಲಕ, ರಫ್ತುಗಳನ್ನು ಹೆಚ್ಚಿಸುವ ಮೂಲಕ ಹೂಡಿಕೆಗಳನ್ನು ಆಕರ್ಷಿಸುವ ಮತ್ತು ಉದ್ಯೋಗ ಸೃಷ್ಟಿಯನ್ನು ವೇಗಗೊಳಿಸುವ ಮೂಲಕ ಗಮನಾರ್ಹವಾಗಿ ಪ್ರಯೋಜನವಾಗಲಿದೆ ಎಂದು ತಿಳಿಸಿದರು. ಭಾರತ ಆಳವಾದ ಆರ್ಥಿಕ ಮತ್ತು ಜನರಿಂದ ಜನರಿಗೆ ಸಂಪರ್ಕ ಹೊಂದಿದೆ. ಇದು ಸುಮಾರು 7 ಲಕ್ಷ ಭಾರತೀಯರಿಗೆ ನೆಲೆಯಾಗಿದೆ. ಒಮನ್ನಿಂದ ಭಾರತೀಯ ಹಣಕಾಸು ರವಾನೆ ವಾರ್ಷಿಕವಾಗಿ ಸುಮಾರು 2 ಶತಕೋಟಿ ಡಾಲರ್ಗಳಷ್ಟಿದೆ ಮತ್ತು 6,000ಕ್ಕೂ ಹೆಚ್ಚು ಭಾರತೀಯ ಉದ್ಯಮಗಳು ಅಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂದು ಕೇಂದ್ರ ಸಚಿವರು ಹೇಳಿದರು. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಮಧ್ಯಪ್ರದೇಶದ ರೈಸೆನ್ ಜಿಲ್ಲೆಯಿಂದ ಖೇತ್ ಬಚಾವೋ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. 1 ತಿಂಗಳ ಈ ಅಭಿಯಾನ ಜೂನ್ 30ರವರೆಗೆ ನಡೆಯಲಿದ್ದು, ರಸಗೊಬ್ಬರಗಳ ಸಮತೋಲಿತ ಮತ್ತು ವಿವೇಚನಾಯುಕ್ತ ಬಳಕೆ, ಹವಾಮಾನ ಸಂಬಂಧಿತ ಸವಾಲುಗಳ ದೃಷ್ಟಿಯಿಂದ ರೈತರಿಗೆ ಸಕಾಲಿಕ ಸಲಹೆ, ಪಂಚಾಯತ್ ಮಟ್ಟದಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಯೋಜನೆಗಳ ಪ್ರಯೋಜನಗಳನ್ನು ನೇರವಾಗಿ ಹಳ್ಳಿಗಳಿಗೆ ತಲುಪಿಸುವ ಗುರಿ ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ 2026 ಫಲಿತಾಂಶ ಪ್ರಕಟವಾಗಿದ್ದು, ದೆಹಲಿಯ ಶುಭಂ ಕುಮಾರ್ 1st ರ್ಯಾಂಕ್ ಪಡೆದಿದ್ದಾರೆ. 50,880 ಅಭ್ಯರ್ಥಿಗಳು ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿದ್ದಾರೆ. ಈ ಪೈಕಿ 10,107 ಮಹಿಳಾ ಅಭ್ಯರ್ಥಿಗಳು. ಮೊದಲ ರ್ಯಾಂಕ್ ಪಡೆದ ಶುಭಂ ಕುಮಾರ್ ಒಟ್ಟು 360 ಅಂಕಗಳಿಗೆ 330 ಅಂಕಗಳನ್ನು ಪಡೆದಿದ್ದಾರೆ. ಮಹಿಳಾ ಅಭ್ಯರ್ಥಿಗಳ ಪೈಕಿ ದೆಹಲಿಯ ಅರೋಷಿ ದೇಶಪಾಂಡೆ ಪ್ರಥಮರಾಗಿದ್ದು, ಇವರು 77 ರ್ಯಾಂಕ್ ಪಡೆದಿದ್ದಾರೆ. ಒಟ್ಟು 179,694 ಅಭ್ಯರ್ಥಿಗಳು ಪರೀಕ್ಷೆ ಬರೆದಿದ್ದರು. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಅಧಿಕೃತ ಜಾಲತಾಣ jeeadv.ac.in ಇಲ್ಲಿ ಪರಿಶೀಲಿಸಬಹುದು. ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ಇತರೆಡೆ ಬಳಸುವ 19 kg ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನು ದೇಶದ ವಿವಿಧ ನಗರಗಳಲ್ಲಿ 42 ರೂಪಾಯಿಗಳಿಂದ 53.50 ರೂಪಾಯಿಗಳಿಗೆ ಏರಿಕೆ ಮಾಡಲಾಗಿದೆ. ಆದರೆ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ದೆಹಲಿಯಲ್ಲಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ 42 ರೂಪಾಯಿಗಳಷ್ಟು ಹೆಚ್ಚಿಸಲಾಗಿದ್ದು, ಪ್ರಸ್ತುತ ಬೆಲೆ 3,113 ರೂಪಾಯಿ 50 ಪೈಸೆಯಷ್ಟಾಗಿದೆ. ಮುಂಬೈನಲ್ಲಿ 43.5 ರೂಪಾಯಿ ಏರಿಕೆ ಮಾಡಿದ್ದು, ಪ್ರಸ್ತುತ 3,067 ರೂಪಾಯಿ 50 ಪೈಸೆಯಷ್ಟಾಗಿದೆ. ಕೋಲ್ಕತ್ತಾದಲ್ಲಿ 53.5 ರೂಪಾಯಿ ಹೆಚ್ಚಳದೊಂದಿಗೆ ವಾಣಿಜ್ಯ ಸಿಲಿಂಡರ್ ಬೆಲೆ ಈಗ 3,255 ರೂಪಾಯಿ 50 ಪೈಸೆಯಷ್ಟಾಗಿದೆ. ಚೆನ್ನೈನಲ್ಲಿ 42 ರೂಪಾಯಿ ಹೆಚ್ಚಳವಾಗಿದ್ದು, ಪ್ರಸ್ತುತ ದರ 3,283 ರೂಪಾಯಿಯಾಗಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷದ ಹಿನ್ನೆಲೆಯಲ್ಲಿ ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರುವ ಕಾರಣ ಇಂಧನ ವೆಚ್ಚಗಳು ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಗಳಲ್ಲಿ ಏರಿಕೆ ಕಂಡುಬಂದಿದೆ. ಪಶ್ಚಿಮ ಏಷ್ಯಾದಿಂದ ವಿಶೇಷವಾಗಿ ಹಾರ್ಮುಜ್ ಜಲಸಂಧಿಯ ಮೂಲಕ ಆಮದು ಮಾಡಿಕೊಳ್ಳುವ ಕಚ್ಚಾ ತೈಲ ಮತ್ತು ಎಲ್ಪಿಜಿಯಲ್ಲಿನ ಅಡೆತಡೆಗಳು ಇಂಧನ ಭದ್ರತೆ ಮತ್ತು ಬೆಲೆ ಸ್ಥಿರತೆ ಸವಾಲನ್ನು ಒಡ್ಡುತ್ತಿವೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ತಮ್ಮ ಸಚಿವ ಸಂಪುಟವನ್ನು ಇಂದು ವಿಸ್ತರಿಸಿದ್ದಾರೆ. ಲೋಕಭವನದಲ್ಲಿ ಇಂದು ನಡೆದ ಸಮಾರಂಭದಲ್ಲಿ 35 ನೂತನ ಸಚಿವರಿಗೆ ರಾಜ್ಯಪಾಲ ಎನ್ಆರ್ ರವಿ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಇಂದು 6 ವರ್ಷಗಳನ್ನು ಪೂರೈಸಿದೆ. ಪ್ರಧಾನಮಂತ್ರಿ ಸ್ವನಿಧಿಯು ಮೇಲಾಧಾರರಹಿತ ಸಾಲ, ಆರ್ಥಿಕ ಸೇರ್ಪಡೆ ಮತ್ತು ಬೆಳವಣಿಗೆಗೆ ಹೊಸ ಅವಕಾಶಗಳನ್ನು ಒದಗಿಸುವ ಮೂಲಕ ಅಸಂಖ್ಯಾತ ಬೀದಿ ವ್ಯಾಪಾರಿಗಳ ಜೀವನವನ್ನು ಪರಿವರ್ತಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಯೆಟ್ನಾಂನ ಡಾನಾಂಗ್ನಲ್ಲಿ ನಡೆದ 17 ವರ್ಷದೊಳಗಿನವರ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮಹಿಳಾ ಕುಸ್ತಿಪಟುಗಳು ಪ್ರಬಲ ಪ್ರದರ್ಶನ ನೀಡುವ ಮೂಲಕ 2 ಚಿನ್ನ, 3 ಬೆಳ್ಳಿ ಮತ್ತು 5 ಕಂಚು ಸೇರಿದಂತೆ ಒಟ್ಟು 10 ಪದಕಗಳನ್ನು ಗೆದ್ದರು. 43 kg ವಿಭಾಗದಲ್ಲಿ ದೀಕ್ಷಾ ಮತ್ತು 73 kg ವಿಭಾಗದಲ್ಲಿ ಗರಿಮಾ ಆಯಾ ಫೈನಲ್ಗಳಲ್ಲಿ ಪ್ರಬಲ ಗೆಲುವುಗಳೊಂದಿಗೆ ಚಿನ್ನದ ಪದಕ ಗೆದ್ದರು. ಭಾರತವು 49 kg ವಿಭಾಗದಲ್ಲಿ ನಿಖಿತಾ, 65 kg ವಿಭಾಗದಲ್ಲಿ ಅಂತರ ಮತ್ತು 49 kg ವಿಭಾಗಗಳಲ್ಲಿ ತಾನಿಯಾ 3 ಬೆಳ್ಳಿ ಪದಕ ವಿಜೇತರಾದರು. 40 kg ವಿಭಾಗದಲ್ಲಿ ಪಾಲಕ್, 46 kg ವಿಭಾಗದಲ್ಲಿ ಅನಾಮಿಕ, 53 kg ವಿಭಾಗದಲ್ಲಿ ಅಕ್ಷರ, 57 kg ವಿಭಾಗದಲ್ಲಿ ಸಾಕ್ಷಿ ಮತ್ತು 61 kg ವಿಭಾಗದಲ್ಲಿ ಮಾನ್ಯ ಕಂಚಿನ ಪದಕ ಗೆದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಸುಪ್ರೀಂಕೋರ್ಟ್ಗೆ 5 ನೂತನ ನ್ಯಾಯಮೂರ್ತಿಗಳ ನೇಮಕ, ಸರ್ವೋಚ್ಚ ನ್ಯಾಯಾಲಯದ ಬಲ 37 ಏರಿಕೆ. ಭಾರತ ಒಮನ್ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಇಂದಿನಿಂದ ಜಾರಿಗೆ. ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆ 2026 ಫಲಿತಾಂಶ ಪ್ರಕಟ. 1st ರ್ಯಾಂಕ್ ಪಡೆದ ದೆಹಲಿಯ ಶುಭಂ ಕುಮಾರ್. ಹಾಗೂ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ ಏರಿಕೆ, ಯಥಾಸ್ಥಿತಿಯಲ್ಲಿ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ದರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ
4: ಚಿತ್ರಗೀತೆಗಳು. ಅಚ್ಚುಮೆಚ್ಚು ಚಿತ್ರದ ಒಂದು ಹಾಡು ಸುಪ್ರಿಯಾ ರಾಮಕೃಷ್ಣನ್ ಅವರ ಕಂಠದಲ್ಲಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಆಂಧ್ರ ಹೆಂಡಿ ಚಿತ್ರದಿಂದ ಇದ್ದ ಒಂದು ಗೀತೆಯನ್ನ ಕೇಳಿದ್ರಿ, ರಾಜೇಶ್ ಮತ್ತು ನಂದಿತಾ ಅವರ ಸ್ವರದಲ್ಲಿ.

0: ಚಿತ್ರಗೀತೆಗಳು ನಾ ಕೇಳ್ತಾ ಇದ್ರೆ ಸಮಯ 1:30 ಇದೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳಗರೆ, ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 12ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಎಲ್ ವಾಗೀಶ್ವರಿ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಆರ್ ವಾಸುದೇವ.
3: ಸುಧನ್ವ ಪದ್ಮ ವ್ಯೂಹವನ್ನ ರಚನೆ ಮಾಡಿ ನಡುವೆ ಆ ಉತ್ತಮವಾದ ತುರಂಗವನ್ನ ಕಟ್ಟಿ ಅದನ್ನ ರಕ್ಷಣೆ ಮಾಡ್ತಾ ಇದ್ದಾನೆ ಮಹಾಪರಾಕ್ರಮಿ. ದೊಡ್ಡ ಸೈನ್ಯ, ಭೂಮಿಯ ಅಗಲಕ್ಕೆ ಸೈನ್ಯ ಬಂದುಬಿಟ್ಟಿದೆ. ಕೇಳ್ತಾ ಇದ್ದಾನೆ, ಯಾರಿವನು ಒಬ್ಬಂಟಿಯಾಗಿ ರಥದಲ್ಲಿ ಬರ್ತಾ ಇದ್ದಾನಲ್ಲ? ಪಾರ್ಥನಾಗಿದ್ರೆ ಅವನು ಕಪಿಧ್ವಜನಾಗಿರ್ತಾ ಇದ್ದ, ಕಪಿಕೇತನನಾಗಿ ಬರ್ತಾ ಇದ್ದ, ಮೇಲೆ ಕಪಿ ಇರ್ತಾ ಇತ್ತು, ಅದನ್ನು ನೋಡಿ ಪಾರ್ಥ ಅಂತ ಹೇಳಿ ಗೊತ್ತಾಗ್ತಾ ಇತ್ತು. ಇವನು ಕಪಿಧ್ವಜನಲ್ಲ, ವೃಷಭವನ್ನ ತನ್ನ ಕೇತುವಿ ಧ್ವಜದಲ್ಲಿ ಹೊಂದಿರತಕ್ಕಂತಹ ವೀರ ಯಾರು ಪಾಂಡವರಲ್ಲಿ ಅಂಥೇಳಿ ವೀರನಾಗಿದ್ದಾನೆ. ಒಬ್ಬನೇ ನನ್ನ ಸೈನ್ಯದ ಮೇಲೆ ಬರಬೇಕಾದ್ರೆ ಇವನು ಪರಾಕ್ರಮಿಯಾಗಿದ್ದಾನೆ ಅಂಥೇಳಿ ತನ್ನ ಪರಿವಾರವನ್ನು ತೆಗೆಸಿ ಅಂತ. ಯಾಕೆಂದರೆ ಅವನು ಒಬ್ಬಂಟಿಯಾಗಿ ಬಂದಾಗ ನಾನು ಒಬ್ಬಂಟಿಯಾಗಿ ಅವನ ಮೇಲೆ ಹೋರಾಡಬೇಕು, ಸೈನ್ಯವನ್ನು ತೆಗೆದುಕೊಂಡು ಹೋಗಬಾರ್ದು ಅಂಥೇಳಿ ದೂರದಲ್ಲಿ ತನ್ನ ಪರಿವಾರವನ್ನು ನಿಲ್ಲಿಸಿಬಿಟ್ಟು ಬಿಲ್ಲನ್ನು ಹಿಡಿದುಬಿಟ್ಟು ಹೆದೆಯನ್ನು ಕಟ್ಟಿಬಿಟ್ಟು ಮುಂದೆ ನಿಂತಿದ್ದಾನೆ. ಬಾಣವನ್ನು ಬಲಗೈಯಲ್ಲಿ ತೂಗುತ್ತಾ ಇದ್ದಾನೆ. ಕೇಳ್ತಾ ಇದ್ದಾನೆ, ಎಲವೋ ನೀನಾರ್?

ಕೇಳ್ತಾ ಇದ್ದಾನೆ, ನೀನಾರ್, ನಿನ್ನ ಪೆಸರೇನು, ನಿನ್ನ ಹೆಸರೇನಪ್ಪ, ಯಾವ ಋಷಿಕುಲದಿಂದ ಬಂದಿದೀಯಾ ಅಂತ. ಯಾಕೆಂತಂದ್ರೆ ಯುದ್ಧವನ್ನ ಮಾಡಬೇಕಾದ್ರೆ ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ ಅಂತ. ಸಾಮಾನ್ಯವಾಗಿ ವೀರರಾಗಿರ್ತಕ್ಕಂಥವ್ರು ತಮಗೆ ಸಮನಾಗಿರ್ತಕ್ಕಂಥ ವೀರರಲ್ಲಿ ಹೋರಾಡ್ತಾರೆ, ಕುಲಗೋತ್ರಾದಿಗಳಿಂದ ಸಮನಾಗಿದ್ರೆ ಮಾತ್ರ ಅಂಥವರಲ್ಲಿ ಹೋರಾಡ್ತಾರೆ ಅಂತ. ಹಾಗಾಗಿ ಸುಧನ್ವ ಕೇಳ್ತಾ ಇದ್ದಾನೆ, ನಾನು ಧರ್ಮವನ್ನು ಮೀರತಕ್ಕಂಥವನಲ್ಲ, ನಾನು ವೀರ ಹಂಸಧ್ವಜನ ಮಗ, ನಾನು ನನ್ನನ್ನು ಸುಧನ್ವ ಅಂತ ಹೇಳಿ ಕರೀತಾರೆ. ಮಧುಚ್ಛ

ಗೂಢವಾಗಿದ್ದರೂ ಕೂಡ ಬುದ್ಧಿವಂತರಾಗಿರ್ತಕ್ಕಂಥವರು ಸುವಾಸನೆಯಿಂದಲೇ ಅಲ್ಲಿರ್ತಕ್ಕಂಥ ಹೂವನ್ನು ಅರಿತುಕೊಳ್ತಾರೆ ಅಂತ. ಆ ರೀತಿಯಲ್ಲಿ ನನ್ನ ಪರಾಕ್ರಮವನ್ನು ನೋಡಿದರೆ ನಾನು ಯಾರು ಅಂತ ಗೊತ್ತಾಗಬೇಕು ನಿನಗೆ. ನನ್ನ ಒಬ್ಬಂಟಿಯಾಗಿ ಏಕರಥದಲ್ಲಿ ಇಂತಹ ಸೈನ್ಯದ ಮೇಲೆ ಬರ್ತಾ ಇದ್ದೇನೆ. ನನ್ನ ವಂಶ ವಿಸ್ತಾರ ನನ್ನ ಪೌರುಷದಿಂದಲೇ ನೀನು ತಿಳ್ಕೊಳ್ಬೇಕಾಗಿತ್ತು. ನೀನು ಮಹಾಪರಾಕ್ರಮಿ, ಪರಾಕ್ರಮಿಯಾಗಿರ್ತಕ್ಕಂಥ ನಿನಗೆ ಪರಾಕ್ರಮಿಗಳ ಗುಣ ಗೊತ್ತಾಗಬೇಕು. ಆದರೂ ನಿನಗೆ ಗೊತ್ತಾಗಿಲ್ಲ, ಮೂಢ ನೀನು, ಈ ವಿಷಯದಲ್ಲಿ ಅಜ್ಞಾನಿಯಾಗಿದ್ದೀಯ. ಅದಕ್ಕೋಸ್ಕರವಾಗಿ ಹೇಳ್ತೇನೆ, ಕಶ್ಯಪನ ಕುಲವೆಂಬದೆಂಬರು. ಕಶ್ಯಪರು ಅಂಥೇಳಿ ಅವರಿಂದ ಮೂಲ ಕಶ್ಯಪರು, ಬ್ರಹ್ಮನ ಪುತ್ರನಾಗಿರ್ತಕ್ಕಂಥ ಕಶ್ಯಪರು. ಆ ಕಶ್ಯಪರಿಂದಲೇ ಎಲ್ಲ ವಂಶವೂ ಕೂಡ ಬಂದಿರತಕ್ಕಂಥದ್ದು. ಸೂರ್ಯಾದಿಗಳು ಆ ಕಶ್ಯಪನ ಪುತ್ರರು. ಕಶ್ಯಪನ ಪುತ್ರರಲ್ಲಿ ದಿತಿ ಅದಿತಿ ಅಂಥೇಳಿ ಅದಿತಿಯ ಮಕ್ಕಳಾಗಿರ್ತಕ್ಕಂಥ ಆದಿತ್ಯ, ಸೂರ್ಯ ಅದಿತಿಯ ಮಗನಾಗಿ ಹುಟ್ಟಿರತಕ್ಕಂಥವನು. ಅಂತ ಸೂರ್ಯನಿಂದ ನಮ್ಮ ಕುಲ ಬಂದಿರತಕ್ಕಂಥದ್ದು. ಹಾಗಾಗಿ ಕಶ್ಯಪರು ನಮ್ಮ ಮೂಲ ಪುರುಷರು. ಆ ದಿನಮಣಿ ಲೋಕದಲ್ಲಿ ಎಲ್ಲವನ್ನೂ ಕೂಡ ಬೆಳಗುತ್ತಾ ಇರತಕ್ಕಂತಹ ಸೂರ್ಯ, ಸೂರ್ಯನ ಮಗನಾಗಿರ್ತಕ್ಕಂತಹ ಕರ್ಣ, ಕರ್ಣನ ಮಗನಾಗಿ ನಾನು ಹುಟ್ಟಿ ಬಂದಿದ್ದೇನೆ. ನನಗೆ ವೃಷಕೇತು ಅಂತ ಹೇಳಿ ಕರೀತಾ ಇದ್ದಾರೆ. ಈಗ ಗೊತ್ತಾಯ್ತಾ ಅಂತ ಹೇಳಿ ಹೇಳ್ತಾ ಇದ್ದಾನೆ ಕರ್ಣಸುತನೇ. ಬಹಳ ಒಳ್ಳೆಯದು ಅಂತ ಹೇಳಿ ಹೇಳ್ತಾ ಇದ್ದಾನೆ ಸುಧನ್ವ.

ಕರ್ಣಸುತನಾದೊಡೆ ಒಳ್ಳೀತು. ಕರ್ಣಸುತನಾದರೆ ಬಹಳ ಒಳ್ಳೆಯದಪ್ಪ, ವೀರನಾಗಿದ್ದೀಯ, ನಿನ್ನೊಂದಿಗೆ ರಣರಂಗಮಂ ನಿರ್ಣಯಿಸಬಲ್ಲೆ, ನೀನು ರಣರಂಗವನ್ನು ನಿರ್ಣಯಿಸೋದಕ್ಕೆ, ಯುದ್ಧವನ್ನು ಮಾಡೋದಕ್ಕೆ ನೀನು ಯೋಗ್ಯನಾಗಿದ್ದೀಯ. ನಾವು ಮೂಢರಪ್ಪ, ಹೌದು, ನಿನ್ನಂಥ ಬಣ್ಣದ ಮಾತುಗಳು ನಮಗೆ ಗೊತ್ತಿಲ್ಲ ಅಂಥೇಳಿ ಹೇಳ್ತಾ ಇದ್ದಾನೆ. ನೀನು ಬಣ್ಣದ ಮಾತುಗಳನ್ನು ಆಡಿ ನೀನು ಮೆಚ್ಚಿಸ್ತಕ್ಕಂಥವನು, ನಮಗೆ ಈ ಸ್ವರ್ಣಪಂಕದ ಕಣೆಗಳಿಂದ ನಾವು ಯುದ್ಧವನ್ನು ಮಾಡಬಹುದೇ ಹೊರತು ನಮಗೆ ವರ್ಣದ ಮಾತುಗಳು ಗೊತ್ತಿಲ್ಲ ಅಂಥೇಳಿ ಆ ಸ್ವರ್ಣ ಪುಂಖದ ಬಾಣಗಳನ್ನು ಅವನು ಗಗನ ನಭೋಮಂಡಲ ಇಡೀ ಭೂಮಿ ಕಾಣದಿರುವಂತೆ ದುರ್ನಿರೀಕ್ಷಣವಾಗಲು ಅಂತ, ನಭೋಮಂಡಲ ಯಾವುದು ಭೂಮಿ ಯಾವುದು ಅಂಥೇಳಿ ಗೊತ್ತಾಗ್ತಾ ಇಲ್ಲ, ಆ ರೀತಿಯಲ್ಲಿ ಅವನು ಬಾಣವನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಆ ಎಲ್ಲ ಬಾಣವನ್ನು ಕೂಡ ಋಷಿಕೇತು ಕತ್ತರಿಸಿದ್ದಾನೆ.

ಕರ್ಣಜನ ಆ ಕಣೆಗಳು ಬರಸಿಡಿಲ ಭರದಿಂದ ಬರ್ತಾ ಇರತಕ್ಕಂತಹ ಮಿಂಚಿನ ಹೊಳಹಿನಿಂದ ಬಂದು ಸುಧನ್ವನ ಮೇಲೆ ಅಪ್ಪಳಿಸ್ತಾ ಇದೆ. ಆ ಮಳೆಯನ್ನು ಸುರಿಸಿದರೆ ಸುಧನ್ವ ಆ ಸರಳಗಳನ್ನು ಅತ್ಯಂತ ಲೀಲೆಯಿಂದ

ಧರಿಸ್ತಾ ಇದ್ದಾನೆ ವೃಷಧ್ವಜನ ಬಾಣಗಳನ್ನ, ಸುಧನ್ವನ ಬಾಣಗಳನ್ನ ವೃಷಧ್ವಜ, ಇಬ್ಬರು ಕೂಡ ಕತ್ತರಿಸ್ತಾ ಇದ್ದಾರೆ. ಇವರ ಇಬ್ಬರ ಪರಾಕ್ರಮವನ್ನ ಏನ್ ಹೇಳೋಣ, ಇಬ್ಬರು ಕೂಡ ಸಮ ಪರಾಕ್ರಮಿಗಳು, ಅವರು ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಗೆಲ್ಲಬೇಕು ಅಂತ ಹೇಳಿ ಯುದ್ಧವನ್ನ ಮಾಡ್ತಾ ಇದ್ದಾರೆ. ಕ್ಷೋ

ವೃಷಕೇತು ಹೇಳ್ತಾ ಇದ್ದಾನೆ, ಏನಪ್ಪಾ ನಿನ್ನ ಹೆಸರು ಸುಧನ್ವ, ಆದರೆ ನಿಜವಾಗಿರ್ತಕ್ಕಂತಹ ಸುಧನ್ವ ನಾನು, ಕ್ಷೋಣಿಗೆ ಸುಧನ್ವ ನಾನಿರೆ. ಸುಧನ್ವ ಅಂದ್ರೆ ಒಳ್ಳೆಯ ಬಿಲ್ಲನ್ನು ಹಿಡಿದಿರ್ತಕ್ಕಂಥವನು ಅಂತ. ಅವನ ಹೆಸರು ಸುಧನ್ವ ಅಂತಲೇ ಹೆಸರು. ಆದ್ರೆ ಇವನು ಹೇಳ್ತಾ ಇದ್ದಾನೆ, ಉತ್ತಮವಾದ ಧನುವನ್ನು ಹಿಡಿದಿರ್ತಕ್ಕಂತಹ ನಾನು ಸುಧನ್ವ ಇರಬೇಕಾದ್ರೆ ನೀನು ಸುಧನ್ವನೇ, ನಿನ್ನ ಹೆಸರನ್ನ ಈಗ ಮಾಣಿಸುವೇನು, ಈಗ ಇನ್ನು ಮೇಲೆ ನೀನ್ ಹೆಸರು ಬದಲಾಯಿಸ್ಕೊಂಡ್ಬಿಡ್ಬೇಕು, ಆ ರೀತಿಯಲ್ಲಿ ನನ್ನ ಧನುಸ್ಸಿನ ಪರಾಕ್ರಮವನ್ನು ನಾನು ತೋರಿಸ್ತೇನೆ ಅಂತ ಹೇಳಿ ವೇಗವಾಗಿ ಅವನ ಮೇಲೆ ಬಾಣಗಳನ್ನು ಬಿಟ್ರೆ, ಆಗ ಕೆರಳಿರ್ತಕ್ಕಂತಹ ಸುಧನ್ವ ಹೇಳ್ತಾ ಇದ್ದಾನೆ, ನೀನು ವೃಷಕೇತು. ವೃಷಕೇತು ಅಂದ್ರೆ ಮನ್ಮಥ ಅಂತ. ನೀನೇನಪ್ಪ ವೃಷಕೇತು? ನಾನು ರಿಪು ಪಂಚಬಾಣ ವೃಷಕೇತು, ಅಂದ್ರೆ ರಿಪುವಿನ ಮೇಲೆ ಬಾಣಗಳನ್ನು ನಿರಂತರವಾಗಿ ಬಿಡತಕ್ಕಂತಹ ವೃಷಕೇತು ನಾನಿರುವಾಗ ನೀನೇನು ವೃಷಕೇತು, ನಿನ್ನ ಹೆಸರನ್ನ ಈಗ ಅಳಿಸ್ತೀನಿ ಅಂತ ಹೇಳಿ ಅವನ ಮೇಲೆ ಬಾಣಗಳ ಮಳೆಯನ್ನ ಕರೆದಿದ್ದಾನೆ.

ಮುಗುಭುಗಿಸೆ ಕೋಪಾಗ್ನಿ, ತೆಗೆ ತೆಗೆದು ಕರ್ಣತನಯಂ ಬಗೆ ಬಗೆಯೋಳು ಮೊಗ ಮೊಗಿಸಿ ಝಗ ಝಗೀಪ ತೆಗೆ ತೆಗೆವಾ ಅಂಥೇಳಿ ಕವಿ ಅತ್ಯಂತ ಸೊಗಸಾದ ಅನುಪ್ರಾಸವನ್ನು ತೆಗೆದುಕೊಳ್ತಾ ಇದ್ದಾನೆ. ಆಗ ವೃಷಕೇತುವಿಗೆ ಕೋಪಾಗ್ನಿ ಭುಗಿಸಿಬಿಟ್ಟು ಅವನು ಕರ್ಣತನಯ ಸುಧನ್ವನ ಮೇಲೆ ಬಾಣಗಳನ್ನು ಬಿಡ್ತಾ ಇದ್ದಾನೆ. ಅವನ ಛತ್ರ ಚಾಮರ ಸಿಂಧ ಸೀಗುರಿ ಪತಾಕಿಗಳು ಎಲ್ಲ ಧ್ವಂಸವಾಗಿ ಹೋಗಿಬಿಡ್ತು. ಆನಂತರ ಹಿಂದಿರತಕ್ಕಂಥ ಕುದುರೆ ಸಾರಥಿಗಳನ್ನು ಅವನು ಹೊಡೆದಿದ್ದಾನೆ. ಅವನ ಮೈಯಲ್ಲಿ ಕಾಂತಿಯುಕ್ತವಾಗಿರ್ತಕ್ಕಂತಹ ಕವಚವನ್ನು ತುಂಡರಿಸಿದಾಗ ಅವನ ಮೇಲೆ ಬಾಣವನ್ನು ಬಿಟ್ಟು ಅವನ ಕೈಯಲ್ಲಿರ್ತಕ್ಕಂಥ ಬಿಲ್ಲನ್ನು ಕೂಡ ಕತ್ತರಿಸಿಬಿಟ್ಟ. ಆಗ ಸುಧನ್ವನಿಗೆ ಮತ್ತೊಂದು ಮಣಿಮಯ ರಥವನ್ನು ತಂದಿದ್ದಾರೆ.

0: ಶಕೆ ತುವಿನ ಕರದ ಕೋದಂಡಮ ಖಂಡಿಸಿದನು.
1: ಸುಧನ್ವನಿಗೆ ಮಣಿಮಯವಾದ ಮತ್ತೊಂದು ರಥವನ್ನು ತಂದರು. ಅವನು ಮತ್ತೊಂದು ಬಿಲ್ಲನ್ನು ಹಿಡಿದು ಬಿಟ್ಟು ಅದನ್ನ ಜೇಗೈದು ಬಿಟ್ಟು ಚೂಪಾಗಿರ್ತಕ್ಕಂತಹ ತೀಕ್ಷ್ಣವಾಗಿರ್ತಕ್ಕಂತಹ ಬಾಣಗಳನ್ನ ಕನ್ನಜನ ಮೇಲೆ ಇವನು ಯಾವ ಬಾಣಗಳನ್ನ ಬಿಟ್ಟಿದ್ದ ಅದಕ್ಕಿಂತ ಇನ್ನೂ ಕ್ರೂರವಾಗಿರ್ತಕ್ಕಂತಹ ಬಾಣಗಳನ್ನ ಬಿಟ್ಟಿದ್ದಾನೆ. ಆ ಬಾಣಗಳು ಸೆಂದನ, ತುರಗ, ಸಾರಥಿ, ಕವಚ, ಸಿಂಧ, ಸೀಗುರಿ ಎಲ್ಲವನ್ನು ಏಕಕಾಲದಲ್ಲಿ ಕತ್ತರಿಸಿಬಿಡ್ತು. ಆನಂತರ ವೃಷಕೇತುವಿನ ಕೈಯಲ್ಲಿ ಇರ್ತಕ್ಕಂತಹ ಕೋದಂಡವನ್ನು ಕೂಡ ಕತ್ತರಿಸಿದ್ದಾನೆ.

ವೀರಥನಾದರೂ ರಥವನ್ನೇ ಕಳೆದುಕೊಂಡರೂ ಕೂಡ ಕರ್ಣನ ಮಗನಾಗಿರ್ತಕ್ಕಂತಹ ವೃಷಕೇತು ಯಾವ ರೀತಿಯಲ್ಲೂ ಕೂಡ ಅವನು ಗಾಬರಿಗೊಳ್ಳಲಿಲ್ಲ. ಅದರ ಬದಲಾಗಿ ತನ್ನ ಬಳಿ ಇರತಕ್ಕಂತಹ ಮುದ್ಗರ, ಮುಸುಂಡಿ, ತೋಮರ, ಖಡ್ಗ, ಪರಶು, ಗದೆ, ಯಾವ ಯಾವ ಆಯುಧವಿತ್ತೋ ಅದರಲ್ಲೇ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಸುಧನ್ವ ಬಿಡ್ತಾ ಇರತಕ್ಕಂತಹ ಬಾಣಗಳನ್ನು ಅದರಲ್ಲೇ ಕತ್ತರಿಸ್ತಾ ಇದ್ದಾನೆ. ಜೊತೆಗೆ ಸುರಗಿ ಮೊದಲಾಗಿರ್ತಕ್ಕಂತಹ ಆಯುಧಗಳನ್ನು ಹಿಡಿದುಬಿಟ್ಟು ಅವನನ್ನು ಅವನ ಪರಿವಾರವನ್ನು ಕೂಡ ಪೀಡಿಸ್ತಾ ಇದ್ದಾನೆ ಮಹಾಪರಾಕ್ರಮಿಯಾಗಿರ್ತಕ್ಕಂತಹ ವೃಷಕೇತು. ಆ ಸಂದರ್ಭದಲ್ಲಿ ಮತ್ತೊಬ್ಬ ಸಾರಥಿ ಇನ್ನೊಂದು ರಥವನ್ನು ಅವನಿಗೆ ತಂದಿದ್ದಾನೆ.

ಬಂದಿರತಕ್ಕಂತಹ ಮತ್ತೊಂದು ರಥವನ್ನ ವೃಷಕೇತು ಏರಿದ್ದಾನೆ. ಅದರಲ್ಲಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಧನಸ್ಸನ್ನ ಹಿಡಿದು ಅತ್ಯಂತ ಕ್ರೂರವಾಗಿರತಕ್ಕಂತಹ ಬಾಣಗಳನ್ನ ಸುಧನ್ವನ ಮೈಯಲ್ಲಿ ನಾಟಿಸ್ತಾ ಇದ್ದಾನೆ. ಆ ರೀತಿ ತನ್ನ ಮೈಗೆ ಬಾಣಗಳನ್ನು ಹೊಡೆಯೋಣ, ಅದರಿಂದ ತನಿವೀರ ರಸ ಅವನಿಗೆ ಹೆಚ್ಚಾಗಿ ಬಿಡ್ತು, ಅವನ ಮೈಯಲ್ಲಿ ರಕ್ತದ ಧಾರೆ ಹೊರಗಡೆ ಬರ್ತಾ ಇದೆ, ಅದು ಹ್ಯಾಕ್ ಕಾಣ್ತಾ ಇದೆ ಅಂತಂದ್ರೆ ಸುಧನ್ವನಿಗೆ ಮತ್ತು ಆ ವೀರ ರಸ ಅನ್ನತಕ್ಕಂಥದ್ದು ಹೆಚ್ಚುವಂತೆ ಕಾಣ್ತಾ ಇದೆ. ಆ ಬಿಸಿ ನತ್ತರ ನಡುವೆ ಅವನು ಕೆರಳದು ಬಿಟ್ಟು ವೃಷಕೇತುವಿನ ಮೇಲೆ ಭೀಕರವಾಗಿರ್ತಕ್ಕಂತಹ ಬಾಣಗಳನ್ನ ಬಿಡ್ತಾ ಇದ್ದಾನೆ.

ಒಬ್ಬರ ಬಾಣವನ್ನ ಇನ್ನೊಬ್ಬರು ಕತ್ತರಿಸ್ತಾರೆ, ಒಬ್ಬರ ಬಾಣವನ್ನ ಇನ್ನೊಬ್ಬರು ನಭಕ್ಕೆ ಹಾರಿಸ್ತಾರೆ. ಈ ರೀತಿಯಲ್ಲಿ ಇರುವರಲ್ಲೂ ಕೂಡ ಸಮ ವಿಷಮ ಸೋಲು ಗೆಲುವುಗಳೇ ಉಂಟಾಗ್ತಾ ಇಲ್ಲ. ಇಬ್ಬರು ಕೂಡ ಸಮಬಲರು, ಇಬ್ಬರು ಕೂಡ ತುಂಬಾ ಕಲಾತ್ಮಕವಾಗಿ ಹೋರಾಡ್ತಾ ಇದ್ದಾರೆ ಅನ್ನೋದಕ್ಕೆ ಕವಿ ಹೇಳ್ತಾ ಇದ್ದಾನೆ. ಅವರು ಬಾಣವನ್ನು ತೆಗೆಯತಕ್ಕಂಥದ್ದು, ಅವರು ಬಾಣ ಬಿಡತಕ್ಕಂಥದ್ದು, ಅವರ ದೃಷ್ಟಿ, ಆ ಬಾಣವನ್ನು ಹಿಡಿಯತಕ್ಕಂತಹ ಮುಷ್ಟಿ, ಉಭಯ ವೀರರು ಎರಡರಲ್ಲೂ ಕೂಡ ಸಮ, ಇಬ್ಬರೂ ಕೂಡ ಸಮಬಲರಾಗಿ ಹೋರಾಡ್ತಾ ಇದ್ದಾರೆ. ಒಳ್ಳೆಯ ಕಲೆಯಿಂದ ಕೂಡಿರತಕ್ಕಂತಹ ಯುದ್ಧ ವಿದ್ಯೆಯನ್ನ ಮೂರು ಲೋಕಕ್ಕೂ ಕೂಡ ಅವರು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ.

ಇಬ್ಬರು ಇನ್ನೊಬ್ಬರ ಬಾಣವನ್ನ ಕತ್ತರಿಸ್ತಾರೆ. ಆ ಕತ್ತರಿಸಿಬಿಟ್ಟು ಮೇಲೆ ಮತ್ತೊಂದಷ್ಟು ಬಾಣವನ್ನು ಹೊಡೆದಾಗ ಅನ್ಯೋನ್ಯವಾಗಿ ಒಬ್ಬರ ಬಾಣ ಇನ್ನೊಬ್ಬರ ಮೈಯಲ್ಲಿ ನಾಡ್ತಾ ಇದೆ. ಆ ಬಾಣಗಳನ್ನ ಕೀಳ್ತಾರೆ, ಹೊರಗಡೆ ಬರ್ತಾ ಇರತಕ್ಕಂಥ ರಕ್ತವನ್ನ ಅಲ್ಲೇ ಇರತಕ್ಕಂಥ ನೀರಿನಲ್ಲಿ ತೊಳೆದುಕೊಳ್ತಾರೆ. ಆನಂತರ ಕವಳವನ್ನು ಹಾಕಿಕೊಳ್ತಾರೆ, ಬಾಯಿಗೆ ತಾಂಬೂಲವನ್ನು ಹಾಕಿಕೊಂಡು ಜಗೆದು ಆ ಕ್ಷಣದಲ್ಲಿ ಮತ್ತೊಂದು ಬಾಣವನ್ನು ಬಿಡ್ತಾರೆ. ಇನ್ನೊಬ್ಬರ ಕೈಯಿಂದ ಬಾಣ ಹೊರಡೋಷ್ಟರಲ್ಲಿ ಆ ಬಾಣವನ್ನು ಕತ್ತರಿಸ್ತಾರೆ, ಬೊಬ್ಬಿ ಇಡ್ತಾರೆ. ಸುಧನ್ವನ ಬಾಣವನ್ನು ಕತ್ತರಿಸಿದಾಗ ವೃಷಕೇತು, ವೃಷಕೇತುವಿನ ಬಾಣವನ್ನು ಕತ್ತರಿಸಿದಾಗ ಸುಧನ್ವ, ಇಬ್ಬರು ಕೂಡ ಜೋರಾಗಿ ನಾದವನ್ನು ಮಾಡ್ತಾರೆ, ಸಿಟ್ಟಿನಿಂದ ಬಾಣವನ್ನು ಬಿಡ್ತಾರೆ. ಈ ರೀತಿಯಲ್ಲಿ ಎಲ್ಲರೂ ಆಶ್ಚರ್ಯಗೊಳ್ಳುವಂತೆ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಆಗ 9 ಅತ್ಯಂತ ವೇಗವಾಗಿರತಕ್ಕಂತಹ ಬಾಣಗಳಿಂದ ಸುಧನ್ವ ಕರ್ಣತನಯನಾಗಿರ್ತಕ್ಕಂಥ ವೃಷಕೇತುವನ್ನು ಘಾತಿಸಿದ್ದಾನೆ. ಅವನಿಗೆ ಮೈಯೆಲ್ಲ ಗಾಯವಾಗಿದೆ.

ಅವನು ಬಿಟ್ಟಿರತಕ್ಕಂಥ 9 ಬಾಣಗಳು ಕೂಡ ಅವನ ಮೈಯನ್ನೆಲ್ಲ ಛಿದ್ರ ವಿಚ್ಛಿದ್ರವನ್ನಾಗಿ ಮಾಡಿಬಿಟ್ಟಿದೆ. ಹೊರಗಡೆ ಬರ್ತಾ ಇರತಕ್ಕಂತಹ ಆ ಕೆಂಪಾಗಿರ್ತಕ್ಕಂತಹ ರಕ್ತದಿಂದಲೇ ಅವನ ಮೈಯೆಲ್ಲ ತೋಯಲು, ಮೈಯೆಲ್ಲ ನೆಂದೋದಾಗ ರಾಧೇಯಜಂ ಬಾಧೇಯನಾಗಲು. ಕವಿ ಅಲ್ಲೊಂದು ಯಮಕವನ್ನು ಹಾಕ್ತಾ ಇದ್ದಾನೆ. ರಾಧೇಯ, ರಾಧೆಯ ಮಗನಾಗಿರ್ತಕ್ಕಂತಹ ರಾಧೇಯಜಂ ಬಹಳ ಅಂತ ಮಾಡಿಬಿಟ್ಟ. ಯಾಕೆಂದರೆ ರಾಧೆಯ ಮಗ ಅಂತ ಮಾಡಿದ್ದಾನೆ ಅಂದರೆ ಕರ್ಣನ ಮಗನಾಗಿರ್ತಕ್ಕಂತಹ ಋಷಕೇತು ಬಾಧೆಯನ್ನು ಹೊಂದಿದಾಗ ಸಾರಥಿ ನನ್ನ ಪ್ರಭುವಿಗೆ ಯುದ್ಧವನ್ನು ಮಾಡತಕ್ಕಂತಹ ಸಾಮರ್ಥ್ಯವಿಲ್ಲ, ಬಸಬಳಿದು ಬಿಟ್ಟ ಅಂಥೇಳಿ ರಥವನ್ನು ತಿರುಗಿಸಿಬಿಟ್ಟ. ಆಗ ಅಜೇಯನಾಗಿರ್ತಕ್ಕಂತಹ ಪ್ರದ್ಯುಮ್ನ ಇದೆಲ್ಲ ನೋಡ್ತಾ ಇದ್ದ. ನೋಡ್ತಾ ನಿಂತಿದ್ದಂತಹ ಪ್ರದ್ಯುಮ್ನ ಬಂದು ನಾನು ಯುದ್ಧವನ್ನು ಮಾಡ್ತೇನೆ ಈಗ ಅಂಥೇಳಿ ಬಿಲ್ಲನ್ನು ಹಿಡಿದು ಅವನ ಮುಂದೆ ಬಂದಿದ್ದಾನೆ. ಯಾರೂ ಬೇಡ ನನಗೆ ಸಹಾಯಿಗಳು, ನನಗೆ ಸಹಾಯಕ್ಕೆ ಯಾರೂ ಬೇಡ ಅಂತ ಹೇಳಿಬಿಟ್ಟು ಅವನು ಬಂದು ಯುದ್ಧಕ್ಕೆ ನಿಂತುಕೊಂಡಿದ್ದಾನೆ.

ಸುಧನ್ವನಿಗೆ ಗೊತ್ತಾಯಿತು, ಬಂದಿರತಕ್ಕಂಥವನು ಅಚ್ಯುತನ ಸೂತ, ಕೃಷ್ಣನ ಮಗನಾಗಿರ್ತಕ್ಕಂತಹ ಪ್ರದ್ಯುಮ್ನ ಅಂತ ಗೊತ್ತಾಯಿತು. ಪ್ರದ್ಯುಮ್ನ ಮನ್ಮಥನ ಅವತಾರ, ಮನ್ಮಥನೇ ಪ್ರದ್ಯುಮ್ನಾಗಿ ಹುಟ್ಟಿರತಕ್ಕಂಥವನು. ಹಾಗಾಗಿ ಹೇಳ್ತಾ ಇದ್ದಾನೆ, ಒಂದು ಹಾಸ್ಯವನ್ನು ಮಾಡ್ತಾ ಹೇಳ್ತಾ ಇದ್ದಾನೆ, ಏನಪ್ಪ ಮನ್ಮಥ ನೀನು ಜಗತ್ತನ್ನು ಗೆಲ್ಲಬೇಕಾದ್ರೆ ಅಬಲೆಯರ ಮೂಲಕವಾಗಿ ಗೆಲ್ಲಬಹುದೇ ಹೊರತು ನೀನು ಬೇರೆ ರೀತಿಯಲ್ಲಿ ನಿನಗೆ ಸಾಮರ್ಥ್ಯವಿಲ್ಲ, ನೀನು ಕಾಮನಾಗಿ ಕಣ್ಣೋಟದಿಂದ ಜಗತ್ತನ್ನು ಗೆಲ್ಲಬಹುದು. ಇಲ್ಲಿರ್ತಕ್ಕಂಥವರು ಸಬಲರು, ಮಹಾಪರಾಕ್ರಮಿಗಳು, ಇವರ ಮುಂದೆ ನೀನು ಯಾವ ರೀತಿ ಯುದ್ಧವನ್ನು ಮಾಡ್ತೀಯಾ ಅಂತ ಹೇಳಿದಾಗ ಅವನು ಹೇಳ್ತಾ ಇದ್ದಾನೆ, ಪ್ರದ್ಯುಮ್ನಾಗಿರ್ತಕ್ಕಂಥ ನಾನು ಜಯವಧುವನ್ನು ನನ್ನ ಭುಜದಲ್ಲೇ ಇಟ್ಟುಕೊಂಡಿದ್ದೇನೆ, ನಿನಗೇಕೆ ಚಿಂತೆ ಅಂತ ಹೇಳಿ ಅವನ ಮೇಲೆ ಬಾಣವನ್ನು ಬಿಡ್ತಾ ಇದ್ದಾನೆ.

ಏನಪ್ಪ ಮನ್ಮಥ, ನಿನ್ನ ಅಸಮಸಾಯಕ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವನು ಪಂಚಬಾಣ, ಐದು ಉನ್ನತ ಗಂಧದ ಅಸಮ ಸಂಖ್ಯೆ. ಅರವಿಂದ, ಅಶೋಕ, ನೀಲೋತ್ಪಲ ಅಂತ ಹೇಳಿ ಅವನಲ್ಲಿ ಐದು ಬಾಣಗಳಿದೆ ಅಂತ ಹೇಳ್ತಾರೆ. ನೀನು ಅಸಮಸಾಯಕ ಅಂತ ಹೇಳ್ತಾರೆ, ಆದ್ರೆ ಅಸಮಸಾಯಕ ಅಂದ್ರೆ ಸಮಬಾಣವಲ್ಲದೆ ಇರೋವನು. ಅಸಮಸಾಯಕ ನೀನಾದ್ರೆ ಸಮಸಾಯಕರಾರು ಅಂತ ತಮಾಷೆ ಏನು ಮಾಡ್ತಾ ಇದ್ದಾನೆ, ಹಾಸ್ಯವನ್ನು ಮಾಡ್ತಾ ಇದ್ದಾನೆ. ಗಗನವೆಲ್ಲ ವ್ಯಾಪಿಸುವಂತೆ ಮನ್ಮಥ ಬಾಣವನ್ನ ಪ್ರಯೋಗ ಮಾಡಿದ್ದಾನೆ.

0: ಏನಪ್ಪಾ ಪ್ರದ್ಯುಮ್ನ, ನೀನೇನೋ ಪಂಚಬಾಣ ಅಂತ ಹೇಳ್ತಾ ಇದ್ರು, ಲೋಕದಲ್ಲಿ ಜನರ ಮನಸ್ಸನ್ನ ಕೆಡಿಸೋದಿಕ್ಕೆ ರವೀಂದ್ರ ಅಶೋಕ ಚೂತ ನವಮಲ್ಲಿಕಾ ನೀಲೋತ್ಪಲ ಅಂತ ಹೇಳಿ ಐದು ಹೂಬಾಣಗಳನ್ನ ಬಿಡ್ತೀಯ ಅಂತ ಹೇಳ್ತಾ ಇದ್ರು. ಪರವಾಗಿಲ್ಲ, ಯುದ್ಧದಲ್ಲೂ ಬಾಣ ಬಿಡೋದಿಕ್ಕೆ ಬರುತ್ತೆ ನಿನಗೆ ಅಂತ ಹೇಳಿ ಜರೆದು ಎಂಟು ಬಾಣದಿಂದ ಅವನ ಮೈ ಮೇಲೆ ಹೊಡೆದಿದ್ದಾನೆ. ಅವನ ಸೀಸಕ ಕವಚ ಬಾಹುರಕ್ಷೆಗಳು ಎಲ್ಲವೂ ಕೂಡ ಕಿತ್ತೋಗಿದೆ. ಜೊತೆಗೆ ಮೈ ಮರೆತು ಬಿಟ್ಟ, ಒಂದು ಕ್ಷಣ ಆ ಬಾಣಗಳನ್ನ ಹೊಡೆದಾಗ ಮೈ ಮರೆತು ಬಿಟ್ಟ. ಆಗ ಹೇಳ್ತಾ ಇದ್ದಾನೆ, ಏನೋ ಕೃಷ್ಣನ ಮಗ ಅಂತ ಹೇಳಿ ಇಷ್ಟೊತ್ತು ಕೂಡ ನಿನ್ನನ್ನು ಸೈರಿಸಿದ್ದೇನೆ.
1: ಕೃಷ್ಣ

ಏನೋ ನನ್ನ ಪ್ರಭುವಾಗಿರ್ತಕ್ಕಂತಹ ಕೃಷ್ಣ, ಕೃಷ್ಣನ ಮಗ ಅಂತ ಹೇಳಿ ಇಷ್ಟೊತ್ತು ಕೂಡ ಸೈರಿಸಿದೆ. ಆದ್ರೆ ನೀನೇ ಒಂಥರ ಬಿಸಿಯಾಗ್ಬಿಟ್ಟೆ ನನಗೆ, ಇಷ್ಟೊತ್ತು ಯುದ್ಧವನ್ನು ಮಾಡ್ತಾ ಇದೀಯ ನನ್ನಲ್ಲಿ, ಇನ್ನು ನಿನ್ನನ್ನು ಬಿಡ್ತೇನೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ವಿಧಾನ ಪರಿಷತ್ ರಾಜ್ಯಸಭಾ ಚುನಾವಣೆಗೆ ವಿಧಾನಸಭೆ ಸಚಿವಾಲಯದಿಂದ ಅಧಿಸೂಚನೆ ಪ್ರಕಟ. ಕರ್ನಾಟಕ ಕ್ವಾಂಟಂ ವಿಶೇಷ ಕಾರ್ಯಪಡೆ ರಚಿಸಿ ಸರ್ಕಾರ ಅಧಿಕೃತ ಆದೇಶ. ನವದೆಹಲಿಗೆ ಪ್ರಯಾಣ ಬೆಳೆಸಿದ ಕಾಂಗ್ರೆಸ್ ನಾಯಕರು ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನಿಂದ ಯಾವುದೇ ಕ್ರಿಕೆಟ್ ಪಂದ್ಯ ಸ್ಥಳಾಂತರಿಸಲು ಬಿಡುವುದಿಲ್ಲ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಹಾಗೂ ಹಿಮಾಚಲ ಪ್ರದೇಶ ರಸ್ತೆ ಅಪಘಾತದಲ್ಲಿ ಬೆಂಗಳೂರಿನ 7 ಮಂದಿ ಸಾವು, ಮೃತದೇಹ ರಾಜ್ಯಕ್ಕೆ ತರಲು ಸಹಕರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಮನವಿ. ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಸುವ ದ್ವೈವಾರ್ಷಿಕ ಚುನಾವಣೆ ಸಂಬಂಧ ವಿಧಾನಸಭೆ ಸಚಿವಾಲಯವು ಇಂದು ಅಧಿಸೂಚನೆ ಪ್ರಕಟಿಸಿದೆ. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಹಾಗೂ ವಿಧಾನ ಪರಿಷತ್ಗೆ ಚುನಾಯಿತರಾಗಿರುವ ಸದಸ್ಯರು ಇದೇ ತಿಂಗಳು ನಿವೃತ್ತರಾಗಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಯಲಿದ್ದು ಸಚಿವಾಲಯ ಹೇಳಿಕೆ ಬಿಡುಗಡೆ ಮಾಡಿದೆ. ರಾಜ್ಯಸಭೆ ಹಾಗೂ ಪರಿಷತ್ ಸ್ಥಾನಗಳಿಗೆ ಇದೇ 18ರಂದು ಮತದಾನ ನಡೆಯಲಿದ್ದು ಅದೇ ದಿನ ಫಲಿತಾಂಶ ಪ್ರಕಟವಾಗಲಿದೆ. ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನವಾಗಿದ್ದು ಉಮೇದುವಾರಿಕೆ ಹಿಂಪಡೆಯಲು ಜೂನ್ 11ರವರೆಗೆ ಕಾಲಾವಕಾಶ ನೀಡಲಾಗಿದೆ. ಕರ್ನಾಟಕ ವಿಧಾನ ಪರಿಷತ್ ಕಾರ್ಯದರ್ಶಿ ಎಂಕೆ ವಿಶಾಲಾಕ್ಷಿ ಚುನಾವಣಾ ಅಧಿಕಾರಿಯಾಗಿ ಹಾಗೂ ವಿಧಾನಸಭೆಯ ನಿರ್ದೇಶಕ ಬಿಎಸ್ ಮಹಾಲಿಂಗೇಶ್ ಸಹಾಯಕ ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಲಿದ್ದಾರೆ. ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಬಿಜೆಪಿ ನಾಯಕರಾದ ಈರಣ್ಣ ಕಡಾಡಿ, ಕೆ ನಾರಾಯಣ ಅವರ ರಾಜ್ಯಸಭೆಯ ಅವಧಿ ಇದೇ 25ರಂದು ಕೊನೆಗೊಳ್ಳಲಿದೆ. ರಾಜ್ಯವನ್ನು ಕ್ವಾಂಟಂ ತಂತ್ರಜ್ಞಾನ ಮತ್ತು ಕ್ವಾಂಟಂ ಆವಿಷ್ಕಾರದ ಕೇಂದ್ರವನ್ನಾಗಿಸುವ ಮಹತ್ವಾಕಾಂಕ್ಷೆಯ ಉದ್ದೇಶದಿಂದ ರಾಜ್ಯ ಸರ್ಕಾರ ಕರ್ನಾಟಕ ಕ್ವಾಂಟಂ ಟಾಸ್ಕ್ ಫೋರ್ಸ್ ರಚಿಸಿ ಅಧಿಕೃತ ಆದೇಶ ಹೊರಡಿಸಿದೆ. ಇತ್ತೀಚೆಗೆ ನಡೆದ ಕ್ವಾಂಟಂ ಇಂಡಿಯಾ ಬೆಂಗಳೂರು ಶೃಂಗಸಭೆಯಲ್ಲಿ ಅನಾವರಣಗೊಳಿಸಲಾಗಿದ್ದ ಕರ್ನಾಟಕ ಕ್ವಾಂಟಂ ರೋಡ್ಮ್ಯಾಪ್ನಲ್ಲಿನ ರೂಪರೇಷೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಈ ವಿಶೇಷ ಕಾರ್ಯಪಡೆ ಕಾರ್ಯನಿರ್ವಹಿಸಲಿದೆ. ಈ ಕುರಿತು ರಾಜ್ಯ ಸರ್ಕಾರದ ವಿದ್ಯುನ್ಮಾನ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯು ಅಧಿಕೃತ ಆದೇಶ ಪ್ರಕಟಿಸಿದೆ. ಈ ಪ್ರತಿಷ್ಠಿತ ಟಾಸ್ಕ್ ಫೋರ್ಸ್ಗೆ ಐಐಎಸ್ಸಿ ಪ್ರಾಧ್ಯಾಪಕ ಪ್ರೊಫೆಸರ್ ಅರಿಂದಮ್ ಘೋಷ್ ನೇತೃತ್ವದಲ್ಲಿ 16 ಸದಸ್ಯರ ಸಮಿತಿ ರಚಿಸಲಾಗಿದೆ. ರಾಜ್ಯ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ನಿರ್ದೇಶಕರು ಹಾಗೂ ಕೆಸ್ಟೆಪ್ಸ್ ವ್ಯವಸ್ಥಾಪಕ ನಿರ್ದೇಶಕರು ಸಮಿತಿಯ ಸದಸ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಈ ಟಾಸ್ಕ್ ಫೋರ್ಸ್ನಲ್ಲಿ ಪ್ರಮುಖ ಶೈಕ್ಷಣಿಕ ಸಂಸ್ಥೆಗಳು, ಸಂಶೋಧನಾ ಕೇಂದ್ರಗಳು, ಉದ್ಯಮದ ತಜ್ಞರು ಹಾಗೂ ಸರ್ಕಾರದ ಹಿರಿಯ ಅಧಿಕಾರಿಗಳನ್ನು ಒಳಗೊಂಡಂತೆ ಒಟ್ಟು 16 ಮಂದಿ ಸದಸ್ಯರಿದ್ದಾರೆ. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಂದು ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ಪಕ್ಷದ ವರಿಷ್ಠರೊಂದಿಗೆ ಇಂದು ಚರ್ಚೆ ನಡೆಸಲಿದ್ದಾರೆ. ಉಭಯ ನಾಯಕರೊಂದಿಗೆ ಮಾಜಿ ಸಚಿವ ಎಚ್ಸಿ ಮಹದೇವಪ್ಪ, ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ.

0: ಸದಸ್ಯರು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಮುಂಬರುವ ದಿನಗಳಲ್ಲಿ ರಾಜ್ಯದಿಂದ ಯಾವುದೇ ಪ್ರಮುಖ ಕ್ರಿಕೆಟ್ ಪಂದ್ಯಗಳನ್ನು ಬೆಂಗಳೂರಿನಿಂದ ಸ್ಥಳಾಂತರಿಸುವುದಿಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಫೈನಲ್ ಪಂದ್ಯ ಬೆಂಗಳೂರಿನಲ್ಲಿ ನಡೆಯಬೇಕಿತ್ತು, ಅದಕ್ಕೆ ಅನುಮತಿಯನ್ನು ನೀಡಲಾಗಿತ್ತು. ಆದರೆ ಗುಜರಾತ್ ರಾಜಕೀಯ ಪ್ರಭಾವದಿಂದಾಗಿ ಐಪಿಎಲ್ ಫೈನಲ್ ಪಂದ್ಯ ಅಹಮದಾಬಾದ್ಗೆ ಸ್ಥಳಾಂತರಗೊಂಡಿದೆ ಎಂದು ಆರೋಪಿಸಿದ್ದಾರೆ. ಮುಂದೆ ರಾಜ್ಯಕ್ಕೆ ಹಾಗೂ ಬೆಂಗಳೂರಿನ ಕ್ರೀಡಾಂಗಣಕ್ಕೆ ಅನ್ಯಾಯವಾಗದಂತೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆಯ ಸಚ್ ಪಾಸ್ ಬಳಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಬೆಂಗಳೂರಿನ 7 ಮಂದಿ ಸಾವನ್ನಪ್ಪಿದ್ದಾರೆ. ಘಟನೆ ಕುರಿತಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ರಜೆಯ ಹಿನ್ನೆಲೆಯಲ್ಲಿ ತೆರಳಿದ್ದ ಕುಟುಂಬಗಳು ಈ ರೀತಿ ದುರಂತ ಅಂತ್ಯ ಕಂಡಿರುವುದು ಹೃದಯ ವಿದ್ರಾವಕ ಎಂದು ಹೇಳಿದ್ದಾರೆ. ಸಂತ್ರಸ್ತರ ಮೃತ ದೇಹಗಳನ್ನು ಬೆಂಗಳೂರಿಗೆ ಕರೆತರಲು ರಾಜ್ಯ ಸರ್ಕಾರ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ರಾಜ್ಯದೆಲ್ಲೆಡೆ ಇಂದಿನಿಂದ ಶಾಲೆಗಳು ಆರಂಭವಾಗಿದ್ದು ಮಕ್ಕಳನ್ನು ಶಿಕ್ಷಕರು ಸಂಭ್ರಮದಿಂದ ಬರಮಾಡಿಕೊಂಡರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಡಿಕೆ ಶಿವಕುಮಾರ್ ಮಾತನಾಡಿ, ನೂತನ ಶೈಕ್ಷಣಿಕ ವರ್ಷಕ್ಕೆ ಕಾಲಿಡುತ್ತಿರುವ ವಿದ್ಯಾರ್ಥಿಗಳಿಗೆ ಶುಭ ಕೋರಿದ್ದಾರೆ. ಆತ್ಮವಿಶ್ವಾಸ ಕಳೆದುಕೊಳ್ಳದಂತೆ ಮಕ್ಕಳಿಗೆ ಕಿವಿಮಾತು ಹೇಳಿದ್ದಾರೆ. ಹಾಸನದ ದಾಸರಕೊಪ್ಪಲು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂದು ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದ 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ನಡೆಯಿತು. ಬೇಸಿಗೆ ರಜೆ ಕಳೆದು ಮತ್ತೆ ತರಗತಿಗಳಿಗೆ ಹಾಜರಾದ ವಿದ್ಯಾರ್ಥಿಗಳಿಗೆ ಶಾಸಕ ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಸೇರಿದಂತೆ ಹಲವು ಗಣ್ಯರು ಮಕ್ಕಳಿಗೆ ಸಿಹಿ ವಿತರಿಸಿ ಗುಲಾಬಿ ಹೂ ನೀಡುವ ಮೂಲಕ ಪ್ರೀತಿಯಿಂದ ಸ್ವಾಗತಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 2026-27 ಸಾಲಿನ ಶೈಕ್ಷಣಿಕ ವರ್ಷದ ಶಾಲೆಗಳು ಆರಂಭವಾಗಿದ್ದು ಕೆಲವು ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ಹೂ ಮತ್ತು ಸಿಹಿ ತಿಂಡಿ ನೀಡಿ ಸ್ವಾಗತಿಸಲಾಯಿತು. ದೊಡ್ಡಬಳ್ಳಾಪುರದ ಪಾಲನ ಹೋಗಿಹಳ್ಳಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ನಡೆದ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮಲ್ಲಪ್ಪ ಕೆ ಯರಗೋಳ ಮಾತನಾಡಿ, ಉತ್ತಮ ಕಲಿಕೆ ಮತ್ತು ಉಜ್ವಲ ಭವಿಷ್ಯದ ಧ್ಯೇಯದೊಂದಿಗೆ ಶಾಲೆಗಳು ಆರಂಭವಾಗುತ್ತಿವೆ ಎಂದು ತಿಳಿಸಿದ್ದಾರೆ. ಚಾಮರಾಜನಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಿಲ್ಲಾಡಳಿತದ ವತಿಯಿಂದ ವಿದ್ಯಾರ್ಥಿಗಳನ್ನು ಟಾಂಗಾ ಮೂಲಕ ಕರೆತರಲಾಯಿತು. ಜಿಲ್ಲಾಧಿಕಾರಿ ಶ್ರೀರೂಪ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಮೋನಾರೋತ್ ಹೂಮಳೆ ಮೂಲಕ ವಿದ್ಯಾರ್ಥಿಗಳನ್ನು ಬರಮಾಡಿಕೊಂಡರು. ಚಾಮರಾಜನಗರ ಗುಂಡ್ಲುಪೇಟೆ ತಾಲೂಕಿನ ಕುಂದಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು. ಮಂಗಳವಾದ್ಯಗಳ ಜೊತೆ ಎತ್ತಿನ ಬಂಡಿಗಳಲ್ಲಿ ವಿದ್ಯಾರ್ಥಿಗಳನ್ನು ಮೆರವಣಿಗೆ ಮೂಲಕ ಶಾಲೆಗೆ ಕರೆತರಲಾಯಿತು. ಬಹುಕೋಟಿ ಬಿಟ್ಕಾಯಿನ್ ಹಗರಣ ಮತ್ತು ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ಎನ್ಎ ಹ್ಯಾರಿಸ್ ಪುತ್ರ ಯುವ ಕಾಂಗ್ರೆಸ್ ನಾಯಕ ಮೊಹಮ್ಮದ್ ನಲಪಾಡ್ಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಇಂದು ಎರಡನೇ ಸಮನ್ಸ್ ಜಾರಿ ಮಾಡಿದ್ದಾರೆ. ರಾಜಕೀಯ ಬದ್ಧತೆಗಳನ್ನು ಉಲ್ಲೇಖಿಸಿ ಮೊದಲ ಸುತ್ತಿನ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಇಂದು ವಿಚಾರಣೆಗೆ ಹಾಜರಾಗುವಂತೆ ಇಡಿ ಅಧಿಕಾರಿಗಳು ಸೂಚಿಸಿದ್ದಾರೆ. ಈಗಾಗಲೇ ಶ್ರೀಕಿಯನ್ನು ವಶಕ್ಕೆ ಪಡೆದು ಇಡಿ ವಿಚಾರಣೆಗೆ ಒಳಪಡಿಸಿದ್ದು, ಈ ಸಮಯದಲ್ಲಿ ತನಿಖಾಧಿಕಾರಿಗಳು ನಲಪಾಡ್ ಮತ್ತು ಶ್ರೀಕಿ ಜೊತೆಗಿನ ವ್ಯವಹಾರದ ಬಗ್ಗೆ ಮಾಹಿತಿ ಸಂಗ್ರಹಿಸಿದೆ ಎಂದು ಐಎಎನ್ಎಸ್ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಮತ್ತು ಇತರೆಡೆ ಬಳಸುವ 19 kg ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನು ದೇಶದ ವಿವಿಧ ನಗರಗಳಲ್ಲಿ 42 rupees ಗಳಿಂದ 53 rupees 50 paisa ಗಳಿಗೆ ಏರಿಕೆ ಮಾಡಲಾಗಿದೆ. ಆದರೆ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ನಿನ್ನೆ ನಡೆದ ಐಪಿಎಲ್ 2026 ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಗೆಲುವು ಸಾಧಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ ಎರಡನೇ ಬಾರಿಗೆ ಟ್ರೋಫಿ ತನ್ನದಾಗಿಸಿಕೊಂಡಿದೆ.

0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್, ರಾಜ್ಯಸಭಾ ಚುನಾವಣೆಗೆ ವಿಧಾನಸಭೆ ಸಚಿವಾಲಯದಿಂದ ಅಧಿಸೂಚನೆ ಪ್ರಕಟ. ಕರ್ನಾಟಕ ಕ್ವಾಂಟಮ್ ವಿಶೇಷ ಕಾರ್ಯಪಡೆ ರಚಿಸಿ ಸರ್ಕಾರ ಅಧಿಕೃತ ಆದೇಶ. ನವದೆಹಲಿಗೆ ಪ್ರಯಾಣ ಬೆಳೆಸಿದ ಕಾಂಗ್ರೆಸ್ ನಾಯಕರು, ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನಿಂದ ಯಾವುದೇ ಕ್ರಿಕೆಟ್ ಪಂದ್ಯ ಸ್ಥಳಾಂತರಿಸಲು ಬಿಡುವುದಿಲ್ಲ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಹಾಗೂ ಹಿಮಾಚಲ ಪ್ರದೇಶ ರಸ್ತೆ ಅಪಘಾತದಲ್ಲಿ ಬೆಂಗಳೂರಿನ 7 ಮಂದಿ ಸಾವು, ಮೃತದೇಹ ರಾಜ್ಯಕ್ಕೆ ತರಲು ಸಹಕರಿಸುವಂತೆ ಸರ್ಕಾರಕ್ಕೆ ಬಿಜೆಪಿ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಎಸ್ ರಾಧಾಪ್ರತಿ.
1: ನಮಸ್ತೆ ಬಚ್ಚೋ.
2: ನಮಸ್ತೆ ಟೀಚರ್.
1: ನಮಸ್ತೆ ಟೀಚರ್, ಆಜ್ ಹಮ್ ಕ್ಯಾ ಪಡ್ನೆ ವಾಲೆ ಹೈ?
3: ಪಡಾಯಿ ತೋ ಹೋಗಾ ಹಿ, ಪೆಹಲೆ ಬತಾವೋ ಕಿ ತುಮ್ ರೋಜ್ ಕ್ಯೂಂ ದೇರ್ ಸೆ ಆತಿ ಹೋ?
2: ಘರ್ ಮೇ ಕಾಮ ರಹತಾ ಹೈ ಟೀಚರ್, ಮೇರಿ ಮಾ ಬಿಮಾರ್ ಹೈ.
3: ಮದದ್ ಕರ್ನಾ ಅಚ್ಚಿ ಬಾತ್ ಹೈ, ಪರ್ ಸಮಯ ಕಾ ಪಾಲನ್ ಕರ್ನಾ ಭಿ ಸೀಖೋ.
2: ಜಿ ಅಚ್ಚಾ ಟೀಚರ್, ಆಯಿಂದಾ ಖಯಾಲ್ ರಖೂಂಗಿ.
3: ಅಚ್ಚಾ, ಮಾ ಕೋ ಕ್ಯಾ ಹುವಾ ಹೈ?
1: ಉಸ್ಕಿ ಮಾ ಬಹುತ್ ಕಾಸ್ತಿ ರಹತಿ ಹೈ ಟೀಚರ್,
2: ಕಭಿ ಕಭಿ ಉಸ್ಕೋ ಸಾಂಸ್ ಲೇನಾ ಭಿ ಮುಷ್ಕಿಲ್ ಹೋ ಜಾತಿ ಹೈ.
1: ಛಾತಿ ಮೇ ಭಾರಿಪನ್ ಮಹಸೂಸ್ ಕರ್ತಿ ಹೈ.
2: ಬಹುತ್ ಬೇಚೇನ್ ರಹತಿ ಹೈ.
1: ತುಮ್ಹಾರಿ ಮಾ ಬಹುತ್ ಘಬರಾತಿ ಹೈ ನಾ?
2: ಚಾರ್ ದಿನ್ ಸೆ ಬುಕಾರ್ ಹೋ ಗಯಾ.
1: ಪಿಛ್ಲಿ ಮಹೀನೆ ಭಿ ಬುಕಾರ್ ಹೋ ಗಯಾ ಥಾ ನಾ?
2: ಹರ್ ಮಹೀನೆ ಮೇ 15 ದಿನ್ ಮೇ ಬುಕಾರ್.
3: ಕಹೀ ಮಲೇರಿಯಾ ತೋ ನಹೀ? ಅಸ್ಪತಾಲ್ ಗಯೆ ತೇ ಕ್ಯಾ?
1: ಪರ್ಸೋ ಗಯೆ ಥೇ ಟೀಚರ್.
2: ವೈರಲ್ ಫೀವರ್ ಬತಾಯಾ ಗಯಾ ಟೀಚರ್, ಶುಕ್ರ ಹೈ ಭಗವಾನ್ ಕಾ.
3: ಸಚ್ ಮೇ ಸೆಹತ್ ಹೀ ಸಬ್ಸೆ ಬಡಾ ಧನ್ ಹೈ.
1: ಟೀಚರ್, ಮೇರಿ ಪಡೋಸಿನ್ ವಾಲಿ ಆಂಟಿ ಭಿ ಬಿಮಾರ್ ಥೀ.
3: ಉನ್ಹೇ ಕ್ಯಾ ಹುವಾ?
1: ಇಸ್ನೆ ಅಪ್ನಿ ಮಾ ಕೇ ಬಾರೇ ಮೇ ಜೋ ಜೋ ಬತಾಯಾ ವೋ ಸಾರೇ ಲಕ್ಷಣ ಆಂಟಿ ಮೇ ಭಿ ಥೀ.
3: ಡಾಕ್ಟರ್ ನೇ ಕ್ಯಾ ಬತಾಯಾ?
2: ಮಲೇರಿಯಾ ಹುವಾ ಕ್ಯಾ?
1: ನಹೀ, ಉನ್ಕೋ ದಮಾ ಯಾನಿ ಕಿ ಆಸ್ತಮಾ ಹೋ ಗಯಾ.
3: ಅಫ್ಸೋಸ್ ಕಿ ಬಾತ್ ಹೈ, ಲಗ್ಭಗ್ ಸಾರೇ ರೋಗೋ ಕೆ ಲಕ್ಷಣ ವಹಿ ಹೋತೇ ಹೈ. ಉಸೆ ಕೋಜ್ ನಿಕಾಲ್ನೇ ಕೆ ಲಿಯೆ ವಕ್ತ ಲಗ್ತಾ ಹೈ.
1: ಹಾಂ ಟೀಚರ್, ಆಂಟಿ ಕೋ ಕಫ್ ಭಿ ಜ್ಯಾದಾ ಹೈ.
3: ಶಾಯದ್ ಬಹುತ್ ದುರ್ಬಲತಾ ಭಿ ಮಹಸೂಸ್ ಕರ್ತಿ ಹೋಗಿ. ತುಮ್ ಉಸ್ಕಿ ಮದದ್ ತೋ ಕರ್ತಿ ಹೋ ನಾ?
1: ಹಾಂ ಜಿ ಟೀಚರ್.
3: ಕೈ ದಿನ ಪೆಹಲೆ ಯಹಾಂ ಕಿ ಆಂಗನವಾಡಿ ಮೇ ಏಕ್ ಆರೋಗ್ಯ ಶಿಬಿರ ಲಗಿ ಹುಯಿ ಥೀ. ಉಸ್ ಸಮಯ ದಮಾ ಕೆ ಬಾರೇ ಮೇ ಡಾಕ್ಟರ್ಸ್ ಬತಾ ರಹೇ ಥೇ.
2: ಹೌದು ಟೀಚರ್, ತುಂಬಾ ಜನ ಇದ್ರು.
3: ನೀನು ಹೋಗಿದ್ಯಾ?
2: ಇಲ್ಲ ಟೀಚರ್.
1: ನಾನು ಹೋಗಿಲ್ಲ ಟೀಚರ್.
3: ಆದರೆ ನಾನು ಅಲ್ಲಿಗೆ ಹೋಗಿದ್ದೆ. ದಮಾ ಕೆ ಬಾರೇ ಮೇ ಕಾಫಿ ಕುಚ್ ಜಾನ್ಕಾರಿ ಮಿಲಿ. ದಮಾ ಕೆ ಕಾರಣ, ಲಕ್ಷಣ, ಯೌಗಿಕ್ ಚಿಕಿತ್ಸಾ, ಪ್ರಾಕೃತಿಕ್ ಚಿಕಿತ್ಸಾ, ಚಿಕಿತ್ಸಾ ಮೇ ಸಾವಧಾನಿಯಾ, ಐಸೆ ಬಹುತ್ ಸಾರೇ ವಿಷಯ ಕೆ ಬಾರೇ ಮೇ ಬತಾ ರಹೇ ಥೇ.
2: ದಮಾ ಕೈಸಿ ಬಿಮಾರಿ ಹೈ ಟೀಚರ್?
3: ಬತಾತಿ ಹೂಂ. ಡಾಕ್ಟರ್ಸ್ ಕಹ ರಹೇ ಥೇ ಕಿ ದಮಾ ಮನೋದೈಹಿಕ ರೋಗ ಮಾನಾ ಜಾತಾ ಹೈ. ಪ್ರದೂಷಣ ಏಕ್ ತರಫ್ ಔರ್ ಮನ್ ಪರ್ ದಬಾವ್ ಏಕ್ ತರಫ್, ದೋನೋ ಮಿಲ್ಕರ್ ದಮಾ ಬನ್ಕರ್ ಲೋಗೋ ಕೋ ಸತಾತೆ ಹೈ.
1: ಹಮಾರೆ ಗಲಿ ಮೇ ರಹತೆ ಥೇ ನಾ ದಾದಾಜಿ, ವೋ ದಮಾ ಸೇ ಲಡ್ ಲಡ್ ಕರ್ ಮರ್ ಗಯೆ
2: ಬಿಚಾರೆ.
3: ಉಸ್ ಶಿಬಿರ್ ಮೇ ಬತಾಯಾ ಗಯಾ ಕಿ ಪೆಹಲೆ ಕೇವಲ ಪ್ರೌಢ ಆಯು ಕೇ ಪುರುಷ ಹೀ ದಮಾ ಸೇ ಪೀಡಿತ ಹುವಾ ಕರ್ತೇ ಥೇ, ಪರ್ ಆಜಕಲ್ ಹರ್ ಉಮ್ರ ಕೇ ಲೋಗ್ ದಮಾ ಕಿ ಶಿಕಾರ್ ಹೋ ರಹೇ ಹೈ.
1: ವೋ ಕ್ಯೋ ಟೀಚರ್?
3: ಯೋಗ ಏವಂ ಪ್ರಾಕೃತಿಕ ಚಿಕಿತ್ಸಾ ಕೇ ಅನುಸಾರ ಪೇಟ್ ಕಿ ಖರಾಬಿ ಹೀ ದಮಾ ಕಾ ಕಾರಣ ಹೈ.
2: ಅಚ್ಚಾ.
3: ಜಬ್ ಭೋಜನ್ ಅಚ್ಚಿ ತರಹ ಪಾಚನ್ ನಹೀ ಹೋತಿ ಹೈ, ವೋ ಪಕ್ವಾಶ್ಯ ಕೇ ರಸ್ ಕೋ ದೂಷಿತ ಕರ್ ದೇತಿ ಹೈ, ಫಿರ್ ಶ್ವಾಸನ್ ಪ್ರಣಾಲಿ ಮೇ ಬಾಧಾ ಡಾಲ್ತಿ ಹೈ.
2: ಅಂದ್ರೆ ಏನು ಟೀಚರ್?
3: ಆಹಾರವು ಜೀರ್ಣವಾಗದೇ ಇರುವಾಗ ನಮ್ಮ ಹೊಟ್ಟೆಯಲ್ಲಿ ಉಂಟಾಗುವ ಜೀರ್ಣ ರಸಗಳು ಮಾಲಿನ್ಯಗೊಳ್ಳುತ್ತವೆ. ನಂತರ ಅದು ನಮ್ಮ ಶ್ವಾಸಕೋಶಕ್ಕೆ ಅಡಚಣೆ ಉಂಟು ಮಾಡುತ್ತದೆ.
1: ತಬ್ ದಮಾ ಹೋಗಿನ ಟೀಚರ್?
3: ಜೀ ಹಾಂ, ಜಬ್ ಸಾಂಸ್ ಲೇನಾ ಮುಷ್ಕಿಲ್ ಪಡ್ ಜಾಯೆ ಉಸೆ ದಮಾ ಕಹತೆ ಹೈ.
2: ಫಿರ್ ಬುಕಾರ್ ಕ್ಯೂ ಆತಿ ಹೈ ಟೀಚರ್?
3: ಜಬ್ ಪೇಟ್ ಖರಾಬ್ ಹೈ ಔರ್ ಸಾಂಸ್ ಲೇನಾ ಮುಷ್ಕಿಲ್ ಪಡ್ ಜಾಯೆ, ತಬ್ ಹಮಾರಾ ಬದನ್ ದುರ್ಬಲ್ ಬನ್ ಜಾತಾ ಹೈ. ಇಮ್ಯುನಿಟಿ ಯಾನಿ ಕಿ ರೋಗ ನಿರೋಧಕ ಶಕ್ತಿ ಕಮ್ ಹೋ ಜಾತಿ ಹೈ, ಇಸ್ಲಿಯೆ ಬುಕಾರ್ ಹೋ ಜಾತಿ ಹೈ.
1: ಹರ್ ಬಿಮಾರಿ ಕೇ ಲಿಯೆ ಬುಕಾರ್ ಆತಿ ಹೈ ನಾ ಟೀಚರ್?
3: ಹಾಂ, ಲಗ್ಭಗ್ ಹರ್ ಬಿಮಾರಿ ಕೇ ಲಿಯೆ, ಇಸ್ಲಿಯೆ ಡಾಕ್ಟರ್ಸ್ ಜಾಂಚ್ ಕರ್ಕೆ ರೋಗ ಕಾ ಪತಾ ಲಗಾತೆ ಹೈ.
2: ಬುಕಾರ್ ಸೇ ಮುಜೆ ಡರ್ ಹೈ.
3: ಪರ್ ದಮಾ ಹೋನೇ ಕೇ ಲಿಯೆ ಕೈ ಕಾರಣ ಹೋ ಸಕ್ತೇ ಹೈ.
1: ವೋ ಕೌನ್ ಸೇ ಹೈ ಟೀಚರ್?
3: ಮಾತಾ ಪಿತಾ ಕೋ ದಮಾ ಹೋನೇ ಪರ್ ಬಚ್ಚೋ ಕೋ ಭಿ ದಮಾ ಹೋನೇ ಕಿ ಸಂಭಾವನಾ ಹೈ.
2: ಬಾಪ್ ರೇ, ಮೇ ಬಚ್ ಗಯಿ.
3: ಕೈ ಬಾರ್ ವಾತಾವರಣ ಕಾ ಪ್ರಭಾವ, ಪ್ರದೂಷಣ, ಕಿನ್ನಿ ಚೀಜೋ ಸೇ ಅಲರ್ಜಿ ಯಾ ಕೋಯಿ ಔರ್ ರೋಗ ಕೇ ಕಾರಣ ಭಿ ದಮಾ ಹೋ ಸಕ್ತಿ ಹೈ.
1: ಸಿಟಿನಲ್ಲಿ ಇರುವವರಿಗೆ ಆಸ್ತಮಾ ಬೇಗ ಆಗತ್ತೆ.
3: ಜ್ಯಾದಾತರ್ ಚಿಂತಾ, ದುಃಖ, ಮಾನಸಿಕ ತನಾವ್ ತಥಾ ಕೈ ಔಷಧಿಯೋ ಕೇ ದುಷ್ಪ್ರಭಾವ ಸೇ ಭಿ ದಮಾ ಹೋ ಸಕ್ತಿ ಹೈ.
2: ಫಿರ್ ಇಸ್ಕಾ ಇಲಾಜ್ ಕ್ಯಾ ಹೈ ಟೀಚರ್?
3: योग और प्राणायाम करने से दमा को नियंत्रण कर सकते हैं।
1: बस
3: ಯೋಗ ಹಾಗೂ ಪ್ರಾಣಾಯಾಮಗಳು ಮಾಡುವಾಗ ನಮ್ಮ ದೇಹವು ಹಾಗೂ ಮನಸ್ಸು ಶಾಂತಗೊಂಡು ಈ ರೋಗವನ್ನು ಹೊರಗೆ ದೂಡುತ್ತವೆ.
2: ಯೋಗ ಔರ್ ಪ್ರಾಣಾಯಾಮ ಹರ್ ರೋಗ ಕೆ ಲಿಯೆ ಇಲಾಜ್ ಹೈ ನಾ ಟೀಚರ್?
3: ಬಿಲ್ಕುಲ್, ಇಸ್ ಕ್ರಿಯಾ ಕೆ ಲಿಯೆ ಅಗರ್ ಹಮ್ ರೋಜ್ 20 ಮಿನಟ್ ಖರ್ಚಾ ಕರೆ ತೋ ಜಿಂದಗಿ ಭರ್ ಕಿ ಸೆಹತ್ ಪಾ ಸಕ್ತೆ ಹೈ.
1: ಅಚ್ಛಾ, ಮೈ ಸೀಖೂಂಗಿ.
2: ಮೈ ಭಿ ಸೀಖ್ ಕರ್ ಅಭ್ಯಾಸ ಕರೂಂಗಿ.
3: ಶಬಾಶ್. कहा जाता है कि सूर्य नमस्कार भी दमा को भगा सकता है.
1: सूर्य नमस्कार क्या है टीचर?
3: वो एक वैदिक क्रिया है जो व्यायाम भी है. उसे रोज निश्चित रूप में करने से हमारा तन मन और आत्मा विकसित हो जाएगा.
2: रोग दूर रहेगा ना टीचर?
1: हम बिल्कुल स्वस्थ बन जाएंगे.
3: अगली बार जब आपके घर के आसपास कोई शिविर हो तो आप वहां जाकर जरूर सीखिए.
2: जी टीचर.
1: जी टीचर.
3: योग और प्राणायाम के अलावा कई प्राकृतिक चिकित्सा भी दमा से राहत दिला सकती है.
2: वो कौन से है टीचर?
3: भाप स्नान, गर्म पाद स्नान तथा छाती की लपेट से राहत मिल सकती है.
1: समझ में नहीं आया टीचर.
2: स्टीम बात ना टीचर?
3: हाँ, भाप स्नान से पूरे बदन से पसीना निकलकर हमारे त्वचा और बदन को स्वच्छ बना देगा. इससे सांस लेने में दिक्कत नहीं होगी.
2: पर घर में भाप स्नान कैसे करें टीचर?
3: सही बात है, कई आयुर्वेद केंद्र और स्पास में भाप स्नान करने की सौलभ्य मिलती है.
1: पर भाप स्नान के लिए पैसे लगेंगे ना टीचर?
3: सच्ची बात है, हर कोई चाहने से भाप स्नान नहीं ले सकता है, पर घर में गर्म पाद स्नान जरूर कर सकता है.
2: उसे कैसे करते हैं टीचर?
3: एक बाल्टी भर गर्म पानी में एक कटोरी नमक और दो बूंद नीलगिरी तेल डाल के अपने पांव को उसमें रखना चाहिए. दौरे की स्थिति में गर्म पाद स्नान लेने से तत्काल लाभ हो सकता है.
1: मैं अपनी पड़ोसी नांटी को बताऊंगी.
2: उन्हें सूर्य नमस्कार भी सीखकर करने को बोलो.
3: योग और प्राणायाम के बारे में जरूर बताना.
1: जी टीचर.
2: अच्छा टीचर, छाती की लपेट क्या होती है?
3: बताती हूँ. गर्म पाद स्नान के लिए पानी की तैयारी करते हैं ना, ठीक उसी तरह थोड़ा ज्यादा गर्म पानी में नमक और दो बूंद नीलगिरी तेल डालकर एक तवलिया को उसमें डुबोकर गीला करके छाती पर लपेटने से तुरंत राहत मिलेगी. पर याद रखना, जैसे तवलिया से गर्मी कम होने लगे

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
2: ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ, ಪ್ರಸ್ತುತಿ ಬಿಕೆ ಸುಮತಿ. ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ ಈ ಸಂಜೆ 6:30. ಕೃಷಿ ರಂಗ ಕಾರ್ಯಕ್ರಮ 6:51. ರಾಜ್ಯದಲ್ಲಿ
3: ಸಾಮಾನ್ಯವಾಗಿ ಸಾರ್ವಜನಿಕ ಆಸ್ತಿಗೆ ಏನೋ ಒಂದು ಹಾನಿಯಾದಾಗ, ಧಕ್ಕೆ ಆದಾಗ ಪರಿಹಾರ ಯಾರು ಕೊಡಬೇಕು ಅಂತನೋದು ಬರುತ್ತೆ. ಯಾರು ಹಾನಿ ಮಾಡ್ತಾರೆ ಅವ್ರು ಕೊಡಬೇಕು, ಅಥವಾ ಏನು ಜವಾಬ್ದಾರಿ ಇದೆ ನಮ್ಮ ನಾಗರಿಕರಿಗೆ?
4: ಇದು ಬಹಳ ಮುಖ್ಯ ಪ್ರಶ್ನೆ ಸರ್. ವಿಶೇಷವಾಗಿ ಗಲಭೆಗಳು, ಪ್ರತಿಭಟನೆಗಳು ಅಥವಾ ಅಪಘಾತಗಳ ಸಂದರ್ಭಗಳಲ್ಲಿ ಮೊದಲು ನಾವು ಏನ್ ತಿಳ್ಕೋಬೇಕು, ಸಾರ್ವಜನಿಕ ಆಸ್ತಿ ಅಂದ್ರೇನು? ಇಲ್ಲಿ ಸರ್ಕಾರಕ್ಕೆ ಸೇರಿದ ಆಸ್ತಿ ಯಾವ್ದ್ಯಾವ್ದು? ಬಸ್ಗಳಾಗಿರ್ಬೋದು, ಸರ್ಕಾರಿ ಕಟ್ಟಡಗಳಾಗಿರ್ಬೋದು, ರಸ್ತೆ, ಸೇತುವೆ, ವಿದ್ಯುತ್ ಕಂಬಗಳು, ಸಾರ್ವಜನಿಕ ಸೌಲಭ್ಯಗಳು. ಅಂದರೆ ಇದೆಲ್ಲವೂ ಸರ್ಕಾರದ ಆಸ್ತಿ ಮಾತ್ರ ಅಲ್ಲ, ಇದು ನಮ್ಮೆಲ್ಲರ ಆಸ್ತಿ. ಸೊ ಇದನ್ನ ಕಾಪಾಡೋದು ನಮ್ಮ ಕರ್ತವ್ಯನೂ ಆಗಿರುತ್ತೆ. ಅದರಲ್ಲಿ ಸಾರ್ವಜನಿಕ ಆಸ್ತಿ ಹಾನಿ ಮಾಡಿದರೆ ಮುಖ್ಯವಾಗಿ ಅನ್ವಯಿಸುವ ಕಾಯ್ದೆ ಅಂದ್ರೆ ಪ್ರಿವೆನ್ಷನ್ ಆಫ್ ಡ್ಯಾಮೇಜ್ ಟು ಪಬ್ಲಿಕ್ ಪ್ರಾಪರ್ಟಿ ಕಾಯ್ದೆ. ಸೊ ಇಲ್ಲಿ ಕಾಯ್ದೆಯ ಪ್ರಕಾರ ಯಾರಾದರೂ ಉದ್ದೇಶಪೂರ್ವಕವಾಗಿ ಅಥವಾ ನಿರ್ಲಕ್ಷ್ಯದಿಂದ ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡಿದರೆ ಅವರಿಗೆ ಶಿಕ್ಷೆಯ ಜೊತೆಗೆ ಪರಿಹಾರವೂ ಕೂಡ ವಿಧಿಸಬಹುದು.
3: ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪರಿಹಾರ ವಿಷಯವಾಗಿನೇ ಮಾತಾಡ್ತಾ ಇದ್ದೀವಿ. ಹಿಂದಿನ ಕಾರ್ಯಕ್ರಮಗಳಲ್ಲಿ ನಾವು ಇದು ಹೇಗೆ ಅಪರಾಧ ಆಗತ್ತಂತ ಮಾತಾಡ್ತಾ ಇದ್ವಿ. ಯಾರು ಪರಿಹಾರವನ್ನು ಕೊಡಬೇಕು, ಯಾರು ಬಾಧ್ಯರು, ಬಾಧ್ಯಸ್ಥರು?
4: ಹೌದು ಸರ್, ಇದಕ್ಕೆ ಹೊಣೆಗಾರರು ಯಾರು? ಸರಳ ಉತ್ತರ, ಹಾನಿ ಮಾಡಿದವರಿಗೆ ಪರಿಹಾರ ಕೊಡಲೇಬೇಕು. ಇಲ್ಲಿ ಒಂದು ಮುಖ್ಯ ಅಂಶ ಏನಂದ್ರೆ, ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಗುಂಪು ಸೇರಿ ಹಾನಿ ಮಾಡಿದ್ದರೆ ಅಥವಾ ಎಲ್ಲರೂ ಒಟ್ಟಿಗೆ ಹೊಣೆಗಾರರು ಅಂತ ನಾವು ಹೇಳ್ತೀವಿ. ಇದನ್ನು ಕಲೆಕ್ಟಿವ್ ಲೈಬಿಲಿಟಿ ಎಂದು ಕರೆಯುತ್ತೇವೆ. ಸೊ ಇಲ್ಲಿ ಏನಾಗುತ್ತೆ, ಪ್ರತಿಭಟನೆಯಲ್ಲಿ ಒಂದು 50 ಜನ ಸೇರಿದ್ರು, ಇದ್ರಲ್ಲಿ 10 ಜನ ಮಾತ್ರ ಬಸ್ ಹೊಡೆದ್ರು. ಆದ್ರೆ ಗುಂಪಲ್ಲಿ ಎಲ್ಲರನ್ನೂ ಏನು ಪೊಲೀಸ್ ಅವರು ಅರೆಸ್ಟ್ ಮಾಡಿ ಅವ್ರಿಗೆ ಎಲ್ಲರಿಗೂ ಒಟ್ಟು ಗುಂಪುಗಾರಿಕೆ ಸೇರಿದ್ರು ಅಂತ ಹೇಳಿ ಅವ್ರಿಗೆ ಹೊಣೆಗಾರಿಕೆ ಹಾಕಿ ಅವ್ರ ಎಲ್ಲರ ಹತ್ರದಿಂದನೂ ಅಮೌಂಟ್ನ, ಐ ಮೀನ್ ಕಾಂಪೆನ್ಸೇಷನ್ ನ ಕಲೆಕ್ಟ್ ಮಾಡ್ಕೋತಾರೆ.
3: ನ್ಯಾಯಾಲಯ ಯಾವ ರೀತಿ ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಳ್ತಾರೆ ಮತ್ತೆ ಯಾವ ರೀತಿ ತನಿಖೆ ಮಾಡಿ ಒಂದು ಒಂದು ಅಂತಿಮ ಹಂತಕ್ಕೆ ಬರ್ತಾರೆ, ಅದ್ರ ಬಗ್ಗೆ ಹೇಳಿ.
4: ಹಾ ಸರ್, ಈಗ ನಾವು ನಮ್ ನೋಡಬಹುದು, ನಮ್ಮ ಸರ್ವೋಚ್ಚ ನ್ಯಾಯಾಲಯ ಒಂದು ಕೇಸ್ ನಲ್ಲಿ ಇನ್ರೇ ಡಿಸ್ಟ್ರಕ್ಷನ್ ಆಫ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಪ್ರಾಪರ್ಟೀಸ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರಪ್ರದೇಶ್ ಪ್ರಕರಣದಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಗಲಭೆ ವೇಳೆ ಹಾನಿಯಾದರೆ ಸರ್ಕಾರದ ತನಿಖೆ ಮಾಡಿ ಆಮೇಲೆ ಹೊಣೆಗಾರಿಕೆಯಿಂದ ಪರಿಹಾರವನ್ನು ವಸೂಲಿ ಮಾಡಬೇಕು ಅಂತ ಹೇಳ್ತಾರೆ. ಕೆಲವೊಮ್ಮೆ ಏನಾಗ್ಬಹುದು ಅಂದ್ರೆ, ಪ್ರಾಪರ್ಟಿನ ಅಟ್ಯಾಚ್ ಮಾಡಬಹುದು. ಈಗ ಯಾವ ವ್ಯಕ್ತಿ, ಯಾವ ಗುಂಪು ಆ ಹಾನಿ ಮಾಡೋದಕ್ಕೆ ಪ್ರೇರೇಪಿಸಿದ್ರು ಅಥವಾ ಗುಂಪಲ್ಲಿ ಇದ್ರು, ಅವ್ರ ಪ್ರಾಪರ್ಟಿನ ಅಟ್ಯಾಚ್ ಮಾಡಿ ನಾವು ಹಣನ ವಸೂಲಿ ಮಾಡಬಹುದು. ಅಷ್ಟೇ ಅಲ್ಲದೆ ಕಾಂಪನ್ಸೇಷನ್ ರಿಕವರ್ ಮಾಡೋದಕ್ಕೆ ಯಾವ ಯಾವ ಬೇರೆ ಸಿವಿಲ್ ಪ್ರೊಸೀಡಿಂಗ್ಸ್ ಇದೆ ಆ ಸಿವಿಲ್ ಪ್ರೊಸೀಡಿಂಗ್ಸ್ ಕೂಡ ಮಾಡಬಹುದು.
3: ಸರ್ಕಾರಗಳು, ಸಂಸ್ಥೆಗಳು ಏನೇ ಆಗಲಿ ಆ ಬಗ್ಗೆ ಜಾಗೃತಿಯನ್ನು ವಹಿಸ್ತವೆ. ಮತ್ತೆ ನಾವು ಈ ನ್ಯಾಯವಾಣಿ ಸರಣಿನಲ್ಲಿ ಹಿಂದೆ ಏನೇ ಒಂದು ನಷ್ಟ ಆದಾಗ ಇನ್ಸೂರೆನ್ಸ್ ಅದನ್ನು ಕೂಡ ಕ್ಲೇಮ್ ಮಾಡ್ತಾರೆ. ಆ ಕಂಪನಿಗಳು ಕೂಡ ಬಹುಶಃ ಪರಿಹಾರ ಕೊಡುವಲ್ಲಿ ಬಾಧ್ಯಸ್ಥರಾಗಿರ್ತವೆ ಅಂತ ನಾವು ಮಾತಾಡ್ಕೋಬಹುದು.
4: ಒಟ್ಟಾರೆ ಏನ್ ಹೇಳ್ಬೇಕಂದ್ರೆ, ನಾವು ಸಾರ್ವಜನಿಕ ಆಸ್ತಿ ಅಂದ್ರೆ ಸರ್ಕಾರದ್ದಲ್ಲ, ಅದು ನಮ್ಮೆಲ್ಲರದ್ದಾಗಿದೆ. ಅದನ್ನು ಹಾನಿ ಮಾಡುವುದು ನಮ್ಮದೇ ಸಂಪತ್ತನ್ನು ನಾಶ ಮಾಡುವಂತದ್ದಾಗಿ ಕಾನೂನು ಇದನ್ನು ಗಂಭೀರವಾಗಿ ಪರಿಗಣಿಸುತ್ತದೆ ಮತ್ತು ತಪ್ಪಿತಸ್ಥರನ್ನು ಸಂಪೂರ್ಣವಾಗಿ ಪರಿಹಾರ ವಸೂಲಿ ಮಾಡಲು ಇಚ್ಛಿಸುತ್ತದೆ.
3: ಹಾಗಾಗಿ ಈ ಎಲ್ಲಾ ವಿಷಯವನ್ನ ನಾಗರಿಕರಾಗಿ, ದೇಶದ ನಾಗರಿಕರಾಗಿ ಏನೇನು ತಿಳ್ಕೊಬೇಕಾಗಿದೆ ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಮತ್ತು ಗುಂಪಿನಲ್ಲಿ ನಮ್ಮ ಕೆಲಸ ಏನಿರ್ತದೆ, ನಾವು ಸ್ವಲ್ಪ ಆ ಗುಂಪಿನಿಂದ ದೂರ ಸರಿಬೇಕು. ಇಲ್ಲಾಂದ್ರೆ ನಾವು ಯಾವುದೋ ಒಂದು ಪೊಲೀಸ್ ಕೇಸ್ನಲ್ಲಿ ಸಿಕ್ಕಾಕೊಂಡು ಆ ಇಡೀ ಗುಂಪು ಯಾರೋ ಒಬ್ಬರು ಮಾಡಿದ ತಪ್ಪಿಗೆ ನಾವು ಕೂಡ ಅಪರಾಧಕ್ಕೆ ಒಳಗಾಗ್ತೀವಿ, ಜವಾಬ್ದಾರಿ ವಹಿಸ್ಕೋಬೇಕಾಗತ್ತೆ ಅನಿವಾರ್ಯ. ಆವಾಗ ನಾವು ಎಷ್ಟೇ ನೆಪಗಳನ್ನು ಹೇಳಿದರೂ ಕೂಡ ಇಲ್ಲ, ಯಾಕಂದರೆ ಆ ಗುಂಪಿನ ಭಾಗವಾಗಿ ಅಂತ ನಮ್ಮನ್ನು ಪರಿಗಣಿಸ್ತಾರೆ. ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಗಗನ ಅವರೇ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
4: ನಮಸ್ಕಾರ.
1: ಇದುವರೆಗೆ ನ್ಯಾಯವಾಣಿ
5: ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
6: ಮನೋವಿಹಾರಿಣಿ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 ಎಫ್ಎಂ ನಲ್ಲಿ. ಮನೋವಿಹಾರಿಣಿ ಪ್ರಾಯೋಜಕರು ನಿಮ್ ಹ್ಯಾನ್ಸ್ ಬೆಂಗಳೂರು.
7: Navy invites online applications from unmarried male and female candidates for 10+2 BTech cadet entry scheme, permanent commission. Last date for submission is 18 June 2026. For more details visit www.joinindiannavy.gov.in. the Indian Navy, combat ready, cohesive, Atmanirbhar, safeguarding seas for a viksit samriddh Bharat. Join Indian Navy.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: Akashvani FM Rainbow 101.3 MHz Musically yours.
1: ಏಳು ನಿಮಿಷ ಮೂವತ್ತೈದು ಸೆಕೆಂಡ್ಗಳ ಹೊತ್ತಿನಲ್ಲಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಾನು ನಿಮ್ ಜೊತೆಯಾಗಿದ್ದೀನಿ, ನಿಮ್ಮ ಅರ್ಜಿ ರಮ್ಯಾ.
2: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3. ಹಾಡು ಆಟ ಆಡು, ಸದ್ಯಕ್ಕೆ ಹಾಡು ಜೊತೆಗೆ ಆಡು ಎರಡೂ ಕೂಡ ಇಲ್ಲಿದೆ. ಹಾಡೋದಕ್ಕೆ ನಮ್ಮ ಸಿಸ್ಟಮ್ ಕಾಯ್ತಾ ಇದೆ ನಿಮಗಾಗಿ, ಸದ್ಯಕ್ಕೆ ಆಟ ಆಡೋದಕ್ಕೆ ನೀವು ಕೂಡ ಕಾಯ್ತಾ ಇದ್ದೀರಾ ಪ್ರಶ್ನೋತ್ತರಗಳ ಜೊತೆ ಜೊತೆಗೆ. ಇವತ್ತಿನ ಪ್ರಶ್ನೆಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನೀವೇ ಕಡೆಯಲ್ಲಿ ಸಂದೇಶ ಕಳಿಸಿ ಹೇಳಿ. ಸದ್ಯಕ್ಕೆ ಪ್ರಶ್ನೆಗಳನ್ನು ನಾನು ಕೇಳ್ತಾ ಹೋಗ್ತೀನಿ, ಉತ್ತರ ಕೊಡೋದಕ್ಕೆ ನೀವು ಖಂಡಿತ ರೆಡಿಯಾಗಿ ಕಾಯ್ತಾ ಇದ್ದೀವಿ ಅನ್ನೋದು ನನಗೆ ಗೊತ್ತಿದೆ. ಮೊದಲ ಪ್ರಶ್ನೆ ಹೀಗಿದೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಅಕ್ಷರಗಳನ್ನು, ವರ್ಣಮಾಲೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಅಕ್ಷರಗಳನ್ನು ಹೊಂದಿರುವ ಭಾಷೆ ಯಾವುದು? ಯೋಚನೆ ಮಾಡಿ ಸರಿಯಾದ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಅಕ್ಷರಗಳನ್ನು ಹೊಂದಿರುವಂಥ ಭಾಷೆ ಯಾವುದು? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್, 9489901013 ನಮ್ಮ ವಾಟ್ಸಪ್ ನಂಬರು. ಈ ನಂಬರ್ಗೆ ನಿಮ್ಮ ಸರಿಯಾದ ಆನ್ಸರ್ ಬರಲಿ ನಿಮ್ಮ ಮುದ್ದಾದ ಹೆಸರಿನ ಜೊತೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಹೊಂಬಿಸಿಲು ಕಾರ್ಯಕ್ರಮ. ನಾನು ನಿಮ್ಮ ಅರ್ಜಿ ರಮ್ಯಾ.

ಪ್ರಶ್ನೆ ಕೇಳಿ ಆಗಿತ್ತು. ಜಗತ್ತಿನಲ್ಲಿ ಅತಿ ಹೆಚ್ಚು ಅಕ್ಷರಗಳನ್ನು ವರ್ಣಮಾಲೆ ಹೊಂದಿರುವಂಥ ಭಾಷೆ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಯಾರೆಲ್ಲ ಕಳಿಸ್ಕೊಟ್ಟಿದ್ದಾರೆ ಅಂಥೇಳಿ ನೋಡೋದಾದರೆ, ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ, ರಾಧಾಕೃಷ್ಣ ಚಲ್ಹಳ್ಳಿಯಿಂದ, ನೇತ್ರ ಕೆಂಗೇರಿಯಿಂದ, ರೂಪ ಪಾಂಡುರಂಗ ರಾವ್ ಚಿತ್ರದುರ್ಗದಿಂದ, ಅನಿಲ ಭೀಷಣವರ್ ಶಮನೇವಾಡಿ ಚಿಕ್ಕೋಡಿಯಿಂದ, ಲಕ್ಷ್ಮೀದೇವಮ್ಮ ಸಾತನೂರಿನಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಏನಾಗಿತ್ತು? ಕ್ಮರ್ ಭಾಷೆ. ಇದು ಕಾಂಬೋಡಿಯಾದ ಭಾಷೆ. ಕ್ಮರ್ ಭಾಷೆ ಕಾಗೆ ಮಾವತ್ತು. ಕ್ಮರ್ ಭಾಷೆ ಇದು ಕಾಂಬೋಡಿಯಾದ ಭಾಷೆ. ಇದು ಜಗತ್ತಿನಲ್ಲಿ ಅತಿ ಹೆಚ್ಚು ಅಕ್ಷರಗಳನ್ನು ಹೊಂದಿರುವಂಥ ಭಾಷೆ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಓಕೆ, ಮತ್ತೊಂದು ಪ್ರಶ್ನೆ, ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಮೌಖಿಕ ಭಾಷೆಗಿಂತ ಸಂಪೂರ್ಣ ಭಿನ್ನವಾದ ಕೇವಲ ಸಿಳ್ಳೆಯ ಮೂಲಕವೇ ನಡೆಯುವಂಥ ಭಾಷೆ ಯಾವುದು? ಮೌಖಿಕ ಭಾಷೆ ನಾವೇನು ಮಾತಾಡ್ತಿದ್ದೀವಿ, ಇದು ಮೌಖಿಕ ಭಾಷೆ. ಈ ಮೌಖಿಕ ಭಾಷೆಗಿಂತ ಭಿನ್ನವಾಗಿ ಕೇಳಿಸುತ್ತೆ ಸೌಂಡಿಂಗ್. ಹೆಂಗೆ ಅಂದರೆ ಸಿಳ್ಳೆ ಹೊಡೆಯೋದು ಅಂತ ಹೇಳ್ತೀವಲ್ಲ, ಹಾಗೆ ಈ ಸಿಳ್ಳೆಯ ಮೂಲಕವೇ ನಡೆಯುವಂಥ ಭಾಷೆ ಇದು. ಯಾವುದು ಈ ಭಾಷೆ ಅನ್ನೋದು ನನ್ನ ಪ್ರಶ್ನೆ. ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. 9480901013 ನಮ್ಮ ನಂಬರ್.

ಇಲ್ಲ ಇಲ್ಲ, ಹೇಳೋದಿಲ್ಲ ಅಂತ ನಾನಂತೂ ಖಂಡಿತ ಹೇಳೋ ಹಾಗೇ ಇಲ್ಲ. ಪ್ರಶ್ನೆ ಕೇಳಿ ಆಗಿದೆ, ಮೌಖಿಕ ಭಾಷೆಗಿಂತ ಸಂಪೂರ್ಣ ಭಿನ್ನವಾದಂಥ ಕೇವಲ ಸಿಳ್ಳೆಯ ಮೂಲಕವೇ ನಡೆಯುವಂಥ ಭಾಷೆ ಯಾವುದು? ಒಂದು ರೀತಿ ವಿಜಿಲ್ ಹೊಡಿತಾನೇನೆ, ಒಂದು ಸಂದೇಶಗಳ ರವಾನೆ ಮಾಡುವಂಥ ಭಾಷೆ ಇದು. ಎಷ್ಟು ಸ್ಪೆಷಲ್ ಆಗಿದೆ ನೋಡಿ, ಅದನ್ನು ಕೂಡ ಭಾಷೆ ಅಂತ ಕರಿಬೋದು. ಯಾವುದು ಈ ಭಾಷೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಯಾರೆಲ್ಲ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋದಾದರೆ, ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ಪುಷ್ಪ ಶಾನುಭೋಗರ ಗದಗಾಯಿಂದ, ಸಿಂಧು ಇಂದರಗಿಯಿಂದ, ನೊಬೆಲ್ ಮುನಿರಾಬಾದ್ನಿಂದ, ಜಿಎಸ್ ಚಂದನ ಚಿತ್ರದುರ್ಗದಿಂದ, ಗುರುರಾಜ್ ಸೋಮಯಾಜಿ ಜ್ಞಾನಭಾರತಿ ಲೇಔಟ್ನಿಂದ, ಅನಿಲ ಭೀಷಣವರ್ ಶಮನೇವಾಡಿಯಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಹಾಗೆಯೇ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿರೋದು ಶುಭಶ್ರೀ ಕಾರ್ಕಳಯಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಎಸ್ ನೇತ್ರ ಕಿಂಗೇರಿಯಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಇಷ್ಟೇ ಜನ ಸರಿಯ ಉತ್ತರವನ್ನು ಕಳಿಸಿದ್ದು. ಹಾಗಿದ್ರೆ ಸರಿಯಾದ ಉತ್ತರ ಏನಾಗಿತ್ತು? ಸರಿಯಾದ ಉತ್ತರ ಆಗಿತ್ತು, ಸ್ಪೇನ್ನ ಲಾರಾ ಗೊಮೆರೋ ಅನ್ನುವಂಥ ಒಂದು ದ್ವೀಪದಲ್ಲಿ ಮಾತನಾಡುವಂಥ ಸಿಲ್ಬೋ ಗೊಮೆರೋ ಅನ್ನುವಂಥ ಭಾಷೆ ಈ ಸಿಳ್ಳೆಗಳನ್ನೇ ಧ್ವನಿಯಾಗಿ ಬಳಸುತ್ತೆ. ಅಂದರೆ ಕಣಿವೆಗಳ ನಡುವೆ ಸಂದೇಶನ ಏನಾದರೂ ರವಾನಿಸಬೇಕು ಅಂತ ಹೇಳಿದ್ರೆ ಅವರು ಬಳಸುವಂಥ ಸಿಳ್ಳೆಯ ಭಾಷೆ ಇದು. ಇದು ಸ್ಪೇನ್ನ ಲಾರಾ ಗೊಮೆರೋ ಅನ್ನುವಂಥ ದ್ವೀಪದಲ್ಲಿ ಮಾತನಾಡುವಂಥ ಸಿಲ್ಬೋ ಗೊಮೆರೋ ಅನ್ನುವಂಥ ಭಾಷೆ. ಓಕೆನಾ? ಸೊ ಯಾವ ಭಾಷೆ ಅದು ಅಂದರೆ ಸಿಲ್ಬೋ ಗೊಮೆರೋ ಅನ್ನುವಂಥ ಭಾಷೆ. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಜಗತ್ತಿನ ಎಲ್ಲ ಭಾಷೆಗಳ, ಎಷ್ಟು ಭಾಷೆ ಇದೆ ಜಗತ್ತಿನಲ್ಲಿ, ಈ ಎಲ್ಲ ಭಾಷೆಗಳ ಮೂಲ ಒಂದೇ ಎಂದು ನಂಬಲಾಗುವಂಥ ಸಿದ್ಧಾಂತದ ಹೆಸರೇನು? ಜಗತ್ತಿನ ಎಲ್ಲ ಭಾಷೆಗಳ ಮೂಲ ಒಂದೇ ಎಂದು ನಂಬಲಾಗುವ ಸಿದ್ಧಾಂತದ ಹೆಸರೇನು? ಯಾವುದು ಎಲ್ಲ ಭಾಷೆಗಳ ಮೂಲ ಒಂದೇ ಅಂತ ಹೇಳೋ ಅಂಥ ಥಿಯರಿ? ಆ ಥಿಯರಿಗೊಂದು ಹೆಸರಿದೆ, ಯಾವುದು ಅನ್ನೋದನ್ನು ಟೈಪ್ ಮಾಡಿ ನಿಮ್ಮ ಮುದ್ದಾದ ಹೆಸರನ್ನು ಜೋಡಿಸಿ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. 9480901013 ನಮ್ಮ ನಂಬರ್.

ಕವಿವಾಣಿ ಋಷಿವಾಣಿ ಎಲ್ಲವೂ ಆಗಿದ್ದು ಒಂದೇ, ಅದು ಭಾಷೆ ಎನ್ನುವಂತ ವಾಣಿ. ಓಕೆ, ಸದ್ಯಕ್ಕೆ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನ ಕಳಿಸಿ ಹೇಳಿದ್ರು, ಇವತ್ತಿನ ಎಲ್ಲಾ ಪ್ರಶ್ನೆಗಳು ಭಾಷೆಗೆ ಸಂಬಂಧಪಟ್ಟಿದಂತ ಪ್ರಶ್ನೆಗಳಲ್ವೇ ಅಂತ ಹೇಳಿ ಖಂಡಿತವಾಗಿ ಕೂಡ ಹೌದು. ಮತ್ತೊಬ್ರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದಾರೆ, ಯಾಕೆ ಮೇಡಮ್ ಈ ಎಲ್ಲಾ ಪ್ರಶ್ನೆಗಳು ನಮ್ಮ ಇತಿಹಾಸ ಇಲ್ವೇ ಅಂತ ಕೇಳ್ತಾ ಇದಾರೆ. ಹೌದು, ನಮ್ಮ ಇತಿಹಾಸದ ಜೊತೆ ಜೊತೆಗೆ ನಮ್ಮ ನೆರೆಹೊರೆಯವರ ಇತಿಹಾಸ, ಜಾಗತಿಕ ಇತಿಹಾಸ, ನಮ್ಮ ಭಾಷೆಯ ಮೂಲಗಳು, ಜಗತ್ತಿನಲ್ಲಿರುವಂತಹ ವೈವಿಧ್ಯತೆ ವೈರುಧ್ಯಗಳು ಎಲ್ಲದರ ಬಗ್ಗೆ ಅರಿವು ಖಂಡಿತ ನಮಗೆ ಬೇಕು. ಹಾಗಾಗಿ ಓಕೆ ಪ್ರಶ್ನೆ ಕೇಳಿ ಆಗಿತ್ತು. ಜಗತ್ತಿನ ಎಲ್ಲಾ ಭಾಷೆಗಳ ಮೂಲ ಒಂದೇ ಎಂದು ನಂಬಲಾದಂತ ಸಿದ್ಧಾಂತ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಹೊನ್ನೂರಳ್ಳಿ ಹನುಮಂತಪುರ ಜಗಳೂರು ತಾಲೂಕಿನಿಂದ, ಅನನ್ಯ ಜಿ ಗುತ್ತೂರಿನಿಂದ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ಶ್ರೀನಾಥ್ ಮಾಗಡಿ ರೋಡ್ನಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ವಾಣಿಶ್ರೀ ಧಾರವಾಡದಿಂದ, ಹರಿಹರನ್ ವಿಜ್ಞಾನ ನಗರದಿಂದ, ಮಂಜುನಾಥ್ ಇಂದ್ರಗಿ ಬಿಳೆಬಾವಿಯಿಂದ, ಉಷಾಬಿ ಪ್ರಕಾಶ್ ಮೈಸೂರಿನಿಂದ, ಗುರುರಾಜ್ ಕುಟುಂಬ ವಿರೂಪಾಕ್ಷಪುರದಿಂದ ಸರಿಯಾದ ಉತ್ತರವನ್ನ ಕಲಿಸಿಕೊಟ್ಟಿದ್ರು. ಹಾಗಿದ್ರೆ ಸರಿ ಉತ್ತರ ಏನಾಗಿತ್ತು? ಮೊನೋಜೆನೆಸಿಸ್. ಮೊನೋಜೆನೆಸಿಸ್ ಅನ್ನುವಂಥ ಸಿದ್ಧಾಂತ, ಮಾನವನ ವಿಕಾಸದ ಹಂತ ಏನಿತ್ತು, ಆ ಹಂತದಲ್ಲಿ ಒಂದು ಮೂಲ ಭಾಷೆ ಅನ್ನೋದಿತ್ತು, ಆ ಭಾಷೆಯಿಂದಲೇ ಉಳಿದ ಎಲ್ಲ ಭಾಷೆಗಳು ಹುಟ್ಕೊಂಡಿದ್ದು ಅನ್ನೋದನ್ನು ಈ ಒಂದು ಮೊನೋಜೆನೆಸಿಸ್ ಸಿದ್ಧಾಂತ ಪ್ರತಿಪಾದಿಸುತ್ತೆ. ಅದರ ಹೊರತಾಗಿ ಭಾಷೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಿದ್ಧಾಂತಗಳಿದೆ ಭಾಷೆಯ ಹುಟ್ಟಿನ ಬಗ್ಗೆ, ನೀವು ಭಾಷಾಶಾಸ್ತ್ರದಲ್ಲಿ ಲಿಂಗ್ವಿಸ್ಟಿಕ್ನಲ್ಲಿ ನೀವು ಅಧ್ಯಯನ ಮಾಡಬಹುದು. ಆದರೆ ಈ ಒಂದು ಸಿದ್ಧಾಂತ ಏನಿದೆ, ಜಗತ್ತಿನ ಎಲ್ಲ ಭಾಷೆಗಳ ಮೂಲ ಒಂದೇ ಅಂತ ಹೇಳುತ್ತೆ, ಅದೇ ಮೊನೋಜೆನೆಸಿಸ್ ಅನ್ನುವಂತ ಸಿದ್ಧಾಂತ. ಓಕೆನಾ? ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಗಣಿತದ ಸೂತ್ರ ಗೊತ್ತಲ್ವಾ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ. ಅಬ್ಬಬ್ಬಾ, ಎಷ್ಟು ಚಂದ ನೆನ್ಪಿಟ್ಕೊಂಡಿದ್ದೀನಿ. ಈ ರೀತಿ ಗಣಿತದ ಸೂತ್ರಗಳಂತೆ ವ್ಯಾಕರಣವನ್ನು ಹೊಂದಿರುವಂಥ ಏಕೈಕ ಕೃತಕ ಭಾಷೆ ಯಾವುದು? ಮತ್ತೊಮ್ಮೆ, ಗಣಿತದ ಸೂತ್ರಗಳಂತೆ ವ್ಯಾಕರಣವನ್ನು ಹೊಂದಿರುವ ಏಕೈಕ ಕೃತಕ ಭಾಷೆ ಯಾವುದು? ಸೊ ಭಾಷೆ ಅಂದ ತಕ್ಷಣ ನಾವು ಹೇಗಿರುತ್ತೆ ವ್ಯಾಕರಣ ಅನ್ನೋದನ್ನು ನೋಡಿದ್ದೀವಿ. ಆದರೆ ಈ ಒಂದು ಭಾಷೆಯ ವ್ಯಾಕರಣ ಗಣಿತದ ಸೂತ್ರಗಳಂತೆ ಇರುತ್ತಂತೆ. ಅಬ್ಬಬ್ಬಾ, ಅರ್ಥ ಮಾಡ್ಕೊಳ್ಳೋದು ನನಗಂತೂ ಕಷ್ಟ. ನೀವೊಂದ್ಸಲ ಟ್ರೈ ಮಾಡಿ ಯಾವ ಭಾಷೆ ಇರ್ಬೋದು ಅಂತ ತಿಳ್ಕೊಂಡು ಕಲಿಯೋದಕ್ಕೆ. ಹಾಗಿದ್ರೆ ಯಾವ ಭಾಷೆ ಮೊದಲು ಅದನ್ನು ತಿಳಿಬೇಕಲ್ವಾ, ಯಾವುದು ಅನ್ನೋದನ್ನು ಹುಡುಕಿ ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಗಣಿತದ ಸೂತ್ರಗಳಂತೆ ವ್ಯಾಕರಣ ಹೊಂದಿರುವ ಏಕೈಕ ಕೃತಕ ಭಾಷೆ ಯಾವುದು?

0: ಕೊಟ್ಟಂತವರು ಯಾರು ಅಂತ ನೋಡೋದಾದ್ರೆ ಜಗದಾಂಬಿಕಾ ಹಂಸವೇಣಿ ಅವರು ಸರಿಯಾದ ಉತ್ತರ ಕೊಟ್ಟಿರೋದ್ರಲ್ಲಿ ಮೊದಲಿಗರಾಗಿದ್ರು. ನಂತರ ವಾಣಿಶ್ರೀ ಧಾರವಾಡದಿಂದ ಸರಿಯಾದ ಉತ್ತರವನ್ನ ಕಳಿಸಿ ಕೊಟ್ಟಿದ್ರು. ಇಬ್ಬರ ಉತ್ತರ ಸರಿಯಾಗಿತ್ತು. ಏನ್ ಖುಷಿ ಗೊತ್ತಾ, ಗಣಿತ ಮರ್ತೋಗ್ಬಿಟ್ಟಿತ್ತು. ಎಷ್ಟು ಜನ ನಂಗಿಲ್ಲಿ ಪೈಥಾಗೋರಸ್ ಪ್ರಮೇಯ ಎಲ್ಲ ನೆನಪಿಸ್ಬಿಟ್ರು, ಎಷ್ಟೆಲ್ಲ ಸೂತ್ರಗಳನ್ನ ಹೇಳಿದ್ರು, ತ್ರಿಕೋನಮಿತಿ, ಸಂಖ್ಯಾಶಾಸ್ತ್ರ, ಈ ಎಲ್ಲಾ ಪದಗಳನ್ನ ಮತ್ತೆ ಓದುವಂತ ಭಾಗ್ಯ ನನಗೆ ಕೊಟ್ರಿ ನೀವು, ಅದಕ್ಕೆ ಧನ್ಯವಾದಗಳು. ಸದ್ಯಕ್ಕೆ ನನ್ನ ಪ್ರಶ್ನೆಗೆ ಸರಿ ಉತ್ತರ ಏನಾಗಿತ್ತು ಅಂತ ಹೇಳಿದ್ರೆ, ಎಸ್ಪೆರಾಂಟೋ ಅನ್ನುವಂತ ಭಾಷೆ. ಇದನ್ನ 1887 ಎಲ್ ಎಲ್ ಜಮೆನ್ ಹೋಪ್ ಅನ್ನುವಂಥವರು ಸೃಷ್ಟಿ ಮಾಡ್ತಾರೆ. ಜಗತ್ತಿನ ಎಲ್ಲಾ ದೇಶದ ಜನರು ಸುಲಭವಾಗಿ ಸಂವಹನ ನಡೆಸಬೇಕು. ನನಗೆ ಕನ್ನಡ ಬರಲ್ಲ, ನನಗೆ ಇಂಗ್ಲಿಷ್ ಬರಲ್ಲ, ನಂಗೆ ಹಿಂದಿ ಬರಲ್ಲ, ನಂಗೆ ತಮಿಳ್ ಬರಲ್ಲ, ಇದರೆಲ್ಲ ಏನು ಬೇಡ, ಎಲ್ಲರೂ ಈಸಿಯಾಗಿ ಸಂವಹನ ಮಾಡಲಿ ಅಂತ ಹೇಳಿ ಇಂಥದ್ದೊಂದು ವೈಜ್ಞಾನಿಕವಾಗಿ ಗಣಿತದ ಸೂತ್ರಗಳ ಮುಖೇನ ಒಂದು ಭಾಷೆಯನ್ನು ಸೃಷ್ಟಿ ಮಾಡ್ತಾರೆ. ಅದನ್ನೇ ಎಸ್ಪರಾಂಟೋ ಅಂತ ಹೇಳಿ ಕರೀತಾರೆ. ಸೊ ಬಹಳಷ್ಟು ಜನ ಅದರ ಹೊರತಾಗಿ ನನಗಿಲ್ಲೊಂದಷ್ಟು ಸಂದೇಶಗಳು ಬಂದಿದೆ. ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಎಕ್ಸಲೆಂಟ್ ಥೀಮ್. ಯಾಕೆ ಅಂತ ಹೇಳಿದ್ರೆ, ನಮ್ಮ ಭಾಷೆಯ ಬಗ್ಗೆ ನಾವು ಬಹಳಷ್ಟು ತಿಳ್ಕೊಂಡಿರ್ತೀವಿ, ಆದರೆ ಬೇರೆ ಲ್ಯಾಂಗ್ವೇಜ್ ಬಗ್ಗೆ ಕೂಡ ನಮಗೆ ಮಾಹಿತಿ ಬೇಕು, ಬಹಳ ಒಳ್ಳೆ ಕಾರ್ಯಕ್ರಮ ಅಂತ ಎನ್ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಪುಷ್ಪ ಶಾನುಭೋಗರ ಗದಗಿಂದ ಹೇಳ್ತಾ ಇದ್ದಾರೆ, ನಿಜ ಪ್ರೋಗ್ರಾಮ್ ಚೆನ್ನಾಗಿದೆ, ಭಾಷೆಗಳ ಬಗ್ಗೆ ಮಾಹಿತಿ, ಹಾಡು ಎರಡೂ ಇಷ್ಟವಾಗ್ತಾ ಇದೆ, ಕ್ವೆಶನ್ ಪೇಪರ್ ವಿಭಿನ್ನವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ. ಎಸ್, ಹಾಗಿದ್ರೆ ಸದ್ಯಕ್ಕೆ ಗೊತ್ತಾಯ್ತಲ್ಲ, ಎಸ್ಪರಾಂಟೋ ಅನ್ನೋದು ಜಗತ್ತಿನ ಏಕೈಕ ಕೃತಕ ಭಾಷೆ, ಗಣಿತದ ಸೂತ್ರಗಳ ಸೂತ್ರಗಳಂತೆ ವ್ಯಾಕರಣವನ್ನು ಹೊಂದಿರುವಂತಹ ಭಾಷೆ ಇದು. ಓಕೆನಾ? ಹಾಗಿದ್ರೆ ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಜಗತ್ತಿನ ಅತಿ ಪುರಾತನ ಲಿಪಿ ಯಾವುದು? ಜಗತ್ತಿನ ಅತಿ ಪುರಾತನ ಲಿಪಿ, ಲಿಪಿ ಅಂದ್ರೆ ಬರವಣಿಗೆ, ಸೊ ಲಿಪಿ ಯಾವುದು? ಸರಿಯಾದ ಉತ್ತರ ಕಳಿಸಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480101013 ನಮ್ಮ ನಂಬರ್.
1: ಹೇಳ್ಬೇಕಾ? ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು, ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ

ಬಂದೆ. ಉತ್ತರ ಕೊಡೋದಕ್ಕೆ ನಾನು ಖಂಡಿತ ಬಂದೆ. ಕಾಯಿಸಿದ್ರೆ ಸಮಯ ಕಾಯತ್ತಾ? ಖಂಡಿತ ಕಾಯೋದಿಲ್ಲ. ಪ್ರಶ್ನೆ ಕೇಳಿಯಾಗಿತ್ತು, ಜಗತ್ತಿನ ಅತಿ ಪುರಾತನ ಲಿಪಿ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಬಿಎಂ ವಿಶ್ವನಾಥ ಕಂಪ್ಲಿ ರಾಮಸಾಗರದಿಂದ, ಹಾಗೆ ಸುಷ್ಮಾ ಕಾರ್ತಿಕ್ ಆನೇಕಲ್ನಿಂದ, ದೇಶವಳ್ಳಿ ಶಿವು ಚಾಮರಾಜನಗರದಿಂದ, ಈರಣ್ಣ ಬೆಂಗಾಲಿ ರಾಯಚೂರಿನಿಂದ, ವೇದಶೆಟ್ಟಿ ಕಾಳಾವರ ಕುಂದಾಪುರದಿಂದ, ಆಶಿಶನೈ ಮಡಿಕೇರಿಯಿಂದ, ತುಷಾರ್ ಉಲ್ಲಾಳು ಉಪನಗರದಿಂದ, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ಹಾಬಿಲ್ ರಾಘವೇಂದ್ರ ಭದ್ರಾವತಿಯಿಂದ, ಬೀನವಸಂತ್ರ ವಸಂತಪುರದಿಂದ, ಶ್ವೇತಾ ಎಸ್ರಾವ್ ಸುಳಿಯಾಯಿಂದ, ಇಷ್ಟೂ ಜನರ ಉತ್ತರ ಸರಿ ಇತ್ತು. ಇನ್ನೂ ಬಹಳಷ್ಟು ಜನ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ರು. ಹಾಗಿದ್ರೆ ಸರಿ ಉತ್ತರ ಏನಾಗಿತ್ತು? ಸರಿಯಾದ ಉತ್ತರ ಆಗಿತ್ತು ಯೂನಿಫಾರ್ಮ್. ಕ್ಯೂನಿಫಾರ್ಮ್ ಅನ್ನುವಂತೆ, ಯೂನಿಫಾರ್ಮ್ ಅಂತ ಹೇಳ್ತೀವಲ್ಲ ಹಾಗೆ, ಕ್ಯೂನಿಫಾರ್ಮ್. ಈ ಒಂದು ಭಾಷೆ ಜಗತ್ತಿನ ಅತಿ ಪುರಾತನವಾದಂಥ ಲಿಪಿಯನ್ನು ಹೊಂದಿರುವಂಥದ್ದು ಅಂತ ಹೇಳಿ ಪರಿಗಣಿಸಲಾಗಿದೆ. ಎಷ್ಟು ಅಂತ ಹೇಳಿದ್ರೆ ಕ್ರಿಸ್ತಪೂರ್ವ 3200 ವರ್ಷಗಳಿಗಿಂತಲೂ ಇನ್ನೂ ಹಳೆಯದಾದಂಥ ಲಿಪಿ ಇದು ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ. ಮೆಸಪಟೋಮಿಯಾ, ನಾವು ಓದಿದ್ವಲ್ಲ ಮೆಸಪಟೋಮಿಯಾ ನಾಗರಿಕತೆ ಅಂತೆಲ್ಲ ಹೇಳಿ ಶಾಲಾ ದಿನಗಳಲ್ಲಿ. ಸೊ ಈ ಮೆಸಪಟೋಮಿಯಾದ ಸುಮರಿಯನ್ನರು ಮಣ್ಣಿನ ಫಲಕಗಳ ಮೂಲಕ ಅದರ ಮೇಲೆ ಇದನ್ನು ಬರಿತಾ ಇದ್ರಂತೆ. ಈ ಒಂದು ಕ್ಯೂನಿಫಾರ್ಮ್ ಲಿಪಿಯನ್ನು ಮಣ್ಣಿನ ಫಲಕಗಳ ಮೇಲೆ ಬರೆಯೋದಕ್ಕೆ ಇದನ್ನು ಈ ಲಿಪಿನ ಬಳಸ್ಕೊಳ್ತಾ ಇದ್ರಂತೆ. ಸೊ ಕ್ರಿಸ್ತಪೂರ್ವ 3200 ಹಳೆಯದು ಈ ಒಂದು ಮೆಸಪಟೋಮಿಯಾದ ಸುಮರಿಯನ್ನರು ಬಳಸ್ತಿದ್ದಂಥ ಕ್ಯೂನಿಫಾರ್ಮ್ ಅನ್ನುವಂಥ ಲಿಪಿ. ಓಕೆನಾ? ಸೊ ಸರಿಯಾದ ಉತ್ತರ ಗೊತ್ತಾಯ್ತಲ್ಲ. ಸದ್ಯಕ್ಕೆ ಸರಿ ಉತ್ತರ ಏನಾಗಿತ್ತು ಅನ್ನೋದು ಗೊತ್ತಾಯಿತು. ಮುಂದಿನ ಪ್ರಶ್ನೆ ಏನು ಅನ್ನೋದಕ್ಕೆ ನೀವು ಕಾಯ್ತಾ ಇದ್ದೀರಾ. ಪ್ರಶ್ನೆ ಹೀಗಿದೆ, ಭಾರತದ ಯಾವ ಭಾಷೆಯನ್ನು ಇಟಾಲಿಯನ್ ಆಫ್ ದಿ ಈಸ್ಟ್ ಅಂತ ಹೇಳಿ ಕರೀತಾರೆ? ಭಾರತದ ಯಾವ ಭಾಷೆಯನ್ನು ಇಟಾಲಿಯನ್ ಆಫ್ ದಿ ಈಸ್ಟ್ ಅಂತ ಹೇಳಿ ಕರೀತಾರೆ? ಸೊ ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಅಫ್ಕೋರ್ಸ್ ರೇನ್ಬೋ ಜೊತೆಗಿನ ನಿಮ್ಮ ಬೆಸುಗೆ ಎಂಥ ಬಿರುಗಾಳಿ ಬಂದರೂ ಯಾವುದೇ ಕಾರಣಕ್ಕೂ ಹೊಡೆಯೋಕ್ಕಾಗೋದೇ ಇಲ್ಲ ಅಲ್ವೇ. ಪ್ರಶ್ನೆ ಕೇಳಿ ಆಗಿತ್ತು, ಭಾರತದ ಯಾವ ಭಾಷೆಯನ್ನು ಇಟಾಲಿಯನ್ ಆಫ್ ದಿ ಈಸ್ಟ್ ಅಂತ ಹೇಳಿ ಕರೀತಾರೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರ ಕಳಿಸ್ಕೊಟ್ಟಿದ್ದಾರೆ ಲೀಲಾ ಬೇಗೂರ್ನಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಅರವಿಂದ ಚಾಲೀಕರ್ ತಾಂಬಾಯಿಂದ, ಶ್ಯಾಮಲಾ ಅವರ ಉತ್ತರ ಸರಿ ಇತ್ತು, ಅಶೋಕ್ ಅವರು ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ರು, ಆನಂದ ಧೋನಿ ಸಿಂಧನೂರಿನಿಂದ, ಚೇತನ್ ಅವರು ಕೂಡ ಸರಿ ಉತ್ತರ ಕಳಿಸಿದ್ರು, ಗೋಪಾಲ ಕಾಂಬ್ಳೇಕರ್ ಶಿವಪುರ ಕೊಪ್ಪಳಿಂದ, ಶ್ರೀಕಾಂತ್ ಪೂಜಾರ್ ಮುಂಡರಗಿಯಿಂದ, ವರಲಕ್ಷ್ಮಿ ಮೈಸೂರಿನಿಂದ, ವಸುಧಾ ನಾಗರಾಜ್ ಚೆನ್ನೈ ತೀರ್ಥಹಳ್ಳಿಯಿಂದ, ಸೋಮನಾಥ ಗುರುಸಿದ್ದಾಪುರ ಜಗಳೂರಿನಿಂದ ಸರಿ ಉತ್ತರ ಕಳಿಸಿದ್ರು. ಇನ್ನು ಬಹಳಷ್ಟು ಜನರ ಉತ್ತರ ಸರಿಯಾಗಿತ್ತು. ಸರಿಯಾದ ಉತ್ತರ ಏನಾಗಿತ್ತು? ತೆಲುಗು. ತೆಲುಗು ಯಾಕೆ ತೆಲುಗುನ ಇಟಾಲಿಯನ್ ಆಫ್ ದಿ ಈಸ್ಟ್ ಅಂತ ಹೇಳಿ ಕರೀತಾರೆ ಅಂತ ಹೇಳಿದ್ರೆ, ತೆಲುಗು ಭಾಷೆಯ ಎಲ್ಲ ಪದಗಳು ಸ್ವರಾಕ್ಷರಗಳಲ್ಲಿ ಕೊನೆಗೊಳ್ಳುತ್ತವೆ. ಇದು ಇಟಾಲಿಯನ್ ಭಾಷೆಯ ರಚನೆಯನ್ನೇ ಹೋಲುತ್ತೆ ತೆಲುಗು ಭಾಷೆ. ಹಾಗಾಗಿ ಇದನ್ನ ಇಟಾಲಿಯನ್ ಆಫ್ ದಿ ಈಸ್ಟ್ ಅಂತ ಹೇಳಿ ತೆಲುಗು ಭಾಷೆಯನ್ನ ಕರೀತಾರೆ. ಇಟಾಲಿಯನ್ ಭಾಷೆಯ ರಚನೆಯನ್ನ ಹೊಂದಿರುವಂತ ಕಾರಣಕ್ಕೆ, ಹೋಲುವ ಕಾರಣಕ್ಕೆ ತೆಲುಗು ಭಾಷೆಯನ್ನ ಇಟಾಲಿಯನ್ ಆಫ್ ದಿ ಈಸ್ಟ್ ಅಂತ ಹೇಳಿ ಕರೆಯಲಾಗುತ್ತೆ. ಓಕೆ, ಕಡೆ ಪ್ರಶ್ನೆ ಫಾಸ್ಟ್ ಆಗಿ ಕೇಳ್ಬಿಡ್ತೀನಿ, ಫಾಸ್ಟ್ ಆಗಿ ಉತ್ತರ ಕಳಿಸಿ. ಇವತ್ತಿಗೂ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರುವಂತ ಲಿಪಿ ಅಥವಾ ಭಾಷೆ ಯಾವುದು? ಇಂದಿಗೂ ಅರ್ಥೈಸಲು ಸಾಧ್ಯವಾಗದಂತ ಲಿಪಿ ಅಥವಾ ಭಾಷೆ ಯಾವುದು? ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಪ್ರತಿ ಕ್ಷಣ ಪ್ರತಿ ದಿನ ಪ್ರತಿ ಜನ್ಮ ಈ ಅಕ್ಷರನ ನೋಡ್ತಾ ಇದ್ರು ಕೂಡ ಇದು ಅರ್ಥನೇ ಆಗ್ತಾ ಇಲ್ವಂತೆ. ಯಾವುದು ಅಂಥದ್ದೊಂದು ಲಿಪಿ, ಇವತ್ತಿಗೂ ಅರ್ಥೈಸಲು ಸಾಧ್ಯವಾಗದಂತ ಲಿಪಿ ಅಥವಾ ಭಾಷೆ ಯಾವುದಾಗಿ ಇವತ್ತಿಗೂ ಉಳ್ಕೊಂಡಿದೆ ಒಂದ್ ರೀತಿ ಸವಾಲಾಗಿ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ನನಗೂ ಕೂಡ ಸವಾಲು ಅನ್ನಿಸ್ತು, ಯಾರಾದರೂ ಸರಿ ಉತ್ತರ ಕೊಟ್ಟಿದಾರಾ ಅಂತ ಹೇಳಿ ಹುಡುಕೋದು. ಎಲ್ಲರಿಗೂ ಕೂಡ ಸವಾಲಾಗ್ಬಿಟ್ಟಿದೆ ಇದಕ್ಕೆ ಸರಿ ಉತ್ತರ ಕಂಡಿಡ್ಕೊಳ್ಳೋದು. ಹಾಗಾಗಿ ಯಾರ ಉತ್ತರ ಕೂಡ ಸರಿಯಾಗಿ ಇರಲಿಲ್ಲ. ಸೊ ಹಾಗಿದ್ರೆ ಸರಿಯಾದ ಉತ್ತರ ಏನಾಗಿತ್ತು? ಸರಿಯಾದ ಉತ್ತರ ಆಗಿತ್ತು ವಾಯ್ನಿಚ್ ಹಸ್ತಪ್ರತಿ. ವಾಯ್ನಿಚ್ ಹಸ್ತಪ್ರತಿ, ಯಾಕೆ ಇದಕ್ಕೆ ವಾಯ್ನಿಚ್ ಅನ್ನೋ ಹೆಸರನ್ನು ಇಟ್ಟಿದ್ದಾರೆ ಈ ಒಂದು ಲಿಪಿಗೆ ಅಂತ ಹೇಳಿದ್ರೆ, ಇದನ್ನು ಫಸ್ಟ್ ಮೊದಲ ಬಾರಿಗೆ ಈ ಒಂದು ಲಿಪಿ ಅಥವಾ ಇಂಥದ್ದೊಂದು ಇದೆ ಅಂತ ಹೇಳಿ ನೋಡಿದ್ಯಾರು ಅಂತ ಹೇಳಿದ್ರೆ, ಪೋಲಿಷ್ ಪುಸ್ತಕ ವ್ಯಾಪಾರಿ ವಿಲ್ಫ್ರಿಡ್ ವಾಯ್ನಿಚ್ ಅವರು. ಹಾಗಾಗಿ ಇದಕ್ಕೆ ಅವರ ಹೆಸರನ್ನೇ ಇಡಲಾಯಿತು. ಈ ಹಸ್ತಪ್ರತಿ ಬರೋಬ್ಬರಿ 240 ಪುಟಗಳ ಬರವಣಿಗೆಯನ್ನು ಹೊಂದ್ಕೊಂಡಿದೆ. ಆದರೆ 240 ಪುಟಗಳಲ್ಲಿರುವಂತಹ ಲಿಪಿನ ಇವತ್ತಿಗೂ ಕೂಡ ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯನೇ ಆಗಿಲ್ವಂತೆ. ಇದು 15ನೇ ಶತಮಾನದ ಒಂದು ಲೆಕ್ಕದ ನಿಗೂಢ ಕೃತಿ ಕೂಡ ಆಗಿದೆ. ಜಗತ್ತಿನ ಅತ್ಯುತ್ತಮ ಭಾಷಾಶಾಸ್ತ್ರಜ್ಞರು ಅಂತೆಲ್ಲ ಯಾರಿದ್ದಾರೆ ಅವರೆಲ್ಲರೂ ಕೂಡ ಇದನ್ನು ಜಾಲಾಡಿದ್ದಾರೆ, ಆದರೆ ಅರ್ಥೈಸೋದಕ್ಕಾಗಿಲ್ಲ. ಅಷ್ಟೇ ಅಲ್ಲ, ಕ್ರಿಪ್ಟೋಗ್ರಾಫರ್ಗಳು ಕೂಡ ಇದಕ್ಕೊಂದು ಭಾಷೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಕ್ಷಣದ ತನಕನೂ ಸಾಧ್ಯ ಆಗಿಲ್ವಂತೆ. ಒಂದೊಂದು ಅಂದಾಜು ಮಾಡಿದ್ದಾರೆ, ಬಹುಶಃ ಇದು ಇಟಲಿಯಲ್ಲೇನಾದರೂ ರಚನೆ ಆಗಿರ್ಬೋದು ಈ ಕೃತಿ ಅನ್ನುವಂಥ ಒಂದು ಅಂದಾಜನ್ನು ಮಾಡಿದ್ದಾರೆ ಅಷ್ಟೇನೆ. ಆದರೆ ಇವತ್ತಿಗೂ ವಾಯ್ನಿಚ್ ಹಸ್ತಪ್ರತಿಯಲ್ಲಿರುವಂಥ ಲಿಪಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗಿಲ್ವಂತೆ. ಓಕೆನಾ? ಸೊ ಹಾಗಿದ್ರೆ ಎಸ್, ಇಲ್ಲೊಬ್ರು ಕಳಿಸ್ಬಿಟ್ಟಿದ್ದಾರೆ ನನ್ನ ಹತ್ರ ಸರಿ ಇದೆ ಅಂತ, ಬಹುಶಃ ನನ್ನ ಕಣ್ಣಿಂದ ಎಲ್ಲಾದರೂ ಮಿಸ್ಟೇಕ್ ಆಗೋಯ್ತಾ? ಎಸ್, ವಾಸಿಂ ಅಲಿ ಜಗಳೂರಿನಿಂದ ಅಫ್ಕೋರ್ಸ್ ನಿಮ್ಮ ಹತ್ರ ಕರೆಕ್ಟ್ ಆಗಿತ್ತು. ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ರಿಯಾಜ್ ಅವರು. ಎಸ್, ಒಳ್ಳೆ ಪ್ರೋಗ್ರಾಮು ಅಂತ ಹೇಳಿ ಬಹಳ ಜನ ಹೇಳಿದಿರ, ಕುತೂಹಲಕಾರಿ ಮಾಹಿತಿಯುಕ್ತವಾಗಿತ್ತು ಅಂತ ಹೇಳಿ ಜಗದಾಂಬಿಕಾ ಹಂಸವೇಣಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸದ್ಯಕ್ಕೆ ಈ ಪ್ರಶ್ನೆಗೆ ವಾಸಿಂ ಅಲಿ ಜಗಳೂರಿನಿಂದ ಒಬ್ಬರು ಸರಿ ಉತ್ತರ ಕೊಟ್ಟರು. ಇದಾಗಿತ್ತು ಇವತ್ತಿನ ಹೊಂಬೆಸಲು ಕಾರ್ಯಕ್ರಮ. ಜಗತ್ತಿನ ಯಾವುದೇ ಭಾಷೆಯ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಏನಂತೆ ಕಡೆಯದಾಗಿ ಏನು ಹೇಳಿ ಇಷ್ಟೇ.

ಗೊತ್ತಾಯ್ತಲ್ವಾ? ಇದಾಗಿತ್ತು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ. ಮಾಹಿತಿ ಜೊತೆಗೆ ಮನರಂಜನೆ ಕೂಡ ನಿಮ್ಮದಾಯಿತು ಅಂತ ಭಾವಿಸ್ತೀನಿ. 4 ಗಂಟೆಗೆ ನಿಮ್ ಜೊತೆ ಚರ್ಚೆ ಇದೆ ರೀ, ಎಲ್ಲೂ ಹೋಗೋ ಆಗಿಲ್ಲ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು FM Rainbow 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ RJ ರಮ್ಯಾ.

0: Akashvani FM Rainbow 101.3 MHz Musically yours.
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ ಅನ್ನು ಟ್ಯೂನ್ ಮಾಡಿದ್ದೀರಾ. 4:23 ಹೊತ್ತಿನಲ್ಲಿ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಅರ್ಜೆ ರಮ್ಯಾ. ಇವತ್ತಿನ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದ ಕಂಟೆಂಟ್ ಏನು, ಸಬ್ಜೆಕ್ಟ್ ಏನು, ಯಾವುದ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತೀನಿ, ಚರ್ಚಿಸ್ತೀನಿ, ಎಲ್ಲವೂ ಗೊತ್ತಾಗುತ್ತೆ ಈ ಹಾಡಿನ ನಂತರ. ಹಾಡು ಮುಗಿಸ್ಕೊಂಡು ಬನ್ನಿ, ಆಮೇಲೆ ಒಂದಷ್ಟು ಅಡೆ ತಡೆ ಅಡ ಚಣೆ ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ನಾನು ನಿಮ್ಮ ಅರ್ಜಿ ರಮ್ಯಾ.
2: ಜಾಜಿಯಾಹೋ ಚಂದ ಜನಪದ ಬಲು ಚಂದ ನನ್ನವನ ಮಗ ಸುಚಂದವೋ. ವಾಸ್ ಬರ್ತಾ ಇಲ್ಲ, ಮುಟ್ಟಿದಕ್ಕಲ್ಲ.
3: ಮಾಡಿದ ಮೋಡಿನೆಲ್ಲ ಮರೆಯುವ ಮಾತೇ ಇಲ್ಲ.

ಜಾಜಿಯಾ ಹೌ ಚಂದ ಹಾಡು ಕೇಳಿದ್ರಿ. ತಂದೆಗೆ ತಕ್ಕ ಮಗ ಚಿತ್ರದ ಬ್ಯೂಟಿಫುಲ್ ಹಾಡು ಇದಾಗಿತ್ತು. ಸದ್ಯಕ್ಕೆ ನಾನು ಪ್ರಾರಂಭದಲ್ಲಿ ಏನೋ ಯಾವುದೇ ಅಡಚಣೆ ಇಲ್ಲದೆ ಒಳ್ಳೆ ಹಾಡಿನ ಮೂಲಕ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದಾಯಿತು. ಆದರೆ ಬ್ಯಾಂಗ್ಳೂರು ಯೂತ್ ಕಾರ್ಯಕ್ರಮದಲ್ಲಿ ಯುವ ಸಾಧಕರ ಬಗ್ಗೆ ಅಥವಾ ಯುವ ಸಾಧಕರಾಗಲಿಕ್ಕೆ ಬೇಕಾಗುವಂಥ ಸಾಮರ್ಥ್ಯಗಳ ಬಗ್ಗೆ ನಾವು ಚರ್ಚೆ ಮಾಡುವಾಗ ಒಂದಷ್ಟು ಅಡೆತಡೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋದಕ್ಕೆ ಕಾರಣಕ್ಕೆ ಅಡಚಣೆ ಅಡೆತಡೆ ಅಂತೆಲ್ಲ ಹೇಳಿ ಆಗಿತ್ತು. ನಾನು ಸಾಮಾನ್ಯವಾಗಿ ಯಾವುದೇ ಕೆಲಸಕ್ಕೆ ಕೈಯಿಟ್ಟರೂ ಕೂಡ ಒಂದಷ್ಟು ಅಡೆಚಡೆಗಳು ಅಥವಾ ಅಡೆತಡೆಗಳು ಅಡೆಗೋಡೆಗಳು ನಮಗೆ ಎದುರಾಗೋದು ಸಹಜ. ಹೀಗೆ ಲೆಕ್ಕ ಹಾಕಿದಾಗ ನಾವು ಯುವಕರು ಸಾಧನೆಯ ಶಿಖರಕ್ಕೆ ಇರುವಂತಹ ಹೊತ್ತಿನಲ್ಲಿ, ಸಾಧನೆಯ ಹಾದಿಯಲ್ಲಿ ಸಾಗುವಂತಹ ಹೊತ್ತಿನಲ್ಲಿ ಅವರಿಗೆ ಎದುರಾಗುವಂತಹ ನಾಲ್ಕು ತಡೆಗೋಡೆಗಳು ಅಥವಾ ಸವಾಲುಗಳು ಅಥವಾ ಅಡಚಣೆಗಳು, ಈ ಬಗ್ಗೆ ನಾನು ಹೇಳ್ತೀನಿ. ಈ ನಾಲ್ಕರಲ್ಲಿ ಇವತ್ತಿನ ಯುವಜನತೆಯನ್ನ ಯಾವುದು ತುಂಬಾ ಬಾಧಿಸ್ತಾ ಇರೋದು ಅನ್ನೋದನ್ನ ನೀವು ಆಯ್ಕೆ ಮಾಡಿ ಸೂಕ್ತ ಕಾರಣ ಕೊಟ್ಟು ಸಂದೇಶ ಕಳಿಸಿ. ನನ್ನ ಪ್ರಕಾರ ಮೊದಲನೇದು ಆರ್ಥಿಕ ಮುಗ್ಗಟ್ಟು, ಹಣಕಾಸಿನ ಕೊರತೆ, ಇದು ಅವರ ಸಾಧನೆಗೆ ಅಡ್ಡಿಯಾಗತ್ತಾ? ಅಥವಾ ಮಾರ್ಗದರ್ಶನದ ಕೊರತೆ, ಅವರಿಗೆ ಕರೆಕ್ಟಾಗಿ ದಾರಿಯನ್ನು ತೋರಿಸದೇ ಇರೋದು, ಮಾರ್ಗದರ್ಶನ ಇಲ್ಲದೇ ಇರೋದು, ಅದೇನಾದರೂ ಅವರಿಗೆ ತಡೆಗೋಡೆ ಆಗತ್ತಾ? ಮೂರನೇದು ಅವರಲ್ಲೇ ಇರುವಂಥ ಸೋಲಿನ ಭಯ, ಎಲ್ಲಿ ಸೋತೋಗ್ತೀನಿ ಅನ್ನುವಂಥ ಭಯ ಅವರ ಸಾಧನೆಗೆ ಅಡ್ಡಿ ಮಾಡುತ್ತಾ? ಅಥವಾ ನಾಲ್ಕನೆಯದು ಏಕಾಗ್ರತೆಯ ಕೊರತೆ, ಅವರಲ್ಲೇ ಕಾನ್ಸಂಟ್ರೇಷನ್ ಇಲ್ಲದೆ ಇರುವಂಥದ್ದು, ಗಮನ ಕೇಂದ್ರೀಕರಣ ಮಾಡದೇ ಇರುವಂಥದ್ದು, ಇದು ಕೊರತೆಯಾಗಿ ನಿಲ್ಲುತ್ತಾ? ನಿಮ್ಮ ಪ್ರಕಾರ ಯಾವುದು ಎದುರಾಗುವಂಥ ಅಡೆತಡೆಗಳು ಯುವ ಸಾಧಕರಿಗೆ? ಆರ್ಥಿಕ ಮುಗ್ಗಟ್ಟು, ಮಾರ್ಗದರ್ಶನದ ಕೊರತೆ, ಸೋಲಿನ ಭಯ ಅಥವಾ ಏಕಾಗ್ರತೆಯ ಕೊರತೆ, ಯಾವುದು ಅಂತ ನಿಮಗನ್ಸುತ್ತೆ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013, ನಮ್ಮ ನಂಬರ್.

ಈ ರೀತಿ ತನನಂ ತನನಂ ಅಂತ ಹೇಳಿ ಸಾಧನೆಯ ಹಾದಿಯಲ್ಲಿ ಸಾಗಿದ್ರು ಕೂಡ ನಾವು ಗುರಿಯನ್ನ ಮುಟ್ಟೋದಷ್ಟೊತ್ತಿಗೆ ಆಹ ತನನಂ ಅನ್ನೋದು ಅಂತ ಹೇಳಿ ನಾವು ನಿಟ್ಟುಸಿರು ಬಿಡೋ ಹಾಗೆ ಮಾಡಿಬಿಟ್ಟಿರುತ್ತೆ. ಇದಕ್ಕೆ ಕಾರಣ ನಾಲ್ಕಿರಬಹುದಾ? ಈ ನಾಲ್ಕರಲ್ಲಿ ಯಾವುದು ನಿಮ್ಮ ಪ್ರಕಾರ ಸೂಕ್ತ ಕಾರಣ ಅನ್ನೋದನ್ನ ನೀವೇ ಸಂದೇಶದ ಮೂಲಕ ತಿಳಿಸಿ ಅಂತ ಕೇಳಿದ್ದೆ. ಒಂದು ಆರ್ಥಿಕ ಮುಗ್ಗಟ್ಟು, ಮತ್ತೊಂದು ಮಾರ್ಗದರ್ಶನದ ಕೊರತೆ, ಇನ್ನೊಂದು ಸೋಲಿನ ಭಯ, ಕೊನೆಯದು ಏಕಾಗ್ರತೆಯ ಕೊರತೆ. ಯಾವುದು ಹೆಚ್ಚಾಗಿ ಯುವಕರಿಗೆ, ಅದರಲ್ಲೂ ಯುವ ಸಾಧಕರಿಗೆ ಎದುರಾಗುವಂತ ಪ್ರಮುಖ ಅಡೆತಡೆ ಅನ್ನೋದು ನನ್ನ ಪ್ರಶ್ನೆ. ಹಾಗಿದ್ರೆ ಸೂಕ್ತ ಕಾರಣದ ಮೂಲಕ ನಿಮ್ಮ ಒಂದು ಅಭಿಪ್ರಾಯವನ್ನ ನಮಗೆ ರವಾನಿಸಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013.

ಇವತ್ತು ಸದ್ಯಕ್ಕೆ ಆರ್ಥಿಕ ಮುಗ್ಗಟ್ಟು, ಅನುಭವದ ಕೊರತೆ ಅಥವಾ ಮಾರ್ಗದರ್ಶನದ ಕೊರತೆ, ಸೋಲಿನ ಭಯ, ಜೊತೆಗೆ ಏಕಾಗ್ರತೆ ಇಲ್ಲದಿರೋದು, ಇಷ್ಟೇ ನಾಲ್ಕು ಹೇಳಿದೆಪ್ಪ. ಪ್ರೀತಿ ಅನ್ನೋದನ್ನ ನಾನು ಹೇಳಿಲ್ಲ. ಸದ್ಯಕ್ಕೆ ಅದನ್ನು ಹೊರಗಿಟ್ಟು ಈ ನಾಲ್ಕು ಆಪ್ಷನ್ಸ್ ನಾನು ನಿಮಗೆ ಕೊಟ್ಟಿದ್ದಾಗಿತ್ತು. ಯಾವುದು ಯುವ ಸಾಧಕರಿಗೆ ಅಡೆತಡೆ ಆಗು ನಿಲ್ಲುವಂಥದ್ದು ಸಾಧನೆಗೆ ಅನ್ನೋದು ನನ್ನ ಒಂದು ಪ್ರಶ್ನೆ ಆಗಿತ್ತು. ಬಹಳ ಜನ ನಿಮ್ಮ ಅಭಿಪ್ರಾಯಗಳನ್ನ ಹೇಳಿದ್ದೀರಾ. ಪುಷ್ಪ ಶಾನುಭೋಗ್ರ ಗದಗಾಯಿಂದ ಹೇಳ್ತಾ ಇದ್ದಾರೆ, ಫಿನಾನ್ಷಿಯಲ್ ಸ್ಟೇಟಸ್, ಆರ್ಥಿಕ ಸ್ಥಿತಿಗತಿ ಏನಿರುತ್ತೆ, ಮಾರ್ಗದರ್ಶನದ ಕೊರತೆ ಏನಿರುತ್ತೆ, ಹಾಗೆ ಸರಿಯಾದ ಮಾಹಿತಿ ಇಲ್ಲದಿರೋದು, ಜೊತೆಗೆ ಧೈರ್ಯ ಕೂಡ ಇಲ್ಲದಿರೋದು, ಎಲ್ಲವೂ ನಿಜವಾಗ್ಲೂ ಮ್ಯಾಟ್ರ್ ಆಗುತ್ತೆ ಮೇಡಮ್. ಯಾವ್ದು ಬಿಟ್ರು ತಪ್ಪು ಅಂತಾನೆ ಅನ್ಸುತ್ತೆ. ಎಲ್ಲವೂ ಬೇಕಾಗುತ್ತೆ ಇವತ್ತಿನ ಯೂತ್ ಸಕ್ಸಸ್ನ ಕಾಣೋದಕ್ಕೆ ಅನ್ನೋದು ನನ್ನ ಅಭಿಪ್ರಾಯ ಅಂತ ಪುಷ್ಪ ಹೇಳ್ತಾ ಇದ್ದಾರೆ. ಯಾಕೆ ಬೇಕು ಒಂದ್ರ ಬಗ್ಗೆ ಚರ್ಚೆ ಮಾಡೋದು, ನಾಲ್ಕು ಹೇಳ್ಬಿಡೋಣ ಬಿಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಸಂದೇಶವನ್ನು ಕಳಿಸಿರೋದು ಮತ್ತಾರು ಅಂತ ಹೇಳಿದ್ರೆ, ಗೈಡೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಅದರ ಹೊರತಾಗಿ ಫಿನಾನ್ಸ್, ಆರ್ಥಿಕತೆ, ಇದು ಕೂಡ ಅವರಲ್ಲಿ ಎಷ್ಟೋ ಸಲ ಅವರನ್ನ ಕುಗ್ಗಿಸುತ್ತೆ, ಹೋಪ್ಸ್ ಕಳ್ಕೊಳ್ಳೋ ಹಾಗೆ ಮಾಡುತ್ತೆ, ಕಾನ್ಫಿಡೆನ್ಸ್ನ ಕಳ್ಕೊಳ್ಳೋ ಹಾಗೆ ಮಾಡುತ್ತೆ. ಆದರೆ ಯಾವುದನ್ನೂ ಕಳೆದುಕೊಳ್ಳದೆ ಅವರ ಮೇಲೆ ಅವರಿಗೆ ನಂಬಿಕೆ ಅನ್ನೋದು ಇರಬೇಕು, ಅವರ ಗುರಿಯತ್ತ ಅವರು ಸಾಗಬೇಕು, ಆಗಷ್ಟೇ ಅವರ ಗುರಿ ಫುಲ್ಫಿಲ್ ಆಗೋದಕ್ಕೆ ಸಾಧ್ಯ ಆಗೋದು ಅಂತ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಶಾಂತಾಚಾರ ಬಿಡಿಗಿರ ಕುಕ್ನೂರಿಂದ, ಹಬ್ಬ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ರಿ, ಫಸ್ಟ್ ಊಟ ಮಾಡೋಣ ಬನ್ನಿ, ಆಮೇಲೆ ಚರ್ಚೆ ಮಾಡೋಣ ಅಂತ ಕೇಳ್ತಾ ಇದ್ದೀರಾ. ಬಂದೆ ಬಂದೆ, ಇರಿ ಇರಿ ಬರ್ತೀನಿ. ಸಂದೇಶವನ್ನು ಕಳಿಸಿ ಮತ್ತಾರು ಹೇಳ್ತಿರೋದು ಅಂತ ಹೇಳಿದ್ರೆ, ಮಾರ್ಗದರ್ಶನ ಅನ್ನೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಸೊ ಅದು ಪ್ರತಿ ಸೆಕೆಂಡ್ಗೂ ಕೂಡ ಆ ಗೈಡೆನ್ಸ್, ಮಾರ್ಗದರ್ಶನ ಅವ್ರಿಗೆ ಬೇಕೇ ಬೇಕು. ಎಲ್ಲೋ ಒಂದು ಕಡೆ ಅದು ಹಾದಿ ತಪ್ಪು ಅಂದ್ರೂ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನನ್ನ ಪ್ರಕಾರ ಮಾರ್ಗದರ್ಶನ ಅಥವಾ ಗೈಡೆನ್ಸ್ ತುಂಬಾನೇ ಮುಖ್ಯ ಅಂತ ಹೇಳಿ ವೆಂಕಟೇಶ್ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನ ಕಳಿಸಿ, ಮೇಡಮ್ ಇಷ್ಟು ಸಿಂಪಲ್ ಆಗಿ ಎಲ್ಲರಿಗೂ ನಾವು ಒಂದೇ ರೀತಿಯಲ್ಲಿ ಹೇಳೋದಕ್ಕೆ ಸಾಧ್ಯನಾ? ಇಟ್ಸ್ ಡಿಪೆಂಡ್ಸ್ ಪರ್ಸನ್ ಟು ಪರ್ಸನ್ ಅಂತ ಹೇಳಿ ಅಶೋಕ್ ಅವರು ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ಖಂಡಿತ ನಿಮ್ಮ ಮಾತು ನಾನು ಒಪ್ತೀನಿ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅಡಚಣೆ. ಸೊ ತುಂಬ ಮಾರ್ಗದರ್ಶನ ಸಿಕ್ಕಿ ಇಲ್ವಾ, ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿದೆ, ನನ್ನ ಬಗ್ಗೆ ನನಗೆ ಚೆನ್ನಾಗಿ ಸ್ವಯಂ ಅರಿವು ಇದೆ, ಜೊತೆಗೆ ನನ್ನಲ್ಲಿ ಕರೆಕ್ಟಾದಂತಹ ಸೋಲಿನ ಭಯ ಇಲ್ಲ, ಅದರೊಟ್ಟಿಗೆ ಕಾನ್ಫಿಡೆನ್ಸ್ ಅನ್ನೋಂಥದ್ದು ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಎಲ್ಲ ಇದ್ದು, ಆರ್ಥಿಕ ಮುಗ್ಗಟ್ಟಿದ್ರೆ ಏನು ಮಾಡೋದು, ಅಥವಾ ಚೆನ್ನಾಗಿ ದುಡ್ಡಿದ್ದು ಅವರಲ್ಲಿ ಸೋಲಿನ ಭಯ ಇದ್ರೆ ಏನು ಮಾಡೋದು, ಈ ಥರ ಪರ್ಸನ್ ಟು ಪರ್ಸನ್, ವ್ಯಕ್ತಿಯಿಂದ ವ್ಯಕ್ತಿಗೆ ಇದು ಭಿನ್ನವಾಗಿ ಇರೋವಂಥದ್ದು ಅಂತ ಹೇಳಿ ಅಶೋಕ್ ಅವರು ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ನೀವೇನು ಹೇಳ್ತೀರಾ, ನಿಮ್ಮ ಸಂದೇಶ ರವಾನಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಸದ್ಯಕ್ಕೆ ನಮ್ಮ ಸಾಧಕರು ಕೂಡ ಎನ್ನ ಮ್ಯಾಲ ಮುನಿವಾರೆ ಅಂತ ಹೇಳಿ ಆರ್ಥಿಕ ಮುಗ್ಗಟ್ಟಿಗೆ ಹೇಳಬೇಕು, ಮಾರ್ಗದರ್ಶನದ ಕೊರತೆ ಹೇಳಬೇಕು, ಸೋಲಿನ ಭಯಕ್ಕೆ ಹೇಳಬೇಕು, ಹಾಗೆ ಏಕಾಗ್ರತೆಯ ಕೊರತೆ ಹೇಳಬೇಕು. ನನ್ನ ಮೇಲೆ ದಯಮಾಡಿ ಮುನಿಸ್ಕೋಬೇಡಿ, ನನ್ನ ಮೇಲೆ ಯಾವುದೇ ವಕ್ರದೃಷ್ಟಿಯನ್ನು ಬೀಳಬೇಡಿ ಅಂತ ಹೇಳಿ. ಹಾಗೆ ಯಾವುದು ತುಂಬ ಬಾಧಿಸೋದು ನಮ್ಮ ಯುವ ಸಾಧಕರಿಗೆ ಅನ್ನೋದನ್ನು ನಾನು ಕೇಳಿದ್ದೆ. ಬಹಳಷ್ಟು ಜನ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಕಳಿಸಿಕೊಟ್ಟಿದ್ದಾರೆ. ಸೊ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಸಾಧನೆ ಮಾಡೋರಿಗೆ ಸಾಮರ್ಥ್ಯ ಇದ್ದರೆ ಆದರೆ ಕೆಲವು ಅಡೆತಡೆಗಳು ದಾರಿ ತಪ್ಪಿಸುತ್ತೆ ಅಂತ ಹೇಳಿ ಅವರದ್ದೇ ಒಂದು ಲಿಸ್ಟ್ ಅನ್ನು ಹಾಕ್ಬಿಟ್ಟಿದ್ದಾರೆ. ತಾಳ್ಮೆ ಕೊರತೆ, ಗೊಂದಲ ಇರುವಂಥದ್ದು, ಮೊಬೈಲ್ ಅಥವಾ ಸೋಷಿಯಲ್ ಮೀಡಿಯಾ ಚಟ ಇರುವಂಥದ್ದು, ವೈಫಲ್ಯದ ಭಯ ಇರುವಂಥದ್ದು, ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲದಿರೋದು, ಮಾರ್ಗದರ್ಶನದ ಕೊರತೆ ಇರೋದು ಅಂತ ಹೇಳಿ ಹೊನ್ನೂರಲ್ಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇಲ್ಲೊಬ್ಬರು ಒಂದು ಕವಿತೆ ಬರೆದುಬಿಟ್ಟಿದ್ದಾರೆ, ನಮ್ಮ ಚಿತ್ತವನ್ನು ತದೆಕಾವಗಿರಿಸುವುದೇ ಸವಾಲು, ಅದು ಅರಿತೇ ಇಣುಕುವುದು ಅತ್ತ ಇತ್ತ ಸುತ್ತಲೂ, ಮೈ ಮರೆತರೆ ಉಳಿಯುವುದೊಂದೇ ಕತ್ತಲು, ಅದ ಗೆದ್ದರೆ ಸಿಗುವುದು ಗೆಲುವಿನ ಘಮಲು ಅಂತ ಹೇಳಿ ದೇಶವಳ್ಳಿ ಶಿವು ಚಾಮರಾಜನಗರದಿಂದ ಹೇಳ್ತಾ ಇದ್ದಾರೆ. ಅಲ್ಲಿಗೆ ನನ್ನ ಪ್ರಕಾರ ಏಕಾಗ್ರತೆಯ ಕೊರತೆ ಬಗ್ಗೆ ನೀವು ಮಾತಾಡಿದ್ದೀರಿ, ಕರೆಕ್ಟಾ? ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಮೇಡಮ್ ಇವತ್ತಿನ ಯುವ ಜನತೆಗೆ ಸರಿಯಾದ ಮಾರ್ಗದರ್ಶನ ಇಲ್ಲ, ಮತ್ತೆ ಅಂಕ ಆಧಾರಿತ ಶಿಕ್ಷಣ ಯುವ ಜನರ ಸ್ವಾತಂತ್ರ್ಯವನ್ನ ಕಸಿದುಕೊಳ್ತಾ ಇದೆ ಅಂತ ಹೇಳಿ ಸಂದೇಶವನ್ನ ಕಳಿಸಿರೋದು ಅರವಿಂದ್ ಚಾಲೀಕರ್ ಅವರು ತಾಂಡಾಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸಂದೇಶವನ್ನ ಕಳಿಸಿರೋದು ಏಕಾಗ್ರತೆ ಇಲ್ಲದಿರೋದೇ ಮುಖ್ಯ ಕಾರಣ, ಯಾಕಂದ್ರೆ ಒಂದು ಕೆಲಸವನ್ನ ಸಂಪೂರ್ಣವಾಗಿ ಮಾಡೇ ಮುಗಿಸೋದಿಲ್ಲ, ಅದನ್ನ ಬಿಟ್ಟು ಇನ್ನೊಂದ್ ಕಡೆಗೆ ಜಂಪ್ ಆಗ್ಬಿಟ್ಟಿರ್ತಾರೆ, ಇದೇ ಪ್ರಮುಖವಾದಂತ ಕಾರಣ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ ಮಣಿಕಂಠ ಅವರು. ಎಸ್, ಖಂಡಿತವಾಗಿ ಇದನ್ನ ನಾನು ಕೂಡ ಒಪ್ಕೊಳ್ತೀನಿ. ಇನ್ನು ಬಹಳ ಜನರ ಸಂದೇಶ ಇದೆ, ಎಲ್ಲರ ಸಂದೇಶ ಓದೋ ಪ್ರಯತ್ನ ಖಂಡಿತ ಸಾಗತ್ತೆ. ನೀವಿನ್ನೂ ಸಂದೇಶ ಕಳಿಸಿಲ್ವಾ? ಯಾಕೆ? ನಿಮ್ಮ ಅಭಿಪ್ರಾಯ ರವಾನಿಸಿ. ಯುವ ಜನತೆಗೆ ಸಾಧನೆಗೆ ಅಡ್ಡಿಯಾಗಿ ನಿಲ್ಲೋದು ಆರ್ಥಿಕ ಮುಗ್ಗಟ್ಟ, ಸೋಲಿನ ಭಯವ, ಮಾರ್ಗದರ್ಶನದ ಕೊರತೆಯ, ಅಥವಾ ಏಕಾಗ್ರತೆಯ ಕೊರತೆಯ? ನಿಮ್ಮ ಅನಿಸಿಕೆ, ಅಭಿಪ್ರಾಯ ನಿಮ್ಮ ಹೆಸರಿನ ಜೊತೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ಬಂದು ತಲುಪಲಿ. 9480901013 ನಮ್ಮ ನಂಬರ್.

ಸುನಾಮಿಯೋ ಭೂಕಂಪವೋ ಏನೇ ಆದರೂ ನನ್ನ ಸಾಧನೆನ ನಾನು ಬಿಡೋದಿಲ್ಲ ಅನ್ನುವಂಥ ಅಚಲ ನಿರ್ಧಾರ ಇರಬೇಕಲ್ವೇ. ಅದ್ರ ಜೊತೆಗೆ ಆರ್ಥಿಕ ಮುಗ್ಗಟ್ಟು ಬರಬಾರ್ದು, ಸೋಲಿನ ಭಯ ಇರಬಾರ್ದು, ಏಕಾಗ್ರತೆಯ ಕೊರತೆ ಇರಬಾರ್ದು, ಮಾರ್ಗದರ್ಶನದ ಕೊರತೆಯಂತೂ ಇರಲೇಬಾರ್ದು ಅಲ್ವೇ. ಹಾಗಿದ್ರೆ ಯಾವುದು ಕೊರತೆ ಎದ್ದು ಕಾಣ್ತಾ ಇರೋದು ಇವತ್ತಿನ ಯುವಜನತೆಗೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಮೇಡಮ್ ಇವತ್ತಿನ ಜನರಿಗೆ ಯಾವ ಕೊರತೆ ಹೆಚ್ಚು ಕಾಣ್ತಾ ಇದೆ ಅಂತ ಹೇಳಿದ್ರೆ ಆರ್ಥಿಕ ಪರಿಸ್ಥಿತಿ ತುಂಬಾ ಮುಖ್ಯ ಆಗುತ್ತೆ. ಮೊದಲನೇದಾಗಿ ಹಣಕಾಸಿನ ವ್ಯವಸ್ಥೆಯೇ ಸರಿ ಇರಲಿಲ್ಲ ಅಂತ ಹೇಳಿದ್ರೆ ಏನ್ ಮಾಡೋಕ್ಕಾಗುತ್ತೆ ಇವತ್ತಿನ ಕಾಲದಲ್ಲಿ? ಇನ್ ಎರಡನೇದಕ್ಕೆ ಹೋದ್ರೆ ಅದು ಮಾರ್ಗದರ್ಶನದ ಕೊರತೆ ಹೇಳಿದ್ರಿ, ಅದು ಕೂಡ ತುಂಬಾ ಮುಖ್ಯ. ಜೀವನದಲ್ಲಿ ಸೋತ್ರೆ, ಒಂದು ಸಲ ಲಾಸ್ ಆದ್ರೆ ಮತ್ತೆ ತಿದ್ದುಕೊಂಡು ಮೇಲ್ ಬರಬೇಕು, ಅದಕ್ಕೆ ಏಕಾಗ್ರತೆ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಮತ್ತೆ ಕೆಲಸ ಮಾಡೋದಕ್ಕೆ ಅಂತ ಹೇಳಿ ಎಲ್ಲವನ್ನ ಸೇರಿಸಿ ಕಳಿಸ್ಬಿಟ್ಟಿದ್ದಾರೆ. ಬಿಳೆಬಾವಿಯಿಂದ ಮಂಜುನಾಥ್ ಇಂದಿರಗಿ ಅವರು ಹಾಗೆ ಸಂದೇಶ ಕಳಿಸಿದ್ದಾರೆ. ಎಸ್, ಹೇಗಿದ್ದೀರಾ ಅಂತ ಕೇಳ್ತಿದ್ದಾರೆ. ಅಫ್ಕೋರ್ಸ್ ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಭಾಗ್ಯಶ್ರೀ ಅವರೇ ಸಂದೇಶವನ್ನ ಕಳಿಸಿ, ನನಗಂತೂ ಹಣಕಾಸಿನ ಕೊರತೆ ತುಂಬಾ ಮುಖ್ಯ ಅಂತ ಅನ್ಸುತ್ತೆ, ಆದ್ರೆ ಅದನ್ನೇನಾದ್ರೂ ಪಕ್ಕಕ್ಕಿಟ್ಟು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ ಮಾರ್ಗದರ್ಶನ ತುಂಬಾ ಮುಖ್ಯ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ರಿಯಾಜ್ ಹಿರಿಯೂರ್ನಿಂದ, ಏಕಾಗ್ರತೆಯ ಕೊರತೆ ಮೇಡಮ್, ಏನಿದ್ರೇನು ನಮ್ಮಲ್ಲೇ ಆ ಏಕಾಗ್ರತೆ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನ ಕಳಿಸಿ ಹೇಳ್ತಾ ಇರೋದು ಸುಭಶ್ರೀ, ಕಾರ್ಕೋಳಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಅವರು ಸೋಲುತ್ತೇನೆ ಅನ್ನೋ ಭಯ ಅಂತ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ನೀವೊಬ್ಬರೇ ಇವಾಗ ಫಸ್ಟ್ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡಿದ್ದು ಯಾಕೆ ಅಂತ ಹೇಳಿದ್ರೆ, ಧೈರ್ಯವಾಗಿದ್ರೆ ಯಾವ ಕೆಲಸ ಕಾರ್ಯಗಳು ಕೂಡ ಸಾಧ್ಯ. ಅದೇ ಎಲ್ಲಿ ನಾನು ಸೋತೋಗ್ಬಿಡ್ತೀನೋ ಅನ್ನೋದು ಇತ್ತು ಅಂತ ಹೇಳಿದ್ರೆ ಅದು ತುಂಬ ಕಷ್ಟ ಆಗತ್ತೆ. ಸೊ ಹೆಂಗೆ ಅಂತ ಹೇಳಿದ್ರೆ, ಫಿನಾನ್ಷಿಯಲಿ ನಾವು ಎಷ್ಟೇ ಸಮಸ್ಯೆಯಿಂದ ಇದ್ರೂ ಕೂಡ ನಮಗೆ ಬೇರೆ ಬೇರೆ ಮೂಲಗಳಿಂದ ನಾವು ಹಣ ಹೊಂದಿಸ್ಕೋಬಹುದು, ಸರ್ಕಾರದಿಂದ ಎಷ್ಟೊಂದು ಸಬ್ಸಿಡೀಸ್ ಸಿಗತ್ತೆ. ಸೊ ಅದಕ್ಕೆಲ್ಲ ನಾವು ಪ್ರಯತ್ನ ಮಾಡಬಹುದು. ಫಿನಾನ್ಷಿಯಲಿ ನಾವು ಕಷ್ಟದಲ್ಲಿ ಇದ್ವಿ ಅಂತ ಹೇಳಿದ್ರೆ ಸಾಧನೆ ಮಾಡುವಂತ ಹೊತ್ತಿನಲ್ಲಿ, ಆದ್ರೆ ಸೋಲೋ ಭಯ ಇದೆಯಲ್ಲ ಅದು ನಮ್ಮನ್ನ ನಿಜಕ್ಕೂ ಕುಗ್ಗಿಸಿ ಬಿಡುತ್ತೆ ಸಾಧನೆಯಲ್ಲಿ ಅಂತ ಹೇಳಿ ಶುಭಾಶ್ರೀ ಅವರು ಕಾರ್ಕೋಳಯಿಂದ ಹೇಳ್ತಾ ಇದ್ದಾರೆ. ಹಾಗೆ ಬೆಳಗಾವಿಯಿಂದ ಸಂದೇಶವನ್ನ ಕಳಿಸಿದ್ದವರು ರಮೇಶ್ ಅವರು ಸಂದೇಶವನ್ನ ಕಳಿಸಿ,

ಅಂತ ಹೇಳ್ತಾ ಇದ್ದಾರೆ. ರಾಜೀವ್ ಸನದಿ ಗೋಕಾಕ್ನಿಂದ ಸಂದೇಶವನ್ನ ಕಳಿಸಿ, ಸಾಧನೆ ಅನ್ನೋದು ಒಂದು ತಪಸ್ಸು, ಅದಕ್ಕಾಗಿ ನಿಜಕ್ಕೂ ಸಾಹಸ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಒಂದೇ ಗುರಿಯಲ್ಲಿ ಹೋಗದೆ ಹಲವು ಗುರಿಯನ್ನ ಇಟ್ಕೊಂಡು ಮಾರ್ಗದರ್ಶಕರು ಇಲ್ಲದೆ ಹೋಗ್ತಾರಲ್ಲ, ಅದು ನಿಜವಾದ ಸಮಸ್ಯೆ. ಹಂಗೆ ಮಾರ್ಗದರ್ಶಕರು ಇಲ್ಲ ಅಂತ ಹೇಳಿದಾಗ ಏಕಾಗ್ರತೆ ಕೂಡ ಕಳ್ಕೊಂಡು ಬಿಡ್ತಾರೆ, ಹಾದಿ ತಪ್ತಾರೆ ಅಂತ ಹೇಳಿ ಸಂದೇಶವನ್ನ ಕಳಿಸಿರೋದು ಮಣಿಕಂಠ ಅವರು. ಯಸ್, ಇನ್ನು ಬಹಳಷ್ಟು ಜನರ ಸಂದೇಶ ಇದೆ, ಎಲ್ಲರ ಸಂದೇಶ ಓದೋ ಪ್ರಯತ್ನ ಖಂಡಿತ ಸಾಗತ್ತೆ.

ಹೌದು, ಇದೇ ತರ ಪ್ರತಿ ಕ್ಷಣ ಪ್ರಾರ್ಥನೆ ಮಾಡಬೇಕು. ಯಾವ ಪ್ರಾರ್ಥನೆ? ಸಾಧನೆಯ ಪ್ರಾರ್ಥನೆ ಮಾಡಬೇಕು. ಅದು ನಮ್ಮನ್ನ ಕಾಡುವ ಹಾಗೆ ಇರಬೇಕು. ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಆರ್ಥಿಕ ಮುಗ್ಗಟ್ಟು, ಮಾರ್ಗದರ್ಶನದ ಕೊರತೆ, ಏಕಾಗ್ರತೆಯ ಕೊರತೆ, ಎಲ್ಲವೂ ಒಂಥರ ಸವಾಲುಗಳೇ. ಆದ್ರೆ ಯುವಕರ ಯಶಸ್ಸಿನ ಹಾದಿಯಲ್ಲಿ ಅತಿ ದೊಡ್ಡ ಅಡಚಣೆ ಅಂತ ಹೇಳಿದ್ರೆ ಅದು ಸೋಲಿನ ಭಯ. ಯಾಕೆ ಅಂತ ಹೇಳಿದ್ರೆ ಅದು ಅವಕಾಶಗಳ ಕೊರತೆಯಲ್ಲ, ಪ್ರಯತ್ನಿಸುವ ಧೈರ್ಯವನ್ನೇ ಕಡಿಮೆ ಮಾಡಿಬಿಡುತ್ತೆ. ಹಾಗಾಗಿ ನನ್ನ ಪ್ರಕಾರ ಇವತ್ತಿನ ಯುವಕರಿಗೆ ಭಯ ಮುಖ್ಯ ಕಾರಣ ಅನ್ಸುತ್ತೆ. ಇದು ನನ್ನ ಅನುಭವ ಸಹ ಹೌದು. ನಾನು ನನ್ನ ಮನಸ್ಸಿನ ಭಾವನೆಗಳನ್ನ ಸಿಕ್ಕಾಪಟ್ಟೆ ಹಿಡಿದಿಟ್ಕೊಂತ ಇದೆ, ಮೆಸೇಜ್ ಎಲ್ಲ ಕಳಿಸ್ತೀನಿ. ಬಟ್ ಸ್ಟೇಜ್ ಮೇಲೆ ಮಾತಾಡಬೇಕು, ಆನ್ ಏರ್ ಅಲ್ಲಿ ಮಾತಾಡಬೇಕು ಯಾವಾಗಾದ್ರೂ ಲೈನ್ ಸಿಕ್ಕಾಗ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಭಯ ಪಡ್ತೀನಿ. ರಮ್ಯಾ ಹಾಗೆ ಎಂದಿನಂತೆ ಹಾಡುಗಳ ಆಯ್ಕೆ ಯಾವಾಗಲೂ ಸೂಪರ್ ಆಗಿರುತ್ತೆ ಅಂತ ಹೇಳ್ತಾಯಿದ್ರೆ, ಇದ್ರ ಜೊತೆಗೆ ಏನಿದು ಬೆಂಕಿಯಲ್ಲಿ ಅರಳು ಸ್ವಲ್ಪ ತಡವಾಗಿ ಚಟಪಟ ಅಂತ ಅನ್ನಬಹುದು, ಆದರೆ ಸಿಕ್ಕಾಪಟ್ಟೆ ಫಾಸ್ಟಾಗಿ ಮಾತಾಡ್ತೀರಾ ಅಂತ ಹೇಳ್ತಾಯಿದ್ರೆ, ಹಾಗಿದ್ಮೇಲೆ ನೀವು ನನ್ನ ಜೊತೆ ನೆಕ್ಸ್ಟ್ ಆನ್ ಏರ್ ಅಲ್ಲಿ ಮಾತಾಡಲೇಬೇಕು. ವಾಣಿಶ್ರೀ ಅವರೇ ಮಿಸ್ ಮಾಡೋ ಹಾಗಿಲ್ಲ. ವಾಣಿಶ್ರೀ ಅವರು ಧಾರವಾಡದಿಂದ ಈ ಸಂದೇಶವನ್ನು ಕಳಿಸ್ಕೊಟ್ಟಿದ್ರು. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಹೇಳ್ತಾಯಿದ್ದಾರೆ, ಸೊ ಮುಖ್ಯವಾಗಿ ಕಾನ್ಸಂಟ್ರೇಷನ್ ಜೊತೆಗೆ ಡಿಸಿಷನ್ ಮೇಕಿಂಗ್, ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಅಸಾಮರ್ಥ್ಯ, ಜೊತೆಗೆ ಅವರು ಡಿಸಿಪ್ಲಿನ್, ಶಿಸ್ತನ್ನು ಪಾಲನೆ ಮಾಡದೇ ಇರುವಂಥದ್ದು ಲೈಫಲ್ಲಿ, ಇದೆಲ್ಲದರ ಜೊತೆಗೆ ಫಿನಾನ್ಷಿಯಲ್, ಆರ್ಥಿಕವಾಗಿ ಸಾಕಷ್ಟು ಸಮಸ್ಯೆಗಳು, ಇದೆಲ್ಲವೂ ಕೂಡ ಅವರ ಕೆರಿಯರ್ ಇರ್ಬೋದು, ಅವರ ಗೋಲ್ ಇರ್ಬೋದು, ಎಲ್ಲವನ್ನ ರೀಚ್ ಆಗಲಿಕ್ಕೆ ತುಂಬಾ ಕಷ್ಟ ಕೊಡುತ್ತೆ, ಅಡೆತಡೆಯಾಗಿ ನಿಲ್ಲುತ್ತೆ ಅನ್ನೋದನ್ನು ಹೇಳ್ತಾಯಿದ್ದಾರೆ ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ. ಮೊದಲನೇದಾಗಿ ಮಾರ್ಗದರ್ಶನದ ಕೊರತೆ, ಎರಡನೇದು ಸ್ವಲ್ಪ ಸೋಂಬೇರಿತನ ಸೇರ್ಕೊಳ್ಳುತ್ತೆ ಮೇಡಮ್ ಅಂತ ಭೋಜರಾಜ್ ಕಾಮ್ನಳ್ಳಿ ಅವರು ಪಂಜಾಬ್ನಿಂದ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಇದನ್ನ ಕೂಡ ಮರೆಯೋ ಹಾಗೆ ಇಲ್ಲ, ಎಲ್ಲಕ್ಕೂ ಕೂಡ ಗಾಡ್ ಫಾದರ್ ಬೇಕೇ ಬೇಕು ಅಂತ ಹೇಳಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಅಂತ ದೀಪಿಕಾ ರಾಜೇಂದ್ರ ಅಲವತ್ತೂರು ಗ್ರಾಮದಿಂದ ಹೇಳ್ತಾ ಇದ್ದಾರೆ, ಆಲತ್ತೂರು ಗ್ರಾಮದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿಯಿಂದ ಹೇಳ್ತಾ ಇದ್ದಾರೆ, ಏಕಾಗ್ರತೆ ಪ್ರಮುಖ ಕಾರಣ, ಜೊತೆಗೆ ಮಾರ್ಗದರ್ಶನದ ಕೊರತೆ ಕೂಡ ಅವರ ಒಂದು ಅಭಿವೃದ್ಧಿಗೆ ಮಾರಕ ಆಗಿ ನಿಲ್ಲುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಸಿದ್ದಪ್ಪ ವಾಗಟ್ಟಿ ಇವರು ಹೇಳ್ತಾ ಇದ್ದಾರೆ, ಸವಣೂರು ತಾಲೂಕು ಹಾವೇರಿಯಿಂದ, ಏನಾದರೂ ನಾನು ಮುನ್ನುಗ್ತೀನಿ ಅನ್ನೋ ಧೈರ್ಯ ಬೇಕು, ಆರ್ಥಿಕ ಬೆಂಬಲ ಇದ್ದರೆ ಮಾತ್ರ ಎಲ್ಲ ಸಾಧ್ಯ ಆಗುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಗಣೇಶ್ ರಾವ್ ಪಿ ಎಸ್ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೊ ಶ್ರದ್ಧೆ ಅನ್ನೋದು ಇರಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಖಂಡಿತ ಎಲ್ಲವೂ ಬೇಕು, ಒಂದು ಲೆಕ್ಕದಲ್ಲಿ ಸೋಲಿನ ಭಯವೂ ಇರಬಾರದು, ಆರ್ಥಿಕ ಮುಗ್ಗಟ್ಟು ಇರಬಾರದು, ಅನುಭವದ ಕೊರತೆ ಅಂದರೆ ಮಾರ್ಗದರ್ಶನದ ಕೊರತೆ ಕೂಡ ಇರಬಾರ್ದು. ಏಕಾಗ್ರತೆ ನಮಗಿರುವಂಥ ಕಾನ್ಫಿಡೆನ್ಸ್ ಲೆವೆಲ್ನ ಜಾಸ್ತಿ ಮಾಡೋ ಅಂಥದ್ದೇ ಏಕಾಗ್ರತೆ ಅನ್ನುವಂಥದ್ದು. ಸೊ ಹಾಗಾಗಿ ಎಲ್ಲವೂ ಕೂಡ ಇದು ಒಂದಕ್ಕೊಂದು ಬೆಸೆದುಕೊಂಡಿರುವಂಥದ್ದು, ಸರಪಳಿಯ ಹಾಗೆ. ಯಾವುದೇ ಸರಪಳಿಯ ಮಧ್ಯೆ ಒಂದು ಕೊಂಡಿ ಬಿಚ್ಚೋಯ್ತು ಅಂತ ಹೇಳಿದ್ರು, ಒಂದರಲ್ಲಿ ಸಮಸ್ಯೆ ಆಯಿತು ಅಂತ ಹೇಳಿದ್ರು, ಮುಂದಿನ ಹೆಜ್ಜೆ ಅಥವಾ ಮುಂದಿನ ಸರಪಳಿಯ ಜಾಯಿಂಟ್ ಅಥವಾ ಜಂಟಿ ಆಗೋದಕ್ಕೆ ಅದು ನಿಜಕ್ಕೂ ಮಾರಕ ಆಗಿ ನಿಲ್ಲುವಂಥದ್ದು. ಹಾಗಾಗಿ ಒಂದಕ್ಕೊಂದು ಇಲ್ಲಿ ಸಂಪೂರ್ಣವಾಗಿ ಬೆಸೆದುಕೊಂಡಿದೆ ಅನ್ನೋದನ್ನಂತೂ ಮರೆಯೋ ಹಾಗಿಲ್ಲ.

ಒಂದು ಲೆಕ್ಕದಲ್ಲಿ ಯಶಸ್ಸಿನ ಜೊತೆ ಸ್ನೇಹ ಬೆಳೆಸ್ಕೊಳ್ಬೇಕು, ಅದ್ರ ಬಗ್ಗೆ ಒಂದು ಮೋಹ ಇಟ್ಕೊಳ್ಬೇಕು, ಅವಾಗ ನಿಜಕ್ಕೂ ಅದು ನಮ್ಮನ್ನ ತಬ್ಬಿ ಹಿಡಿಯುತ್ತೆ. ಸುದೇಶವನ್ನ ಕಳಿಸಿದ್ದಾರೆ ಎಸ್ ಭಾಗ್ಯ. ಹೇಳ್ತಾ ಇದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆರೋಗ್ಯ ಕೊಡಬೇಕು, ಏನಿದ್ರೇನು ಭಗವಂತ ಆರೋಗ್ಯನೇ ಕೊಡಲಿಲ್ಲ ಅಂತ ಹೇಳಿದ್ರೆ, ಹಾಗಾಗಿ ಸಾಧನೆಗೆ ತುಂಬಾ ಮುಖ್ಯ ಆರೋಗ್ಯ ಅಂತ ಹೇಳ್ತಿದ್ರೆ. ಹೌದು ಭಾಗ್ಯ, ಅಷ್ಟಿಲ್ಲ ಹೇಳ್ತಾರ, ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳಿ ಸುದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ ಎಸ್ ಎಲ್ಲದಕ್ಕೂ ಮೊದಲು ಕುಟುಂಬ ಸದಸ್ಯರ ಸಹಕಾರ ಬೇಕು, ಅದೇ ಇಲ್ಲ ಅಂತ ಹೇಳಿದ್ರೆ ಏನಿದ್ರೇನು ಪ್ರಯೋಜನ ಅಲ್ವಾ ಮೇಡಮ್ ಅಂತ ಉಮಾಕಿಶೋರ್ BTM ಲೇಔಟ್ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ಖಂಡಿತ ಕುಟುಂಬ ಸಹಕಾರ ಅನ್ನೋದು ಒಂದು ಲೆಕ್ಕದಲ್ಲಿ ನಮ್ಗೇನು ಕಾನ್ಫಿಡೆನ್ಸ್ನ ಕಳ್ಕೊಂಡಿದ್ರೆ ಅದನ್ನ ತುಂಬತ್ತೆ, ಸೋಲಿನ ಭಯ ಇದ್ರೆ ಅದನ್ನ ಹೋಗ್ಸುತ್ತೆ, ಮಾರ್ಗದರ್ಶನ ಬೇಕಾ ಅದನ್ನ ಕೂಡ ಕೊಡುತ್ತೆ, ಆರ್ಥಿಕ ಮುಗ್ಗಟ್ಟಲ್ಲಿ ಸಿಕ್ಕಕೊಂಡಿದ್ದೀರಾ ಸಾಧ್ಯ ಆದ್ರೆ ಅದನ್ನು ಕೂಡ ಪರಿಹರಿಸ್ತಾರೆ. ಹಾಗಾಗಿ ಎಲ್ಲದಕ್ಕೂ ಬೆನ್ನೆಲುಬಾಗಿ ನಿಲ್ಲೋ ಅಂಥದ್ದು ಕುಟುಂಬ, ಹಾಗಾಗಿ ಕುಟುಂಬದ ಸಹಕಾರ ತುಂಬಾನೇ ಮುಖ್ಯ. ವ್ಯಾಲಿಡ್ ಪಾಯಿಂಟ್, ಒಪ್ಕೊಳ್ತೀನಿ. ಹಾಗೆ ಸಂದೇಶವನ್ನ ಕಳಿಸಿದ್ದು ಯಾರು ಅಂತ ಹೇಳಿದ್ರೆ ಈ ಸಲ ಎಸ್ ಯಶಸ್ಸಿನ ಹಾದಿಯಲ್ಲಿ ನೀವು ಹೇಳದಂತಹ ನಾಲ್ಕು ಅಂಶಗಳು ಇದ್ರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ, ಹಿರಿಯರು ತಂದೆ ತಾಯಿಯರ ಮಾತಿಗೆ ಬೆಲೆ ಕೊಟ್ಟು ಅವರ ಹಾದಿಯಲ್ಲೇ ನಡೆದಾಗ ಯಶಸ್ಸು ಸಿಗತ್ತೆ, ಇದು ನನ್ನ ಅನಿಸಿಕೆ. ಎಲ್ಲ ಗೀತೆಗಳು ಸೂಪರ್ ಅಂತ ಹೇಳಿ ಪಿ ಬಿಂದುಮತಿ ಯಲಹಂಕದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಕಾನ್ಫಿಡೆಂಟ್, ಏಕಾಗ್ರತೆ ಬೇಕು, ಎಸ್ ನನ್ನ ಕೈಲಾಗುತ್ತೆ ಅನ್ನೋಂಥ ಕಾನ್ಫಿಡೆನ್ಸ್ ಇತ್ತು ಅಂತ ಹೇಳಿದ್ರೆ ನಮ್ಮ ಬಗ್ಗೆ ನಮಗೊಂದು ರೀತಿಯ ನಂಬಿಕೆ, ಸ್ವನಂಬಿಕೆ ಅದಿತ್ತು ಅಂತ ಹೇಳಿದ್ರೆ ಸೋ ಏನ್ ಬೇಕು ಸಾಧಿಸ್ಬೋದು ಅಂತೇಳಿ ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ನೀವು ಹೇಳಿದಂತ ಎಲ್ಲಾ ಪಾಯಿಂಟ್ಸ್ ಕೂಡ ತುಂಬಾ ಪ್ರಮುಖವಾಗಿ ಇರುವಂತದ್ದು, ಹಾಗಾಗಿ ಇದೆಲ್ಲವನ್ನೂ ಕೂಡ ನಾವು ಮೀರಿ ಬೆಳಿಬೇಕು ಅಂತ ಹೇಳಿದಾಗ ಯಶಸ್ಸಿನ ಕಡೆಗೆ ನಾವು ದಿಟ್ಟ ನಿಲುವನ್ನ ಇಟ್ಕೊಂಡಿರ್ಬೇಕು. ಯಾವುದೇ ಆರ್ಥಿಕ ಮುಗ್ಗಟ್ಟು ಬಂದರೂ ಅದಕ್ಕೊಂದು ಹಾದಿ ಹುಡುಕೊಳ್ಬೇಕು, ಒಂದು ಯಾವುದೋ ಸಮಸ್ಯೆ ಬಂತಂತ ಕೈಕಟ್ಟಿ ಕೂರೋ ಹಾಗಿಲ್ಲ, ಎಲ್ಲವನ್ನು ಹಿಂದಿಕ್ಕಿ ಮುನ್ನಡೆದಾಗ ಮಾತ್ರ ಯಶಸ್ಸು ನಮ್ಮದಾಗತ್ತೆ. ಈ ಪಾಠ ಇವತ್ತಿನ ಯುವಜನತೆಗೆ ಹೇಳ್ಕೊಡುವಂಥ ಕರ್ತವ್ಯ ಪೋಷಕರದ್ದು, ಹಾಗಾಗಿ ಪೋಷಕರು ತಮ್ಮ ಕರ್ತವ್ಯವನ್ನು ಮರೆಯೋ ಹಾಗಿಲ್ಲ, ಯಾಕಂದರೆ ಇವತ್ತು ಜಾಗತಿಕ ಪೋಷಕರ ದಿನ. ನಿಮ್ಮ ಕರ್ತವ್ಯವನ್ನು ಮತ್ತೆ ಇವತ್ತು ನಾನು ನಿಮಗೆ ನೆನಪು ಮಾಡ್ತಾ ನನ್ನ ಕರ್ತವ್ಯವನ್ನು ನಾನು ನೆನಪಿಸಿಕೊಳ್ಳುತ್ತಾ ಸದ್ಯಕ್ಕೆ ಸ್ಟುಡಿಯೋಯಿಂದ ಹೊರಡ್ತಾ ಇದ್ದೀನಿ. ಟಟಾ ಬಬಾಯ್ ಹೇಳ್ತಾ ಮತ್ತೆ ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇಷ್ಟೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ RJ ರಮ್ಯಾ.

ಇದುವರೆಗೆ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 5 ಗಂಟೆ. ಆತ್ಮೀಯ ಕೇಳುಗರಿಗೆಲ್ಲ ರೂಪ ಮಾಡುವ ಶುಭ ಸಂಜೆಯ ನಮಸ್ಕಾರಗಳು. ತರಂಗಾಂತರ 102.1 MHz ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:36. ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳೋಣ, ಪ್ರೀತ್ಸೆ ಚಿತ್ರದ ಗೀತೆಗೆ ಹಾಡಿದ್ದಾರೆ ಹರಿಹರನ್ ಹಾಗೂ ಅನುರಾಧ ಪಡುವಾಲ್. ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರದು.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಈಗ ಕೇಳಿ ಮಿಲನ ಚಿತ್ರದ ಗೀತೆಗೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ, ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಗಾಯಕರು ರಾಜೇಶ್ ಹಾಗೂ ಶ್ರೇಯಾ ಘೋಷಾಲ್.

0: ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆಯಲ್ಲಿ ನಿಮಗೆ ಉಚಿತವಾಗಿ ಎಲ್ಲಾ ವಿಭಾಗಗಳ ಪರಿಣಿತ ತಜ್ಞ ವೈದ್ಯರು ಆರೋಗ್ಯ ತಪಾಸಣೆ ಮಾಡಿ ಪರೀಕ್ಷಿಸಿ ಔಷಧಿಗಳನ್ನು ವಿತರಿಸುತ್ತಾರೆ. ನಿಮ್ಮ ಉತ್ತಮ ಆರೋಗ್ಯಕ್ಕಾಗಿ ಹಿಂದೆ ಭೇಟಿ ಕೊಡಿ. ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆ, ಹೊಸಳ್ಳಿ ರಸ್ತೆ, ಯಾದಗಿರಿ. ದೂರವಾಣಿ ಸಂಖ್ಯೆ 9986568649.
1: ಈಗ ಕೇಳಿ ಬಿಂದಾಸ್ ಚಿತ್ರದ ಗೀತೆಯನ್ನು.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಮನಸಾರೆ ಚಿತ್ರದ ಗೀತೆಗೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ, ಸಾಹಿತ್ಯ ಯೋಗರಾಜ್ ಭಟ್, ಗಾಯಕಿ ಶ್ರೇಯಾ ಘೋಷಾಲ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆ ಗೀತೆಯನ್ನು ಕೇಳಿ ಬರೋಣ. ರಾಮಾಚಾರಿ ಚಿತ್ರದ ಗೀತೆಗೆ ಹಾಡಿದ್ದಾರೆ ಮನು ಹಾಗೂ ಎಸ್ ಜಾನಕಿ. ಸಂಗೀತ ಹಾಗೂ ಸಾಹಿತ್ಯ ಹಂಸಲೇಖ ಅವರದು.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತಿದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 5:30. ಯುವ ಸ್ನೇಹಿತರ ಕಾರ್ಯಕ್ರಮ ಯುವವಾಣಿ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ರಾಯಚೂರು.

ಅಪ್ಪ ಅವ್ವ ಅಣ್ಣ ದುಡಿದು ದುಡಿದು ಸಣ್ಣ. ಅಪ್ಪ ಅವ್ವ ಅಣ್ಣ ದುಡಿದು ದುಡಿದು ಸಣ್ಣ, ಆದರೂ ದೊರೆಯಲಿಲ್ಲ ಒಂದು ತುತ್ತು ಅನ್ನ. ಆದರೂ ದೊರೆಯಲಿಲ್ಲ ಒಂದು ತುತ್ತು ಅನ್ನ. ಈ ಚುಟುಕು ಕವನವನ್ನ ಅನೇಕ ಬಾರಿ ಪತ್ರಿಕೆಗಳಲ್ಲಿ ಓದಿದ್ದೀರಿ, ಈ ಕವನವನ್ನೂ ಕೂಡ ಕೇಳಿದ್ದೀರಿ. ನವೋದಯ ಕಾಲದ ಪ್ರಮುಖ ಸಾಹಿತಿ, ಚುಟುಕು ಕವಿ ಎಂದೇ ಹೆಸರಾಗಿದ್ದ, ಕನ್ನಡದಲ್ಲಿ ಮೊದಲ ಬಾರಿಗೆ ಕಾವ್ಯ ಸಂಕಲನವನ್ನ ಪ್ರಕಟಿಸಿ ಕೀರ್ತಿ ಸಂಪಾದಿಸಿದವರು ಇವರೇ ನಮ್ಮ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಡಾಕ್ಟರ್ ಎಂ ಅಕಬರ್ ಅಲಿ ಇವರು. 1925 ಮಾರ್ಚ್ 3 ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಉಳ್ಳಾಗಡ್ಡಿ ಖಾನಪುರದಲ್ಲಿ ಜನಿಸಿದರು. ಇವರ ತಾಯಿಯ ಹೆಸರು ಅಮಿನಾಬಿ, ತಂದೆ ಅಪ್ಪು ಸಾಹೇಬ. ಅಕಬರ್ ಅಲಿ ಅವರ ಪ್ರಾಥಮಿಕ ಶಿಕ್ಷಣವನ್ನು ಉಳ್ಳಾಗಡ್ಡಿ ಖಾನಪುರ ಉರ್ದು ಮಾಧ್ಯಮದಲ್ಲಿ ನಡೆಯಿತು. 5-10 ತರಗತಿಯವರೆಗೆ ಬೆಳಗಾವಿ ಜೆಎ ಪ್ರೌಢಶಾಲೆಯಲ್ಲಿ ನಡೆಯಿತು. ಅಲ್ಲಿ ಅವರು ಕನ್ನಡದ ಮಾಧ್ಯಮದಲ್ಲಿ ಓದಿದರು. ಬೆಳಗಾವಿ ಲಿಂಗರಾಜ್ ಕಾಲೇಜಿನಲ್ಲಿ ಬಿಎ ಅನಾರಸ್ ಮಾಡಿ ಪುಣೆ ವಿಶ್ವವಿದ್ಯಾಲಯದಲ್ಲಿ ಎಂಎ ಅಧ್ಯಯನವನ್ನ ಮಾಡಿದರು. ಇವರು ಹೈಸ್ಕೂಲ್ ಓದುವಾಗ ಅವರಿಗೆ ಡಿಎಸ್ ಕರ್ಕಿ ಹಾಗೂ ಡಿಎಸ್ ಇಂಚಲರು ಗುರುಗಳಾಗಿದ್ದರು. ಈ ಮಹಾನೀಯರು ಬಾಲಕ ಅಕಬರ್ ಅಲಿ ಅವರ ಬರೆದ ಕವಿತೆಯನ್ನ ಓದಿ ಪ್ರೋತ್ಸಾಹಿಸುವುದಲ್ಲದೆ ಪತ್ರಿಕೆಗೆ ಹೊರತರುವ ವ್ಯವಸ್ಥೆಯನ್ನು ಕೂಡ ಮಾಡಿದರು. ಬಸವರಾಜ್ ಕಬ್ಬಿನಮನಿಯವರು ಇವರು ಬರೆದ ಕವಿತೆಗಳನ್ನು ತಾವು ಪ್ರಕಟಿಸುತ್ತಿದ್ದ ಉಷಾ ಮಾಸಪತ್ರಿಕೆಯಲ್ಲಿ ಪ್ರಕಟಿಸಿ ಆತ್ಮವಿಶ್ವಾಸ ಕಟ್ಟುವಂತೆ ಮಾಡಿದರು. ಅಲ್ಲಿಯವರು ಬೆಳಗಾವಿಯಲ್ಲಿದ್ದಾಗ ಈಶ್ವರ ಸಣ್ಣಕೆಲ್ಲೂರು, ಪಾಟೀಲ್ ಪುಟ್ಟಪ್ಪ, ಕೋ ಚನ್ನಬಸಪ್ಪ, ಹಿರೇಮಲ್ಲೂರ್ ಇವರುಗಳೆಲ್ಲರೂ ಸೇರಿ ಪ್ರಾರಂಭಿಸಿದ್ದ ಕಿರಿಯರ ಬಳಗ ಸಾಹಿತ್ಯ ಸಂಸ್ಥೆಯಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿ ಕನ್ನಡ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರು.

ಓದಿನಲ್ಲಿ ನಿರಂತರವಾಗಿ ತಮ್ಮ ಆಸಕ್ತಿಯನ್ನ ಕಾಯ್ದುಕೊಂಡ ಅಕ್ಬರ್ ಅಲಿ ಅವರು 1949 ಮುಂಬೈ ವಿಶ್ವವಿದ್ಯಾಲಯದಿಂದ ಬಿಎ ಅನಾರಸ್ ಪದವಿಯನ್ನ ಪಡೆದರು. ತಾವು ಓದುತ್ತಿದ್ದ ಹೈಸ್ಕೂಲಿನಲ್ಲಿಯೇ ಶಿಕ್ಷಕರಾದರು. ಮುಂದೆ 1960 ಪುಣೆಯ ವಿಲ್ಲಿಂಗ್ಡನ್ ಕಾಲೇಜ್ನಿಂದ ಸ್ನಾತಕೋತ್ತರ ಪದವಿಯನ್ನ ಪಡೆದು ಅವರು ಕಾರವಾರದ ಕಲಾ ಮಾಧ್ಯಮ ಮತ್ತು ವಿಜ್ಞಾನ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿಯೂ ಕ್ರಮೇಣವಾಗಿ ಅದರ ಮುಖ್ಯಸ್ಥರಾಗಿಯೂ ದುಡಿದರು. ಈ ಹುದ್ದೆಯಲ್ಲಿ 14 ಸೇವೆ ನಂತರ 1975 ಮೈಸೂರು ವಿಶ್ವವಿದ್ಯಾಲಯದಿಂದ ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇರಿ ಅಲ್ಲೇ ನಿವೃತ್ತರಾದರು. ಹೀಗೆ 35 ಕಾಲ ಕನ್ನಡ ಪ್ರಾಧ್ಯಾಪಕರಾಗಿ ಪ್ರೌಢಶಾಲಾ ಮಟ್ಟದಿಂದ ಸ್ನಾತಕೋತ್ತರ ತರಗತಿಯವರೆಗೂ ಬೋಧನಾ ವೃತ್ತಿಯಲ್ಲಿ ಕಾರ್ಯನಿರತರಾಗಿದ್ದರು. ಬೋಧನೆಯ ಜೊತೆಗೆ ಅಧ್ಯಯನದ ಕೆಲಸವನ್ನ ನಡೆಸಿ 1983 ಸರ್ವಜ್ಞ ಸಮಾಜ ದರ್ಶನ ಮತ್ತು ಸಾಹಿತ್ಯ ತತ್ವ ಎಂಬ ಮಹಾಪ್ರಬಂಧ ಮಂಡಿಸಿ ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಅನ್ನ ಪಡೆದರು. 1951 ಮುಂಬೈಯಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದಲ್ಲಿ ವಿಮರ್ಶಾಗೋಷ್ಠಿ ಅಧ್ಯಕ್ಷತೆ ವಿಕ್ರು ಗೋಕಾಕರು ಬೆಳಗಾವಿಗೆ ಬಂದಿದ್ದ ಸಂದರ್ಭದಲ್ಲಿ ಅವರ ಸನ್ಮಾನಾರ್ಥ ಚಟುವಟಿಕೆಗಳಲ್ಲೊಂದು ಸಭೆ ಏರ್ಪಟ್ಟಿತ್ತು. ಸಭೆಯಲ್ಲಿ ಗೋಕಾಕರು ಮಾತನಾಡುತ್ತಾ ಅಮೆರಿಕದಲ್ಲಿರುವ ಇಂಗ್ಲಿಷ್ ಮಾದರಿಯ ಚುಟುಕು ಸಾಹಿತ್ಯ ಸೃಷ್ಟಿಗೆ ಕರೆ ಕೊಟ್ಟಿದ್ದರು.

ಇದರಿಂದ ಪ್ರೇರಿತರಾದ ಅಕ್ಬರ್ ಅಲಿ ಅವರು ಚುಟುಕು ಕವನಗಳನ್ನ ಮತ್ತು ಅಷ್ಟಪದಿಯನ್ನ ಬರೆಯಲು ಪ್ರಾರಂಭಿಸಿದರು. ಹೀಗೆ ಬರೆದ ಅಷ್ಟಪದಿ ಕವಿತೆಗಳು ಪತ್ರಿಕೆಗಳಲ್ಲಿ ಬೆಳಕು ಕಂಡ ನಂತರ 1951 ವಿಶೇಷ ಸಿಂಧು ಎಂಬ ಕವನ ಸಂಕಲನವನ್ನ ಹೊರತಂದರು. 1952 ಮಿತ್ರರಾದ ಶ್ರೀನಿವಾಸ ತೋಫ್ಖಾನಿ ಅವರೊಡನೆ ಅನ್ನ ಎಂಬ ಚುಟುಕು ಕವನ ಸಂಕಲನವನ್ನ ಹೊರತಂದರು. ಅಕ್ಬರ್ ಅಲಿ ಅವರು ನವೋದಯ ಕಾವ್ಯ ಕಾಲದಲ್ಲಿ ಕವಿತೆಯನ್ನ ರಚಿಸಲು ಪ್ರಾರಂಭಿಸಿದರು. ಯಾವ ಪ್ರಭಾವಕ್ಕೂ ಒಳಗಾಗದೆ ತಮ್ಮದೇ ಆದ ಶೈಲಿಯಲ್ಲಿ ಕಾವ್ಯ ರಚಿಸುತ್ತಾ ಬಂದರು. ನಾಡಿನ ಪತ್ರಿಕೆಗಳಲ್ಲೆಲ್ಲ ಇವರ ಕವನ ಚುಟುಕುಗಳು ಪ್ರಕಟಗೊಂಡಿವೆ. ಹೀಗೆ ಬರೆದ ಕವನಗಳು ನವಚೇತನ, ಸಮಾನ, ಸೌರಭ, ಗಂಧಕೇಶರ, ಆಯ್ದ ಕವನ ಸಂಕಲನ, ತಮಸಾ ನದಿ, ಎಡಬಲದಿ, ಅಕ್ಬರ್ ಅಲಿ ಅವರ ಚುಟುಕುಗಳು, ಕಸಿಗು, ಲಾಭಿ ಕಥನ, ಬೆಳಕಿನ ಆರಾಧನೆ ಮುಂತಾದ ಕವನ ಸಂಕಲನಗಳಾಗಿ ಹೊರಹೊಮ್ಮಿವೆ. ಅಲಿಯವರ ಸಮಗ್ರ ಕವಿತೆಗಳು 2006 ಪ್ರಕಟಗೊಂಡಿವೆ. ಕಾವ್ಯದಷ್ಟೇ ಗದ್ಯ ಪ್ರಕಾರವನ್ನ ಪ್ರೀತಿಸುತ್ತಿದ್ದ ಅಲಿಯವರು ಪ್ರಬಂಧ ಪರಿಚಯ, ನಿರೀಕ್ಷೆಯಲ್ಲಿ ಎಂಬ ಕಾದಂಬರಿಗಳು ಹಾಗೂ 2 ವಿಮರ್ಶನಾ ಕೃತಿಗಳಾದ ಸಾಹಿತ್ಯ ವಿಮೋಚನೆ ಮತ್ತು ಕನ್ನಡ ಕಾವ್ಯಾಧ್ಯಯನಗಳನ್ನ ಪ್ರಕಟಿಸಿದರು.

ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಪತ್ರಕರ್ತರ ಸಹಕಾರಿ ಸಂಘದ ಸಂಸ್ಥಾಪಕರಾದ ನಿರ್ದೇಶಕರಲ್ಲಿ ಒಬ್ಬರಾಗಿ ಜಿಲ್ಲಾ ಸಾಹಿತ್ಯ ಸಂಘಟನೆ ಮುಂತಾದವುಗಳಲ್ಲಿ ಶ್ರದ್ಧೆಯಿಂದ ಕಾರ್ಯನಿರ್ವಹಿಸಿದ ಅಲಿಯವರು ರಾಜ್ಯ ಪಠ್ಯ ಪುಸ್ತಕ ನಿರ್ದೇಶನಾಲಯದ ಕಿರಿಯರ ವಿಶ್ವಕೋಶವಾದ ಜ್ಞಾನಗಂಗೋತ್ರಿಯ 8ನೆಯ ಸಂಪುಟದ ಸಂಪಾದಕ ಮಂಡಳಿಯ ಸದಸ್ಯರಾಗಿ 1975ರಲ್ಲಿ ದೆಹಲಿಯಲ್ಲಿ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ನಡೆದ ರಾಷ್ಟ್ರೀಯ ಕವಿ ಸಮ್ಮೇಳನದಲ್ಲಿ ಕರ್ನಾಟಕದ ಪ್ರತಿನಿಧಿಯಾಗಿ 1985ರಲ್ಲಿ ಬೀದರ್ನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕವಿಗೋಷ್ಠಿ ಅಧ್ಯಕ್ಷರಾಗಿ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ 1981-83ರಲ್ಲಿ ರಾಜ್ಯ ವಿಧಾನ ಪರಿಷತ್ತಿನ ನಾಮಕರಣ ಸದಸ್ಯರಾಗಿ 1986-92ರಲ್ಲಿ ಮಂಡ್ಯದಲ್ಲಿ ಜರುಗಿದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯ ಉದ್ಘಾಟಕರಾಗಿ 1994ರಲ್ಲಿ ಮೈಸೂರಿನಲ್ಲಿ ನಡೆದ ದಸರಾ ಕವಿಗೋಷ್ಠಿ ಅಧ್ಯಕ್ಷರಾಗಿ 1998ರಲ್ಲಿ ಮೈಸೂರು ಜಿಲ್ಲಾ 9ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ 2009ರಲ್ಲಿ ಸಂಕೇಶ್ವರದಲ್ಲಿ ಜರುಗಿದ ತಾಲೂಕು ಸಮ್ಮೇಳನದ ಅಧ್ಯಕ್ಷರಾಗಿ 2011ರಲ್ಲಿ ಹೀಗೆ ಹಲವಾರು ಸಾಹಿತ್ಯ ಸಮ್ಮೇಳನಗಳಲ್ಲಿ ಗೌರವವನ್ನ ಪಡೆದರು.

ಅಕಬರ್ ಅಲಿ ಅವರಿಗೆ ಸುಮನ ಸೌರಭ ಕೃತಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನ, ಗಂಧಕೇಶರ ಕೃತಿಗೆ ಕೇಂದ್ರ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಮಂತ್ರಾಲಯದ ಗೌರವ, ಹಾಗೂ ಸರ್ವಜ್ಞನ ಸಮಾಜ ದರ್ಶನ ಮತ್ತು ಸಾಹಿತ್ಯ ಸತ್ವ ಎಂಬ ಅವರ ಸಂಶೋಧನಾ ಕೃತಿಗೆ ಹುಬ್ಬಳ್ಳಿಯ ಶ್ರೀ ಜಗದ್ಗುರು 3000 ಮಠದಿಂದ ಬಹುಮಾನ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಪ್ರಕೃತಿ ಸಂಸ್ಥೆಯಿಂದ ಪ್ರಕೃತಿ ಪ್ರಶಸ್ತಿ, ಡಿವಿಜಿ ಪ್ರಶಸ್ತಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಸದಸ್ಯತ್ವ ಮುಂತಾದ ಅನೇಕ ಪ್ರಶಸ್ತಿ ಗೌರವಗಳು ಇವರಿಗೆ ಸಂದಿವೆ. ಚುಟುಕು ಕವಿ ಎಂದೇ ಖ್ಯಾತರಾದ ಡಾಕ್ಟರ್ ಎಂ ಅಕಬರ್ ಅಲಿಯವರು 2016 ಫೆಬ್ರವರಿ 21 ನಮ್ಮನ್ನೆಲ್ಲ ಬಿಟ್ಟು ಅಗಲಿದರು. ಇದಾಗಿತ್ತು ಇಂದಿನ ಭಾವಯಾನ. ನಮಸ್ಕಾರ.

0: ಇದುವರೆಗೆ ಭಾವಯಾನ ಕವಿ ಪರಿಚಯದ ಜೊತೆ ಭಾವಗೀತೆಗಳ ಸಂಗಮ ಕೇಳಿದಿರಿ.
1: ವೇದಾಂತಿ ಹೇಳಿದನು ಹೊನ್ನೆಲ್ಲ ಮಣ್ಣು ಮಣ್ಣು.
0: ಪ್ರಸ್ತುತಿ ಜಯಶ್ರೀ ಹಂಡೆದ್.
1: ಕವಿಯೊಬ್ಬ ಹಾಡಿದನು ಮಣ್ಣೆಲ್ಲ ಹೊನ್ನು ಹೊನ್ನು.
0: ನಿರ್ಮಾಣ ವೆಂಕಟೇಶ್ ಬೇವಿನ ಬಜ್ಜೆ.
1: ಮಣ್ಣೆಲ್ಲ
0: ನಿರ್ಮಾಣ ಸಹಕಾರ ವೆಂಕಟೇಶ್ ಹೂಗಾರ್.
1: ಮಣ್ಣೆಲ್ಲ
2: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6 ಗಂಟೆ. ನಿಲಯದಿಂದ ಇನ್ನು ಮುಂದೆ ಮತ್ತೆ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ. 6:10 ಪ್ರಕಟಣೆಗಳು. 6:15 ಭಾವಗೀತೆಗಳು. 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಹವಾಮಾನ ವರದಿ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಪೇಟೆ ಧಾರಣೆ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ್ ಗ್ರಾಮದ ಬಸಪ್ಪ ಹಾಗೂ ರಾಮಣ್ಣ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳು. 8:00 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. ಭಾಗವಹಿಸುವವರು ವೆಂಕಟೇಶ್ ಬೇವಿನಬೆಂಚಿ, ರಮಾ ಕುಲಕರ್ಣಿ. 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೇವದುರ್ಗ ತಾಲೂಕಿನ ಕ್ಯಾದಗೇರ ಗ್ರಾಮದ ನಿಂಗಪ್ಪ ಮತ್ತು ಸಂಗಡಿಗರಿಂದ ಭಜನ ಪದಗಳು. 8:45 ಸಮಾಚಾರ ಸಂಧ್ಯಾ. 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. 9:15 ಭಾವಗೀತೆಗಳು. 9:30 ಬಯಲಾಟ. ಗಿರಿಜಾ ಕಲ್ಯಾಣದ ಕಾಮದಹನದ ಪ್ರಸಂಗ. ಪ್ರಸ್ತುತಿ ಗಂಗಾವತಿಯ ಶ್ರೀ ನೀಲಕಂಠೇಶ್ವರ ಕರ್ನಾಟಕ ನಾಟಕ ಮಂಡಳಿ ಸದಸ್ಯರಿಂದ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಬಡೇ ಗುಲಾಂ ಅಲಿ ಖಾನ್ ಅವರ ಹಾಡುಗಾರಿಕೆ. 10:30 ಹಿಂದಿ ಚಿತ್ರಗೀತೆಗಳು. ಇವಿಷ್ಟು ಕಾರ್ಯಕ್ರಮಗಳು ಈ ಸಂಜೆ ಕೇಳಿಬರಲಿವೆ.

ನಿಲಯದ ನಾಳೆ ಬೆಳಗಿನ ಪ್ರಸಾರದಲ್ಲಿ 6 ಗಂಟೆಗೆ ಕಾರ್ಯಕ್ರಮ ವಿವರಣೆ, 6:05 ಇಂಗ್ಲಿಷ್ನಲ್ಲಿ ವಾರ್ತೆ, 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:30 ಚಿಂತನ ದಿವಾಕರ್ ಡೊಂಗ್ರೆ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ, 6:35 ದೇಶಭಕ್ತಿಗೀತೆ, 6:45 ಅರಿವೆಂಬ ಗುರುವಿಗೆ ಶರಣಂಬೆ ಶರಣರ ಸತ್ಯಾನುಸಂಧಾನದ ಸರಣಿ ರಚನೆ ಬಸವರಾಜ ಸ್ವಾಮಿ, ನಿರ್ದೇಶನ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 7:15 ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನಾಧರಿಸಿದ ಸುದ್ದಿ ಸಂಚಿಕೆ, ಓದಿದವರು ಅನಿತಾ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 7:45 ಚಿತ್ರಗೀತೆಗಳು, 8:00 ಸಮಾಚಾರ ಪ್ರಭಾತ್, 8:15 ಮಾರ್ನಿಂಗ್ ನ್ಯೂಸ್, 8:30 ವಚನ ಗಾಯನ, 9:05 ಭಾವಗೀತೆಗಳು, 9:30

ಕಾರ್ಯಕ್ರಮಕ್ಕೆ ಮೇಘ ಸಂದೇಶ, ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ. ಮಧ್ಯಾಹ್ನ 12 ಗಂಟೆಗೆ ಪ್ರದೇಶ ಸಮಾಚಾರ, 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಸುಕನ್ಯಾ ಕನರಳ್ಳಿ ಅವರೊಂದಿಗೆ ಮಾತುಕತೆ. ನಡೆಸಿಕೊಡುತ್ತಾರೆ ದಿಗ್ವಿಜಯ ಬಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಚಿಕ್ಕ ಮಕ್ಕಳಲ್ಲಿ ಹೃದಯದ ತೊಂದರೆಗಳು, ಎಸ್ಡಿಎಂ ನಾರಾಯಣ ಹೃದಯಾಲಯದಲ್ಲಿ ಮಕ್ಕಳ ಹೃದಯ ತಜ್ಞರಾಗಿರುವ ಡಾಕ್ಟರ್ ಎಂಎಸ್ ರವೀಂದ್ರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. ಮಾತನಾಡುವವರು ಪತ್ರಕರ್ತ ಎಂ ರವಿ, ಆಕಾಶವಾಣಿ ಮೈಸೂರು ಕೇಂದ್ರದಿಂದ. ವಿಷಯ ಪಿಎಂ ವಿಕಸಿತ ಭಾರತ ಗ್ರಾಮ ವಿಷಯ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ ಹೆಚ್ಆರ್ ಕೇಶವ ಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಸಂಜೆಯ ಪ್ರಸಾರದಲ್ಲಿ 5 ಗಂಟೆಗೆ ಹೊಸ ಕನ್ನಡ ಚಿತ್ರಗೀತೆಗಳು, 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಚಿಂತನ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ನಿಮ್ಮೂರ ಶಾಲಾ ಸೌಕರ್ಯ. 6:05 ಇಂಗ್ಲಿಷ್ನಲ್ಲಿ ವಾರ್ತೆ, 6:10 ಪ್ರಕಟಣೆಗಳು. 6:15 ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಫುಡ್ ಪಾಯ್ಸನ್ ಕುರಿತು ಮಾನ್ವಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಹಾಗೂ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಡಾಕ್ಟರ್ ಸತೀಶ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ, ಕೃಷಿ ರಂಗ, ಹವಾಮಾನ ವರದಿ, ಹವಾಮಾನ ಆಧಾರಿತ ಕೃಷಿ ಸಲಹೆ, ಪೇಟಿ ಧಾರಣೆ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗಂಗಾವತಿಯ ಪಂಪಾಪತಿ ಪೂಜಾರ್ ಮತ್ತು ಸಂಗಡಿಗರಿಂದ ಭಜನ ಪದಗಳು. 7:55 ಚಿತ್ರಗೀತೆಗಳು, 8:30 ಜನಪದ ಸಂಗೀತ. ಕುಷ್ಟಗಿ ತಾಲೂಕಿನ ಗುಮ್ಗೇರಿ ಗ್ರಾಮದ ಗದ್ದೆಪ್ಪ ಬಾವಿಕಟ್ಟಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳು. ಸಮಾಚಾರ ಸಂಧ್ಯೆ, 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ. 9:05 ಭಾವಗೀತೆಗಳು, 9:30 ನಾಟಕ ಆನೆಯ ಕಥೆ. ಮೂಲ ಸಂಪಾದನೆ ಜ್ಯೋತಿ ಠಾಕೂರ್, ಕನ್ನಡಕ್ಕೆ ಅನುವಾದಿಸಿದವರು ಪರಶುರಾಮ್ ಜಿ ಮಾಳಗಿ, ನಿರ್ಮಾಣ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಾನ್ ಬಿ ಹೆಗ್ಗಿನ್ಸ್ ಅವರ ಹಾಡುಗಾರಿಕೆ. 10:30 ಕನ್ನಡ ಚಿತ್ರಗೀತೆಗಳು.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಕಲವೇ ಜೀವ ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡಬಿಡಿ.

0: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
1: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆಯಲ್ಲಿ ನಿಮಗೆ ಉಚಿತವಾಗಿ ಎಲ್ಲಾ ವಿಭಾಗಗಳ ಪರಿಣಿತ ತಜ್ಞ ವೈದ್ಯರು ಆರೋಗ್ಯ ತಪಾಸಣೆ ಮಾಡಿ ಪರೀಕ್ಷಿಸಿ ಔಷಧಿಗಳನ್ನು ವಿತರಿಸುತ್ತಾರೆ. ನಿಮ್ಮ ಉತ್ತಮ ಆರೋಗ್ಯಕ್ಕಾಗಿ ಹಿಂದೆ ಭೇಟಿ ಕೊಡಿ. ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆ, ಹೊಸಳ್ಳಿ ರಸ್ತೆ, ಯಾದಗಿರಿ. ದೂರವಾಣಿ ಸಂಖ್ಯೆ 9986568649.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.
3: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
1: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕೋ. ಬಾಕಿದವ್ರ ಸಲುವಾಗಿ ಅಲ್ಲ, ನಿಮ್ಮ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕೋ.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
4: ಸ್ವಲ್ಪ ಸರಿಯಾಗಿ ಟ್ಯೂನ್ ಮಾಡ್ರಿ.
5: ಇವರು ಶ್ರೀಮತಿ ರೇಖಾ ರಾಮಚಂದ್ರ.
4: ಯಾವಾಗ್ಲೂ ಬರೀ ಗೋಸ್ಟ್ ಇಮೇಜೆ ಕಾಣ್ತಾ ಇರುತ್ತೆ. ಸಾವಿರಾರು ರೂಪಾಯಿ ಕೊಟ್ಟು ಒಳ್ಳೆ ಟಿವಿ ತಂದಿದ್ದು ಬರೀ ವೇಸ್ಟ್.
5: ಟಿವಿಯಲ್ಲಿನ ಅಸ್ಪಷ್ಟ ಚಿತ್ರ ಮತ್ತು ಕರ್ಕಶ ಧ್ವನಿ ಇವರ ನೆಮ್ಮದಿಯನ್ನೇ ಹಾಳು ಮಾಡುತ್ತಿದೆ.
6: ಬಹುಶಃ ಇವರಿಗೆ ಡಿಡಿ ಡೈರೆಕ್ಟ್ ಪ್ಲಸ್ ಬಗ್ಗೆ ತಿಳಿದಿಲ್ಲ ಅನ್ಸುತ್ತೆ.
5: ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
6: ಕೇಬಲ್ ಸೇವೆಗೆ ನೀಡುವ ತಿಂಗಳ ವಂತಿಗೆ ಇನ್ನೂ ಸಂಪೂರ್ಣ ಉಳಿತಾಯ.
5: ಅತ್ಯಾಧುನಿಕ ಉಪಗ್ರಹ ಪ್ರಸಾರ ತಂತ್ರಜ್ಞಾನದಿಂದಾಗಿ ಡಿಜಿಟಲ್ ಗುಣಮಟ್ಟದ ಸ್ಪಷ್ಟ ಚಿತ್ರ ಹಾಗೂ ಸುಮಧುರ ಧ್ವನಿ ಇದೀಗ ಲಭ್ಯ ಈ ಉಚಿತ ಡಿಟಿಎಚ್ ಪ್ರಸಾರ ಸೇವೆಯಿಂದ.
6: ಹಲವು ಪ್ರಮುಖ ಟಿವಿ ಚಾನೆಲ್ಗಳು
5: ಜೊತೆಗೆ ವಿವಿಧ ಭಾಷೆಯ ರೇಡಿಯೋ ಚಾನೆಲ್ಗಳು ದಿನದ 24 ಗಂಟೆಗಳು ಲಭ್ಯ.
6: ಡಿಟಿಎಚ್ ಪ್ರಸಾರ ಸೇವೆ,
5: ಡಿಡಿ ಡೈರೆಕ್ಟ್ ಪ್ಲಸ್ ನ ಸೆಟ್ ಟಾಪ್ ಬಾಕ್ಸ್ ಮತ್ತು ಡಿಶ್ ಆಂಟೆನಾಗಾಗಿ ನಿಮ್ಮ ಸಮೀಪದ ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟಗಾರರನ್ನು ಇಂದೇ ಸಂಪರ್ಕಿಸಿ. ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
7: ಇದುವರೆಗೆ ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:15. ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
8: ಕಾಂಪ್ರಮೈಸ್ ಬೇಡ, ಮಣಪುರಂ ಫೈನಾನ್ಸ್ ನೀಡ್ತಿದೆ. ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
7: ಭಾವಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ. ನಾಗರಾಜ್ ಹವಾಲ್ದಾರ್ ಅವರ ಧ್ವನಿಯಲ್ಲಿ ಸಾಹಿತ್ಯ ನೀಡಿದ್ದಾರೆ ಡಾಕ್ಟರ್ ಬಿ ಲಲಿತಾರಾವ್.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ ಉತ್ತರ ಕನ್ನಡ ಹಾಗೂ ಬಳ್ಳಾರಿ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೊದಲಿಗೆ ಉತ್ತರ ಕನ್ನಡ ಜಿಲ್ಲೆ ವಾರ್ತಾಪತ್ರ. ಧರ್ತಿ ಆಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಕೇಂದ್ರ ಬುಡಕಟ್ಟು ಸಚಿವಾಲಯ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಧ್ಯೇಯದೊಂದಿಗೆ ಪರಿಶಿಷ್ಟ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸುತ್ತಿರುವ ಜಿಲ್ಲೆಗಳಲ್ಲಿ ಸರ್ಕಾರದ ಎಲ್ಲ ಯೋಜನೆಗಳು ಹಾಗೂ ದಾಖಲೆಗಳ ಡಿಜಿಟಲೀಕರಣಕ್ಕೆ ಒತ್ತು ನೀಡಿ ಅಭಿಯಾನ ಆಯೋಜಿಸಿತ್ತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬುಡಕಟ್ಟು ಸಮುದಾಯಗಳಿಗೆ ಸರ್ಕಾರದ ವಿವಿಧ ಯೋಜನೆಗಳ ಫಲ ತಲುಪಿಸಲು 17 ಇಲಾಖೆಗಳ ಸಹಯೋಗದಲ್ಲಿ ಗ್ರಾಮ ಉತ್ಕರ್ಷ ಅಭಿಯಾನ ಯಶಸ್ವಿಯಾಗಿ ಜರುಗಿತು. ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮಾಹಿತಿ ಪತ್ರಕ ಬಿಡುಗಡೆಗೊಳಿಸಿ ಜನ್ ಭಾಗಿದಾರಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಸರ್ಕಾರದ ಜನಪರ ಯೋಜನೆಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು. ಆ ನಿಟ್ಟಿನಲ್ಲಿ ಸಾಮಾಜಿಕ ಪರಿಶೋಧನಾ ತಂಡದ ಕಾರ್ಯ ಅತ್ಯಂತ ಮಹತ್ವದ್ದು ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯಿತಿ ರಾಜ್ ಇಲಾಖೆಯ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ನಿರ್ದೇಶಕ ಸಿಕೆ ಮಲ್ಲಪ್ಪ ಹೇಳಿದ್ದಾರೆ. ಮುಂಡಗೋಡ್ ತಾಲೂಕು ಕಾತೂರು ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾಜಿಕ ಪರಿಶೋಧನಾ ಕಾರ್ಯದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸರ್ಕಾರದ ಯೋಜನೆಗಳ ಅನುಷ್ಠಾನದಲ್ಲಿ ಪಾರದರ್ಶಕತೆ ಹಾಗೂ ಕಾಮಗಾರಿಗಳ ಗುಣಮಟ್ಟ ಖಾತ್ರಿಪಡಿಸುವುದು ಆದ್ಯತೆ ಎಂದರು. ಅಂಗನವಾಡಿ ಕೇಂದ್ರಗಳು ಮಕ್ಕಳ ಸಮಗ್ರ ಬೆಳವಣಿಗೆ, ಪೌಷ್ಟಿಕ ಆಹಾರ, ಪೂರ್ವ ಪ್ರಾಥಮಿಕ ಶಿಕ್ಷಣ ಹಾಗೂ ತಾಯಿ ಮಕ್ಕಳ ಆರೈಕೆಗೆ ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಶಾಸಕ ಆರ್ವಿ ದೇಶಪಾಂಡೆ ಹೇಳಿದರು. ದಾಂಡೇಲಿಯ ಲಮಾಣಿ ಚಾಳ್ ಪ್ರದೇಶದಲ್ಲಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಸ್ ಕಂಪನಿಯ ಸಾಮಾಜಿಕ ಹೊಣೆಗಾರಿಕೆ ನಿಧಿಯಡಿ ನಿರ್ಮಿಸಲಾದ ನೂತನ ಅಂಗನವಾಡಿ ಕಟ್ಟಡ ಉದ್ಘಾಟಿಸಿ ಅವರು ಮಾತನಾಡಿದರು. ಭಟ್ಕಳದಲ್ಲಿ ಕಪ್ಪೆ ಚಿಪ್ಪು ಸಂಗ್ರಹಿಸುವಾಗ ಜಲಸಮಾಧಿಯಾದ 11 ಜನರ ಕುಟುಂಬಗಳಿಗೆ ಹಂಗಾಮಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಭೇಟಿ ಮಾಡಿ ಸಾಂತ್ವನ ತಿಳಿಸಿದರು. ರಾಜ್ಯ ಸರ್ಕಾರ ತಲಾ 5 ಲಕ್ಷ ರೂಪಾಯಿಗಳಂತೆ ಒಟ್ಟು 55 ಲಕ್ಷ ರೂಪಾಯಿ, ಮೀನುಗಾರಿಕೆ ಇಲಾಖೆ ತಲಾ 10 ಲಕ್ಷ ರೂಪಾಯಿಗಳಂತೆ 11 ಕುಟುಂಬಸ್ಥರಿಗೆ ಒಟ್ಟು 1,10,00,000 ರೂಪಾಯಿ ಪರಿಹಾರ ಘೋಷಿಸಿತ್ತು. ಪರಿಹಾರದ ಚೆಕ್ಗಳನ್ನು ಸಚಿವರು ಹಸ್ತಾಂತರಿಸಿದರು. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಇದ್ದರು. ಮಳೆಗಾಲದ ಆರಂಭಕ್ಕೂ ಮುನ್ನ ಜಲಮೂಲಗಳ ಲಭ್ಯ ನೀರಿನ ಮಾದರಿಗಳನ್ನು ಪರೀಕ್ಷಿಸಿ ನೀರು ಕಲುಷಿತಗೊಳ್ಳದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಜಿಲ್ಲಾ ಪಂಚಾಯಿತಿ ಸಿಇಒ ದಿಲೀಶ್ ಶಶಿ ಸಂಬಂಧಿತ ಇಲಾಖಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕಾರವಾರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ನೀರು ಮತ್ತು ನೈರ್ಮಲ್ಯ ಮಿಷನ್ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಈಗ ಬಳ್ಳಾರಿ ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ಜನಜಾತಿಯ ಆದಿವಾಸಿ ನ್ಯಾಯ ಮಹಾ ಅಭಿಯಾನ್ ಹಾಗೂ ಧರ್ತಿ ಆಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಕೇಂದ್ರ ಬುಡಕಟ್ಟು ಸಚಿವಾಲಯ ಜಿಲ್ಲೆಯ ಬುಡಕಟ್ಟು ಸಮುದಾಯಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಜನಕಲ್ಯಾಣ ಯೋಜನೆಗಳ ಸೌಲಭ್ಯಗಳನ್ನು ತಲುಪಿಸಲು ಕಳೆದ May 18-25 ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ವಿಶೇಷ ಅಭಿಯಾನ ಆಯೋಜಿಸಿತ್ತು. ಜಿಲ್ಲೆಯ ಸಂಡೂರು ತಾಲೂಕಿನ ಮೆಟ್ರಿಕಿ ವಿಠಲಾಪುರ ಗಂಗಲಾಪುರಗಳನ್ನು ಬಾಲ್ಯ ವಿವಾಹದ ಸಮಸ್ಯೆ ಹೆಚ್ಚಿರುವ ಗ್ರಾಮ ಪಂಚಾಯಿತಿಗಳೆಂದು ಗುರುತಿಸಿ ಜಿಲ್ಲಾಡಳಿತದಿಂದ ವಿಶೇಷ ಅಭಿಯಾನಕ್ಕೆ ಯೋಜಿಸಲಾಗಿದೆ. ಕಳೆದ ಡಿಸೆಂಬರ್ನಿಂದ March ಜಿಲ್ಲೆಯಲ್ಲಿ 92 ಬಾಲ್ಯ ವಿವಾಹ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಜಿಲ್ಲೆ ನೀರಾವರಿ ಕೃಷಿ ಜೊತೆಗೆ ಮಳೆಯಾಶ್ರಿತ ಬೇಸಾಯ ಕ್ಷೇತ್ರವನ್ನು ಹೊಂದಿದ್ದು ಕಳೆದ 2 ವಾರಗಳಲ್ಲಿ ಸುರಿದ ಉತ್ತಮ ಮಳೆ ಹಿನ್ನೆಲೆ ಮುಂಗಾರು ಹಂಗಾಮಿಗೆ ರೈತರು ತೊಗರಿ ಸೂರ್ಯಕಾಂತಿ ಶೇಂಗಾ ಹತ್ತಿ ಬಿತ್ತನೆ ಕಾರ್ಯದಲ್ಲಿ ತೊಡಗಿದ್ದಾರೆ. ಇದುವರೆಗೆ ಉತ್ತರ ಕನ್ನಡ ಹಾಗೂ ಬಳ್ಳಾರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ದೀಪಕ್ ಗೋಕರ್ಣ ಹಾಗೂ ಎನ್ ವೀರಭದ್ರಗೌಡ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:35.
2: ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4200-33.
3: ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆಯಲ್ಲಿ ನಿಮಗೆ ಉಚಿತವಾಗಿ ಎಲ್ಲಾ ವಿಭಾಗಗಳ ಪರಿಣಿತ ತಜ್ಞ ವೈದ್ಯರು ಆರೋಗ್ಯ ತಪಾಸಣೆ ಮಾಡಿ ಪರೀಕ್ಷಿಸಿ ಔಷಧಿಗಳನ್ನು ವಿತರಿಸುತ್ತಾರೆ. ನಿಮ್ಮ ಉತ್ತಮ ಆರೋಗ್ಯಕ್ಕಾಗಿ ಹಿಂದೆ ಭೇಟಿ ಕೊಡಿ. ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆ, ಹೊಸಳ್ಳಿ ರಸ್ತೆ, ಯಾದಗಿರಿ. ದೂರವಾಣಿ ಸಂಖ್ಯೆ 9989865689.

0: ಸಮಾಚಾರ ಕೇಳುವಿರಿ.
1: ರೀ, ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ. 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
3: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
4: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
3: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
4: ಹಾಗಾದ್ರೆ ಸರಿಯಾದ ನಂಬರ್
3: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
4: ನೀವು ಉಳಿಸಿ ಬಿಟ್ರಿ ಅಕ್ಕ,
3: ಕೆಲ್ಸದಿಂದಲ್ಲ.
4: ಮಾಡ್ತೀನಿ. RBI ಹೇಳುತ್ತೆ,
5: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
6: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 FM ರೈನ್ಬೋ 101.3 MHz ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಈಗ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಮೊಹಮ್ಮದ್ ವಾಹಿದ್ ಎಂಬ 12 ವರ್ಷದ ಬಾಲಕ ದಿನಾಂಕ 4/1/2026 2:30 ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾನೆ. ಸುಮಾರು 3.8 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ದುಂಡು ಮುಖ, ಗೋಧಿ ಮೈಬಣ್ಣ, ಕಪ್ಪು ತಲೆ ಕೂದಲನ್ನು ಈ ಬಾಲಕ ಹೊಂದಿರುತ್ತಾನೆ. ಹಿಂದಿ ಮತ್ತು ಒಡಿಸ್ಸಾ ಭಾಷೆ ತಿಳಿದಿರುತ್ತದೆ. ಕಾಣೆಯಾದ ಸಮಯದಲ್ಲಿ ನೀಲಿ ಬಣ್ಣದ ತುಂಬು ತೋಳಿನ ಟೀಶರ್ಟ್, ಗ್ರೇ ಬಣ್ಣದ ಬಿಳಿ ಮಿಶ್ರಿತ ಜೀನ್ಸ್ ಪ್ಯಾಂಟ್ ಧರಿಸಿರುತ್ತಾನೆ. ಈ ಚಹರೆಯುಳ್ಳ ಬಾಲಕನ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಬೇಕಾಗಿ ಪ್ರಕಟಣೆ ಕೋರಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಸಚಿವ ಸಂಪುಟ ರಚನೆ ಕುರಿತಂತೆ ವರಿಷ್ಠರೊಂದಿಗೆ ಕಾಂಗ್ರೆಸ್ ನಾಯಕರ ಚರ್ಚೆ. ರಾಜ್ಯಸಭೆ ಮೇಲ್ಮನೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಸಮಾಲೋಚನೆ. ತುಮಕೂರಿನ ಗುಬ್ಬಿಯಲ್ಲಿ ರಸ್ತೆ ಕೆಳಸೇತುವೆ ಕಾಮಗಾರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ. ಬೆಂಗಳೂರು ಜಲಮಂಡಳಿಯಲ್ಲಿ ನೀರಿನ ಕಳ್ಳತನ ಸೋರಿಕೆ ತಡೆಗೆ ನವೀನ ತಂತ್ರಜ್ಞಾನದ ಮೂಲಕ ಅಧ್ಯಯನ. ಆಳಂದ ಗಲಭೆ ಪ್ರಕರಣ ಸರ್ಕಾರದ ನಿರ್ಧಾರದ ವಿರುದ್ದ ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆ. ವಾರ್ತೆಗಳ ವಿವರ. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರೊಂದಿಗೆ ಇಂದು ಚರ್ಚೆ ನಡೆಸಿದ್ದಾರೆ. ಈ ನಡುವೆ ಕಾಂಗ್ರೆಸ್ ಹಿರಿಯ ಮುಖಂಡ ಬಿಕೆ ಹರಿಪ್ರಸಾದ್ ಡಿಕೆ ಶಿವಕುಮಾರ್ ಅವರನ್ನು ಪ್ರತ್ಯೇಕ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಇದೇ 3ರಂದು ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ವೇಳೆ ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಯುವ ದ್ವೈವಾರ್ಷಿಕ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ವರಿಷ್ಠರು ಅಂತಿಮಗೊಳಿಸಿದ್ದಾರೆ. ತುಮಕೂರಿನ ಗುಬ್ಬಿಯಲ್ಲಿ ರಸ್ತೆ ಕೆಳ ಸೇತುವೆ ಕಾಮಗಾರಿಗೆ ಕೇಂದ್ರ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಈ ವೇಳೆ ಮಾತನಾಡಿದ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಪ್ರಸ್ತುತ ಪ್ರಗತಿಯಲ್ಲಿರುವಂತಹ ಎಲ್ಲ ರಸ್ತೆ ಮೇಲ್ಸೇತುವೆ ಮತ್ತು ಕೆಳ ಸೇತುವೆಗಳ ಕಾಮಗಾರಿಗಳನ್ನು 1 ವರ್ಷದ ಒಳಗೆ ಪೂರ್ಣಗೊಳಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ರಾಯದುರ್ಗ ತುಮಕೂರು ರೈಲು ಯೋಜನೆಯ ಕಾಮಗಾರಿ ವೇಗವಾಗಿ ನಡೆಯುತ್ತಿದ್ದು ಮುಂದಿನ 2 ತಿಂಗಳ ಒಳಗೆ ಪಾವಗಡದವರೆಗೆ ರೈಲು ಪರಿಚಾಲನೆ ಸಾಧ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ವಿಶೇಷವಾಗಿ ಭೂಸ್ವಾಧೀನಕ್ಕೆ ಅನುಕೂಲವಾಗುವಂತೆ ಜಿಲ್ಲಾಡಳಿತ ನೀಡಿದ ಸಹಕಾರಕ್ಕೆ ಪ್ರಶಂಸೆ ವ್ಯಕ್ತ

0: ಪಡಿಸಿದ್ದಾರೆ. ಯಶವಂತಪುರ ಮತ್ತು ಬೆಂಗಳೂರು ಕಂಟೋನ್ಮೆಂಟ್ ನಿಲ್ದಾಣಗಳಲ್ಲಿನ ನಿಲ್ದಾಣಗಳ ಪುನರಾರಂಭಿ ಕಾರ್ಯಗಳು ಪ್ರಗತಿಯಲ್ಲಿವೆ. ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ರಾಜ್ಯಾದ್ಯಂತ 64 ರೈಲು ನಿಲ್ದಾಣಗಳನ್ನು ಪುನರಾಭಿವೃದ್ಧಿ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರು ನಗರದ ಭವಿಷ್ಯದ ನೀರಿನ ಸವಾಲುಗಳನ್ನು ಎದುರಿಸಲು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ನವೀನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುತ್ತಿದೆ. ನವೋದ್ಯಮಗಳಿಗೆ ಮತ್ತು ವಿನೂತನ ಯೋಜನೆಗಳನ್ನು ಪ್ರಾಯೋಗಿಕವಾಗಿ ಪರೀಕ್ಷಿಸಲು ಮುಕ್ತ ಅವಕಾಶವನ್ನು ಕಲ್ಪಿಸಲಾಗಿದೆ. ನೀರಿನ ಕಳ್ಳತನ, ನಗರದಲ್ಲಿ ಲೆಕ್ಕಕ್ಕೆ ಸಿಗದ ನೀರು ಮತ್ತು ಆದಾಯ ತರದ ನೀರಿನ ಪ್ರಮಾಣವನ್ನು ತಗ್ಗಿಸುವ ನಿಟ್ಟಿನಲ್ಲಿ ಜಲಮಂಡಳಿಯು ಸ್ಮಾರ್ಟ್ ಟೆರ್ರಾ ಮತ್ತು ಸೋಲಿನಾಸ್ ಎಂಬ ನವೋದ್ಯಮಗಳ ಜಂಟಿ ಅಧ್ಯಯನಕ್ಕೆ ಒಪ್ಪಿಗೆ ನೀಡಲು ಮುಂದಾಗಿದೆ. ಈ ಅಧ್ಯಯನವು ಟೈಟಾನ್ ಡಿಸೈನ್ ಇಂಪ್ಯಾಕ್ಟ್ ಅವಾರ್ಡ್ಸ್ 2.0 ಯೋಜನೆಯಡಿ ಆಯ್ಕೆಯಾಗಿದ್ದು ಟೈಟಾನ್ ಕಂಪನಿ ಲಿಮಿಟೆಡ್ನ ಅನುದಾನದಿಂದ ನಡೆಯಲಿದೆ. ಒಂದು ವರ್ಷದ ಅವಧಿಯ ಈ ಅಧ್ಯಯನ ಜಲಮಂಡಳಿಗೆ ಯಾವುದೇ ಆರ್ಥಿಕ ಹೊರೆ ಇಲ್ಲದೆ ಶೂನ್ಯ ವೆಚ್ಚದಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಬೆಂಗಳೂರು ಜಲಮಂಡಳಿಗೆ ಆಗುತ್ತಿರುವಂತಹ ಆರ್ಥಿಕ ಹಾನಿ ಮತ್ತು ಪೈಪ್ಲೈನ್ನಲ್ಲಿರುವಂತಹ ಲೋಪದೋಷಗಳಿಂದ ನೀರು ಕಲುಷಿತವಾಗುವುದನ್ನು ತಪ್ಪಿಸುವುದು ಪ್ರಮುಖ ಉದ್ದೇಶವಾಗಿದೆ ಎಂದು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾ ರಾಮ್ ಪ್ರಸಾದ್ ಮನೋಹರ್ ವಿ ತಿಳಿಸಿದ್ದಾರೆ. ಕಲಬುರಗಿಯ ಆಳಂದಾದ ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಪ್ರಕರಣ ಹಿಂಪಡೆದ ಸರ್ಕಾರದ ಕ್ರಮದ ವಿರುದ್ಧ ಕಲಬುರಗಿಯಲ್ಲಿ ಇಂದು ಬಿಜೆಪಿ ಪ್ರತಿಭಟನೆ ನಡೆಸಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿ, ದುಷ್ಕರ್ಮಿಗಳ ವಿರುದ್ಧ ಪ್ರಕರಣ ಮರು ದಾಖಲಿಸಿಕೊಂಡು ಕಾನೂನು ರೀತಿಯಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಳಲೇಬೇಕು ಎಂದು ಆಗ್ರಹಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ತೊಡಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ ಮಾಡಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಹಿಂದೂಗಳಿಗೆ ಅವಮಾನ ಆಗುತ್ತಿದೆ ಎಂದು ದೂರಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ರಾಜ್ಯ ಸರ್ಕಾರ ಮಹತ್ವದ ಅಭಿವೃದ್ಧಿ ಯೋಜನೆ ಕೈಗೊಳ್ಳುವಲ್ಲಿ ವಿಫಲವಾಗಿದ್ದು ಗ್ಯಾರಂಟಿ ಯೋಜನೆ ಸರ್ಕಾರದ ಕೈಗಳನ್ನು ಆರ್ಥಿಕವಾಗಿ ಕಟ್ಟಿಹಾಕಿದೆ ಎಂದು ಅವರು ಆರೋಪ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯವನ್ನು ಕಾಪಾಡಲು ಮತ್ತು ರಾಜ್ಯದ ಶಿಕ್ಷಣ ವ್ಯವಸ್ಥೆಯನ್ನು ಪುನರುಜ್ಜೀವನಗೊಳಿಸಲು ಶೈಕ್ಷಣಿಕ ಸೌಲಭ್ಯಗಳನ್ನು ಬಲಪಡಿಸುವುದನ್ನು ತುರ್ತು ಆದ್ಯತೆಯಾಗಿ ಪರಿಗಣಿಸಬೇಕು ಎಂದು ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ಅಗ್ನಿಯ ರೆಕ್ಕೆಗಳು ಕನ್ನಡ ಕೃತಿಯನ್ನು ಲೋಕಭವನದಲ್ಲಿ ಇಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಬಿಡುಗಡೆ ಮಾಡಿದರು. ಸಾಹಿತಿ ಕೆ ಜಯಪ್ರಕಾಶ್ ರಾವ್ ಕನ್ನಡಕ್ಕೆ ಅನುವಾದಿಸಿರುವ ಈ ಕೃತಿಯಲ್ಲಿ ಡಾ ಕಲಾಂ ಅವರ ಜೀವನ ಸಾಧನೆಗಳು, ಚಿಂತನೆಗಳು ಮತ್ತು ರಾಷ್ಟ್ರ ನಿರ್ಮಾಣದ ಕುರಿತಾದ ಅವರ ದೃಷ್ಟಿಕೋನವನ್ನು ಕನ್ನಡದ ಓದುಗರಿಗೆ ತಲುಪಿಸುವ ಪ್ರಯತ್ನವನ್ನು ಮಾಡಲಾಗಿದೆ. ಈ ವೇಳೆ ಮಾತನಾಡಿದ ರಾಜ್ಯಪಾಲರು, ಜನರ ರಾಷ್ಟ್ರಪತಿ ಎಂದು ಖ್ಯಾತರಾಗಿದ್ದಂಥ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರು ತಮ್ಮ ಸರಳತೆ, ವೈಜ್ಞಾನಿಕ ಸಾಧನೆಗಳು ಮತ್ತು ರಾಷ್ಟ್ರ ಸೇವೆಯ ಮೂಲಕ ಇಂದಿಗೂ ಯುವಜನತೆಗೆ ಸ್ಫೂರ್ತಿಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಹೆಣ್ಣು ಭ್ರೂಣ ಹತ್ಯೆ ತಡೆ ಹಾಗೂ ಪ್ರಸವ ಪೂರ್ವ ಲಿಂಗ ಪತ್ತೆ ಹಚ್ಚುವಿಕೆ ತಡೆ ಕಾಯ್ದೆ ಅನುಷ್ಠಾನದಲ್ಲಿ ನಿರ್ಲಕ್ಷ್ಯ ವಹಿಸುವ ಆಸ್ಪತ್ರೆಗಳು ಹಾಗೂ ಸ್ಕ್ಯಾನಿಂಗ್ ಕೇಂದ್ರಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು ಎಂದು ದಾವಣಗೆರೆ ಉಪವಿಭಾಗಾಧಿಕಾರಿ ಸಂತೋಷ್ ಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲೆಯ ಕೆಲವು ಖಾಸಗಿ ಆಸ್ಪತ್ರೆಗಳ ದಾಖಲೆಗಳನ್ನು ಪರಿಶೀಲಿಸಿದಾಗ ಹಲವು ಲೋಪದೋಷಗಳು ಪತ್ತೆಯಾಗಿವೆ. ಇನ್ಮುಂದೆ ಗರ್ಭಿಣಿಯರ ಸಂಪೂರ್ಣ ವಿವರಗಳನ್ನು ಆನ್ಲೈನ್ನಲ್ಲಿ ಕಡ್ಡಾಯವಾಗಿ ಅಪ್ಡೇಟ್ ಮಾಡದಿದ್ದರೆ ಅಂತಹ ಕೇಂದ್ರಗಳ ಪರವಾನಗಿ ರದ್ದುಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಗರ್ಭಾವಸ್ಥೆಯ ಮೊದಲ ತ್ರೈಮಾಸಿಕದಲ್ಲಿ ಸರ್ಕಾರಿ ಅಥವಾ ಖಾಸಗಿ ಕೇಂದ್ರಗಳಲ್ಲಿ ಸ್ಕ್ಯಾನಿಂಗ್ ಮಾಡಲು ಬರುವ ಗರ್ಭಿಣಿಯರಿಗೆ ತಾಯಿ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅನ್ನು ಕಡ್ಡಾಯಗೊಳಿಸಲಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿಯೊಂದಿಗೆ ಮಾಹಿತಿ ಹಂಚಿಕೊಂಡಿರುವ ಬೆಂಗಳೂರಿನ ICR IAHR ನಿವೃತ್ತ ಪ್ರಧಾನ ಕೃಷಿ ವಿಜ್ಞಾನಿ ಡಾ ಬಿ ನಾರಾಯಣಸ್ವಾಮಿ, ಕೃಷಿ ಕ್ಷೇತ್ರದಲ್ಲಿನ ಕೃಷಿ ಸಿಂಚಾಯಿ ಡ್ರೋನ್ ದೀದಿ ಯೋಜನೆಯಿಂದಾಗಿ ಕೃಷಿಯಲ್ಲಿ ತಂತ್ರಜ್ಞಾನ ಪಾರಮ್ಯ ಮೆರೆದಿದೆ ಎಂದು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ಕ್ಷೇತ್ರಗಳಲ್ಲಿ ಭಾರತ ಇಡೀ ವಿಶ್ವದಲ್ಲಿ ಮೇಲುಗೈ ಸಾಧಿಸಿದೆ ಎಂದು ಹೇಳಿದ್ದಾರೆ.
3: ಕೃಷಿ ಸಿಂಚಾಯಿ ಯೋಜನೆ ಆಗಿರಬಹುದು, ಡ್ರೋನ್ ದೀದಿ ಆಗಿರಬಹುದು, ಕೃಷಿಯಲ್ಲಿ ಈ ತಂತ್ರಜ್ಞಾನಗಳನ್ನು ಬಳಕೆ ಆಗಿರಬಹುದು, ಡಿಜಿಟಲ್ ಇಂಡಿಯಾದಲ್ಲಿ ನಾವು ಅದನ್ನು ಬಳಸಿಕೊಂಡು ಕೃಷಿ ಹಾಗೂ ಇತರ ಕ್ಷೇತ್ರದ ಬೆಳವಣಿಗೆ ಆಗಿರಬಹುದು, ಈ ಎಲ್ಲ ಕ್ಷೇತ್ರದ ಬೆಳವಣಿಗೆಗೆ ವಿಜ್ಞಾನ, ಅದರಲ್ಲೂ ಮೂಲ ವಿಜ್ಞಾನದ ಸಂಶೋಧನೆ ಹೆಚ್ಚು ಹೆಚ್ಚು ಮಹತ್ವವನ್ನು ಪಡೆದು ಸರ್ಕಾರದ ಯೋಜನೆಗಳಿಂದಾಗಿ ಅದು ಹೆಚ್ಚು ಜನರಿಗೆ ತಲುಪುವಂತಾಗಿದೆ. ಅದರಿಂದಾಗಿ ಕಟ್ಟಕಡೆಯ ಸಾಮಾನ್ಯನಿಗೂ ಕೂಡ ಈ ತಂತ್ರಜ್ಞಾನದ ಪ್ರಯೋಜನ ಸಿಕ್ಕಾಗ ದೇಶ ಅಭಿವೃದ್ಧಿ ಹೊಂದಬಲ್ಲದು ಎಂಬುದಕ್ಕೆ ನಮ್ಮ ಭಾರತ ಸಾಕ್ಷಿ.
0: ಕೋಲಾರದ ಹಿರಿಯ ವಕೀಲ ಸತೀಶ್, 2015 ಕೇಂದ್ರ ಸರ್ಕಾರ ಸರ್ಕಾರದ ಇಲಾಖೆಗಳಲ್ಲಿನ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಲು ಪ್ರಾರಂಭ ಮಾಡಿತು. ಈ ಡಿಜಿಟಲೀಕರಣದಿಂದಾಗಿ ಕಾನೂನು ಸುವ್ಯವಸ್ಥೆ, ನ್ಯಾಯಾಂಗದಲ್ಲಿ ತೀರ್ಪುಗಳ ತ್ವರಿತ ಇತ್ಯರ್ಥಕ್ಕೆ ಸಹಕಾರಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
4: ಭಾರತ ದೇಶದಲ್ಲಿ 2015 ಕೇಂದ್ರ ಸರ್ಕಾರ ಡಿಜಿಟಲ್ ಯೋಜನೆಗಳನ್ನ, ಅಂದ್ರೆ ಪ್ರತಿಯೊಂದು ಸರ್ಕಾರಿ ಇಲಾಖೆಗಳಿರತಕ್ಕಂತ ದಾಖಲೆಗಳನ್ನ ಡಿಜಿಟಲ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದರಲ್ಲಿ ಇವತ್ತು ನಮಗೆ ಹೆಂಗೆ ಎಷ್ಟು ಪ್ರಯೋಜನ ಆಗಿದೆ ಅಂದ್ರೆ, ಈ ದೇಶದಲ್ಲಿ ಸಾಕಷ್ಟು ಜನಸಂಖ್ಯೆ ಇರೋದ್ರಿಂದ ಮನುಷ್ಯನ ಪವರ್ ಇಂದ ಅದನ್ನ ಅಷ್ಟು ನಾವು ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಎಲ್ಲ ಕೂಡ ಡಿಜಿಟಲ್ ಮಾಡಿರೋದ್ರಿಂದ ತುಂಬಾ ಫಾಸ್ಟ್ ಆಗಿ ಕೆಲಸ ಆಗ್ತದೆ, ಸಮಯ ಉಳಿತಾ ಇದೆ.
0: ನಿನ್ನೆ ನಡೆದಂತಹ ಐಪಿಎಲ್ 2026 ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ವಿರುದ್ಧ ಗೆಲುವು ದಾಖಲಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸತತ 2ನೇ ಬಾರಿಗೆ ಟ್ರೋಫಿ ತನ್ನದಾಗಿಸಿಕೊಂಡಿದೆ. ಈ ಸಂದರ್ಭದಲ್ಲಿ ಕಾರ್ಯಾಚರಣೆ ನಡೆಸಿದ ಬೆಂಗಳೂರು ಸಂಚಾರಿ ಪೊಲೀಸರು ಮದ್ಯಪಾನ ಮಾಡಿ ವಾಹನ ಚಲಾಯಿಸುವವರ ವಿರುದ್ಧ ಹಾಗೂ ಅತಿ ವೇಗದಿಂದ ವಾಹನ ಚಲಾಯಿಸುವವರ ವಿರುದ್ಧ 165 ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಒಟ್ಟು 156,000 ರೂಪಾಯಿ ದಂಡ ವಿಧಿಸಲಾಗಿದೆ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ಪೊಲೀಸ್ ಇಲಾಖೆ ದೃಢಪಡಿಸಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮಳೆಗಾಲದ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ ಗಮನದಲ್ಲಿಟ್ಟುಕೊಂಡು ಅಪಾಯಕಾರಿ ಮರಗಳು, ಅಪಾಯಕಾರಿಯಾಗಿ ವಾಲಿರುವ ರೆಂಬೆ ಕೊಂಬೆಗಳ ತೆರವು ಕಾರ್ಯಗಳ ಪ್ರಗತಿ ಪರಿಶೀಲನೆಗಾಗಿ ಬೆಂಗಳೂರು ಉತ್ತರ ನಗರ ಪಾಲಿಕೆ ಆಯುಕ್ತರಾದಂತಹ ಪೊಮಲಾ ಸುನೀಲ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಇಂದು ವಿಡಿಯೋ ಸಂವಾದ ನಡೆಸಲಾಯಿತು. ಸರ್ಕಾರ ಆಲಿಕಲ್ಲು ಮಳೆ ಮತ್ತು ಬಿರುಗಾಳಿಗೆ ನಷ್ಟವಾಗಿರುವ ಬೆಳೆಗಳ ಸಮೀಕ್ಷೆ ಮಾಡಿ ಪ್ರತಿ ಎಕರೆಗೆ 2 ಲಕ್ಷ ರೂಪಾಯಿ, ಕೋಳಿ ಫಾರ್ಮ್, ಪಾಲಿಹೌಸ್ ಮತ್ತು ನೆಟ್ ಹೌಸ್ಗೆ 25 ಲಕ್ಷ ರೂಪಾಯಿ ಪರಿಹಾರ ವಿತರಣೆ ಮಾಡಬೇಕೆಂದು ಕೋಲಾರದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಒತ್ತಾಯಿಸಿದ್ದಾರೆ. ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಘೋಷಣೆ ಮಾಡಿದಂತಹ ಕನಿಷ್ಠ ವೇತನ ಹೆಚ್ಚಳದ ತಿದ್ದುಪಡಿ ಆದೇಶವನ್ನು ವಿರೋಧಿಸಿ ಬೆಳಗಾವಿಯ ವಿವಿಧ ವ್ಯಾಪಾರ ಮತ್ತು ಕೈಗಾರಿಕಾ ಸಂಘಟನೆಗಳು ಇಂದು ಪ್ರತಿಭಟನೆ ನಡೆಸಿ ಆದೇಶ ರದ್ದುಗೊಳಿಸುವಂತೆ ಆಗ್ರಹ ಪಡಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಸಚಿವ ಸಂಪುಟ ರಚನೆ ಕುರಿತಂತೆ ವರಿಷ್ಠರೊಂದಿಗೆ ಕಾಂಗ್ರೆಸ್ ನಾಯಕರ ಚರ್ಚೆ, ರಾಜ್ಯಸಭೆ ಮೇಲ್ಮನೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಸಮಾಲೋಚನೆ. ತುಮಕೂರಿನ ಗೋಪಿಯಲ್ಲಿ ರಸ್ತೆ ಕೆಳ ಸೇತುವೆ ಕಾಮಗಾರಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ. ಬೆಂಗಳೂರು ಜಲಮಂಡಳಿಯಲ್ಲಿ ನೀರಿನ ಕಳ್ಳತನ, ಸೋರಿಕೆ ತಡೆಗೆ ನವೀನ ತಂತ್ರಜ್ಞಾನದ ಮೂಲಕ ಅಧ್ಯಯನ. ಆಳಂದ ಗಲಭೆ ಪ್ರಕರಣ, ಸರ್ಕಾರದ ನಿರ್ಧಾರದ ವಿರುದ್ಧ ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನನ ಫೀಸ್ನದ್ದು
1: ತೋರ್ಸು.
0: 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 6:51.

0: ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಲಾಭದಾಯಕ ಬೆಳೆಯಾಗಿ ಸೂರ್ಯಕಾಂತಿ ಬೇಸಾಯಕ್ಕೆ ಅನುಸರಿಸಬೇಕಾದ ಕ್ರಮಗಳ ಕುರಿತು ಡಾಕ್ಟರ್ ಎಂಆರ್ ಉಮೇಶ್ ಅವರೊಂದಿಗೆ ಸಂದರ್ಶನ. ಹವಾಮಾನ ವರದಿ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳುವರಿ ಹಾಗೂ ಪೇಟೆ ಧಾರಣೆ. ಮೊದಲಿಗೆ ಕೇಳಿ, ಲಾಭದಾಯಕ ಬೆಳೆಯಾಗಿ ಸೂರ್ಯಕಾಂತಿ ಬೇಸಾಯಕ್ಕೆ ಅನುಸರಿಸಬೇಕಾದ ಕ್ರಮಗಳ ಕುರಿತು ಡಾಕ್ಟರ್ ಎಂಆರ್ ಉಮೇಶ್ ಅವರೊಂದಿಗೆ ಸಂದರ್ಶನ.
1: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ನಮ್ಮದಲ್ಲಿ ಇವತ್ತು ನಾವು ಸೂರ್ಯಕಾಂತಿ ಬೆಳೆಯಲ್ಲಿ ಲಾಭದಾಯಕವಾಗಿ ಹೇಗೆ ಬೇಸಾಯ ಮಾಡಿದರೆ ಅಧಿಕ ಲಾಭವನ್ನು ಪಡ್ಕೋಬಹುದು, ರೈತ ಬಾಂಧವರು ಏನೆಲ್ಲ ಕ್ರಮಗಳನ್ನು ಅನುಸರಿಸಿ ಸೂರ್ಯಕಾಂತಿ ಬೆಳೆಯನ್ನು ಬೆಳೆಯಬಹುದು ಎಂಬಂಥ ಒಂದು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿಕೊಳ್ಳೋಣ. ಈ ಕುರಿತು ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಎಂಆರ್ ಉಮೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಈ ಕುರಿತು ಸಮಗ್ರವಾಗಿ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ಹಾಗೆಯೇ ನಮಸ್ಕಾರ.
2: ನಮಸ್ಕಾರ ನಿಮಗೂ ಮತ್ತು ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.
1: ಹೇಳಿ ಸರ್, ಸೂರ್ಯಕಾಂತಿ ಬೇಸಾಯ ನಮ್ಮ ರಾಯಚೂರು ಜಿಲ್ಲೆಯಲ್ಲಾಗಿರ್ಬೋದು, ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇತ್ತೀಚೆಗೆ ಭಾಳಷ್ಟು ಜನ ರೈತ ಬಾಂಧವರು ಬೆಳೀತಿದ್ರು, ಇತ್ತೀಚೆಗೆ ಇದರ ಒಂದು ಬೆಳೆಯ ಪ್ರಮಾಣ ಕಡಿಮೆ ಆಗಿದೆ ಅಂತಂದ್ರೆ ಕಳೆದ ವರ್ಷ ಅಥವಾ ಆ ವರ್ಷದಿಂದ ರೇಟು ಚೆನ್ನಾಗಿ ಬರೋದ್ರಿಂದ ರೈತ ಬಾಂಧವರು ಈ ಸೂರ್ಯಕಾಂತಿ ಬೇಸಾಯಕ್ಕೆ ಬರ್ತಿದ್ದಾರೆ. ಇಲ್ಲಿ ರೈತ ಬಾಂಧವರು ಸೂರ್ಯಕಾಂತಿ ಒಂದು ಕ್ಷೇತ್ರ ಕಡಿಮೆ ಆಗಲಿಕ್ಕೆ ಮೊದಲಿಗೆ ಕಾರಣ ಏನು ಅಂತ ಹೇಳ್ತೀರಿ?
2: ಈಗ ಮುಖ್ಯವಾಗಿ ಸೂರ್ಯಕಾಂತಿ ಮೊದಲಿಗೆ ಒಂದು ಲಾಭದಾಯಕ ಬೆಳೆ ಆಗ್ತಾ ಇತ್ತು. 90-92 ಒಂದು ಆಸುಪಾಸಿನಲ್ಲಿ ಒಂದು ಕರ್ನಾಟಕ ಮತ್ತು ದೇಶದಲ್ಲೇ ಅತಿ ಹೆಚ್ಚು ಒಂದು ಸೂರ್ಯಕಾಂತಿ ಬೆಳೆಯನ್ನು ಬೆಳೀತಾ ಇದ್ರು. ಈಗ ಅದು 10 ಸತತವಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ. ಅದಕ್ಕೆ ಅನೇಕ ಕಾರಣಗಳು. ಈಗ ತೊಗರಿ ಮತ್ತು ಹತ್ತಿ ಬಂದ ಮೇಲೆ ಈ ಸೂರ್ಯಕಾಂತಿನ ಒಂದು ಲಾಭದಾಯಕ ಬೆಳೆ ಇಲ್ಲ ಅಂತೇಳಿ ಅನೇಕ ರೈತರು ಅದಕ್ಕೆ ಹತ್ತಿ ಮತ್ತು ತೊಗರಿಗೆ ಹೋಗಿದ್ದಾರೆ.
1: ಹೌದು,
2: ಆದ್ದರಿಂದ ನಮ್ಮ ಒಂದು ಕರ್ನಾಟಕದಲ್ಲಿ ರಾಷ್ಟ್ರದ 58% ಒಂದು ಸೂರ್ಯಕಾಂತಿ ಬೆಳೆಯನ್ನು ನಮ್ಮ ರಾಜ್ಯದಲ್ಲೇ ಬೆಳೀತಾ ಇದ್ದಾರೆ. ಮುಖ್ಯವಾಗಿ ಈ ಒಂದು ಭಾಗ ಸೂರ್ಯಕಾಂತಿ ಬೇಸಾಯಕ್ಕೆ ಮತ್ತು ವಾತಾವರಣ ಬಹಳ ಸೂಕ್ತವಾಗಿದೆ.
1: ಹೌದು,
2: ಮತ್ತು ಇದು ಒಂದು ಲಾಭದಾಯಕ ಬೆಳೆನೂ ಅಂತ ಸಹ ನಾವು ಹೇಳ್ಬೋದು.
1: ಎಣ್ಣೆಕಾಳಿನ ಬೆಳೆ.
2: ಹೌದು,
1: ಇತ್ತೀಚೆಗೆ ರೈತ ಬಾಂಧವರು ಮುಖ ಮಾಡ್ತಿದ್ದಾರೆ ಸೂರ್ಯಕಾಂತಿ ಬೆಳೆಗೆ.
2: ಹೌದು, ಈಗ ಏನಾಯ್ತು ಅಂದ್ರೆ ಉಕ್ರೇನ್ ಒಂದು ಯುದ್ಧ ಆದ್ಮೇಲೆ ಮತ್ತೆ ರಷ್ಯಾದಿಂದ ಆಮದು ಮಾಡೋದು ಕಮ್ಮಿ ಆದ್ಮೇಲೆ ಮತ್ತು ಕೆನಡಾ ಮತ್ತು ಮಲೇಷಿಯಾದಿಂದ ರಫ್ತಾಗ್ತಕ್ಕಂಥ ಒಂದು ಎಣ್ಣೆಕಾಳನ್ನು ಕಡಿಮೆ ಆಗ್ದಂಗೆಲ್ಲನು ಈ ಒಂದು ಭಾರತದಲ್ಲಿ ಒಂದು ಎಣ್ಣೆಕಾಳುಗಳನ್ನು ನಾವು ಸ್ವಾವಲಂಬನೆ ಆಗಬೇಕು, ಎಣ್ಣೆಕಾಳುಗಳಲ್ಲಿ ಉತ್ಪಾದನೆ ಜಾಸ್ತಿ ಆಗಬೇಕು ಅಂತೇಳಿ ಕೇಂದ್ರ ಸರ್ಕಾರವು ಒಂದು ಅನೇಕ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಉತ್ತೇಜನ ನೀಡಬೇಕು ಅಂತೇಳಿ ಬೆಂಬಲ ಬೆಲೆನೂ ಸಹ ಜಾಸ್ತಿ ಮಾಡ್ತಾ ಹೋಗಿದ್ದಾರೆ. ಈಗ ಪ್ರಸ್ತುತ ನಾವು 6,560 ರೂಪಾಯಿಯಷ್ಟು ಈ ಒಂದು ಬೆಂಬಲ ಬೆಲೆ ಇದೆ
1: ಪ್ರತಿ ಕ್ವಿಂಟಲ್ಗೆ.
2: ಅಷ್ಟು ಬೆಂಬಲ ಬೆಲೆ ಇದೆ. ಸೊ ಇದರಿಂದ ಏನಾಯಿತು, ರೈತರು ಇದು ಒಂದು ಲಾಭದಾಯಕ ಬೆಳೆ ಆಗಿ ಬೆಳಿಬೋದು ಅಂತ ಮನಗಂಡು ರೈತರು ಈ ಒಂದು ಸೂರ್ಯಕಾಂತಿ ಕಡೆ ಒಲವು ತೋರಿಸ್ತಾ ಇದ್ದಾರೆ. ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು.
1: ಹೇಳಿ ಸರ್, ಸೂರ್ಯಕಾಂತಿಯನ್ನ ಬಿತ್ತುವಂತ ರೈತ ಬಾಂಧವರು ಅಂತಂದ್ರೆ ಸೂಕ್ತವಾದಂತಹ ಒಂದು ಕಾಲ ಯಾವುದು ಅಂತ ಹೇಳ್ತೀರಿ ನಮ್ಮ ರೈತರಿಗೆ?
2: ಮೊದಲನೇದಾಗಿ ನಾನು ಸೂರ್ಯಕಾಂತಿ ಯಾಕಪ್ಪ ನಾವು ಬೆಳಿಬಹುದು, ಯಾಕೆ ಬೆಳೆದ್ರಿಂದ ಅನುಕೂಲ ಆಗುತ್ತೆ ಅಂದ್ರೆ ಇದು ನಮಗೆ 95-100 ದಿನಗಳ ಬೆಳೆ.
1: ಹೌದು.
2: ಸೊ ಮತ್ತೆ ವರ್ಷದ 3 ಕಾಲದಲ್ಲಿ ಅಂದರೆ ಮುಂಗಾರು, ಹಿಂಗಾರು ಮತ್ತು ಬೇಸಿಗೆ ಕಾಲದಲ್ಲೂ ಸಹ ನಾವು ಈ ಒಂದು ಸೂರ್ಯಕಾಂತಿನ ಬೆಳಿಬೋದು. ಮತ್ತು ಈ ಒಂದು ತಡವಾದ ಮುಂಗಾರು ಆದರೆ ಬೇರೆ ಯಾವುದೇ ಬೆಳೆ ನಮಗೆ ಇಲ್ಲಪ್ಪ. ಯಾವುದೋ ಈಗ ನಮಗೆ ತೊಗರಿ ಲೇಟ್ ಆದರೆ ತೊಗರಿ ಇಳುವರಿ ಬರಲ್ಲ, ಬೇಡ ಹತ್ತಿ ಲೇಟ್ ಆಯಿತು ಇಳುವರಿ ಬರಲ್ಲ ಅಂತ ಸಂದರ್ಭದಲ್ಲಿ ನಾವು ಸೂರ್ಯಕಾಂತಿಗೆ ಹೋಗ್ಬೋದು.
1: ಹೌದು.
2: ಸೊ ನಮಗೆ ಇದರಿಂದ ಸರಾಸರಿ ಆದಾಯನೂ ಬರುತ್ತೆ ಮತ್ತು ಖರ್ಚು ಕಡಿಮೆ. ಸೊ ಬೇರೆ ಬೆಳೆಗಳಿಗೆ ನೀವು ನೋಡಿದ್ರೆ ಎಕರೆಗೆ 50-60,000 ರೂಪಾಯಿ ನೀವು ಖರ್ಚು ಮಾಡಿ ಒಂದು 70,000-80,000 ಬರೋದ್ರ ಬದಲಿಗೆ ನಾವು ಸೂರ್ಯಕಾಂತಿನಲ್ಲಿ 15-20,000 ಖರ್ಚು ಮಾಡಿ ಒಂದು 40-50,000 ಬಂದರೆ ಇದು ಒಂದು ಸಹ ಲಾಭದಾಯಕ ಬೆಳೆ. ಅದನ್ನು ರೈತರು ಗಮನ ಇಟ್ಟು ಕೇಳ್ಕೋಬೇಕು. ಇದು ಒಂದು ಆಶಾದಾಯಕ ಬೆಳವಣಿಗೆ ಅಂತ ಹೇಳ್ಬೋದು.

0: ಈ ರೀತಿ ಸೂರ್ಯಕಾಂತಿ ಸಹ ನಾವು ಲಾಭದಾಯಕ ಬೆಳೆಯಾಗಿ ಬೆಳಿಬೋದು. ಮತ್ತು ನಮ್ಮಲ್ಲಿ ಒಂದು ಬಿಡುಗಡೆ ಆದಂಥ ಹೈಬ್ರಿಡ್ಗಳು ಸಹ ರೋಗ ನಿರೋಧಕ ಶಕ್ತಿ ಇದ್ದು ವರ್ಷದ ಮೂರು ಕಾಲದಲ್ಲಿ ನಾವು ಬಿತ್ತನೆ ಮಾಡ್ಬೋದು, ಬೆಳವಣಿಗೆ ಬರುತ್ತೆ, ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ. ಮತ್ತು ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕು ಅಂದರೆ ನಾವು ಬೇರೆ ಒಂದು ಬೆಳೆಗಳ ಜೊತೆಗೆ ಸೂರ್ಯಕಾಂತಿನೂ ಸಹ ಅಂತರ ಬೆಳೆಯಾಗಿ ಬೆಳಿಬೋದು. ಈಗ ತೊಗರಿ ಜೊತೆ ಇರ್ಬೋದು ಅಥವಾ ಸಜ್ಜೆ ಇರ್ಬೋದು, ಶೇಂಗಾ ಇರ್ಬೋದು, ಸೊ ಈ ಔಡಲ ಇರ್ಬೋದು, ಈ ಎಲ್ಲ ಬೆಳೆಗಳ ಮಧ್ಯೆ ನಾವು ಸೂರ್ಯಕಾಂತಿನ ಬೆಳೆದಿದ್ದೆ ಆದರೆ
1: ಅಂತರ್ ಬೆಳೆಯಾಗಿ ಕೂಡ ಬೆಳ್ಕೋಬಹುದು.
0: ಅಂತರ್ ಬೆಳೆಯಾಗಿ ಬೆಳೆಯೋದ್ರಿಂದ ಒಂದು ಬೆಳೆ ಕಡಿಮೆ ಇಳುವರಿ ಬಂದರೂ ಇದರಿಂದ ನಾವು ಅಧಿಕ ಲಾಭವನ್ನು ಪಡ್ಕೋಬಹುದು.
1: ಈಗ ಈ ವಾತಾವರಣ ಹೇಗಿದೆ ನಮ್ಮ ಭಾಗದಲ್ಲಿ ಸೂರ್ಯಕಾಂತಿ ಬೆಳೆಯನ್ನೇ ಬೆಳಿಬೇಕಪ್ಪ ಅಂತಂದ್ರೆ?
0: ನಾನು ಆಗಲೇ ಹೇಳ್ದಂಗೆ ವಾತಾವರಣ ಈ ಒಂದು ಪ್ರದೇಶ ಬಹಳ ಸೂಕ್ತವಾಗಿದೆ. ಯಾಕಂದ್ರೆ ಮುಂಗಾರಿನಲ್ಲೂ ಸಹ ನಮಗೆ ಅತಿ ಹೆಚ್ಚು ಮಳೆ ಆಗ್ತದೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ, ಅದು ಒಂದು ಸಹ ಅನುಕೂಲ. ಈ ವರ್ಷ ಒಂದು ಸ್ವಲ್ಪ ಕಡಿಮೆ ಮಳೆ ಆಗಿರ್ಬೋದು,
1: ಹೌದು.
0: ಸೊ ಆದರೂ ಒಂದು ಈ ಸೂರ್ಯಕಾಂತಿ ನಾವು ಈ ಒಂದು ಪ್ರದೇಶಕ್ಕೆ ಸೂಕ್ತವಾಗಿದೆ. ಆಳವಾದ ಕಪ್ಪು ಮಣ್ಣು ಇರೋದ್ರಿಂದ ನಮಗೆ ಒಂದು 15-20 ದಿನಗಳಿಗೆ ಒಂದ್ಸರಿ ನೀರು ಕೊಟ್ಟರೆ ಸಾಧಾರಣ ಇಳುವರಿಯನ್ನು ಪಡ್ಕೋಬಹುದು.
1: ಅಂದರೆ ಆಳವಾದ ಕಪ್ಪು ಮಣ್ಣು ಬಹಳಷ್ಟು ಸೂಕ್ತ,
0: ಬಹಳಷ್ಟು ಸೂಕ್ತ. ಮತ್ತು ನಾವು ಈಗಾಗಲೇ ಹೇಳ್ದಂಗೆ ಬಿತ್ತನೆ ಸಮಯಕ್ಕೆ ಬಂದರೆ ನಾವು ಮುಂಗಾರಿನಲ್ಲಿ ಜುಲೈ ಆಗಸ್ಟ್ ತಿಂಗಳಲ್ಲಿ ಬಿತ್ತನೆ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಮತ್ತು ಹಿಂಗಾರಿನಲ್ಲಿ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಬಿತ್ತನೆ ಮಾಡಬೇಕಾಗುತ್ತೆ. ಮತ್ತೆ ಅದೇ ಬೇಸಿಗೆನಲ್ಲಿ ಜನವರಿ ಫೆಬ್ರವರಿನಲ್ಲಿ ಬಿತ್ತನೆ ಮಾಡುತ್ತೆ.
1: ಮೂರು ಕಾಲಕ್ಕೂ ಕೂಡ ನಾವು ಸೂರ್ಯಕಾಂತಿ ಬೆಳೆಯನ್ನು ಬಿತ್ತಬಹುದು.
0: ಬಿತ್ತಬಹುದು, ಆದರೆ ಒಂದು ಮುನ್ನೆಚ್ಚರಿಕೆ ವಹಿಸಬೇಕು ಏನಪ್ಪಾ ಅಂದರೆ ರೈತರು ಬೇಸಿಗೆ ಕಾಲದಲ್ಲಿ ಬೆಳೆಯುವಂಥ ಸಮಯದಲ್ಲಿ ಫೆಬ್ರವರಿ ನಂತರ ಬಿತ್ತನೆ ಮಾಡಬಾರ್ದು. ಯಾಕಾಗುತ್ತೆ ಅಂದರೆ ನಮಗೆ ಸೂರ್ಯಕಾಂತಿ 55-60 ದಿನಗಳಲ್ಲಿ ಹೂವಾಡುವ ಅಂತ ಬರೋದ್ರಿಂದ ಏನಾದರೂ ಅತಿ ಹೆಚ್ಚು ಉಷ್ಣಾಂಶಕ್ಕೆ ಏನಾದರೂ ಸೂರ್ಯಕಾಂತಿ ಆ ಸಮಯದಲ್ಲಿ ಸೇರಿಕೊಂಡ್ರೆ ಆ ಸಮಯಕ್ಕೆ ಹೊಂದಾಣಿಕೆ ಆದರೆ ನಮಗೆ ಕಾಳು ಕಟ್ಟುವ ಪ್ರಮೇಯ ಕಡಿಮೆ ಆಗುತ್ತೆ, ಇಳುವರಿನೂ ಸಹ ಕುಂಠಿತ ಆಗುತ್ತೆ. ಆದ್ದರಿಂದ ಫೆಬ್ರವರಿ ನಂತರ ದಯವಿಟ್ಟು ಯಾವುದೇ ರೈತರು ಬಿತ್ತನೆ ಮಾಡಬಾರ್ದು. ಕೆಲವರು ರೈತರು ಕೇಳ್ತಾರೆ ಈಗ ಏಪ್ರಿಲ್ ಮೇ ನಂತರ ಬಿತ್ತನೆ ಮಾಡ್ಬೋದಾ ಅಂತ. ಮೇ ನಂತರನೂ ಬಿತ್ತನೆ ಮಾಡ್ಬೋದು, ಯಾಕೆಂದರೆ ಅದು ನಮಗೆ ಆವಾಗ ಬೆಳವಣಿಗೆ ಹಂತದಲ್ಲಿರುತ್ತೆ, ಹೂವಾಡುವ ಹಂತದ ಇರೋದಿಲ್ಲ. ನೆಕ್ಸ್ಟ್ ನಮಗೆ ಜುಲೈ ಅಂತರ ಬಂದಾಗ ನಮಗೆ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ.
1: ಈಗ ಜೂನ್ ಅಲ್ಲಿ ಬಿತ್ತಿದ್ರಪ್ಪ ಅಂತಂದ್ರೆ ಮಳೆಗೆ ಸಿಕ್ಕಾಕೊಂಡ್ಬಿಡ್ತದೆ.
0: ಹೌದು, ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪ ಅಂದ್ರೆ ಹೂವಾಡುವ ಅಂತ ಏನಾದರೂ ಅತಿ ಹೆಚ್ಚು ಮಳೆಗೆ ಸಿಕ್ಕಾಕೊಂಡ್ರೆ ಈ ಪೋಲನ್ ವಾಶ್ ಔಟ್ ಆಗುತ್ತೆ. ಈ ಪೋಲನ್ ವಾಶ್ ಔಟ್ ಆಗೋದ್ರಿಂದ ಏನಾಗುತ್ತೆ, ನಮಗೆ ಕಾಳು ಕಟ್ಟುವ ಪ್ರಮೇಯ ಕಮ್ಮಿ ಆಗುತ್ತೆ, ಮತ್ತೆ ಇಳುವರಿ ಸಹ ಕುಂಠಿತ ಆಗುತ್ತೆ.
1: ಅಂದ್ರೆ ಪರಾಗ ಹಾಗೆ ಇರಬೇಕು, ಮಳೆಯಲ್ಲಿ ತೂಕವನ್ನು ಹೋಗಬಾರದು.
0: ಕನಿಷ್ಠ 1-8 ದಿನ ಮಳೆ ಇಲ್ಲದಂತ ಸಮಯ ಹೊಂದಾಣಿಕೆ ಆದ್ರೆ ನಂತರ ದಿನಗಳಲ್ಲಿ ಮಳೆ ಆದ್ರೂ ಸಹ ಏನು ತೊಂದರೆ ಆಗುದಿಲ್ಲ.
1: ಒಳ್ಳೆದು ಸರ್, ತಾವು ಹೇಳಿದಂಗೆ ಈ ಮೂರು ಹಂಗಾಮಿನಲ್ಲೂ ಕೂಡ ರೈತ ಬಾಂಧವರು ಬಿತ್ತಬಹುದು. ಮುಖ್ಯವಾಗಿ ತಾವು ಹೇಳಿದ ಹಾಗೆ ಈ ಫೆಬ್ರವರಿ ನಂತರ ಸೂರ್ಯಕಾಂತಿಯನ್ನ ಬಿತ್ತಲಿಕ್ಕೆ ಹೋಗಬಾರ್ದು ರೈತ ಬಾಂಧವರು.
0: ಹೌದು, ಬಿತ್ತಬಾರ್ದು.
1: ಈಗ ರೈತ ಬಾಂಧವರು ಸೂರ್ಯಕಾಂತಿಯನ್ನ ಬಿತ್ತನೆ ಮಾಡುವುದಾದ್ರೆ ಭೂಮಿ ಸಿದ್ಧತೆ ಹೇಗೆ ಇರಬೇಕು, ನಿರ್ಮಾಣ ಹೇಗೆ ಮಾಡ್ಕೋಬೇಕು?
0: ಮುಖ್ಯವಾಗಿ ಭೂಮಿ ಸಿದ್ಧತೆ ಮಾಡ್ಕೋಬೇಕಾದ್ರೆ ಭೂಮಿ ಎತ್ತರ ತಗ್ಗು ಅಥವಾ ತಗ್ಗು ದಿನ್ಯಗಳು ಇರಬಾರ್ದು. ಏನಾಗುತ್ತೆ ಅಂದ್ರೆ ಈ ಸೂರ್ಯಕಾಂತಿನಲ್ಲಿ ನೀರು ನಿಂತರೆ ಅದು ಗಿಡಗಳ ಬೆಳವಣಿಗೆಗೆ ತೊಂದರೆ ಆಗಿ ಬೆಳವಣಿಗೆ ಆಗೋದಿಲ್ಲ. ನೀರು ಸರಾಗವಾಗಿ ಹರಿದೋಗ್ಬೇಕು, ಮತ್ತು ಒಂದು ಹೆಚ್ಚಿನ ಪ್ರಮಾಣದಲ್ಲಿ ನೀರು ನಿಲ್ಲಬಾರ್ದು ಅಂತ ಒಂದು ಸಮಯ ಇರುತ್ತೆ. ಮತ್ತು ಒಂದು ಎರಡು ಬಾರಿ ಒಂದು ಮುಖ್ಯವಾದ ಭೂಮಿ ಅದ ಮಾಡೋದ್ರಿಂದ ಉಳುಮೆ ಮಾಡಿ ಭೂಮಿನ ಸಿದ್ಧ ಮಾಡಿಕೊಂಡು ಬಿತ್ತನೆಗಿಂತಲೂ ಮುಂಚಿತವಾಗಿ ಸಾಲು ಬದು ಮಾಡಿಕೊಂಡು ನೀವು ಬಿತ್ತನೆ ಮಾಡೋದ್ರಿಂದ ಅಥವಾ ಕೈಯಿಂದ ನೀವು ಬೀಜನ ಊರೋದ್ರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಳೆ ಆದರೂ ಸಹ ಸಾಲಿನಿಂದ ಹೆಚ್ಚಿನ ನೀರು ಹರಿದೋಗುತ್ತೆ. ಅಥವಾ ಕಡಿಮೆ ಮಳೆ ಆದ ಸಮಯದಲ್ಲಿ ಅದೇ ಸಾಲುಗಳು ನೀರು ಇಂಗಿ ಗಿಡಗಳ ಬೆಳವಣಿಗೆ ಚೆನ್ನಾಗಾಗುತ್ತೆ.
1: ಸಾಲು ಬದು ಪದ್ಧತಿ,
0: ಹೌದು, ಸಾಲು ಮತ್ತು ಬದು ಪದ್ಧತಿ ಮುಖ್ಯವಾಗಿ ಮಾಡ್ಕೋಬೇಕು. ಅದು ಎರಡೂ ರೀತಿಯಾಗಿ ಅನುಕೂಲ, ಕಡಿಮೆ ಮಳೆ ಆದರೂ ಅನುಕೂಲ ಮತ್ತು ಹೆಚ್ಚು ಮಳೆ ಆದರೂ ಅನುಕೂಲ, ಎರಡೂ ರೀತಿಯಿಂದ ಅನುಕೂಲ ಆಗುತ್ತೆ.
1: ಭೂಮಿನ ಚೆನ್ನಾಗಿ ಹದ ಮಾಡಿಕೊಂಡು ರಂಟೆ ಕುಂಟೆಗಳನ್ನು ಹೊಡ್ಕೊಂಡು ಚೆನ್ನಾಗಿ ಸ್ವಚ್ಛತೆ ಇದ್ರಪ್ಪ ಅಂತಂದ್ರೆ ಒಳ್ಳೆಯ ಇಳುವರಿಯನ್ನು ಪಡ್ಕೊಳ್ಳಿಕ್ ಸಾಧ್ಯ ಇದೆ.
0: ಹೌದು,
1: ಹೇಳಿ ಸರ್. ಈಗ ತಳಿಗಳು ಬಹಳ ಮುಖ್ಯ. ಈಗ ಸಂಕರಣ ತಳಿಗಳಿದ್ದಾವೆ, ಕೆಲವೊಂದು ಹೈಬ್ರಿಡ್ ತಳಿಗಳಿದ್ದಾವೆ. ಒಳ್ಳೆಯ ತಳಿಗಳು ನಮ್ಮ ವಿಶ್ವವಿದ್ಯಾಲಯದಿಂದ ಆಗಿರ್ಬೋದು ಅಥವಾ ಬೇರೆ ತಳಿಗಳು ಯಾವ ಆಯ್ಕೆ ಮಾಡ್ಕೊಂಡ್ರೆ ರೈತ ಬಾಂಧವರಿಗೆ ಅನುಕೂಲ ಆಗುತ್ತೆ?
0: ಸೊ ನಮ್ಮಲ್ಲಿ ಒಂದು 3 ಹೈಬ್ರಿಡ್ಗಳನ್ನು ನಾವು ಇತ್ತೀಚೆಗೆ ಬಿಡುಗಡೆ ಮಾಡಿದ್ದೀವಿ. ಸೊ ಇತ್ತೀಚಿನ ಹೊಸ ಹೊಸ ಹೈಬ್ರಿಡ್ ಅಂದರೆ RSFH 1887 ಅಂತಕ್ಕಂಥದ್ದು ಒಂದು, ಕಳೆದ ವರ್ಷ ಬಿಡುಗಡೆ ಆದಂಥ RSFH 700 ಅಂತಕ್ಕಂಥ ಇನ್ನೊಂದು ಹೈಬ್ರಿಡ್ ಸಹ ಈ ಒಂದು ಪ್ರದೇಶಕ್ಕೆ ಸೂಕ್ತ ಅಂತೇಳಿ ನಾವು ಬಿಡುಗಡೆ ಮಾಡಿದ್ದೀವಿ. ಸೊ ಇದು ವರ್ಷದ 3 ಕಾಲದಲ್ಲೂ ಬಿತ್ತನೆ ಮಾಡ್ಬೋದು, ಮತ್ತೆ ರೋಗ ನಿರೋಧಕ ಶಕ್ತಿಯನ್ನು ಇರೋದ್ರಿಂದ ಇದು ಈ ಒಂದು ಭಾಗಕ್ಕೆ ಸೂಕ್ತವಾಗಿದ್ದಾವೆ.
1: ಅಂದ್ರೆ ನಂಜಾಣು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವಂಥದ್ದು.
0: ಹೌದು, ನಂಜಾಣ ರೋಗ ಮತ್ತು ಮುಖ್ಯವಾಗಿ ವೈರಸ್ಗೆ ಯಾವುದೇ ರೀತಿಯಾದ ಒಂದು ನಿರೋಧಕ ಶಕ್ತಿ ಇರತಕ್ಕಂಥ ಹೈಬ್ರಿಡ್ ಇರೋದಿಲ್ಲ. ಆದರೆ ಅದಕ್ಕೆ ಬರ್ತಕ್ಕಂಥ ಒಂದು ಕೀಟಗಳನ್ನು ಹತೋಟಿ ಮಾಡೋದ್ರಿಂದ ನಾವು ಮುಂಜಾಣು ರೋಗವನ್ನು ಕಡಿಮೆ ಮಾಡ್ಕೋಬೋದು. ಸೊ ಆ ರೀತಿಯಾಗಿ ಈ ಒಂದು ಹೈಬ್ರಿಡ್ಗಳು ನಮ್ಮಲ್ಲಿಂದ ಬಿಡುಗಡೆ ಆಗಿದೆ.
1: ಒಳ್ಳೆಯದು ಸರ್. ಜೊತೆಗೆ ತಾವು ಹೇಳಿದ್ರಿ ಈಗ ಸಾಲು ಮತ್ತು ಬದು ಪದ್ಧತಿಯಲ್ಲಿ ಬೆಳೆದರೆ ರೈತ ಬಾಂಧವರು ಒಳ್ಳೆ ಇಳುವರಿನ ಪಡ್ಕೋಬೋದು, ಒಂದು ತೇವಾಂಶ ಕಾಪಾಡ್ಕೊಂಡು ಹೋಗಿರಬಹುದು, ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಿತ್ತಪ್ಪ ಅಂತಂದರೆ ಸರಾಗವಾಗಿ ಹೊರಗೆ ಹೋಗ್ಲಿಕ್ಕೆ ಅನುಕೂಲ ಅಂತೇಳಿ. ಈ ಒಂದು ಸಾಲಿನಿಂದ ಸಾಲಿಗೆ ಬೀಜದಿಂದ ಬೀಜಕ್ಕೆ ಅಂತರ ಕಾಪಾಡ್ಕೊಳ್ಳೋದು ಹೇಗೆ?
0: ಹೌದು. ಸೊ ಈಗಾಗಲೇ ಸುಮಾರು ಎಲ್ಲ ರೈತರು ಬಿತ್ತನೆ ಮಾಡಿದ್ದಾರೆ. ಮುಖ್ಯವಾಗಿ ನಾವು ಗಮನ ಮಾಡ್ಕೋಬೇಕಾದ್ದು ಏನಪ್ಪಾ ಅಂದ್ರೆ, ಸಾಲಿನಿಂದ ಸಾಲಿಗೆ 2 ಅಡಿ ಇರಬೇಕು, ಗಿಡದಿಂದ ಗಿಡಕ್ಕೆ 1 ಅಡಿ ಇರಬೇಕು. ಸೊ ಇದರಿಂದ ಏನ್ ಅನುಕೂಲಪ್ಪ ಅಂದ್ರೆ, ಸಾಲಿನಿಂದ ಸಾಲಿಗೆ 2 ಅಡಿ ಇರೋದ್ರಿಂದ ಪ್ರತಿಯೊಂದು ಗಿಡದ ಬೆಳವಣಿಗೆ ಚೆನ್ನಾಗಾಗುತ್ತೆ. ಇನ್ನೊಂದು, ರೈತರು ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ, ಎತ್ತಿನ ಕೂರಿಗೆಯಿಂದ ಬಿತ್ತನೆ ಮಾಡೋ ಸಮಯದಲ್ಲಿ ಒಂದೊಂದು ಕಡೆ 4-5 ಬೀಜ ಬಿದ್ದಿರ್ತವೆ, ಒಂದ್ ಕಡೆ ಬಿದ್ದಿರೋದೇ ಇಲ್ಲ, ಬಹಳ ಬಹಳ ವಿರಳವಾಗಿರ್ತವೆ. ಸೊ ಇದರಿಂದ ಏನಾಗುತ್ತೆ, ಒಂದೇ ಕಡೆ 4-5 ಬೀಜ ಬಿದ್ದಾಗ ಯಾವ ಗಿಡದ ಬೆಳವಣಿಗೆನೂ ಸಹ ಚೆನ್ನಾಗಿಲ್ಲ. ಸೊ ಒಂದು ಜಾಗದಲ್ಲಿ ಒಂದು ಗಿಡ ಇದ್ರೆ ನಮಗೆ ಆ ಗಿಡದ ಬೆಳವಣಿಗೆ ಚೆನ್ನಾಗಾಗುತ್ತೆ. ಸೊ ಮತ್ತೆ ಗಿಡದಿಂದ ಗಿಡಕ್ಕೆ 1 ಅಡಿ ಇರಬೇಕು.
1: ಊರುವುದು ಬಹಳಷ್ಟು ಮುಖ್ಯ ಅಂತೀರಿ.
0: ಹೌದು. ಊರೋದು ಅಂದ್ರೆ ಈಗ 20 ಎಕರೆ 15 ಎಕರೆ ಮಾಡ್ತಕ್ಕಂಥವ್ರು ನಾವು ಕೂರಿಗೆಯಿಂದ ಬಿತ್ತನೆ ಮಾಡ್ಬೇಕಾದ್ರೂ ಸಹ ಒಂದು ಜಾಗರೂಕತೆ ವಹಿಸ್ಬೇಕು. ಜಾಗರೂಕತೆ ವಹಿಸಿ ಹೆಚ್ಚು ಬೀಜಗಳು ಒಂದೇ ಕಡೆ ಬೀಳದಂಗೆ ನೋಡ್ಕೋಬೇಕು.
1: ಸರಿ, ಅದ ರೀತಿಯಲ್ಲಿ ಅದರ ಒಂದು ವೀಲ್ ಅನ್ನ ಇಟ್ಕೋಬೇಕಾಗ್ತದೆ, ಪಾಯಿಂಟ್ ಇಟ್ಕೋಬೇಕಾಗ್ತದೆ.
0: ಹೌದು.
1: ಅದು ಮತ್ತೆ ಅಂತರ ಜಾಸ್ತಿ ಇರಬಾರ್ದು.
0: ಹೌದು.
1: ಇಳುವರಿ ಕಡಿಮೆ ಆಗ್ತದೆ.
0: ಹೌದು. ಮತ್ತೆ ಕೆಲವರು ರೈತರು 2.5 ಅಡಿ 3 ಅಡಿ ಒಂದ್ ಸಾಲಿನಿಂದ ಸಾಲಿಗೆ ಮಾಡ್ತಾರೆ. ಇನ್ನೊಬ್ರು ಕೆಲವರು 1.5 ಅಡಿ ಸಾಲಿನಲ್ಲೇ ಬಿತ್ತನೆ ಮಾಡಿರೋದು ನೋಡಿದೀವಿ. ಅದರಿಂದ ಏನಾಗುತ್ತೆ ಅಂದ್ರೆ, ಗಿಡಗಳ ಬೆಳವಣಿಗೆ ಚೆನ್ನಾಗಾಗೋದಿಲ್ಲ. ಸಾಲಿನಿಂದ ಸಾಲಿಗೆ 2 ಅಡಿ, ಗಿಡದಿಂದ ಗಿಡಕ್ಕೆ 1 ಅಡಿ ಇರೋದ್ರಿಂದ ನಿಮಗೆ ಗಿಡದ ಬೆಳವಣಿಗೆ ಚೆನ್ನಾಗಾಗ್ತವೆ.
1: ಮುಖ್ಯವಾಗಿ ಈಗ ನಾವು ಅಂತರ ಕಾಪಾಡಿದ್ವಿ, ತಳಿಗಳನ್ನು ಆಯ್ಕೆ ಮಾಡ್ಕೊಂಡಿವಿ, ಜೊತೆಗೆ ಇಲ್ಲಿ ಗೊಬ್ಬರ ಬಹಳ ಮುಖ್ಯ ಅಂತಂದರೆ, ಶಿಫಾರಸು ಮಾಡಿದ ಗೊಬ್ಬರ ಮತ್ತು ಯಾವ್ದು ಹಾಕಬೇಕು ಅನ್ನೋದು ರೈತ ಬಾಂಧವರು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ಗೊಬ್ಬರವನ್ನು ಬಳಸೋದಾದರೆ ಪ್ರತಿ ಎಕರೆಗೆ ಯಾವ್ಯಾವ ಗೊಬ್ಬರಗಳು ಬೇಕಾಗ್ತವೆ?
0: ಮುಖ್ಯವಾಗಿ ನಮ್ಮಲ್ಲಿ 1 ಎಕರೆಗೆ 2 ಕೆಜಿ ಬೀಜ ಬೇಕಾಗುತ್ತೆ.
1: ಎಕರೆಗೆ
0: 2 ಕೆಜಿ ಬೀಜ ಬೇಕಾಗುತ್ತೆ. ನಾವು ಮಾರುಕಟ್ಟೆನಲ್ಲಿ ಸಿಗ್ತಕ್ಕಂಥದ್ದು ಸಹ 2 ಕೆಜಿ ಬೀಜ ಪಾಕೆಟ್ ಇರುತ್ತೆ. ಅದರಿಂದ ರೈತರು 1 ಎಕರೆಗೆ 1 ಪಾಕೆಟ್ ಹಾಕಬೇಕಾಗುತ್ತೆ. ಸೊ ಕೆಲವೊಬ್ಬರು ರೈತರು ಏನು ಸೀಡ್ ಕಾಸ್ಟ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಏನಾಗುತ್ತೆ, ಬೀಜದ ಬೆಲೆ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು 2 ಎಕರೆಗೆ 1.5 ಪಾಕೆಟ್ ಹಾಕೋದು ಅಥವಾ 1 ಎಕರೆಗೆ 1/2 ಪಾಕೆಟ್ ಹಾಕೋದು, ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ನಿಮಗೆ ಆ ಒಂದು ಸಂಖ್ಯೆಗಳನ್ನ ಕಾಪಾಡ್ಕೊಳಕ್ ಗಿಡಗಳ ಸಂಖ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಈ 1 ಪಾಕೆಟ್ 1 ಎಕರೆಗೆ ಅಂತಲೇ ಸಹ ನಾವು ಮಾಡಿರೋದ್ರಿಂದ 1 ಪಾಕೆಟ್ 1 ಎಕರೆಗೆ ಬಳಸಬೇಕಾಗುತ್ತೆ. ಮತ್ತು ನೀವು ಹೇಳಿದೆ ಪೋಷಕಾಂಶಗಳ ನಿರ್ವಹಣೆ ಹೆಂಗೆ, ಗೊಬ್ಬರ ಯಾವ ರೀತಿ ಆಗ್ಬೇಕು ಅಂತಕ್ಕಂತ ವಿಚಾರ ಬಂದಾಗ, ನಾವು ಶಿಫಾರಸು ಮಾಡಿರ್ತಕ್ಕಂಥ ಒಂದು ಗೊಬ್ಬರ ಅಂದರೆ 1 ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 90-60 ಸಾರಜನಕ ರಂಜಕ ಪೊಟಾಷ್ ಹಾಕಬೇಕಾಗತ್ತೆ. ಇನ್ನು ನಿಮ್ಮ ಆಡು ಭಾಷೆನಲ್ಲಿ ಹೇಳಬೇಕು ಅಂದರೆ 1 ಎಕರೆಗೆ 1 ಚೀಲ DAP, ಅದರಲ್ಲೇ ನಿಮಗೆ ಸಾರಜನಕದ ಪ್ರಮಾಣ ಇರುತ್ತೆ, ಅದು ನಿಮಗೆ ಸಾಕಾಗುತ್ತೆ. ಮತ್ತು 1/2 ಚೀಲದಷ್ಟು ಪೊಟಾಷ್ ಬಿತ್ತನೆ ಮಾಡೋ ಸಮಯದಲ್ಲಿ ಹಾಕಬೇಕು. ಮತ್ತು 45-50 ದಿನಗಳಲ್ಲಿ ಮೇಲು ಗೊಬ್ಬರವಾಗಿ 1 ಎಕರೆಗೆ 1 ಚೀಲ ಯೂರಿಯಾ ಹಾಕೋದ್ರಿಂದ ನಾವು ಗಿಡಗಳಿಗೆ ಬೇಕಾದಂತ ಒಂದು ಪೋಷಕಾಂಶಗಳನ್ನು ನಾವು ಒದಗಿಸಬಹುದು.
1: ಅಂದ್ರೆ ಮೂಲ ಗೊಬ್ಬರವನ್ನ ಜಾಸ್ತಿ ಹಾಕ್ಬೇಕಂತ ಹೇಳ್ತಿರ್ತಾವೆ.
0: ಮೂಲ ಗೊಬ್ಬರವನ್ನ ಮತ್ತೆ ರಂಜಕ ಮತ್ತು ಪೊಟಾಷ್ 2 ಹಾಕ್ಬೇಕಾಗತ್ತೆ. ಮತ್ತೆ 1/2 ಪ್ರಮಾಣದ ಸಾರಜನಕವನ್ನ DAP ಮೂಲಕ ಕೊಟ್ಟರೆ ಸಾಕಾಗತ್ತೆ. ನಂತರ 45-50 ದಿನಗಳ ಅಂತರದಲ್ಲಿ ಮತ್ತೊಂದು ಮೇಲು ಗೊಬ್ಬರವಾಗಿ ಯೂರಿಯಾ ಕೊಟ್ಟರೆ ಸಾಕಾಗತ್ತೆ, ಬೇರೆ ಏನು ಬೇಕಾಗೋದಿಲ್ಲ. ಮುಖ್ಯವಾಗಿ ಇದರಲ್ಲಿ ಇನ್ನೊಂದು ಗಮನ ಇಟ್ಟರಿಸಬೇಕೇನಪ್ಪ ಅಂದ್ರೆ, ಹೂವಾಡುವ ಹಂತದಲ್ಲಿ ಇನ್ನೇನು ಹೂವು ಬರ್ತಾ ಇದೆ, ಪೂರ್ತಿ ಹೂವು ಬೆಳವಣಿಗೆ ಆಗಿಲ್ಲ ಅಂತ ಸಮಯದಲ್ಲಿ ನಾವು 1 ಲೀಟರ್ಗೆ 2 ಗ್ರಾಂನಷ್ಟು ಬೋರಾಕ್ಸ್ ಲಘು ಪೋಷಕಾಂಶಗಳು ಅಂಗಡಿನಲ್ಲಿ ಸಿಗುತ್ತೆ, ಕೇಳಿದ್ರೆ ಕೊಡ್ತಾರೆ. ಅದನ್ನು ನೀವು 2 ಗ್ರಾಂ 1 ಲೀಟರ್ಗೆ ಹಾಕಿ ಸಿಂಪರಣೆ ಮಾಡೋದ್ರಿಂದ ಗಿಡಗಳ ಬೆಳವಣಿಗೆ ಸಹ ಚೆನ್ನಾಗಾಗುತ್ತೆ.
1: ಅಂದರೆ ಬೋರಾಕ್ಸ್ ಉಪಯೋಗಿಸಬೇಕಾಗ್ತದೆ.
0: ಬೋರಾಕ್ಸ್ ಉಪಯೋಗಿಸೋದ್ರಿಂದ ಕಾಳು ಕಟ್ಟುವುದ ಒಂದು ಪ್ರಮೇಯ ಜಾಸ್ತಿ ಆಗುತ್ತೆ, ಪ್ರತಿಯೊಂದು ಕಾಳು ಸಹ ಬಲಿಯೋದಕ್ಕೆ
1: ಚೆನ್ನಾಗಾಗುತ್ತೆ. ಸರ್, ಈಗ ಮುಖ್ಯವಾಗಿ ತಾವು ಹೇಳಿದ್ರಿ ಈ ಬೀಜಗಳನ್ನು ಬಿತ್ತುವಂಥ ಸಮಯದಲ್ಲಿ ಬೀಜೋಪಚಾರ ಏನಾದ್ರು ಮಾಡಬೇಕಾ?
0: ಸೊ ಬೀಜೋಪಚಾರ ಮುಖ್ಯವಾಗಿ ಏನಪ್ಪ ಅಂದರೆ, ನಾವು ಲ್ಯಾಮ್ಡಾ ಸಾಯ್ಲೆತ್ರಿನ್ ಅಂತ ಬರುತ್ತೆ, ಅದನ್ನು ಮಾಡೋದ್ರಿಂದ ನೀವು ಬೆಳವಣಿಗೆಯ ಮೊದಲ ಹಂತದಲ್ಲಿ ಅಂದರೆ ಮುಂಚಿತವಾಗಿ ಅದು ನಿಮಗೆ ಕೀಟಗಳ ಒಂದು ಮತ್ತು ಬೀಜದಿಂದ ಬಂದಿರತಕ್ಕಂಥ ರೋಗನ ಮತ್ತು ನಂಜಾಣು ರೋಗವನ್ನು ತಡೆದುಕೊಳ್ತಕ್ಕಂಥ ಶಕ್ತಿ ಇರುತ್ತೆ. ಅದರಿಂದ ಲ್ಯಾಮ್ಡಾ ಸಾಯ್ಲೆತ್ರಿನ್ 5 ಗ್ರಾಂ 1 ಕೆಜಿ ಬೀಜಕ್ಕೆ ಹಾಕಿ ಬೀಜೋಪಚಾರ ಮಾಡೋದ್ರಿಂದ ನಾವು ಈ ಒಂದು ಬೀಜದಿಂದ ಬರ್ತಕ್ಕಂಥದ್ದು ಅಥವಾ ಮುಂಚಿತವಾಗಿ ಬರ್ತಕ್ಕಂಥ ಒಂದು ರೋಗವನ್ನು ತಡ್ಕೋಬಹುದು.
1: ಕೆಲವೊಂದು ಪ್ಯಾಕೆಟಲ್ಲಿ ಆಲ್ರೆಡಿ ಬೀಜೋಪಚಾರವನ್ನು ಮಾಡಿರ್ತಾರೆ ರೈತ ಬಂದರು, ಖುಲ್ಲಾ ಬೀಜವನ್ನು ಮಾಡುವಾಗ
0: ಅದು ಏನಂದರೆ, ಈಗ ಕೆಲವೊಂದು ಕಂಪ್ನಿನವರು ಏನು ಮಾಡಿರ್ತಾರೆ ಅಂದರೆ, ಆ ಬೀಜೋಪಚಾರ ಮಾಡಿ ನಿಮಗೆ ಬೀಜ ಸಪ್ಲೈ ಮಾಡಿರ್ತಾರೆ, ಇಲ್ಲ ಕೆಲವರು ಬೀಜದೊಳಗಡೆನ ಪ್ಯಾಕೆಟ್ ಇಟ್ಟು ಕೊಡ್ತಾರೆ. ಅಂತ ಸಮಯದಲ್ಲಿ ಆ ಪಾಕೆಟ್ ನ ನೀವು ಬೀಜ ಜೊತೆಗೆ ಮಿಶ್ರಣ ಮಾಡಿ ಬಿತ್ತನೆ ಮಾಡಬೇಕಾಗುತ್ತೆ.
1: ಈಗ ಸೂರ್ಯಕಾಂತಿಯನ್ನ ಬೀಜೋಪಚಾರ ಮಾಡೋದು ಹೇಗೆ ಅಂತ ಹೇಳ್ತಾರೆ ಬಂದವರಿಗೆ?
0: ಬೀಜೋಪಚಾರ ಮಾಡೋದು ಏನಂದ್ರೆ, ಅದನ್ನ ಹೇಳಿದ್ನಲ್ಲ, ಒಂದು ಕೆಜಿಗೆ 5 ಗ್ರಾಂ ಒಂದು ಪಾಕೆಟ್ ಇರುತ್ತೆ. ತೆಳುವಾದ ಒಂದು ನೀರನ್ನ ಚಿಮುಕ್ಸ್ಬಿಟ್ಟು ತೇವ ಮಾಡಿ ಅದನ್ನ ನಾವು ಬೀಜೋಪಚಾರ ಮಾಡೋದ್ರಿಂದ

0: ನಿಮಗೆ ಆ ಒಂದು ರಾಸಾಯನಿಕ ಬೀಜಗಳ ಮೇಲೆ ಚೆನ್ನಾಗಿ ಲೇಪನ ಆಗುತ್ತೆ. ಸೊ ಅದು ಬಹಳ ಮುಖ್ಯ.
1: ಮುಖ್ಯ ಅಂದ್ರೆ ಅದನ್ನು ಚೆನ್ನಾಗಿ ಸ್ವಲ್ಪ ನೀರಿನಲ್ಲಿ ಚುಮುಕ್ಸಿ ಹಾಕಿ ಸ್ವಲ್ಪ ನೆರಳಿನಲ್ಲಿ ಒಣಗಿಸಿ ಬಿತ್ತದು ಉತ್ತಮ ಅಂತ ಹೇಳ್ತಾರೆ.
0: ಹೌದು ಹೌದು.
1: ಕೆಲವೊಬ್ಬರು ರೈತ ಬಂದ್ರು ಬಿತ್ತಕ್ಕಿಂತ ಮುಂಚೆ ಒಂದು 5 ತಾಸು 6 ತಾಸು ನೀರನ್ನು ನೆಲೆ ಹಾಕಿ ಬಿತ್ತಾರೆ ಸರ್, ಅವಾಗ
0: ಅದು ಏನಂದ್ರೆ ಈಗ ಬರಗಾಲ ಬಂದಂತ ಪರಿಸ್ಥಿತಿನಲ್ಲಿ ಮುಂದೆ ಬರಗಾಲ ಬರ್ಬೋದು, ಗಿಡಗಳ ಬೆಳವಣಿಗೆ ಮತ್ತೆ ಬರಗಾಲ ತಡ್ಕೊಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥದನ್ನ ನಾವು ಕೇಳಿದೀವಿ. ಅದು ನಮ್ಮಲ್ಲಿ ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಬರುತ್ತೆ, ಒಂದು ಲೀಟರ್ಗೆ 20 ಗ್ರಾಂ ಹಾಕಿ ಅದನ್ನ ನೀರಿನಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿ ಅದರಲ್ಲಿ ನೆನೆ ಇಟ್ಟು 6 ಗಂಟೆಗಳ ಕಾಲ ನೆನೆ ಇಟ್ಟು ನಂತರ ಒಣಗಿಸಿ ನೆರಳಲ್ಲಿ ಒಣಗಿಸಿ ಬಿತ್ತನೆ ಮಾಡೋದ್ರಿಂದ ಪ್ರಾರಂಭದ ಹಂತದಲ್ಲಿ ಬರ್ತಕ್ಕಂಥ ಒಂದು ಬರವನ್ನು ತಡ್ತಕ್ಕಂಥ ಅಂದರೆ ಮಳೆನೂ ಕಮ್ಮಿ ಆದರೂ ಸಹ ಅದೊಂದು ಬರ ತಡ್ಕೊಳ್ತಕ್ಕಂಥ ಶಕ್ತಿ ಇರುತ್ತೆ.
1: ಅಂದರೆ ಮೊಳಕೆ ಪ್ರಮಾಣ ಕೂಡ ಹೆಚ್ಚಾಗಬಹುದು,
0: ಮೊಳಕೆ ಪ್ರಮಾಣವೂ ಸಹ ಜಾಸ್ತಿ.
1: ಈಗ ಸರ್ ಪ್ರಾರಂಭದಲ್ಲಿ ಬೀಜವನ್ನು ಬಿತ್ತುವಾಗ ಅಥವಾ ಈ ಬೀಜವನ್ನು ಊರುವಾಗ ಕಳೆಗಳು ಸಾಕಷ್ಟು ಬರ್ತವೆ ಬಾಂಧವರಿಗೆ, ಈ ಕಸಗಳು ಯಾವ್ಯಾವ ಕಸ ಬರ್ತವೆ, ಕಸಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು?
0: ಈಗ ಮುಖ್ಯವಾಗಿ ಈ ಸೂರ್ಯಕಾಂತಿನಲ್ಲಿ ಕಳೆ ಯಾಕೆ ಜಾಸ್ತಿ ಬರುತ್ತೆ, ಆಗಲೇ ಹೇಳಿದೆ ನಾವು ಸಾಲಿನಿಂದ ಸಾಲಿಗೆ 2 ಅಡಿ ಇರೋದ್ರಿಂದ ಹೆಚ್ಚು ಜಾಗ ನಮಗೆ ಅದು ಕಳೆಗಳು ಬರೋದಕ್ಕೆ ಅನುಕೂಲ ಆಗುತ್ತೆ. ಈಗ 1 ಅಡಿ ಇರ್ತಕ್ಕಂಥ ಅಥವಾ 9 ಇಂಚು ಸಾಲಿನ ಒಂದು ಬೆಳೆಗಳಲ್ಲಿ ಕಳೆಗಳ ಪ್ರಮಾಣ ಕಡಿಮೆ ಇರ್ಬೋದು, ಯಾಕೆಂದರೆ ಅದು ಒಂದು ಸಾಲುಗಳ ಅಂತರ ಕಮ್ಮಿ ಇರುತ್ತೆ. ಈ ಸೂರ್ಯಕಾಂತಿನಲ್ಲಿ ಕಳೆ ಒಂದು ಪ್ರಮಾಣ ಜಾಸ್ತಿ ಇರುತ್ತೆ.
1: ಹೌದು.
0: ಸೊ ಮುಖ್ಯವಾಗಿ ಈ ಕಳೆಗಳನ್ನು ಹತೋಟಿ ಮಾಡೋದಕ್ಕೆ ಏನಪ್ಪ ಅಂದರೆ ರೈತ ಬಾಂಧವರು ಒಂದು ಬಿತ್ತನೆ ಮಾಡಿದಂಥ ಸಮಯದಲ್ಲಿ ನಮ್ಮಲ್ಲಿ ಪೆಂಡಿಮಿತ್ತಲಿನ್ ಅಂತ ಬರುತ್ತೆ ಅಥವಾ ಸ್ಟಾಂಪ್ ಅಥವಾ ಸ್ಟಾಂಪ್ ಎಕ್ಸ್ಟ್ರಾ ಅಂತ ಒಂದು ರಾಸಾಯನಿಕ ಬರುತ್ತೆ, ಅದನ್ನು ನಾವು ಬಿತ್ತನೆ ಮಾಡೋ ಸಮಯದಲ್ಲಿ ಬಿತ್ತನೆ ಮಾಡಿದ ದಿನ ಅಥವಾ ಕೈಯಿಂದ ಊರಿದ ದಿನ ಅಥವಾ ಮಾರನೇ ದಿನ ಮಾತ್ರ ಇದನ್ನ ಸಿಂಪರಣೆ ಮಾಡಬೇಕು.
1: ಪೆಂಡಿಮಿತ್ತಲಿನ್ ಅಥವಾ ಸ್ಟಾಂಪ್ ಅನ್ನ,
0: ಪೆಂಡಿಮಿತ್ತಲಿನ್ ಅದರಲ್ಲಿ 2 ಬರ್ತವೆ, ಸ್ಟಾಂಪ್ ಮತ್ತು ಸ್ಟಾಂಪ್ ಎಕ್ಸ್ಟ್ರಾ ಅಂತ ಬರ್ತಕ್ಕಂಥದ್ದು. ಅದನ್ನ ನೀವು ಸ್ಟಾಂಪ್ ಯೂಸ್ ಮಾಡಿದಾಗ ಅದನ್ನ ಒಂದು 3 ml 1 ಲೀಟರ್ ಹಾಕೊಂಡು ಸ್ಪ್ರೇ ಮಾಡಬೇಕಾಗತ್ತೆ. ಅದೇ ನೀವು ಸ್ಟಾಂಪ್ ಎಕ್ಸ್ಟ್ರಾ ಅಥವಾ ಪೆಂಡಿಮಿತ್ತಲಿನ್ CS ಒಂದು ಬಂದರೆ ಅದನ್ನ ನೀವು 1.5 ml 1 ಲೀಟರ್ ಹಾಕೊಂಡು ಸಿಂಪರಣೆ ಮಾಡೋದ್ರಿಂದ
1: ಗಮನಿಸಬೇಕು.
0: ಹೌದು, ಇತ್ತೀಚೆಗೆ ಒಂದು ಕಳೆನಾಶಕಗಳ ಬಳಕೆಯಲ್ಲಿ ಅನೇಕ ಕಂಪ್ಲೇಂಟ್ ಬರ್ತಾ ಇದಾವೆ.
1: ಹೌದು,
0: ಏನು ತಿಳುವಳಿಕೆ ಇಲ್ಲದೆ ಅಥವಾ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಕೆಮಿಕಲ್ನ ನಾವು ಬಳಕೆ ಮಾಡೋದ್ರಿಂದ ಸೊ ಅದು ಒಂದು ಗಿಡಗಳ ಬೆಳವಣಿಗೆ ಮತ್ತು ಜರ್ಮಿನೇಷನ್ಗೂ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಕೇರ್ಫುಲ್ ಆಗಿ ಶಿಫಾರಸು ಮಾಡಿದ ಕಳೆನಾಶಕಗಳನ್ನು ಮಾತ್ರ ಬಳಸಬೇಕು.
1: ಅದು ಮುಖ್ಯವಾಗಿ ತಜ್ಞರ ಸಲಹೆಯನ್ನು ಪಡೆದು ವಿಜ್ಞಾನಿಗಳನ್ನು ಅದು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಅವರ ಸಲಹೆಯನ್ನು ಪಡೆದು ಕಳೆನಾಶಕವನ್ನು ಸಿಂಪಡಣೆ ಮಾಡಬೇಕು.
0: ಹೌದು ಹೌದು. ಈಗ ಬಿತ್ತನೆ ಮಾಡಿದ ಸಮಯದಲ್ಲಿ ಪೆಂಡೆಮಿತ್ತಲಿನ್ ಬಳಸ್ಬೋದು 18-20 ದಿನಗಳ ನಂತರ ಅಥವಾ 2-3 ರಿಂದ 4 ಕಳೆಗಳ ಎಲೆಗಳು ಬಂದ ನಂತರದಲ್ಲಿ ಒಂದು 18-20 ದಿನಗಳಲ್ಲಿ ಕ್ವಿಜಲೋಪಾಪ್ ಈಥೈಲ್ ಅಂತ ಒಂದು ಕೆಮಿಕಲ್ ಬರುತ್ತೆ, 1.5 ml 1 ಲೀಟರ್ಗೆ ಹಾಕೊಂಡು ನೀವು ಸಿಂಪರಣೆ ಮಾಡೋದ್ರಿಂದ ನಾವು ಅದನ್ನ ಕಳೆಗಳನ್ನ ಹತೋಟಿ ಮಾಡ್ಕೊಂಡು
1: ಉದಯೋತ್ತರ ಅಥವಾ ಉದಯೋನ್ಮುಖ ಕಳೆಗಳನ್ನು ಕೂಡ ನಾವಿಲ್ಲಿ ಶಿಫಾರಸು ಮಾಡಿದಂತ ಪ್ರಮಾಣದಲ್ಲಿ ಬಳಕೆ ಮಾಡಿದ್ರಪ್ಪ ಅಂದ್ರೆ ನಿಯಂತ್ರಣ ಮಾಡಬಹುದು.
0: ಹೌದು, ಮತ್ತೆ ಇನ್ನೂ ಹೆಚ್ಚಿಗೆ ಏನಾದ್ರೂ ಕಳೆಗಳ ಒಂದು ಪ್ರಮಾಣ ಕಾಣಿಸುತ್ತು ಅಂದಾಗ 30-35 ದಿನಗಳಲ್ಲಿ ಒಂದು ಎಡೆಕುಂಟೆ ಹೊಡೆಯೋದ್ರಿಂದ
1: ಅಂತರ್ಬೇಸಾಯ ಮಾಡೋದ್ರಿಂದ
0: ಸಂಪೂರ್ಣ ಕಳೆಗಳನ್ನ ಹತೋಟಿ ಮಾಡ್ಕೋಬಹುದು.
1: ಕೈ ಕಳೆ ಆಗಿರ್ಬೋದು, ಅಂತರ್ಬೇಸಾಯ ಆಗಿರ್ಬೋದು, ಎಡೆಕುಂಟಿ ಹೊಡೆಯೋದ್ರಿಂದ ಕೂಡ ಈ ಕಳೆಗಳನ್ನು
0: ಮಣ್ಣನ್ನ ಏರಾಗ್ದಂಗ ಆಗುತ್ತೆ ಮತ್ತು ಕಳೆಗಳನ್ನು ಹತೋಟಿ ಕೂಡ ಮಾಡ್ಕೋಬಹುದು.
1: ಹೌದು ಹೌದು, ಒಳ್ಳೆಯದು ಸರ್. ಈ ಕಳೆಗಳನ್ನು ನಿರ್ವಹಣೆ ಮಾಡುವಂತ ಪೂರ್ವದಲ್ಲಿ ರೈತ ಬಾಂಧವರು ಈ ಕಳೆನಾಶಕವನ್ನು ಸಿಂಪರಣೆ ಮಾಡುವಾಗ ಮುಖ್ಯವಾಗಿ ಶಿಫಾರಸು ಮಾಡಿದ ಕಳೆಗಳನ್ನು ಮುಖ್ಯವಾಗಿ ಹೇಳಿದಂತ ಒಂದು ತಜ್ಞರ ಸಲಹೆ ಪಡೆದು ಕಳೆನಾಶಕವನ್ನು ಬಳಕೆ ಮಾಡೋದು ಬಹಳ ಮುಖ್ಯ.
0: ಹೌದು.
1: ಜೊತೆಗೆ ಸರ್, ಈಗ ನಾವು ಬಿತ್ತನೆ ಮಾಡುವಂತ ಸಂದರ್ಭದಲ್ಲಿ ಈಗ ನೀರಾವರಿ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಕೊಡಬೇಕಾಗ್ತದೆ, ಈ ನೀರಾವರಿಯನ್ನ ಯಾವ ಕೊಡಬೇಕು ಅಂತ ಹೇಳ್ತೀರಿ ಈ ಸೂರ್ಯಕಾಂತಿಗೆ?
0: ಈಗ ಸೂರ್ಯಕಾಂತಿ ಬೆಳೀತಕ್ಕಂಥವು ಕೆಲವೊಂದು ರೈತರು ಕೆಂಪು ಮಣ್ಣಿನಲ್ಲೂ ಬೆಳೀತಾರೆ, ಕೆಲವೊಂದು ರೈತರು ಕಪ್ಪು ಮಣ್ಣಿನಲ್ಲೂ ಬೆಳೀತಾರೆ, ಅದರಲ್ಲೂ ಕಪ್ಪು ಮಣ್ಣಿನಲ್ಲಿ ಆಳವಾದ ಕಪ್ಪು ಮಣ್ಣಿನಲ್ಲೂ ಸಹ ರೈತರು ಬೆಳೀತಾರೆ. ಅಂಥ ಸಮಯದಲ್ಲಿ ಮಣ್ಣಿನ ಒಂದು ಬಗೆಗೆ ಅಥವಾ ಮಣ್ಣಿನ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಕೆಂಪು ಮಣ್ಣಿನಲ್ಲಿ ಬೆಳೀತಕ್ಕಂಥ ರೈತರು 8-10 ದಿನಗಳಿಗೆ ಒಂದು ಬಾರಿ, ಮತ್ತು ಕಪ್ಪು ಮಣ್ಣು ಆಳವಾದ ಕಪ್ಪು ಮಣ್ಣಿನಲ್ಲಿ ಬೆಳೀತಕ್ಕಂಥ ರೈತರು 15-20 ದಿನಕ್ಕೆ ಒಂದು ಬಾರಿ ನೀರು ಹಾಯಿಸೋದ್ರಿಂದ ನಮಗೆ ಒಂದು ಗಿಡಗಳ ಬೆಳವಣಿಗೆ ಚೆನ್ನಾಗಾಗುತ್ತೆ ಮತ್ತು ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಅದರಲ್ಲೂ ಮುಖ್ಯವಾಗಿ ಬಿತ್ತನೆಯಾದ 30 ದಿನಗಳ ನಂತರ ಒಂದು ಬಾರಿ, ಮತ್ತು 55-60 ದಿನಗಳಲ್ಲಿ ಒಂದು ಬಾರಿ, ಮತ್ತು 75-80 ದಿನಗಳಲ್ಲಿ ನೀರನ್ನು ಕೊಡೋದು ಬಹಳ ಮುಖ್ಯ. ಯಾಕಪ್ಪ ಅಂದರೆ 30 ದಿನಗಳಲ್ಲಿ ಒಂದು ಗಿಡಗಳ ಬೆಳವಣಿಗೆ ಆಗಬೇಕು ಮತ್ತು 55-60 ದಿನಗಳಲ್ಲಿ ಹೂವಾಡುವ ಅಂತ ಇರುತ್ತೆ, ಅವಾಗಂತೂ ಬಹಳ ಸಂದಿಗ್ಧವಾಗಿರುತ್ತೆ.
1: ಹೌದು.
0: ಸೊ ನೀರು ಬೇಕೇ ಬೇಕಾಗುತ್ತೆ. ಮತ್ತು ಇನ್ನೊಂದು 75-80

0: ಸಂಬತ್ ದಿನಗಳಲ್ಲಿ ಯಾಕೆ ಹೇಳ್ತೀವಿ ಅಂದರೆ ಕಾಳು ಬಲಿತಕ್ಕಂಥ ಒಂದು ಸಮಯ. ಆ ಸಮಯದಲ್ಲಿ ಏನಾದರೂ ನೀರಿನ ಒಂದು ಕೊರತೆ ಆದರೆ ಬೀಜಗಳ ಬೆಳವಣಿಗೆ ಕುಂಠಿತ ಆಗುತ್ತೆ, ಮತ್ತು ಬೀಜಗಳ ತೂಕ ಕಮ್ಮಿ ಆಗುತ್ತೆ. ಸೊ ಆದ್ದರಿಂದ ಸಾಮಾನ್ಯವಾಗಿ ನೀರಾವರಿನಲ್ಲೇ ಬೆಳೀತಕ್ಕಂಥ ರೈತರು ಈ ಮೂರು ಹಂತಗಳಲ್ಲಿ ನೀರಂತ ಕೊಡಲೇಬೇಕಾಗ.
1: ಈಗ ತಾವು ಹೇಳಿದ್ರೆ ಸರ್, ಮೂರು ಸಂದಿಗ್ಧ ಹಂತಗಳಲ್ಲಿ ಸೂರ್ಯಕಾಂತಿ ಬೆಳೆಯಲ್ಲಿ ನೀರಾವರಿಯನ್ನು ಕೊಡೋದ್ರ ಮೂಲಕ ಅಧಿಕ ಲಾಭ ಪಡ್ಕೋಬಹುದು ಅನ್ನುವಂಥ ಒಂದು ವಿಚಾರ. ಈಗ ರೈತ ಬಾಂಧವರು ತಾವು ಹೇಳಿದ ಹಾಗೆ 2 ಅಡಿ ಮತ್ತು 1 ಅಡಿಯಲ್ಲಿ ಹಾಕಿದಾಗ ಬೇರೆ ಪದ್ಧತಿಯಲ್ಲಿ ಅಂತರ್ ಬೆಳೆಯಾಗಿ ಏನಾದರೂ ಬೆಳ್ಕೋಬಹುದಾ?
0: ಹೌದು, ಬಹಳ ಮುಖ್ಯವಾದ ವಿಚಾರ ಇದು. ಈಗ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಭಾಗದಲ್ಲಿ ತೊಗರಿ ಒಂದು ಮುಖ್ಯವಾದ ಆಹಾರ ಬೆಳೆ.
1: ಹೌದು.
0: ಸೊ ತೊಗರಿನಲ್ಲಿ ಒಂದು ಸಾಲು ತೊಗರಿ ಒಂದು ಸಾಲು ಸೂರ್ಯಕಾಂತಿ ಬೆಳೆಯೋದ್ರಿಂದ ನಿಮಗೆ ಒಂದು ಅಧಿಕ ಲಾಭ ಬರುತ್ತೆ. ಯಾಕಪ್ಪ ಅಂದರೆ ಇದು ತೊಗರಿ 9 ಸೆಂಟಿಮೀಟರ್ ಅಥವಾ 3 ಅಡಿ 4 ಅಡಿ 5 ಅಡಿನೂ ಹೋಗ್ತಕ್ಕಂಥ ರೈತರು ಇದ್ದಾರೆ.
1: ಹೌದು.
0: ಸೊ 3 ಅಡಿ ಸಾಲಿನಲ್ಲಾದರೆ 3 ಅಡಿ ಸಾಲಿನಿಂದ ಸಾಲಿಗಿರ್ತಕ್ಕಂಥ ತೊಗರಿ ಬೆಳೆನಲ್ಲಿ ಒಂದು ಸಾಲು ಸೂರ್ಯಕಾಂತಿ ಹಾಕೋದ್ರಿಂದ ಎರಡೂ ಬೆಳೆಯಿಂದ ನಿಮಗೆ ಲಾಭದಾಯಕ ಆಗುತ್ತೆ.
1: ಹೌದು.
0: ಸೊ ಗುಲ್ಬರ್ಗ ಯಾದಗಿರಿ ಸುತ್ತಮುತ್ತ ರೈತರು ಸಾಕಷ್ಟು ರೈತರು ಒಂದು ತೊಗರಿ ಜೊತೆಗೆ ಸೂರ್ಯಕಾಂತಿ ಬೆಳೆಯನ್ನು ಅಂತರ ಬೆಳೆಯಾಗಿ ಬೆಳೀತಾ ಇದ್ದಾರೆ.
1: ಹೌದು.
0: ಅದು ಅಲ್ಲದೆ ಈ ಒಂದು ಶೇಂಗಾ ಬೆಳೀತಕ್ಕಂಥ ರೈತರು 4 ಸಾಲು ಶೇಂಗಾ ಆದಮೇಲೆ 1 ಸಾಲು ಸೂರ್ಯಕಾಂತಿ ಹಾಕೋದಾಗ್ಬೋದು ಅಥವಾ ಸಜ್ಜೆ ಹಾಕೋದಾಗ್ಬೋದು. ಸೊ ಈ ಎಲ್ಲ ಬೆಳೆಗಳ ಜೊತೆ ನೀವು ಅಂತರ ಬೆಳೆ ಬೆಳೆಯೋದ್ರಿಂದ ನಿಮಗೆ ಸೂರ್ಯಕಾಂತಿನಲ್ಲೂ ಸಹ ಲಾಭ ಬರುತ್ತೆ, ಮತ್ತೆ ತೊಗರಿ ಮತ್ತೆ ಸಜ್ಜೆ ಮತ್ತೆ ಶೇಂಗಾ ಇದರಿಂದಲೂ ಸಹ ನಿಮಗೆ ಅಧಿಕ ಲಾಭ
1: ಬರುತ್ತದೆ.
0: ಈ ಬಳ್ಳಾರಿ ಸುತ್ತಮುತ್ತ ರೈತರು ಏನು ಕೆಲವರು ಸಿರಿಧಾನ್ಯಗಳನ್ನು ಸಹ ಒಂದು ಸೂರ್ಯಕಾಂತಿ ಜೊತೆ ಅಂತರ್ ಬೆಳೆಯಾಗಿ ಬೆಳೀತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಸಿರಿಧಾನ್ಯಗಳಿಂದಲೂ ಲಾಭ ಬರುತ್ತೆ, ಸೂರ್ಯಕಾಂತಿನಲ್ಲೂ ಸಹ ಲಾಭದಾಯಕ ಬೆಳೆಯಾಗಿ ಬೆಳಿಬಹುದು.
1: ಅಂದ್ರೆ ಸಜ್ಜೆ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಜೊತೆಗೆ ಶೇಂಗಾ ಆಗಿರ್ಬೋದು, ಮತ್ತೆ ಸಿರಿಧಾನ್ಯಗಳನ್ನು ಕೂಡ ನಾವು ಅಂತರ್ ಬೇಸಾಯವಾಗಿ ಬಳಕೆ ಮಾಡ್ಕೋಬಹುದು. ಹೇಳಿ ಸರ್, ಜೊತೆಗೆ ಅಂತರ್ ಬೇಸಾಯ ಮಾಡುವಂತ ಸಮಯದಲ್ಲಿ ರೈತ ಬಾಂಧವರು
0: ಅಂತರ್ ಬೇಸಾಯ ಆಗ್ಲೇ ನಾನು ಹೇಳ್ದಂಗೆ ಮುಖ್ಯವಾಗಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೋಸ್ಕರ ಅಂತರ್ ಬೇಸಾಯ ಮಾಡ್ಬೋದು. ಇಲ್ಲ ಕಳೆಗಳನ್ನು ನಾವು ಹತೋಟಿ ಮಾಡಬೇಕಾದ್ರೆ ಒಂದು ಅಂತರ್ ಬೇಸಾಯ ಮಾಡಬೇಕಾಗತ್ತೆ. ಸೊ ಮುಖ್ಯವಾಗಿ ನಾವು ಒಂದು 30-35 ದಿನಗಳಲ್ಲಿ ಅಂತರ್ ಬೇಸಾಯ ಮಾಡೋದ್ರಿಂದ ಮಣ್ಣಿನ ಒಂದು ನೀರಿನ ಸಂರಕ್ಷಣೆ ಆಗುತ್ತೆ ಮತ್ತು ಕಳೆಗಳನ್ನು ಸಹ ನಾವು ಹತೋಟಿ ಮಾಡ್ಬೋದು. ಒಂದು 40 ದಿನ ದಾಟಿದ ನಂತರ ಅಂತರ್ ಬೇಸಾಯ ಮಾಡೋದಕ್ಕೆ ಬರೋದಿಲ್ಲ, ಯಾಕೆಂದರೆ ಗಿಡಗಳು ಬೆಳವಣಿಗೆ ಆಗಿರ್ತವೆ, ಮತ್ತು ಎತ್ತುಗಳಿಂದ ಆಗಿರ್ಬೋದು ಟ್ರ್ಯಾಕ್ಟ್ರಿಂದ ಆಗಿರ್ಬೋದು ಅವು ನಿಮಗೆ ಗಿಡಗಳ ಒಂದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತವೆ.
1: ಅಂದರೆ ಒಂದು ಹಂತದಲ್ಲಿ ಮಾತ್ರ ನಾವು ಅಂತರ್ ಬೇಸಾಯವನ್ನು ಮಾಡಬೇಕಾಗ್ತದೆ.
0: ಹೌದು.
1: ಜೊತೆಗೆ ಸರ್, ಇಷ್ಟೆಲ್ಲ ಮಾತಾಡಿದ್ದೀವಿ ನಾವು, ಜೊತೆಗೆ ಇಳುವರಿ ಬಗ್ಗೆ ಲೆಕ್ಕ ಮಾಡುವಾಗ ರೈತ ಬಾಂಧವರಿಗೆ ಎಷ್ಟು ಚೀಲ ಬರ್ತದೆ, ಎಷ್ಟು ಕ್ವಿಂಟಲ್ ಬರ್ತದೆ ಅನ್ನೋದು ಭಾಳ ಮುಖ್ಯ.
0: ಹೌದು ಹೌದು. ಸೊ ಈಗ ರೈತರಿಗೆ ಕೊನೆಯದಾಗಿ ಏನಪ್ಪ ಅಂದರೆ ಅದರಿಂದ ಬರ್ತಕ್ಕಂಥ ಇಳುವರಿ ಎಷ್ಟು, ಆದಾಯ ಎಷ್ಟು, ಅದೇ ಕೇಳಿದ್ರೆ ರೈತ.
1: ಹೌದು. ಕೊನೆಗೆ ಎಷ್ಟನ್ನು ಪ್ಯಾಕೆಟಲ್ಲಿ ಉಳಿತು ಅನ್ನೋದು.
0: ಹೌದು ಹೌದು ಹೌದು. ಸೊ ಈಗ ನಮ್ಮಲ್ಲಿ ಬಿಡುಗಡೆ ಆದಂಥ ತಳಿಗಳು ಮಳೆ ಆಶ್ರಯದಲ್ಲಿ 3-4 ಕ್ವಿಂಟಲ್ ಒಂದು ಎಕರೆಗೆ ಬರ್ಬೋದು.
1: ಹೌದು.
0: ಅದೇ ನೀವು ನೀರಾವರಿನಲ್ಲಾದರೆ 8-9 ಕ್ವಿಂಟಲ್ ಒಂದು ಇಳುವರಿನ ನಾವು ಪಡಿಬೋದು.
1: ಖುಷ್ಕಿಲ್ಲಾದರೆ 3-4, ನೀರಾವರಿ ಆದರೆ 8-9.
0: ಹೌದು.
1: ಈಗ ಸರ್ ಇನ್ನೊಂದು, ಜಾಸ್ತಿ ಕಾಳು ಚೆನ್ನಾಗಿ ಕಟ್ಟಬೇಕು, ಇಳುವರಿ ಜಾಸ್ತಿ ಬರ್ಬೇಕಪ್ಪ ಅಂತಂದ್ರೆ ಜೀವನ ಪೆಟ್ಟಿಗೆಗಳನ್ನ ಕೆಲವೊಂದು ಪರಾಗಗಳನ್ನು ಆಕರ್ಷಿಸುವಂತ ಕೆಲಸವನ್ನು ಮಾಡ್ತಾ ರೈತರು.
0: ಹೌದು. ಇದೊಂದು ಅಡಿಷನಲ್ ಉದ್ದಿಮೆ ಅಂತ ಹೇಳ್ಬೋದು.
1: ಹೌದು. ಮುಖ್ಯವಾಗಿ ಸೂರ್ಯಕಾಂತಿಯಲ್ಲಿ.
0: ಹೌದು. ಸೂರ್ಯಕಾಂತಿನಲ್ಲಿ ಒಂದು ನಮ್ಮ ಒಂದು ಅಧ್ಯಯನ ಇರ್ಬೋದು ಅಥವಾ ರೈತರ ಹೊಲದಲ್ಲಿ ನಾವು ನೋಡಿರ್ತಕ್ಕಂಥದ್ದು, ಎಲ್ಲಿ ಜೇನಿನ ಪೆಟ್ಟಿಗೆ ಇಟ್ಟು ಜೇನಿನ ಕೃಷಿ ಮಾಡ್ತಾ ಇದ್ದಾರೆ ಅಂತ ಒಂದು ಪ್ರದೇಶದಲ್ಲಿ 15-20% ಹೆಚ್ಚಿನ ಇಳುವರಿ ಪಡೆದಿರೋದನ್ನ ನಾವು ನೋಡಿದ್ದೀವಿ.
1: ಹೌದು ಹೌದು.
0: ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಜೇನುಗಳು ಒಂದು ಹೂವಿನಿಂದ ಇನ್ನೊಂದು ಪರಾಗ ರೇಣುಗಳನ್ನು ತಂದು ಓಡಾಟ ಜಾಸ್ತಿ ಆದರೆ ಅದು ಏನಾಗುತ್ತೆ, ಒಂದು ಗಿಡ ಒಂದು ಕಾಳು ಕಟ್ಟೋದಾಗಿರ್ಬೋದು ಅಥವಾ ಬೆಳವಣಿಗೆ ಆಗಿರ್ಬೋದು ಇಳುವರಿನೂ ಸಹ ಜಾಸ್ತಿ ಆಗುತ್ತೆ. ಸೊ ಮತ್ತೆ ಇಳುವರಿ ಜಾಸ್ತಿ ಆಗೋದ್ರ ಜೊತೆಗೆ ನಾವು ಜೇನು ಕೃಷಿ ಮಾಡೋದ್ರಿಂದ ಉತ್ತಮ ಜೇನನ್ನ ಪಡಿಬಹುದು ನಾವು. ಸೊ ಸೂರ್ಯಕಾಂತಿನಲ್ಲಿ ಬಂದಿರತಕ್ಕಂಥ ಒಂದು ಜೇನು ಬಹಳ ಬೇಡಿಕೆ
1: ಇರ್ತಕ್ಕಂಥದ್ದು, ರುಚಿಕಟ್ಟಾಗಿರುವಂತದ್ದು ಅನ್ನೋದು ಅಡಿಕೆ.
0: ಹೌದು. ಒಂದು ಎಕರೆಗೆ 2-3 ಪೆಟ್ಟಿಗೆಯನ್ನು ಇಟ್ಟರೆ ನಿಮಗೆ ಅಧಿಕ ಲಾಭವನ್ನು ಪಡ್ಕೋಬಹುದು.
1: ಲಾಭವನ್ನು ಪಡ್ಕೋಬಹುದು, ಇಳುವರಿ ಕೂಡ ಪ್ರಮಾಣ ಹೆಚ್ಚಾಗ್ತದೆ.
0: ಹೌದು. ಇಳುವರಿನೂ ಜಾಸ್ತಿ ಆಗುತ್ತೆ ಮತ್ತೆ ಜೇನಿನಿಂದ ಸಹ ಅದರಿಂದಲೂ ಸಹ ಆದಾಯ
1: ಬರುತ್ತೆ. ಬರುತ್ತೆ. ಒಳ್ಳೆಯದು ಸರ್, ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಮುಖ್ಯವಾಗಿ ತಾವು ಹೇಳಿದ ಹಾಗೆ ಈಗ ಆಗಸ್ಟ್ ಸೆಪ್ಟೆಂಬರಲ್ಲಿ ಕೂಡ ಈ ಬಿತ್ತನೆ ಮಾಡುವಂಥ ಸಮಯ, ರೈತ ಬಾಂಧವರಿಗೆ ಏನು ಹೇಳ್ತೀರಿ ಕೊನೆಯದಾಗಿ?
0: ಆದಷ್ಟು ಈ ಭಾಗದ ರೈತ ಬಾಂಧವರು ಈ ಒಂದು ಸೂರ್ಯಕಾಂತಿಯನ್ನು ತಡವಾದ ಮುಂಗಾರಿನಲ್ಲಾಗಿರ್ಬೋದು, ಹಿಂಗಾರಿನಲ್ಲಾಗ್ಬೋದು ಅಥವಾ ಬೇಸಿಗೆನಲ್ಲಾಗ್ಬೋದು ಸೂರ್ಯಕಾಂತಿನನ್ನು ಬೆಳೀರಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ದೇಶವು ಸಹ ಎಣ್ಣೆ ಕಾಳುಗಳಲ್ಲಿ ಸ್ವಾವಲಂಬನೆ ಆಗುತ್ತೆ, ಮತ್ತು ಎಣ್ಣೆ ಕಾಳುಗಳ ಬೆಲೆಗಳು ಸಹ ಕಡಿಮೆ ಆಗುತ್ತೆ, ಮತ್ತು ಅದೇ ರೀತಿಯಾಗಿ ನಿಮ್ಮ ರೈತರಿಗೂ ಸಹ ಪ್ರತಿಯೊಬ್ಬರಿಗೂ ಅದರಿಂದ ಲಾಭನೇ ಜಾಸ್ತಿ ಇದೆ. ಸೊ ಈ ರೀತಿ ನೀವು ಸೂರ್ಯಕಾಂತಿನ ಉತ್ತೇಜನ ಮಾಡಬೇಕು, ಹೆಚ್ಚು ಹೆಚ್ಚು ರೈತರು ಸೂರ್ಯಕಾಂತಿ ಬೆಳೆಯೋದ್ರಿಂದ ಒಂದು ಲಾಭದಾಯಕ ಬೆಳೆಯಾಗಿ ಬೆಳೆಯಬಹುದು.
1: ಒಳ್ಳೆಯದು ಸರ್, ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಈ ಸೂರ್ಯಕಾಂತಿಯನ್ನು ಪ್ರಾರಂಭದಲ್ಲಿ ಪ್ರಾಮುಖ್ಯತೆಯನ್ನು ಹಿಡ್ಕೊಂಡು ನಾವು ಇಳುವರಿಯ ಪ್ರಮಾಣ ಹಿಡ್ಕೊಂಡು ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ತಿಳುವಳಿಕೆಯನ್ನು ರೈತ ಬಾಂಧವರಿಗೆ ಕೊಟ್ರಿ. ಸೂರ್ಯಕಾಂತಿ ಬೆಳೆಯಲ್ಲಿ ತಳಿಗಳ ಆಯ್ಕೆ ಆಗಿರ್ಬೋದು, ಏನಾದರೂ ಒಂದು ತಾಂತ್ರಿಕ ಸಮಸ್ಯೆ ಆಯಿತು ಅಂತಂದರೆ ನಿಮ್ಮ ದೂರವಾಣಿ ಸಂಖ್ಯೆ ನಮ್ಮ ರೈತ ಬಾಂಧವರಿಗೆ?
0: ದಯವಿಟ್ಟು, ನಾವು ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿರ್ತೀವಿ. ಸೊ ನಮ್ಮ ನಂಬರ್ ನೋಟ್ ಮಾಡ್ಕೊಳ್ಳಿ, 9888 6776 6738 6738.
1: ಡಾಕ್ಟರ್ ಎಂ ಆರ್ ಉಮೇಶ್, ಬೇಸಾಯ ಶಾಸ್ತ್ರಜ್ಞರು, ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಬೇಸಾಯ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದಾರೆ. ರೈತ ಬಾಂಧವರಿಗೆ ಸೂರ್ಯಕಾಂತಿ ಬೆಳೆ ಆಗಿರ್ಬೋದು, ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಾವು ಹೇಳಿದಂಥ ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ ಮಾಹಿತಿಯನ್ನು ಪಡ್ಕೋಬಹುದು. ಸರ್, ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ಹೇಳಿದ್ರಿ. ತಾವು ಹೇಳಿದಂಥ ಎಲ್ಲ ಕ್ರಮಗಳನ್ನು ರೈತ ಬಾಂಧವರು ಅನುಸರಿಸಿದ್ದೇ ಆದಲೆ ಸೂರ್ಯಕಾಂತಿ ಒಂದು ಒಳ್ಳೆಯ ಬೆಳೆಯಾಗಿ, ಲಾಭದಾಯಕ ಬೆಳೆಯಾಗಿ ರೈತ ಬಾಂಧವರಿಗೆ ಪಡ್ಕೊಳ್ಳಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಕಾರ್ಯಕ್ರಮಕ್ಕೆ ಬಂದು ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಧನ್ಯವಾದಗಳು ಸರ್, ನಮಸ್ಕಾರ.
0: ರೈತ ಬಾಂಧವರು ಸೂರ್ಯಕಾಂತಿನ ಹೆಚ್ಚು ಹೆಚ್ಚು ಬೆಳೆದು ಲಾಭದಾಯಕ ಮಾಡ್ಕೊಳ್ಳಿ. ಎಲ್ಲ ರೈತ ಬಾಂಧವರಿಗೂ ನನ್ನಿಂದ ನಮಸ್ಕಾರಗಳು.
2: ಇದುವರೆಗೆ ಲಾಭದಾಯಕ ಬೆಳೆಯಾಗಿ ಸೂರ್ಯಕಾಂತಿ ಬೇಸಾಯಕ್ಕೆ ಅನುಸರಿಸಬೇಕಾದ ಕ್ರಮಗಳ ಕುರಿತು ಡಾಕ್ಟರ್ ಎಂ ಆರ್ ಉಮೇಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಅಮರೇಶ್ ಆಶಿಹಾಳ್. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳ ಮೋಡ ಕವಿದ ವಾತಾವರಣ ಇರಲಿದ್ದು, ಅಲ್ಲಲ್ಲಿ ಗುಡುಗು ಮಿಂಚು ಬಿರುಗಾಳಿ ಸಹಿತ ಅಲ್ಪ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 35-36 ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 22-23 ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 6-10 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಕೃಷಿ ಚಟುವಟಿಕೆಗಳನ್ನು ಅನುಸರಿಸಲು ಈ ರೀತಿ ಸಲಹೆಯನ್ನು ನೀಡಲಾಗಿದೆ. ಟೊಮೆಟೊ ಕಾಯಿ ಬೆಳವಣಿಗೆ ಕಾಯಿಕೊರಕ ಬಾಧೆ ಕಂಡು ಬಂದಲ್ಲಿ 1.0 ಗ್ರಾಂ ಥಯೋಡಿಕಾರ್ಬರ್ 75WP ಅಥವಾ ಇಮಾಮೆಕ್ಟಿನ್ ಬೆಂಜೋಯೆಟ್ 5SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಟೊಮೆಟೊದಲ್ಲಿ ಎಲೆ ಮುಟುರು ರೋಗವನ್ನು ನಿರ್ವಹಿಸಲು 1 ಮಿಲಿಲೀಟರ್ ಅಸೆಟಾಮಾಪ್ರೇಟ್ ಅನ್ನು 4 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಈಗ ಕೇಳಿ ಪೇಟೆ ಧಾರಣೆ. ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಸಜ್ಜೆ ಸ್ಥಳೀಯ 2,325 ರೂಪಾಯಿಗಳು, ಕಡಲೆಕಾಳು ಜವಾರಿ 5,660 ರೂಪಾಯಿಯಿಂದ 6,236 ರೂಪಾಯಿ, ಜೋಳ ಬಿಳಿ 3,759 ರೂಪಾಯಿ, ಭತ್ತ ರಾಜಹಂಸ 1,569 ರೂಪಾಯಿ, ಕುಸುಬೆ 4,716 ರೂಪಾಯಿಯಿಂದ 4,774 ರೂಪಾಯಿ, ಕಡಲೆಕಾಳು 6,000 ರೂಪಾಯಿ, ಅಲಸಂದೆ 7,600 ರೂಪಾಯಿ, ತೊಗರಿ 7,500 ರೂಪಾಯಿಯಿಂದ 8,000 ರೂಪಾಯಿಗಳು, ಭತ್ತ RNR ಹಳೆಯದು 2,700 ರೂಪಾಯಿಯಿಂದ 3,500 ರೂಪಾಯಿ, ಗೋಧಿ 3,000 ರೂಪಾಯಿಗಳು. ಇದುವರೆಗೆ ಮಾರುಕಟ್ಟೆ ರಾಯಚೂರು, ಲಿಂಗಸ್ಕೂರು, ಸಿಂಧನೂರು ಇವರುಗಳು ಕಳಿಸಿರುವಂತಹ ದಿನದ ಪೇಟೆ ಧಾರಣೆಯನ್ನು ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಕೇಳಿದ್ರಿ.

0: ಇದುವರೆಗೆ ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:21.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಈಗ ಕೇಳಿ ಕುಷ್ಟಗಿ ತಾಲೂಕು

0: ಕಿನ ತಗ್ಗಿಹಾಳ ಗ್ರಾಮದ ಬಸಪ್ಪ ಹಾಗೂ ರಾಮಣ್ಣ ಮತ್ತು ಸಂಗಡಿಗರಿಂದ ಚೌಡಕಿ ಪದಗಳು.
1: ಆಕಾಶವಾಣಿ
2: ಭವನ ಯಾರು ಕಾಣಲಿಲ್ಲ ಶಿವನಾ

0: ಕಂಡು ಗುಡಿ ನೀತಿ ಪದ ನಡಿ ಕೇಳಿದರು ಸಾಧು
1: ಸಾಧು ಎನ್ನ ಬೇಕು ಶ್ರೀ ಶ್ರಾವಣಗ
0: ಕೇಳಿ ಸತ್ಯ ವಚನ
1: ಭಾವತ್ತ ಭಗವಾನ ಎಲ್ಲ ಹೇಳೋ ನಮಗೇನು ಫಲ ಎಂದು ತೆಗೆದರ ಯೋಚನ
0: ನಿಷ್ಠಾರದಲ್ಲಿ ನಮಗೇನು ಫಲ ಎಂದು ತೆಗೆದರ

ఇబ్బరు కూడి పార్వతీ శివ ఇబ్బరు కూడి.

ಅವನ ಜಾಜ ಮಾಡಬೇಕು ಅದನ್ನ.

ಹಕ್ಕಿ ಪಕ್ಷಿಗಳಿಗೆ ಒದರಿ ಹವಾ ಕೇಳುವನು.

0: ದರಿತಪ್ಪಿ ತಂತ ಹುಲಿ ಗುಂಡು ಕಂಟು ಹಾಕುವನು, ಕಲ್ಲು ಮುಳ್ಳು ಕೂನ ಮಾಡುವನು.
1: ದರಿತಪ್ಪಿ ತಂತ ಗಿಡ ಗಿಡಕ್ಕೆ ಕಂಟು ಹಾಕುವನು, ಗಿಡ ಕಲ್ಲಿ ಕೂನ ಮಾಡುವನು.
0: ಅದು ತೆಪ್ಪಿ ತಂತ ಗಿಡ ಗಿಡಕ್ಕೆ ಕಂಟು ಹಾಕುವನು, ಕಲ್ಲಿ ಕೂನ ಮಾಡುವನು,
1: ಗಿಡ ಕಲ್ಲಿ ಕೂನ ಮಾಡುವನು.

0: ಸರಿ ಕಣವು ಹೆಂಗ ಹೋಗಬೇಕು ಕಣ್ಣು ಕಾಣುವುದಿಲ್ಲ
1: ಮುಂದ ಕೇಳರಿ ಕಂದ ಸಹ ಒಣಗ ಪಂತೆ ಹಂತೆ ಕಾಲ ಮುಂದ ಕೇಳರಿ ಕಂದ ಸಹ ಒಣಗ ಪಂತೆ ಹಂತೆ ಕಾಲ
0: ಸೋದೇ.

0: ನೀರು ಚವಿ ಕಾಯುತ್ತಿದ್ದನಲ್ಲ
1: ಕರಿಯ ದಂಡಿ ಮೇಲೆ ಕುಂತಿದ್ದ ಕೈಯಾಗ ಇಡದಿದ್ದ ಬಾಣವಿಲ್ಲ
0: ಕರಿಯ ದಂಡಿ ಮೇಲೆ ಕುಂತಿದ್ದ ಕೈಯಾಗ ಇಡದಿದ್ದ ಬಾಣವಿಲ್ಲ
1: ಕರಿಯ ದಂಡಿ ಮೇಲೆ ಕುಂತಿದ್ದ ಕೈಯಾಗ ಇಡದಿದ್ದ ಬಾಣವಿಲ್ಲ.

0: ಕೇಶ್ವರಯ್ಯ ಕೇಳ್ರಿ ನಮ್ಮ ಸುದ್ದಿ.
1: ನಾನು ಶ್ರವಣನ ಮತ್ತಂದಿ ಕೇಶ್ವರಯ್ಯ ಕೇಳ್ರಿ ನಮ್ಮ ಸುದ್ದಿ.
0: ನಾನು ಶ್ರವಣನ ಮತ್ತಂದಿ ಕೇಶ್ವರಯ್ಯ ಕೇಳ್ರಿ ನಮ್ಮ ಸುದ್ದಿ.

0: ಮನಬಡದು ಹವನ ಶವಿಯಲ್ಲಿ
1: ನಾನೆರುದ್ದಕೊಂಡು
0: ಬಂದಿನಿ ನಿಮ್ಮಲ್ಲಿ ನಿಮ್ಮ ಮಗ ಶ್ರಾವಣನ ಕೊಲ್ಲಿ ದಾತ ಮಾಡಿ ದಶರಥರಾಯ ಕೊಂದು ಅನ್ನ ಮಗನ
1: ದಾತ ಮಾಡಿ ದಶರಥರಾಯ ಕೊಂದು

ಇದುವರೆಗೆ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ ಗ್ರಾಮದ ಬಸಪ್ಪ ಹಾಗೂ ರಾಮಣ್ಣ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳನ್ನು ಕೇಳಿದ್ರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:34 ವಾಣಿಜ್ಯ ಪ್ರಕಟಣೆ. ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ವಿಸ್ತರಣೆಗೆ ಭಾರತ ಮ್ಯಾನ್ಮಾರ್ ಸಹಮತ. ಭದ್ರತೆ ಗಡಿ ರಕ್ಷಣೆಯ ಮೇಲೆ ಹೆಚ್ಚಿನ ಗಮನ. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಅಧಿಸೂಚನೆ ಪ್ರಕಟ. ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ. 2 ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಂವಾದ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಸ್ಥಿರತೆ ಕಾಯ್ದುಕೊಳ್ಳಲು ಒತ್ತು. ಮಧ್ಯಪ್ರದೇಶದಲ್ಲಿ ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. 20 ವರ್ಷದ ಒಳಗಿನ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಭಾರತಕ್ಕೆ 10 ಚಿನ್ನ ಸೇರಿದಂತೆ ಒಟ್ಟು 19 ಪದಕ. ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ವಾರ್ತೆಗಳ ವಿವರ: ಭಾರತ ಮತ್ತು ಮ್ಯಾನ್ಮಾರ್ ದೇಶಗಳು ವ್ಯಾಪಾರ, ಹೂಡಿಕೆ, ಸಂಪರ್ಕ, ಭದ್ರತೆ ಹಾಗೂ ಗಡಿ ನಿರ್ವಹಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ನಿರ್ಧರಿಸಿವೆ. ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಭಾರತ ಭೇಟಿಯಲ್ಲಿರುವಂತಹ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲಿಂಗ್ ಅವರ ನಡುವೆ ಇಂದು ನಡೆದ ಉನ್ನತ ಮಟ್ಟದ ಮಾತುಕತೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಮ್ಯಾನ್ಮಾರ್ನಲ್ಲಿ ಶಾಂತಿ ಮತ್ತು ಮಾತುಕತೆಯ ಪ್ರಕ್ರಿಯೆಗಳಿಗೆ ಭಾರತದ ಸಂಪೂರ್ಣ ಬೆಂಬಲ ಇರಲಿದ್ದು, ಒಕ್ಕೂಟ ಮಾದರಿಯ ಆಡಳಿತ ಮತ್ತು ಆರ್ಥಿಕ ಪ್ರಗತಿಯ ಅನುಭವಗಳನ್ನು ಹಂಚಿಕೊಳ್ಳಲು ಸಿದ್ಧ ಇರುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿದ್ದಾರೆ. ಭಾರತದ ನೆರೆಹೊರೆ ಮೊದಲು ಮತ್ತು ಆಕ್ಟ್ ಈಸ್ಟ್ ನೀತಿಗಳ ಅಡಿಯಲ್ಲಿ ಮ್ಯಾನ್ಮಾರ್ ವಿಶ್ವಾಸಾರ್ಹ ಪಾಲುದಾರ ದೇಶವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ತಿಳಿಸಿದ್ದಾರೆ. ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಯು ಮಿನ್ ಆಂಗ್ ಲಿಂಗ್ ಅವರು ಭಾರತಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿ ಇದಾಗಿದ್ದು, ಪ್ರವಾಸದ ಭಾಗವಾಗಿ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾದರು. ಮ್ಯಾನ್ಮಾರ್ ಅಧ್ಯಕ್ಷರು ಉದ್ಯಮಿಗಳ ಜೊತೆಗೆ ಸಂವಾದ ನಡೆಸಲು ಮುಂಬೈಗೆ ಪ್ರಯಾಣ ಬೆಳೆಸಲಿದ್ದಾರೆ. ಇದಕ್ಕೂ ಮುನ್ನ

0: ಪ್ರದೇಶವನ್ನು ಬಳಸಿಕೊಳ್ಳಲು ಅನುಮತಿಸುವುದಿಲ್ಲ ಎಂದು ಮ್ಯಾನ್ಮಾರ್ ಭರವಸೆ ನೀಡಿದೆ. ಮ್ಯಾನ್ಮಾರ್ನಲ್ಲಿ ಮುಂದುವರೆದಿರುವಂತಹ ಶಾಂತಿ ಪ್ರಕ್ರಿಯೆಯ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿನ ಮಾಜಿ ಸ್ಟೇಟ್ ಕೌನ್ಸಿಲರ್ ಆಂಗ್ ಸನ್ ಸೂಕಿ ಅವರ ವಿಷಯವನ್ನು ಪ್ರಸ್ತಾಪಿಸಿದ್ದು ಎಲ್ಲರನ್ನೂ ಒಳಗೊಂಡ ಪ್ರಜಾಪ್ರಭುತ್ವ ಒಕ್ಕೂಟ ವ್ಯವಸ್ಥೆ ಹಾಗೂ ಶಾಂತಿ ಮಾತುಕತೆಯ ಮಹತ್ವವನ್ನು ಭಾರತ ಪುನರುಚ್ಚರಿಸಿದೆ ಎಂದು ವಿದೇಶಾಂಗ ಕಾರ್ಯದರ್ಶಿ ಸ್ಪಷ್ಟಪಡಿಸಿದ್ದಾರೆ. 10 ರಾಜ್ಯಗಳಿಂದ ರಾಜ್ಯಸಭೆಯ 24 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆಗೆ ಇಂದು ಅಧಿಸೂಚನೆ ಹೊರಡಿಸಲಾಗಿದ್ದು ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದೆ. ಇದೇ 8ರಂದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕವಾಗಿದ್ದು ಇದೇ 9ರಂದು ನಾಮಪತ್ರಗಳ ಪರಿಶೀಲನಾ ಪ್ರಕ್ರಿಯೆ ನಡೆಯಲಿದೆ. ಇದೇ 11ರಂದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕವಾಗಿದ್ದು ಇದೇ 18ರಂದು ಮತದಾನ ಪ್ರಕ್ರಿಯೆ ಜರುಗಲಿದೆ. ಅದೇ ದಿನ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಆಂಧ್ರಪ್ರದೇಶ, ಗುಜರಾತ್ ಮತ್ತು ಕರ್ನಾಟಕದಲ್ಲಿ ತಲಾ 4 ಸ್ಥಾನಗಳು, ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ತಲಾ 3 ಸ್ಥಾನಗಳು, ಜಾರ್ಖಂಡ್ನಲ್ಲಿ 2 ಸ್ಥಾನಗಳು ಮತ್ತು ಮಣಿಪುರ, ಮೇಘಾಲಯ, ಅರುಣಾಚಲ ಪ್ರದೇಶ ಮತ್ತು ಮಿಜೋರಂನಲ್ಲಿ ತಲಾ 1 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಮಾಜಿ ಪ್ರಧಾನಿ ಮತ್ತು ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ, ಕೇಂದ್ರ ಸಚಿವ ಮತ್ತು ಬಿಜೆಪಿ ನಾಯಕರಾದಂತಹ ಜಾರ್ಜ್ ಕುರಿಯನ್, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ತಿಂಗಳು ತಮ್ಮ ಅಧಿಕಾರದ ಅವಧಿಯನ್ನು ಪೂರ್ಣಗೊಳಿಸುತ್ತಿರುವಂತಹ ಸದಸ್ಯರಲ್ಲಿ ಸೇರಿದ್ದಾರೆ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಮತ್ತು ಸ್ಥಿರತೆ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ದೇಶಗಳು ದ್ವಿಪಕ್ಷೀಯ ಕಡಲ ಭದ್ರತಾ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸಲು ಹಾಗೂ ಜಂಟಿ ಕಡಲ ಭದ್ರತಾ ಸಹಕಾರ ಮಾರ್ಗಸೂಚಿಯನ್ನು ಶೀಘ್ರದಲ್ಲೇ ಅಂತಿಮಗೊಳಿಸಲು ನಿರ್ಧರಿಸಿವೆ. ನವದೆಹಲಿಯಲ್ಲಿ ಇಂದು ನಡೆದಂತಹ 2ನೇ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಂವಾದದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾದ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲೆಸ್ ಈ ಕುರಿತ ಮಹತ್ವದ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ರಕ್ಷಣಾ ಉದ್ಯಮ ವಲಯದ ಪಾಲುದಾರಿಕೆಯನ್ನು ಬಲಪಡಿಸಲು ರಕ್ಷಣಾ ಸಾಮಗ್ರಿ ಮತ್ತು ಸೇವೆಗಳ ಪೂರೈಕೆಗೆ ಸಂಬಂಧಪಟ್ಟಂತಹ ತಿಳಿವಳಿಕೆ ಪತ್ರವನ್ನು ಸಿದ್ದಪಡಿಸಲು ಉಭಯ ನಾಯಕರು ಸಮ್ಮತಿ ನೀಡಿದ್ದಾರೆ. ಇದೇ ತಿಂಗಳ ಕೊನೆಯಲ್ಲಿ ಚೆನ್ನೈನಲ್ಲಿ ಜಂಟಿ ಶೋಧನೆ ಮತ್ತು ರಕ್ಷಣಾ ತರಬೇತಿ ಕವಾಯಿತು ನಡೆಯಲಿದ್ದು ಇಂಡೋ ಪೆಸಿಫಿಕ್ ವಲಯದಲ್ಲಿ ಮುಕ್ತ ವ್ಯಾಪಾರ ಮತ್ತು ಸಮುದ್ರಯಾನದ ಸ್ವಾತಂತ್ರ್ಯವನ್ನು ರಕ್ಷಿಸಲು ಕ್ವಾಡ್ ಒಕ್ಕೂಟದ ಕಡಲ ನಿಗಾ ಉಪಕ್ರಮಗಳನ್ನು ಹಾಗೂ ಜಂಟಿ ಸೇನಾ ಕವಾಯಿತುಗಳನ್ನು ಮತ್ತಷ್ಟು ತೀವ್ರಗೊಳಿಸಲು ಉಭಯ ದೇಶಗಳು ಬದ್ಧತೆಯನ್ನು ವ್ಯಕ್ತಪಡಿಸಿವೆ. ಮಧ್ಯಪ್ರದೇಶದ ರಾಯ್ಸೇನ್ ಜಿಲ್ಲೆಯ ರಾಮಸಿಯಾ ಗ್ರಾಮದಲ್ಲಿ ಇಂದು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವಂತಹ ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆಯನ್ನು ನೀಡಿದ್ದಾರೆ. ಕೃಷಿ ಭೂಮಿ ಮತ್ತು ಮಣ್ಣಿನ ಫಲವತ್ತತೆಯನ್ನು ರಕ್ಷಿಸುವ ಮತ್ತು ರೈತರಲ್ಲಿ ವೈಜ್ಞಾನಿಕ ಬೇಸಾಯ ಪದ್ಧತಿಯನ್ನು ಉತ್ತೇಜಿಸುವ ಉದ್ದೇಶ ಹೊಂದಿರುವಂತಹ ಈ ಅಭಿಯಾನವು 1 ತಿಂಗಳ ಕಾಲ ಕಾರ್ಯವನ್ನು ನಿರ್ವಹಿಸಲಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಮಣ್ಣಿನ ಆರೋಗ್ಯ ರಕ್ಷಣೆಗಾಗಿ ರೈತರು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿತಗೊಳಿಸಬೇಕು ಎಂದು ಕರೆ ನೀಡಿದ್ದಾರೆ. ಈ ಅಭಿಯಾನದಲ್ಲಿ ಕೃಷಿ ವಿಶ್ವವಿದ್ಯಾಲಯಗಳು, ICAR ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳು ಸಕ್ರಿಯವಾಗಿ ಪಾಲ್ಗೊಳ್ಳಲಿದ್ದು ರೈತರಿಗೆ ಮಣ್ಣು ಪರೀಕ್ಷೆ, ಮಣ್ಣಿನ ಆರೋಗ್ಯ ಕಾರ್ಡ್, ನೈಸರ್ಗಿಕ ಕೃಷಿ ಹಾಗೂ ನೀರು ಸಂರಕ್ಷಣಾ ತಂತ್ರಜ್ಞಾನಗಳ ಕುರಿತು ಜಾಗೃತಿಯನ್ನು ಮೂಡಿಸಲಿವೆ. ಇದರೊಂದಿಗೆ ನಕಲಿ ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳನ್ನು ಗುರುತಿಸುವ ವಿಧಾನ ಮತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ, ಬೆಳೆ ವಿಮೆ ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ನಂತಹ ಪ್ರಮುಖ ಸರ್ಕಾರಿ ಯೋಜನೆಗಳ ಸೌಲಭ್ಯಗಳನ್ನು ರೈತರು ಸುಲಭವಾಗಿ ಪಡೆದುಕೊಳ್ಳಲು ಈ ಅಭಿಯಾನದ ಮೂಲಕ ನೆರವನ್ನು ನೀಡಲಾಗುವುದು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಮತ್ತು ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ನವದೆಹಲಿಯಲ್ಲಿ ಇಂದು ಜಂಟಿಯಾಗಿ ನೀರು ಸಂಶೋಧನೆ ಮತ್ತು ಅಭಿವೃದ್ಧಿ ಕುರಿತ ರಾಷ್ಟೀಯ ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಸಿಆರ್ ಪಾಟೀಲ್, ನೀರಿನ ಅಭಾವಕ್ಕೆ ಸುಸ್ಥಿರ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ಮತ್ತು 2047ರ ವಿಕಸಿತ ಭಾರತದ ದೂರದೃಷ್ಟಿ ಸಾಕಾರಗೊಳಿಸುವಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನಗಳ ಅಳವಡಿಕೆ ಅತ್ಯಗತ್ಯ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಜಲಸಂಪನ್ಮೂಲಗಳ ಮೌಲ್ಯಮಾಪನ ಮತ್ತು ಸುಸ್ಥಿರ ನಿರ್ವಹಣೆಗಾಗಿ ಉಪಗ್ರಹ ಆಧಾರಿತ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವ ನಿಟ್ಟಿನಲ್ಲಿ ಜಲಶಕ್ತಿ ಸಚಿವಾಲಯ ಹಾಗೂ ಇಸ್ರೋ ನಡುವೆ ಮಹತ್ವದ ತಿಳಿವಳಿಕೆ ಪತ್ರಕ್ಕೆ ಸಹಿಯನ್ನು ಹಾಕಲಾಯಿತು. ದೇಶದ ಬಾಹ್ಯಾಕಾಶ ಆರ್ಥಿಕತೆಯು ಪ್ರಸ್ತುತ 900 ಕೋಟಿ ಡಾಲರ್ನಷ್ಟಿದ್ದು ಶೀಘ್ರದಲ್ಲೇ 10 ಪಟ್ಟು ಪ್ರಗತಿ ಕಾಣಲಿದೆ ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಚಿವರು ಜಲಸಂಪನ್ಮೂಲ ನಿರ್ವಹಣೆ, ಕುಡಿಯುವ ನೀರು ಮತ್ತು ಹವಾಮಾನ ಸ್ಥಿತಿಸ್ಥಾಪಕತ್ವ ಸೇರಿದಂತೆ ವಿವಿಧ ಆದ್ಯತೆಯ ಕ್ಷೇತ್ರಗಳಲ್ಲಿ ಅತ್ಯಾಧುನಿಕ ಸಂಶೋಧನೆಗಳನ್ನು ಉತ್ತೇಜಿಸಲು ಜಲಶಕ್ತಿ ಸಚಿವಾಲಯ ಹಾಗೂ ಅನುಸಂಧಾನ ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನದ ಜಂಟಿ ಉಪಕ್ರಮವಾದಂತಹ ಮಹಾ ಆನ್ ವಾಟರ್ ಎಂಬ ವಿಶೇಷ ಯೋಜನೆಯನ್ನು ಕೂಡ ಉದ್ಘಾಟನೆ ಮಾಡಿದರು. ಹಾಂಕಾಂಗ್ನಲ್ಲಿ ನಡೆದಂತಹ 22ನೇ 20 ವರ್ಷದ ಒಳಗಿನ ಏಷ್ಯನ್ ಅಥ್ಲೆಟಿಕ್ಸ್

0: ಚಾಂಪಿಯನ್ಶಿಪ್ನಲ್ಲಿ ಭಾರತ 10 ಚಿನ್ನ 5 ಬೆಳ್ಳಿ ಕಂಚು 4 ಪದಕ ಸೇರಿದಂತೆ ಒಟ್ಟು 19 ಪದಕಗಳನ್ನು ಗೆಲ್ಲುವ ಮೂಲಕ ಪದಕ ಪಟ್ಟಿಯಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ವಿದೇಶದಲ್ಲಿ ನಡೆದಂತಹ ಕಾಂಟಿನೆಂಟಲ್ ಟ್ರ್ಯಾಕ್ ಮತ್ತು ಫೀಲ್ಡ್ ಚಾಂಪಿಯನ್ಶಿಪ್ನಗಳಲ್ಲಿ ಭಾರತ ಸಾಧಿಸಿದ ಅತ್ಯುತ್ತಮ ಪ್ರದರ್ಶನ ಇದಾಗಿದೆ. ಪುರುಷರ 800 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಮೊಗಲಿ ವೆಂಕಟರಾಮ್ ಚಿನ್ನದ ಪದಕ ಮುಡಿಗೇರಿಸಿಕೊಂಡರು. ಇದಕ್ಕೂ ಮುನ್ನ ಕಾಜಲ್, ಭಾವನಾ, ಆರತಿ ಮತ್ತು ನಿಪಂ ಅವರನ್ನೊಳಗೊಂಡಂತಹ ಮಹಿಳೆಯರ 4x100 ಮೀಟರ್ ರಿಲೇ ತಂಡವು ಬೆಳ್ಳಿ ಪದಕವನ್ನು ತನ್ನದಾಗಿಸಿಕೊಂಡಿತು. ಈ ಮಹಿಳಾ ರಿಲೇ ತಂಡವು 45.05 ಸೆಕೆಂಡ್ಗಳಲ್ಲಿ ಗುರು ತಲುಪಿ ಹೊಸ ಜೂನಿಯರ್ ರಾಷ್ಟೀಯ ದಾಖಲೆಯನ್ನು ಬರೆಯಿತು. ಭೂಮಿಕಾ, ತಹುರಾ, ಸೆಹನೂರ್ ಮತ್ತು ನೀರು ಅವರನ್ನೊಳಗೊಂಡಂತಹ ಭಾರತದ ಮಹಿಳಾ 4x400 ಮೀಟರ್ ರಿಲೇ ತಂಡವು ಸಹ ಚಿನ್ನದ ಪದಕವನ್ನು ಭದ್ರಪಡಿಸಿಕೊಂಡಿತು. ಇನ್ನು ಪುರುಷರ 4x400 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಪಿಯೂಷ್ ರಾ, ಸೈಯದ್ ಸಬೀರ್, ರಂಜಿತ್ ಕುಮಾರ್ ಎಸ್ ಮತ್ತು ಮೊಹಮ್ಮದ್ ಅಶ್ವಾಕ್ ಅವರನ್ನೊಳಗೊಂಡ ತಂಡವು ಕಂಚಿನ ಪದಕವನ್ನು ಗೆದ್ದಿತು. ಟೂರ್ನಿಯಲ್ಲಿ ತೋರಿದ ಅದ್ಭುತ ಪ್ರದರ್ಶನಕ್ಕಾಗಿ ಭಾರತೀಯ ಕ್ರೀಡಾಪಟುಗಳ ತಂಡವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಅಭಿನಂದಿಸಿದ್ದಾರೆ. ಈ ಅತ್ಯುತ್ತಮ ಪ್ರದರ್ಶನವು ಭಾರತದ ಯುವ ಅಥ್ಲೆಟ್ಗಳ ದೃಢ ಸಂಕಲ್ಪ ಮತ್ತು ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಶ್ಲಾಘಿಸಿದ್ದಾರೆ. ಕಳೆದ ತಿಂಗಳು 28ರಿಂದ 31ರವರೆಗೆ ನಡೆದ ಈ ಟೂರ್ನಿಯಲ್ಲಿ 30 ಪುರುಷರು ಮತ್ತು 18 ಮಹಿಳೆಯರು ಸೇರಿದಂತೆ ಒಟ್ಟು 48 ಭಾರತೀಯ ಅಥ್ಲೆಟ್ಗಳು ಸ್ಪರ್ಧಿಸಿದ್ದರು. ಈ ಚಾಂಪಿಯನ್ಶಿಪ್ ಮುಂಬರುವ ಆಗಸ್ಟ್ 5ರಿಂದ 9ರವರೆಗೆ ಅಮೆರಿಕದ ಓರೆಗಾವ್ನ ಯುಜೀನ್ನಲ್ಲಿ ನಡೆಯಲಿರುವ ವಿಶ್ವ 20 ವರ್ಷದ ಒಳಗಿನವರ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಅರ್ಹತಾ ಪಂದ್ಯಾವಳಿಯಾಗಿದೆ. ದೇಶಾದ್ಯಂತ ತೀವ್ರ ಸಂಚಲನ ಮೂಡಿಸಿರುವಂತಹ ನ್ಯೂಟ್ ಯುಜಿ 2026ರ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತರಾಗಿರುವಂತಹ 3 ಪ್ರಮುಖ ಆರೋಪಿಗಳನ್ನು ನವದೆಹಲಿಯ ರೋಸ್ ಅವೆನ್ಯೂ ನ್ಯಾಯಾಲಯ ಇದೇ 15ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಸಿಬಿಐ ತನಿಖೆ ನಡೆಸುತ್ತಿರುವ ಈ ಪ್ರಕರಣದಲ್ಲಿ ಮಹಾರಾಷ್ಟ್ರದ ಲಾತೂರ್ ಮೂಲದ ವೈದ್ಯ ಡಾ ಮನೋಜ್ ಶಿರೂರೆ, ಪುಣೆಯ ಖಾಸಗಿ ತರಬೇತಿ ಸಂಸ್ಥೆಯ ಶಿಕ್ಷಕ ತೇಜಸ್ ಹರ್ಷದ್ ಕುಮಾರ್ ಮತ್ತು ಮನೀಷಾ ಸಂಜಯ್ ಹವಾಲ್ದಾರ್ ಅವರನ್ನು 2 ವಾರಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇರಿಸಲು ನ್ಯಾಯಾಲಯ ಆದೇಶವನ್ನು ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ವಿಸ್ತರಣೆಗೆ ಭಾರತ ಮ್ಯಾನ್ಮಾರ್ ಸಹಮತ. ಭದ್ರತೆ ಗಡಿ ರಕ್ಷಣೆಯ ಮೇಲೆ ಹೆಚ್ಚಿನ ಗಮನ. 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಅಧಿಸೂಚನೆ ಪ್ರಕಟ. ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭ. 2ನೇ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಂವಾದ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ ಸ್ಥಿರತೆ ಕಾಯ್ದುಕೊಳ್ಳಲು ಒತ್ತು. ಮಧ್ಯಪ್ರದೇಶದಲ್ಲಿ ಖೇತ್ ಬಚಾವೋ ಅಭಿಯಾನಕ್ಕೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. 22ನೇ 20 ವರ್ಷದ ಒಳಗಿನ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್. ಭಾರತಕ್ಕೆ 10 ಚಿನ್ನ ಸೇರಿದಂತೆ ಒಟ್ಟು 19 ಪದಕ. ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಹಟವಾದಿ ಚಿತ್ರದ ಗೀತೆಗೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ಸಂಯೋಜನೆ ವಿ ರವಿಚಂದ್ರನ್.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆ ಗೀತೆಯನ್ನು ಕೇಳೋಣ. ಈ ಬಂಧನ ಚಿತ್ರದ ಗೀತೆಗೆ ಹಾಡಿದ್ದಾರೆ ಸೋನು ನಿಗಮ್, ಶ್ರೇಯಾ ಘೋಷಾಲ್. ಸಂಗೀತ ಸಂಯೋಜನೆ ಮನುಮೂರ್ತಿ, ಸಾಹಿತ್ಯ ಜಯಂತ್ ಕಾಯ್ಕಿಣಿ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ರಾಯಚೂರು, ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಕೇಳಿ. ಮನೆ ಮನೆಯಲ್ಲಿ
2: ಏನಮ್ಮ ರಾಮ, ಏನು ಪೇಪರ್ ಓದಕತ್ತಿದ್ದಿ? ಏನೇನು
3: ಬಾಬಾ ಏನು ನೋಡಪ್ಪ, ಈಗ ಕೆಲವೊಂದು ಮಾಹಿತಿಗಳನ್ನ ದಿನ ಎಲ್ಲ ತಿಳ್ಕೊಬೇಕಾದ್ರೆ ದಿನಪತ್ರಿಕೆಗಳನ್ನ ಓದ್ಬೇಕು ಅಂತ ಹೇಳ್ತಿರ್ತೀನಿ. ಹೌದಿಲ್ಲ, ನಮ್ಮ ಜಿಲ್ಲೆ ಒಳಗೆ ಏನೇನ್ ನಡೆದ ವಿಷಯಗಳು ಇವೆಲ್ಲ ಮಾಹಿತಿಗಳು ತಿಳ್ಕೊಳ್ಳೋದ್ರ ಸಲುವಾಗಿ ಒಂಚೂರು ಪೇಪರ್ ಓದೋದ್ ನನ್ನ ಅಭ್ಯಾಸ ನೋಡಪ್ಪ. ನಮ್ಮ ಮನೆಯಾಗ ಎಲ್ಲರಂತ ತಾಸುಗಟ್ಲೆ ಪೇಪರ್ ಓದ್ತೀನಿ ನೀನು ಅಂತ. ನನಗೆ ಎಲ್ಲಾ ಕಾಲಮ್ಗಳನ್ನ ಓದ್ಬೇಕಂತ ಬಹಳ ಅಪೇಕ್ಷೆ. ಏನ್ ಮಾಡ್ತೀನಿ ಹೇಳಪ್ಪ, ಮನೆಯಾಗ ಹೋದ್ರೆ ಜವಾಬ್ದಾರಿ ಇರ್ತಾವ, ಹಂಗಾಗಿ ಇದ್ದದ್ದು ಒಂದಷ್ಟು ಟೈಮ್
2: ಆದ್ರೂ ಪರವಾಗಿಲ್ಲಮ್ಮ. ನೀನು ಪೇಪರ್ ಓದ್ತಿದ್ದಂದ್ರೆ ಗ್ರೇಟ್, ಯಾಕಂದ್ರೆ ಈಗಿನ ಕಾಲದಲ್ಲಿ ಪೇಪರ್ ಓದೋದು ಬಿಡು, ಏನು ಕೂಡ ಮಾಡಕ್ ಆಗಂಗಿಲ್ಲ. ಯಾಕಂದ್ರೆ ಎಲ್ಲರೂ ಬಿಜಿ, ಕೈಯಲ್ಲಿ ಮೊಬೈಲ್ ಇದ್ರೆ ಮುಗಿದ ಜಗತ್ತೇ ಮರ್ತೋಗ್ಬಿಟ್ಟಿರ್ತ.
3: ಕೆಲವ್ರು ಏನಂತ ಗೊತ್ತ ಬಸಣ್ಣ, ಅದ್ ಏನು ಪೇಪರ್ ಹಿಡ್ಕೊಂಡು ಕೂಡ್ತಿದ್ ಎಲ್ಲಾ ಮಾಹಿತಿಗಳು ಇಲ್ಲೇ
2: ಬಂದಿರ್ತಾವಲ್ಲ.
3: ಅದು ಅಲ್ಲಪ್ಪ ರೀತಿ ಅಲ್ಲ, ಅದು ಇದೇ ಸರಿಯಾದ ವಿಧಾನ ಅಂತ ನನಗನ್ನಿಸ್ತು. ನೋಡು ಬಸಣ್ಣ, ವಿಶ್ವ ಮುಟ್ಟಿನ ನೈರ್ಮಲ್ಯ ದಿನವನ್ನಾಗಿ ಪ್ರತಿ ವರ್ಷ May 28 ಆಚರಣೆ ಮಾಡ್ತಾರೆ ಬಸಣ್ಣ. ಈ ಕಾರ್ಯಕ್ರಮವನ್ನ ನಮ್ಮ ನವೋದಯ ಏನು ಶಿಕ್ಷಣ ಮಹಾವಿದ್ಯಾಲಯ ಅದಲ್ಲ, ಅಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರಪ್ಪ. ನಾನು ಹೋಗಿದ್ದೆ ಅಲ್ಲಿ, ಏನಾಯ್ತು RCH ಅಧಿಕಾರಿ ಡಾಕ್ಟರ್ ನಂದಿತಾ ಮೇಡಮ್ ಅವರಿದ್ದಾರಲ್ಲ, ಅವರು ಈ ವಿಷಯದ ಬಗ್ಗೆ ಏನು ಹೇಳಿದ್ರು ಅಂತ ಹೇಳಿದ್ರೆ, ಪ್ರಕೃತಿ ನೀಡಿದ ಈ ದೈಹಿಕ ಬದಲಾವಣೆಯನ್ನ ಎಲ್ಲರೂ ಗೌರವದಿಂದ ಕಾಣಬೇಕು, ಹದಿಹರೆಯದ ಮಕ್ಕಳಲ್ಲಿ ಈ ಕುರಿತು ಜಾಗೃತಿ ಬಹಳ ಅವಶ್ಯಕ ಅನ್ನುವಂತ ವಿಷಯವನ್ನ ಹೇಳಿದ್ರು. ಈ ಕುರಿತು ಅಧ್ಯಯನ ಮಾಡಿ ಮಕ್ಕಳಿಗೆ ಈ ವಿಷಯದ ಕುರಿತು ಪಾಠ ಮಾಡಬೇಕು ಅಂತ ಹೇಳಿದ್ರು. ನೋಡಪ್ಪ, ನಮ್ಮ ಹೈಸ್ಕೂಲ್ ಹಂತದಲ್ಲಿ ಏನಿರ್ತದಲ್ಲ, ಮನುಷ್ಯನ ಸಹಜ ಬದಲಾವಣೆಗಳೇನಿರ್ತವಲ್ಲ, ಒಂದು ಯೌವನಾವಸ್ಥೆಗೆ ಬಂದಾಗ ಗಂಡು ಮಕ್ಕಳಿಗೆ ಒಂದು ದೈಹಿಕ ಬದಲಾವಣೆಗಳು ಬೇರೆ ಆಗ್ತವ, ಹೆಣ್ಮಕ್ಳಿಗೆ ಬೇರೆ ಆಗ್ತವ, ಹೌದಿಲ್ಲ? ಇಂಥ ವಿಷಯವನ್ನ ಅಲ್ಲಿ ಹೇಳ್ತಾರೆ. ಮಕ್ಕಳಿಗೆ ಈ ಕುರಿತು ಮಾರ್ಗದರ್ಶನ ನೀಡಬೇಕು, ಯಾವುದೇ ರೀತಿಯ ಮೂಢನಂಬಿಕೆಗೆ ಒಳಗಾಗಬಾರದು ಅಂತ ಅಲ್ಲಿ ವಿಷಯವನ್ನ ಮಂಡನೆ ಮಾಡಿದ್ರು. ನೋಡ ಬಸಣ್ಣ,
2: ನೈರ್ಮಲ್ಯ ಅಂತ ವಿಷಯ ಮಾತಾಡಿದ್ವಿ, ಕ್ಲೀನ್ ಅಂದ್ರೆ ಸ್ವಚ್ಛವಾಗಿಟ್ಟುಕೋಬೇಕು,
3: ವೈಯಕ್ತಿಕ ಸ್ವಚ್ಛತೆ ಅಂತಾರೆ.
2: ಸ್ವಚ್ಛತೆ ಅಂತಾರೆ, ಈಗ ಪುರುಷ ಆಗಿರ್ಬೋದು, ಮಹಿಳೆ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಮ್ಮ ದೇಹವನ್ನು ನಾವು ಸ್ವಚ್ಛವಾಗಿಟ್ಟುಕೊಂಡಾಗ ಮಾತ್ರ ಯಾವುದೇ ರೋಗ ರುಜಿನಗಳಿಂದ ದೂರ ಇರಲಿಕ್ಕೆ ಸಾಧ್ಯತೆ ಇರ್ತದೆ. ಹಾಗಾಗಿ ಇದ್ರು ಚಲೋ ಹೇಳಾರೆ. ಈಗ ಮುಟ್ಟಿನ ಸಮಯದಲ್ಲಿ ಬೇರೆ ಬೇರೆ ಜೈವಿಕ ಸಮಸ್ಯೆಗಳಾಗ್ತಿರ್ತವೆ, ದೇಹದಲ್ಲಿ ಬದಲಾವಣೆಗಳಾಗ್ತಿರ್ತವೆ, ಆ ಒಂದು ಸಮಯದಲ್ಲಿ ಒಳ್ಳೆ ಒಂದು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕಂತ ಒಂದು ಮಾಹಿತಿಯನ್ನು
3: ನೀಡಿದ್ರು. ಇದ್ರ ಜೊತೆಗೆ ಇವತ್ತು June 1 ಸ್ಕೂಲುಗಳು ಮತ್ತೇನು ಪ್ರಾರಂಭ. ಅದು ಬಸಣ್ಣ,
2: ನಮ್ಮ ಇವತ್ತು ಗಂಟೆ ಬರ್ಸಕತ್ತಿದ್ರು, ನಾನು ಬರುವಾಗ ಹುಡುಗರು ಎಲ್ಲ ಖುಷಿಯಿಂದ ಹೋಗಕತ್ತಿದ್ರು.
3: ಪ್ರೈವೇಟ್ ಸ್ಕೂಲ್ಗಳು ಅಂತ ಹೇಳ್ತೀವಲ್ಲ, 29 ಕೆಲವೊಂದು 25 ತಾರೀಕಿಂದನೇ ಶಾಲೆಗಳನ್ನ ಪ್ರಾರಂಭ ಮಾಡಿಬಿಟ್ಟಾರ. ನಾನು ಆಫೀಸಿಂದ ಮನೆಗೆ ಹೋಗಿ ನೋಡ್ತಾ ಹೋದೆ ನೋಡು ಬಸಣ್ಣ, ಆ ಶಾಲೆಗಳಲ್ಲೆಲ್ಲ ತಳಿರು ತೋರಣ ಮಾಡಿದ್ರು, ತೆಂಗಿನ ಗರಿಗಳನ್ನೆಲ್ಲ ಕಟ್ಟಿದ್ರು, ಮಾವಿನ ತೋರಣ ಕಟ್ಟಿದ್ರು, ಅದೊಂಥರ ಏನು ಮದುವೆ ಮನೆ ತರ ತಯಾರು ಮಾಡಿ ಹೊರಗಡೆ ಎಲ್ಲ ರಂಗೋಲಿ ಹಾಕಿ ಮಕ್ಕಳಿಗೆ ಹೂವನ್ನು ಕೊಡುವುದರ ಮುಖಾಂತರ, ಅಂದ್ರೆ ಮಕ್ಕಳಿಗೆ ಒಂಥರ ಖುಷಿಯನ್ನು ಕೊಡುವಂತ ಒಂದು ವಿಷಯ ಇದು ಅನ್ನುವಂತ
2: ಪ್ರಾರಂಭ ಆಯ್ತು. ಶಾಲೆಗಳು ಪ್ರಾರಂಭ ಆದ ತಕ್ಷಣ ಎಲ್ಲರಿಗೂ ಖುಷಿ, ಮಕ್ಕಳಿಗೂ ಖುಷಿ, ಮತ್ತೆ ಶಿಕ್ಷಕರಿಗೂ ಖುಷಿ, ಅಷ್ಟೇ ಅಲ್ಲ ವಿಶೇಷವಾಗಿ ಪಾಲಕರಿಗಂತೂ ಖುಷಿ. ಯಾಕಂದ್ರೆ ಮನೆ 2 ತಿಂಗಳು
3: ಮಕ್ಕಳನ್ನ ಹಿಡಿಯೋದು ದೊಡ್ಡ ಕಷ್ಟ
2: ಆಗ್ಬಿಟ್ಟಿತ್ತು. ಸಾಕಪ್ಪ, ಶಾಲೆ ಪ್ರಾರಂಭ ಆಯ್ತು, ಮಕ್ಕಳನ್ನ ಸ್ಕೂಲ್ ಕಳಿಸ್ಬೇಕಲ್ಲ, ಚಲೋ ಆಯ್ತು ಅಂತೇಳಿ ತಂದೆ ತಾಯಿಗಳಿಗೆ ನೆರಳಾಯ್ತು. ಅದಂತೂ ಖುಷಿ ಆಯ್ತು. ಅಡ್ಮಿಷನ್ ಸ್ಟಾರ್ಟ್ ಆಗಿವ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಮಕ್ಕಳು.
3: ಈಗ ಹೆಂಗ ಭರಾಟೆ ಹೆಂಗ್ ನಡೆದದಂದ್ರ ಬಸಣ್ಣ, ಪ್ರೈವೇಟ್ ಸ್ಕೂಲ್ಗಳ ಭರಾಟೆ, ನಾವು ಈ ತರ ಶಿಕ್ಷಣ ಕೊಡ್ತೀವಿ, ಈ ತರ ಕೊಡ್ತೀವಿ ಅಂದ್ರೆ ತಯಾರು ಮಾಡ್ತೀವಿ ಅನ್ನುವಂತ ಒಂದು ಕಾಂಪಿಟೇಷನ್ಗಳು ಫುಲ್ ಈ ಮಂತ್ ಕೊನೆಯಲ್ಲಿ ಬಹಳಷ್ಟು ನಡೆದ.
2: ಶಾಲೆಗ ಖಾಸಗಿ ಶಾಲೆಗಳ ಮಧ್ಯೆ ಎಷ್ಟು ಸ್ಪರ್ಧೆ ಐತೆ ಅಂದ್ರೆ, ನಮ್ಮ ಶಾಲೆಗಳಲ್ಲಿ ಅಷ್ಟು ರಿಸಲ್ಟ್ ಬಂತು, ನಮ್ಮ ಶಾಲೆಯಲ್ಲಿ ಅಷ್ಟು ರಿಸಲ್ಟ್ ಬಂದ.
3: ಪೇಪರ್ ಹೆಂಗಿರ್ತದ, ಪೇಪರ್ ಫುಲ್
2: ಬರೆಯದೇ ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ಅಂದ್ರೆ ಜಾಹೀರಾತುಗಳು ಆಗ್ತಾನೆ ಇರ್ತಾರೆ. ಮೊಬೈಲ್ಗಳಂತೂ ಸ್ಟೇಟಸ್ಗಳಲ್ಲೇ ಅದೇ, ಮೊಬೈಲ್ಗಳಲ್ಲಿ ಯಾವುದೇ ಇಲ್ಲಿಯಾದ್ರೂ ನೋಡ್ರಿ ಬರೀ ಇವೇನೆ ಬಂದಿರ್ತವೆ. ಈಗ ನೋಡಮ್ಮ ರಮ, ನನಗೆ ಇದು ಮಾಹಿತಿ ಸಿಕ್ತು, ಈಗ ಶಾಲೆಗಳು ಪ್ರಾರಂಭ ಆಗತ್ತವ, ಮತ್ತೆ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಾ ಇದ್ದಾರೆ. ಈಗ ಎಲ್ಲೆಲ್ಲಿ ಶಾಲೆಗಳು ಇಡೀ ಜಿಲ್ಲೆಯಲ್ಲಿ ಎಷ್ಟು ಶಾಲೆಗಳಿದಾವ ಅಂತ ಒಂದು ಮಾಹಿತಿ ಸಿಕ್ತು. ಈಗ ರಾಯಚೂರು ಜಿಲ್ಲೆಯಲ್ಲಿ ಶಾಲೆಗಳ ಸಂಖ್ಯೆ 1691 ಸರ್ಕಾರಿ ಶಾಲೆಗಳಿದಾವಂತ, 92 ಅನುದಾನಿತ ಶಾಲೆಗಳು ಅವಂತ, 800 ಅನುದಾನ ರಹಿತ ಶಾಲೆಗಳು ಹಾಗೂ 140 ಇತರೆ ಶಾಲೆಗಳನ್ನು ಟೋಟಲ್ ಆಗಿ ಸೇರಿಸಿಕೊಂಡ್ರೆ 2763 ಶಾಲೆಗಳು ಇದಾವಂತ ಜಿಲ್ಲೆಯಲ್ಲಿ ನೋಡು. 2763 ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ನೋಡ್ಬಿಟ್ರೆ ಜಿಲ್ಲೆಯಲ್ಲಿ 1ರಿಂದ 10ನೇ ತರಗತಿ ಮಕ್ಕಳು ಒಟ್ಟು 32.91 ಲಕ್ಷ ಮಕ್ಕಳು ಆಗ್ತಾರಂತ ಇಡೀ ಜಿಲ್ಲೆಯಲ್ಲಿ ನೋಡು. ಇಷ್ಟು ಮಕ್ಕಳು ನಮ್ಮ ಜಿಲ್ಲೆಯಲ್ಲಿ ಶಾಲೆಗೆ ಹೋಗ್ತಾರ, ತಮ್ಮ ಜ್ಞಾನವನ್ನು ಪಡಿತಾರೆ ಅಂದರೆ ನಮ್ಮ ಖುಷಿಯನ್ನು ಕೊಡ್ತಕ್ಕಂಥ ವಿಚಾರ. ಜೊತೆಗೆ ಈ ಪೈಕಿ 20.80 ಲಕ್ಷ ಪಠ್ಯ ಪುಸ್ತಕಗಳನ್ನು ಈಗಾಗಲೇ ಕೊಟ್ಟುಬಿಟ್ರಂತ
3: ಮಕ್ಕಳಿಗೆ
2: ಸರ್ಕಾರಿ ಶಾಲೆಗಳಲ್ಲಿ 8.49 ಲಕ್ಷ ಪುಸ್ತಕಗಳ ಮಾರಾಟದ ಒಂದು ಬೇಡಿಕೆಯನ್ನು ಮತ್ತೆ ಸಲ್ಲಿಕೆ ಮಾಡ್ರಂತ ಸರ್ಕಾರದವರು. ಒಟ್ಟು 6.13 ಲಕ್ಷ ಪೂರೈಕೆ ಈಗಾಗಲೇ ಮಾಡಿಬಿಟ್ರಂತ. ಇನ್ನುಳಿದ ಪುಸ್ತಕಗಳನ್ನು ಕೆಲವೇ ದಿನಗಳಲ್ಲಿ ಪೂರೈಕೆ ಮಾಡ್ತೀವಿ ಅಂತ ಹೇಳಿ ಹೇಳ್ಯಾರ
3: ಶಿಕ್ಷಣ ಇಲಾಖೆ
2: ಅಧಿಕಾರಿಗಳು.
3: ಉದ್ದೇಶ ಏನು ಅಂತ ಹೇಳಿದ್ರೆ ಬಸಣ್ಣ, ಈ ಶಾಲೆ ಪ್ರಾರಂಭ ಇವತ್ತಾಯ್ತು ಅಂತ ಹೇಳಿದ್ರೆ ಇವತ್ತಿನಿಂದನೇ ಮಕ್ಕಳು ಸ್ಟಡಿ ಶುರು ಮಾಡಲಿ ಅನ್ನುವಂತ ಒಂದು ಉದ್ದೇಶ ನೋಡಿ.
2: ಅಷ್ಟೇ, ಮಕ್ಕಳನ್ನು ಶಾಲೆ ಕರೆಸಿಕೊಂಡ್ರ ಈಗಾಗಲೇ ಮಕ್ಕಳಿಗೆ ಈಗ ಶಾಲೆಗೆ ಬಂದ ಮಕ್ಕಳಿಗೆ ಏನೇನು ಕೊಡಬೇಕು ಅಂತೇಳಿ ಸರ್ಕಾರ
3: ಶಾಲೆಗೆ
2: ಏನು ನಿರ್ಧಾರ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಬಿಟ್ರೆ ಪಠ್ಯ ಪುಸ್ತಕ ಆಗಿರ್ಬೋದು, ಬಿಸಿ ಊಟ ಆಗಿರ್ಬೋದು, ಸಮವಸ್ತ್ರ ಆಗಿರ್ಬೋದು, ಶಿಷ್ಯವೇತನ ಆಗಿರ್ಬೋದು, ಮತ್ತು ಶೂ ಸಾಕ್ಸು ಇವೆಲ್ಲ ನೀಡೋಕ್ಕೆ ಏನೇನು ಮಾಡಬೇಕು ಎಲ್ಲ ಸಿದ್ಧತೆ ಮಾಡ್ಕೊಂಡು ಬಿಟ್ರೆ
3: ಸರ್ಕಾರಿ
2: ಶಾಲೆಗಳಲ್ಲಿ. ಜಿಲ್ಲೆಯ ಎಲ್ಲ ಕ್ಲಸ್ಟರ್ಗಳಲ್ಲಿ ಕೇಂದ್ರಗಳಲ್ಲಿ 72% ಈಗಾಗಲೇ ಪಠ್ಯ ಪುಸ್ತಕಗಳನ್ನು ಕೊಟ್ಟುಬಿಟ್ರ ಅಂತ ಹೇಳಿ DDPI ಅವರು ಹೇಳ್ಯಾರ. ಹಿಂಗಾಗಿ ನೋಡು, SSLC ರಿಸಲ್ಟ್ ಈ ಸರ್ತಿ ನಮ್ದು ಯಾವಾಗಲೂ ಚೆನ್ನಾಗಿ ಬಂದದ, ಖುಷಿ ಕೊಡ್ತಕ್ಕಂಥ ಒಂದು ವಿಷಯ. ಯಾಕಂದರೆ ಯಾವಾಗಲೂ ರಾಯಚೂರು 30-31 ಇರ್ತಿತ್ತು, 28 ಇರ್ತಿತ್ತು, ಈ ಸರ್ತಿ ಮೇಲೆ ಬಂತು, 21 ಬಂತು. ಮುಂದಿನ ಸಲ ನಾವು ಇನ್ನೂ ಮೇಲೆ ಹೋಗ್ಬೇಕು. ಆ ಮೇಲೆ ಹೋಗ್ಬೇಕಂದ್ರೆ ಇಲ್ಲಿ
3: ಸರಿಯಾಗಿ ಫ್ರಮ್ ದ ಬಿಗಿನಿಂಗ್ ಸ್ಟಡಿಯನ್ನು ಪ್ರಾರಂಭ
2: ಮಾಡಬೇಕು.
3: ಈ ಪ್ರೈವೇಟ್ ಸ್ಕೂಲ್ಗಳು ಹೆಂಗೆ ತಮ್ಮ ಸ್ಕೂಲ್ಗಳಿಗೆ ಅಟ್ರಾಕ್ಟ್ ಮಾಡ್ತಾ ಇದಾವೆ, ರಿಸಲ್ಟ್ ಬಂದ ತಕ್ಷಣ ಹೆಂಗೆ ಪೇಪರ್ಲ್ಲಿ ಹಾಕ್ಸ್ತಾ ಇದಾವೆ ಅಂತ ಹೇಳಿನಲ್ಲ, ಅವರು ತಮ್ಮ ಸಿದ್ಧತೆಯನ್ನ SSLC ಬಂದ ಮಕ್ಕಳಿಗೆ ಇವಾಗಿಂದನೇ ಪ್ರಾರಂಭ ಮಾಡ್ಬಿಟ್ಟಾರ. ಪ್ರೈವೇಟ್ ಸ್ಕೂಲ್ನವರು ಈ ಮೇ ತಿಂಗಳಲ್ಲಿ 10ನೇ ಕ್ಲಾಸ್ ಬಂದ ಮಕ್ಕಳಿಗೆ ಸುಮ್ಮನೆ ಬಿಟ್ಟಿಲ್ಲ ಅವರು,
2: ನೋಡಿದ್ದಾರೆ
3: ಕ್ಲಾಸ್ಗಳನ್ನು.
2: ಈಗ ಜನ ನೋಡ್ತಾರೆ ಅದನ್ನೇ, ಈಗ ತಂದೆ ತಾಯಿಗಳು ಪೇರೆಂಟ್ಸ್ ಏನ್ ನೋಡ್ತಾರೆ ಅಂದ್ರೆ ಯಾವ ಶಾಲೆಯಲ್ಲಿ ಎಷ್ಟು ರಿಸಲ್ಟ್ ಬಂದದ, ಟಾಪ್ ಯಾವ ಶಾಲೆ ಮಕ್ಕಳನ್ನ ಹಾಕ್ಬೇಕು ಆ ತಲೆಗೆ ಬರ್ತದ. ಈಗ ಆ ಶಾಲೆಯಲ್ಲಿ 100% ರಿಸಲ್ಟ್ ಬಂದದ ಅಂದ್ರೆ ಆ ಶಾಲೆಯಲ್ಲಿ ಶಿಕ್ಷಕರು ಚೆನ್ನಾಗಿ ಕಲಿಸ್ತಾರ, ತುಂಬಾ ಮುತುವರ್ಜಿ ವಹಿಸ್ತಾರ, ಹಂಗಾಗಿ 100% ರಿಸಲ್ಟ್ ಬಂದದಂದ್ರೆ ನಮ್ಮ ಮಕ್ಕಳು ಅಲ್ಲಿ ಕಳಿಸ್ಬೇಕು ಅನ್ನುವಂತ ಒಂದು ಇಂಟೆನ್ಷನ್ ತಂದೆ ತಾಯಿಗಳಿಗೆ ಬರ್ತದ. ಹಂಗಾಗಿ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಮುಖ್ಯಸ್ಥರು ಏನು ಮಾಡ್ತಾರಂದ್ರೆ ಅದನ್ನೇ ಟಾರ್ಗೆಟ್ ಮಾಡ್ತಾರೆ, ಮುಂಚಿತವಾಗಿಯೇ ಎಲ್ಲ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಆಮೇಲೆ ಅಡ್ವಾನ್ಸ್ ಕೋಚಿಂಗ್ ಮಾಡಿಸೋದು, ಅಡ್ವಾನ್ಸ್ ಟೀಚಿಂಗ್ ಮಾಡಿಸೋದು, ಆಮೇಲೆ ಏನೇನು ಮುಂದಿನ ತಯಾರಿ ಹೆಂಗೆ ಮಾಡ್ಕೋಬೇಕಂತೇಳಿ ಅಡ್ವಾನ್ಸ್ಡ್ ಆಗಿಯೇ

0: ಎಲ್ಲ ರೆಡಿ ಮಾಡಿಟ್ಬಿಡ್ತಾರೆ. ಹಂಗಾಗಿ ಅವ್ರಿಗೆ ಮಕ್ಕಳನ್ನು ಸಿದ್ಧತೆ ಮಾಡುವಂಥ ಸಮಯದಲ್ಲಿ ಅವರನ್ನು ತಯಾರು ಮಾಡೋದು ಹೆಂಗಂತೇಳಿ ಟ್ರೈನ್ ಅಪ್ ಮಾಡಿರ್ತಾರೆ ಶಿಕ್ಷಕರು ಕೂಡ. ಹಂಗಾಗಿ ಸ್ವಲ್ಪ ರಿಸಲ್ಟ್ ಚಲೋ ಬರ್ತದಲ್ಲ, ಅವಾಗ ಶಿಕ್ಷಕರು ಕೂಡ ನಮ್ಮ ಪೇರೆಂಟ್ಸು ತಂದೆ ತಾಯಿಗಳೆಲ್ಲ ಹೋಗಿ ಆ ಶಾಲೆಗೆ ಅಡ್ಮಿಷನ್ ಮಾಡಿಸ್ತಾರೆ. ಈ ಸ್ಪರ್ಧೆ ಇದ್ದಿದ್ದೇ
1: ಈಗ ಯಾವಾಗಲೂ
0: ಇದ್ದಿದೆ, ಆದರೆ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಮತ್ತು ಅಲ್ಲಿ ಶಿಕ್ಷಕರು ಏನಾಗಬೇಕಂತಂದರೆ ಆ ಸ್ಪರ್ಧೆಗೆ ರೆಡಿ ಆಗಬೇಕು. ಸ್ಪರ್ಧೆ ಜಗತ್ತಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಖಾಸಗಿ ಶಾಲೆಗಳ ಜೊತೆ ನಾವು ಖಂಡಿತ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರೇನು ಕಮ್ಮಿ ಅಲ್ಲ, ಯಾಕಂದ್ರೆ ಎಲ್ಲ ಎಲಿಜಿಬಲ್ ಇರ್ತಕ್ಕಂಥವ್ರು
1: ಈಗ ಇಷ್ಟು ಕ್ವಾಲಿಫೈಡ್ ಟೀಚರ್ಸ್ ಬಂದಾರ. ಬಟ್ ಅವ್ರು ಏನಂದ್ರೆ ಔಟ್ಪುಟ್ ಆ ತರ ಕೊಡಬೇಕು.
0: ಈ ಔಟ್ಪುಟ್ ಹೇಳ್ತಾರ,
1: ಯಾಕಂದ್ರೆ ಟ್ಯಾಲೆಂಟ್ ಇದೆ ಅವರಿಗೆ, ಟ್ಯಾಲೆಂಟ್ ನ ಮಕ್ಕಳ ಮೇಲೆ ಸರಿಯಾದ ರೀತಿಯೊಳಗೆ ಅವರು ಉಪಯೋಗ ಮಾಡಬೇಕು.
0: ಸರ್ಕಾರಿ ಕೆಲಸ ಬಂದು
1: ಇನ್ನೇನು ನನ್ನದು ಚಿಂತೆ ಇಲ್ಲ,
0: ಕಲಿಕೆಯಲ್ಲಿ ನಿಧಾನವಾಗಿ ಕಲಿಸಿದ್ರಾಯ್ತು ಅನ್ನುವಂತ ಒಂದು ಇದನ್ನು ತಲೆಯಲ್ಲಿ ನೆಗ್ಲಿಜೆನ್ಸಿ ಬೇಡ ಅನ್ನುವಂಥ. ಆದರೆ ಸರ್ಕಾರಿ ಶಾಲೆಯಲ್ಲಿ ಒಳ್ಳೆ ಸಂಬಳ ತಗೊಂಡು ಮಕ್ಕಳ ಜೊತೆ ಶಿಕ್ಷಕರು ಏನಾದರೂ ಚೆನ್ನಾಗಿದ್ರೆ ಖಂಡಿತ ಸರ್ಕಾರಿ ಶಾಲೆ ಕೂಡ ಯಾವ ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ, ಅಂತ ದೊಡ್ಡ ಶಾಲೆ ಇರಲಿ.
1: ಅದಕ್ಕೇನದಲ್ಲ ಅವರು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರಂದ್ರೆ ನಮ್ಮ ಸರ್ಕಾರಿ ಶಾಲೆಗಳು ಯಾವ ಪ್ರೈವೇಟ್ ಶಾಲೆಗಳಿಗಿಂತ ಏನು ಕಡಿಮೆ ಇಲ್ಲ ಅಂತ ನಾ ಹೇಳ್ತೀನಿ ನೋಡಿ. ಸ್ಕೂಲ್ ಶುರುವಾಯ್ತು ಅಂತ ಹೇಳಿದಲ್ಲ ಬಸಣ್ಣ, ಇನ್ನೂ ಒಂದು ವಿಷಯ, ಸ್ಕೂಲ್ಗಳಿಗೆ ಮಕ್ಕಳು ಬೇರೆ ಬೇರೆ ಹಳ್ಳಿಗಳಿಂದ ಬರ್ತಾ
0: ಇರ್ತಾರೆ.
1: ಹಳ್ಳಿಗಳಿಂದ ಬರಬೇಕಾದ್ರೆ ಅವರಿಗೆ ಒಂದು ಬಸ್ಸಿನ ಸವಲತ್ತು ಬೇಕು, ಒಂದು ಪಾಸ್ ಬೇಕು ಅವರಿಗೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಿಂದ 2026-27 ಸಾಲಿನ ವಿದ್ಯಾರ್ಥಿಗಳ ಪಾಸ್ ಪಡೆಯಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನವನ್ನ ಮಾಡ್ಯಾರ. ಜೂನ್ 1 ಆನ್ಲೈನ್ನೊಳಗ ವಿದ್ಯಾರ್ಥಿಗಳು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅಥವಾ ಕರ್ನಾಟಕ ಒಂದು ಗ್ರಾಮ ಒಂದು ಕೇಂದ್ರಗಳಲ್ಲಿ ₹35 ಸೇವಾ ಶುಲ್ಕ ಪಾವತಿಸಿ ಅರ್ಜಿ
0: ಸಲ್ಲಿಸಬಹುದು. ಪಾಸ್ ಬೇಕಾದವರು,
1: ಪಾಸ್ ಬೇಕಾದವರು, ಯಾಕಂದ್ರೆ ಹಳ್ಳಿಯಿಂದ ಮಕ್ಕಳು ಬರ್ತಿರ್ತಾರಲ್ಲ ಅವರಿಗೆ ಇವತ್ತಿಂದ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ. ಮತ್ತೆ ಇನ್ನೊಂದು ಏನಾಗಿದೆ, ಅರ್ಜಿ ಸಲ್ಲಿಸಿದ ನಂತರ ವಿದ್ಯಾರ್ಥಿಗಳು ಆಯ್ಕೆ ಮಾಡಿದ ಕೌಂಟರ್ಗೆ ನಿಗದಿತ ಪಾಸಿನ ಶುಲ್ಕವನ್ನ ನಗದು ಕೊಡಬಹುದು. ಕ್ರೆಡಿಟ್ ಕಾರ್ಡ್ ಮೂಲಕ ಅಥವಾ ಡೆಬಿಟ್ ಕಾರ್ಡ್ ಮೂಲಕ ಅಥವಾ UPI ಮೂಲಕ ಪಾವತಿಸಿ ಪಾಸ್ ಅನ್ನ ಪಡಿಬೇಕು. ರಾಯಚೂರು, ಲಿಂಗಸ್ಕೂರು, ಸಿನ್ನೂರು, ದೇವದುರ್ಗ, ಮಾನ್ವಿ, ಮಸ್ಕಿ ಸೇರಿ ತಲಾ ಒಂದು ವಿತರಣಾ ಕೇಂದ್ರವನ್ನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆಯನ್ನು ಸಹಿತ ಕೊಟ್ಟ ಬಸಣ್ಣ ಹೇಳಿಬಿಡ. 9630956 9536 9360 8500 ಈ ಎರಡು ಮೊಬೈಲ್ ಸಂಖ್ಯೆಗಳನ್ನು ಕೊಟ್ಟರು ನೋಡಪ್ಪ. ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳು ಈ ಸಂಖ್ಯೆಗಳಿಗೆ ಮಕ್ಕಳು ಕರೆಯನ್ನು ಮಾಡಬಹುದು. ಹೆಚ್ಚಿನ ಮಾಹಿತಿಗೆ ಬೇಕು ಅಂದರೆ ಇನ್ನೂ ಒಂದು ಸಲ ನಂಬರ್ ಹೇಳ್ತೀನಿ ನೋಡ ಬಸಣ್ಣ, 9623-69539 ಅಥವಾ ಇನ್ನೊಂದು ನಂಬರ್ ಇದೆ 6364-6000-850 ಈ ಸಂಖ್ಯೆಗಳಿಗೆ ಸಂಪರ್ಕವನ್ನು ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಅಂತ ಹೇಳ್ತೀನಿ ಬಸಣ್ಣ.
0: ಚಲೋ ಆಯ್ತು ನಮ್ಮ, ಚಲೋ ಹೇಳಿದೆ. ಯಾಕಂದ್ರೆ ನಂಬರ್ ಹೇಳಿದ್ರೆ ನಮ್ಮ ಕೇಳಿದ್ರು ಮಕ್ಕಳಿಗೆ ಅನುಕೂಲ ಆಗ್ತದೆ.
1: ನೋಟ್ ಮಾಡ್ಕೊಂಡು ಏನ್ ಮಾಡ್ತಾರ, ಫೋನ್ ಮಾಡ್ಕೊಂಡು ಏನನ ಅವ್ರಿಗೆ ಡೌಟ್ ಇದ್ರೆ ಕೇಳ್ಕೊತಾರ. ಈಗಂತೂ ಮಳೆಗಾಲ ಶುರುವಾಗಿದೆ, ಸಿಡ್ಲು ಗುಡುಗು ಮಳೆ ಎಲ್ಲ ಜೋರಾಗ್ಯದ. ಈಗ ಪ್ರಕೃತಿ ವಿಕೋಪಗಳು ಏನಾದ್ರು ಆದ್ರೆ ಎದುರಿಸೋದಕ್ಕೆ ಜಿಲ್ಲಾಡಳಿತ ಸಿದ್ಧ ಇದೆ ಅನ್ನುವಂತ ವಿಷಯವನ್ನ ನಮ್ಮ ಜಿಲ್ಲಾಧಿಕಾರಿಗಳು ಹೇಳ್ಯಾರ ಬಸಣ್ಣ.
0: ಹೌದು, ಪತ್ರಿಕೆಯಲ್ಲಿ ಎಲ್ಲ ಓದ್ದಂಗೆ ಇತ್ತು. ಜಿಲ್ಲಾಧಿಕಾರಿಗಳು ಪತ್ರಿಕಾ ಮೀಟಿಂಗ್ ಮಾಡಿ ಏನೆಲ್ಲ ಈಗ ಮಳೆ ವಿಕೋಪಗಳು ಹೆಚ್ಚಾಗಬಹುದು ಅಥವಾ ಈ ಮಳೆಗಳ ಪ್ರಾರಂಭ ಆಯ್ತಲ್ಲ ಹೆಚ್ಚು ಕಮ್ಮಿ ಆಗ್ತಿರ್ತದೆ, ಅದಕ್ಕಾಗಿ ಎಲ್ಲ ಇಲಾಖೆಯಲ್ಲಿ ಇರ್ತಕ್ಕಂಥ ಏನೇನು ಸಿದ್ಧತೆ ಮಾಡ್ಕೋಬೇಕು ಅನ್ನುವಂತ ಹೇಳಿ ಒಂದು ಮೀಟಿಂಗಲ್ಲಿ ಕಟ್ಟುನಿಟ್ಟಾದ ಒಂದು ಸೂಚನೆ ಕೊಟ್ಟರಂತ
1: DC ಅವರು.
0: ಅದೇನಿಲ್ಲ, ಏನೇನಂದರೆ ಜಿಲ್ಲಾ ವಿಪತ್ತು ನಿರ್ವಹಣಾ ಒಂದು ಸಭೆ ಮಾಡ್ಯಾರ. ಆ ಸಭೆಯಲ್ಲಿ ಎಲ್ಲ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲರಿಗೂ ಮಾಹಿತಿಯನ್ನು ಕೊಟ್ಟರು. ಪ್ರಕೃತಿ ವಿಕೋಪ ಉಂಟಾದಾಗ ಏನೆಲ್ಲ ಹಾನಿ ಆಗ್ತದೆ ಮತ್ತು ನಿಯಮ ಅನುಸಾರ ತಕ್ಷಣವೇ ಏನು ಪರಿಹಾರ ಕೊಡಬೇಕು, ಏನು ಪರಿಹಾರ ವಿತರಣೆ ಮಾಡಬೇಕು ಅನ್ನೋದನ್ನು ಕುರಿತು ಚರ್ಚೆ ಮಾಡ್ಯಾರಂತ. ರೈತರು ಬೇಡಿಕೆಗಳು ಏನಿದಾವ, ಬಿತ್ತನೆ ಬೀಜಕ್ಕೆ ಸಂಬಂಧಪಟ್ಟಂತೆ, ಹಾಗೂ ರಸಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಏ ಪೂರೈಕೆ ಆಗ್ತದೋ ಇಲ್ಲೋ ಅನ್ನುವಂಥ ಮುತುವರ್ಜಿ ವಹಿಸಬೇಕು ಅನ್ನುವಂಥದ್ದು ಮಾಹಿತಿ ಕೊಟ್ಟರ ಜಿಲ್ಲಾಧಿಕಾರಿಗಳು. ಜೊತೆಗೆ ರೈತರಿಗೆ ಯಾವ್ಯಾವ ರೀತಿಯ ತೊಂದರೆ ಆಗದಂತೆ ನೋಡ್ಕೋಬೇಕು ಅಂತೇಳಿ ಒಂದು ಸ್ಟ್ರಿಕ್ಟ್ ಆಗಿ ಆದೇಶ ಕೂಡ ಮಾಡ್ಯಾರಂತ ನಾನು ನೋಡಿದೆ ಪೇಪರಲ್ಲಿ ಒಟ್ಟು. ಮತ್ತು ಜೊತೆಗೆ ರಮ, ಈ ಕುಡಿಯುವ ನೀರು ಸಮಸ್ಯೆ ಆಗದಂತೆ ಎಚ್ಚರ ವಹಿಸಬೇಕಂತ ಕೂಡ ಅಂದರ. ಯಾಕಂದ್ರೆ ಮಳೆ ನೀರು ಮಿಕ್ಸ್ ಆಗ್ಬಿಡ್ತಾವ,
1: ಆರೋಗ್ಯ
0: ಪರಿಣಾಮ ಬೀರ್ತದ. ಅದಕ್ಕಂತೆ ಈಗ ಚರಂಡಿ ನೀರು ಆ ನೀರು, ಈಗ ಮಳೆ ಜಾಸ್ತಿ ಬಂದ್ಬಿಟ್ರೆ ಯಾವ ನೀರು ಎಲ್ಲಿ ಮಿಕ್ಸ್ ಆಗ್ತಾವ ಅಂತ ಹೇಳಕ್ ಹಂಗ ಹಂಗಾಗಿ ಆ ತರ ಮಿಕ್ಸ್ ಆದಾಗ ತೊಂದರೆಗಳು ಆಗತಕ್ಕಂತ ಒಂದು ಸಂದರ್ಭಗಳು ಬಹಳ ಇರ್ತಾವ. ಹಂಗಾಗಿ ಸ್ವಲ್ಪ ಹೆಚ್ಚಾಗಿ ಗಮನ ಕೊಟ್ಟು ಯಾವುದೇ ರೀತಿಯ ನೀರು ಕಲುಷಿತವಾಗದ ರೀತಿಯಲ್ಲಿ ಎಚ್ಚರ

0: ಅಂತ ಕೂಡ ಮಾಹಿತಿಯನ್ನು ಕೊಟ್ಟರು ಅಂತ ನಮಗೆ ಗೊತ್ತಾಯಿತು. ಜೊತೆಗೆ ಈ ಲಿಂಗಸುಗುರು, ದೇವದುರ್ಗ, ಮಾನವಿ, ಸಿಂಧನೂರು, ಮಸ್ಕಿ, ಸಿರವಾರ ಮತ್ತು ರಾಯಚೂರು ನಗರ ಮತ್ತು ಗ್ರಾಮೀಣ ಭಾಗಕ್ಕೆ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ಹೆಚ್ಚು ಆದ್ಯತೆ ಕೊಡಬೇಕು ಅನ್ನುವಂಥದ್ದು ಒಂದು ಮೀಟಿಂಗಲ್ಲಿ ಹೇಳ್ಯಾರಂತ. ಜೊತೆಗೆ ವಿವಿಧ ಇಲಾಖೆ ಅಧಿಕಾರಿಗಳು ಸಮನ್ವಯದೊಂದಿಗೆ ಸಂಪೂರ್ಣವಾಗಿ ಒಂದು ಈ ಬಾಲ್ಯ ವಿವಾಹ ನಿಷೇಧ ಮಾಡಬೇಕು ಅಂತೇಳಿ ಒಂದು ಚರ್ಚೆ ಕೂಡ ಆಗ್ಯದಂತ. ಬಾಲ್ಯ ವಿವಾಹ ನಡೆಕತ್ತೇವಂತ ಅಲ್ಲಲ್ಲಿ ಕೇಳಿಕತ್ತೀನಿ. ಯಾಕಂದರೆ ನಮ್ಮ ಭಾಗದಲ್ಲಿ ಸ್ವಲ್ಪ ಹಿಂದುಳಿದ ಪ್ರದೇಶ ಅಲ್ಲ, ಹಳ್ಳಿಗಳಲ್ಲಿ ಬೇಗ ಮದುವೆ ಮಾಡಿಬಿಡ ಮುನ್ನಡಿ ಅಂತೇಳಿ ಬೇಗನೆ ಮದುವೆ ಮಾಡಿಬಿಟ್ಟಿರ್ತಾರೆ. 18 ವರ್ಷದ ಒಳಗಡೆ ಮದುವೆ ಮಾಡಿಬಿಡ್ತಾರೆ. ಇದು ಒಳ್ಳೇದಲ್ಲ ಅಂತೇಳಿ ಸರ್ಕಾರವೂ ಹೇಳ್ತಾರೆ, ಸರ್ಕಾರದ ಕಾನೂನು ಐತೆ. ಅಷ್ಟು ಬಾಲ್ಯ ವಿವಾಹ ಮಾಡಬಾರ್ದು, ಇದಕ್ಕೆ ಶಿಕ್ಷೆ ಇದೆ ಅಂತ ಗೊತ್ತಿದ್ದರೂ ಕೂಡ ಈಗಲೂ ಅಲ್ಲೆಲ್ಲ ನಡೀತಿರ್ತಾವೆ. ಆದರೆ ಇದನ್ನು ಸ್ವಲ್ಪ ಸ್ಟ್ರಿಕ್ಟಾಗಿ ಅನುಸರಿಸ್ಬೇಕು ಅಂತೇಳಿ ಅಧಿಕಾರಿಗಳಿಗೆ ವಾರ್ನಿಂಗ್ ಮಾಡ್ಯಾರ.
1: ಆಕಾಶವಾಣಿ ಒಳಗೆ ನೋಡು ಬಸಣ್ಣ, ಎಷ್ಟೋ ಕಾರ್ಯಕ್ರಮಗಳನ್ನ ನಾವು ಪ್ರಸಾರ ಮಾಡಿ ಅಂದರೆ ಅವೇರ್ನೆಸ್ ಮೂಡಿಸೋದಕ್ಕೋಸ್ಕರ, ಆದರೂ ಸಹಿತ ನಮ್ಮ ಹಳ್ಳಿ ಜನಗಳು ಅಂದರೆ ಎಜುಕೇಟೆಡ್ ಮಂದಿ ಅಂತ ಪರಿ ಮಾಡ್ಲಿಕ್ಕೆ ಹೋಗಲ್ಲ, ಅಂದ್ರೆ ಬಾಲ್ಯ ವಿವಾಹ ಮಾಡಲ್ಲ ಅವರು. ಈ ನಮ್ಮ ಹಳ್ಳಿ ಜನಗಳು ಏನಾಗ್ಬಿಡ್ತದ, ಅಣ್ಣ ತಂಗಿ ಮಕ್ಕಳನ್ನೇ ಬಂಧುಗಳೊಳಗೆ ಏನು ಬಾಂಧವ್ಯ ಮಾಡ್ತಿರ್ತಾರಲ್ಲ, ಏ ಮುಂದೆ ದೊಡ್ಡವರಾದ್ರೆ ಅವ್ರು ಮಾತ್ಕೇಳಲ್ಲಪ್ಪ, ಹಂಗಪ್ಪ ಹಿಂಗಪ್ಪ ಅಂತ ಏನೋ ಒಂದು ಕಾರಣ ಮೂಢನಂಬಿಕೆ ಇನ್ನೇನೇನೋ ಇಟ್ಕೊಂಡು ಇದೇನೇನೋ ಒಂದು ಮೂಢನಂಬಿಕೆ ಇಟ್ಕೊಂಡ್ಬಿಡ್ತಾರೆ, ಅವೆಲ್ಲ ಇಟ್ಕೊಂಡು ಮದುವೆ ಮಾಡಿಬಿಡ್ತಾರೆ. ಹಂಗಾಗಿ ಸ್ವಲ್ಪ ಮುಂದೆ ಆ ಹುಡುಗಿ ಏನು ಓದ್ತಾಳೋ, ಅವಳ ಭಾವನೆ ಹೆಂಗಿರ್ತದ, ಆ ಹುಡುಗ ಏನು ಓದ್ತಾನೋ, ಆತನ ಭಾವನೆಗಳು ಹೆಂಗಿರ್ತಾವೋ ಅವೆಲ್ಲ ಗಣನೆ ಮಾಡಿಕೊಂಡು ಈಗಾದ್ರೂ ಮಕ್ಕಳನ್ನ ಕೇಳಿ ಮದುವೆ ಮಾಡ್ಬೇಕು ಬಸಣ್ಣ. ಹಂಗ ನಿನಗೇನೋ ಇಷ್ಟ ಅದಂತ ನೀನು ಜೀವನ ಮಾಡಂಗಿಲ್ಲ, ನಿನ್ನ ಮದುವೆ ಮಾಡ್ಬಿಟ್ಟೆ ಅಂದ್ರೆ ಅವ್ರು ಮದುವೆ ಮಾಡ್ಕೊಂಡ್ರ ಜೋಡಿ ನೀ ಮಾಡಲ್ಲ ಜೀವನನ, ಅವ್ರು ಇಬ್ರು ಜೀವನ ಮಾಡೋರು, ಅವರನ್ನೇ ಅಭಿಪ್ರಾಯ ಕೇಳಿ ಮದುವೆ ಮಾಡ್ಬೇಕು.
0: ಹೌದು, ಹಂಗೈತಿ ಈಗ ತುಂಬ ಬದಲ. ಹಿಂದಿನ ಕಾಲದಲ್ಲಿ ಯಾರು ಕೊಡ್ತಾರ ಅವ್ರು ಮದುವೆ ಮಾಡ್ಕೊಂಡು ಹೋಗ್ತಿದ್ರು, ಜೀವನ
1: ಮಾಡ್ಕೊಂಡು ಹೋಗ್ತಿದ್ರು, ಆಮೇಲೆ ಏನೇ ಕಷ್ಟ ಬಂದ್ರು ಹೆಣ್ಮಕ್ಳು
0: ಸಹಿಸ್ಕೊಂಡು
1: ಹೋಗ್ತಾ ಇದ್ರು. ಈಗ ಏನಾಗಿರ್ತದ ಬಸಣ್ಣ, ಈಗ ಯಾಕೆ ಹಂಗಾಗ್ಲಿಕ್ಕೆ ಜಾಸ್ತಿ ಅಂತ ಹೇಳಿದ್ರೆ, ಈಗ ಎಲ್ಲರೂ ಹೆಣ್ಮಕ್ಳು ಓದಿದವ್ರು ಇದ್ದಾರೆ, ಅವ್ರ ನೌಕರಿನೂ
0: ಮಾಡ್ತಾರೆ,
1: ಮಾಡಿರುವಾಗ ನಾನೇ ಗಳಿಸ್ತಿರುವಾಗ ಇವ್ರದೆಲ್ಲ ನಾನೇ ಕೇಳಿ ಅನ್ನುವಂತ ಒಂದು ಭಾವನೆ ಬಂದ್ಬಿಡ್ತದ ಅವರಿಗೆ. ಮತ್ತೆ ಮದುವೆ ಆದ ತಕ್ಷಣ ಇವ್ರು ಒತ್ತಾಯ ಪೂರ್ವಕ ಮಾಡಿದ್ರು ಅಂದ್ರೆ ಡೈವರ್ಸ್ ಮಾಡೋದು, ಮತ್ತೆ ಬೇರೆ ಒಂದು ಮದುವೆ ಮಾಡ್ಕೊಳ್ಳೋದು, ಆಮೇಲೆ ಅವ್ರ ಮನೆಯವ್ರಿಗೂ ಇವ್ರ ಮನೆಯವ್ರಿಗೂ ಎಷ್ಟು ಒಂಥರ ಮಾನಸಿಕವಾಗಿ ಹಿಂಸೆ ಆಗ್ತದೆ. ಇವೆಲ್ಲ ಯಾಕೆ ಸುಮ್ಮನೆ ತ್ರಾಸ ತಗೋಬೇಕು, ಅವ್ರನ್ನ ಅಭಿಪ್ರಾಯ ಕೇಳ್ಕೊಂಡು ಮಾಡಿದ್ರೆ ಒಳ್ಳೇದಲ್ಲ.
0: ನೋಡಮ್ಮ, ಎಲ್ಲ ನೀ ಹೇಳೋದೆಲ್ಲ ಕರೆಕ್ಟ್ ಅದ. ಈಗ ಈಗಿನ ಕಾಲ ತುಂಬ
1: ಸೂಕ್ಷ್ಮ ಅದ.
0: ಆದರೆ ನೀ ಹೇಳ್ದಂಗೆ ಸ್ವಲ್ಪ ಬುದ್ಧಿವಂತರು ಕೂಡ ಇದ್ದಾರೆ, ಎಲ್ಲ ರೀತಿಯಲ್ಲಿ ಬುದ್ಧಿವಂತರಿದೆ, ಎಜುಕೇಟೆಡ್ ಇದ್ದಾರೆ, ಎಲ್ಲನೂ ಆಲೋಚನೆ ಮಾಡ್ತಾನೆ. ನಾನಿಷ್ಟೆಲ್ಲ ದುಡಿತೀನಿ, ನಾನಿಷ್ಟೆಲ್ಲ ಮಾಡ್ತೀನಿ, ಮತ್ತು ನಾನು ಕೆಲಸ ಮಾಡಿ ದುಡಿದು ಮತ್ತು ಮನೆಗೆ ಕೆಲಸ ಮಾಡಬೇಕಾ, ಮತ್ತು ಮನೆ ಕೆಲಸ ನಾನೇ ಮಾಡಬೇಕು, ಹೊರಗಡೆ ನಾನೇ ಮಾಡಬೇಕು, ಯಾಕೆ ಎಲ್ಲನೂ ಶೇರ್ ಮಾಡ್ಕೋಬೇಕು. ಸಮಾನತೆ ಅನ್ನುವಂಥ ವಿಷಯಕ್ಕೆ ಬಂದಾಗ ಎಲ್ಲರೂ ಸಮಾನ. ನೀನು
1: ಅವ್ರು ಏನು ಯೋಚನೆ ಮಾಡ್ತಾರೆ ಅವಾಗ, ಆ ಗಂಡ ಆದವನು ಸರಿ ಇಕ್ಕಿ ಅಷ್ಟೇ ಸಂಬಳ ತಗೋತಾ ಅಂತ ಮೊದಲು ಆ ಹುಡುಗಿ ಯೋಚನೆ ಮಾಡ್ತಾಳ. ಹಿಂಗೆಲ್ಲ ಇದ್ದಾಗ ಇವ್ರು ಏನ್ ಮಾಡ್ತಾರ ಮನೆಯೊಳಗೆ ದೊಡ್ಡವರಾದವರು, ನೀನ್ ಹಿಂಗೆ ಇರು ಹಂಗೆ ಇರು ಅಂತ ಇವ್ರ ಕಂಡೀಷನ್ ಮಾಡ್ತಾರೆ. ಅಲ್ಲಿ ಏನಾಗ್ಬಿಡ್ತದೆ, ಆಕಿ ನಾವಲ್ಲಿ ಇರೋದೇ ಒಳ್ಳೆ ಇತ್ತ ಜ್ಯೋತಿ ಅನ್ಬಿಡ್ತಾಳ. ಆಕಿ
0: ಈಗ ಮದುವೆ ಆಗ್ಬೇಕಂದ್ರೆ ಕೂಡ ಆಲೋಚನೆ ಮಾಡ್ತಾರೆ, ಡಾಕ್ಟರ್ ಡಾಕ್ಟರ್ನೇ ಮದುವೆ ಮಾಡ್ಕೊಂತಾರೆ, ಇಂಜಿನಿಯರ್ಗಳು ಇಂಜಿನಿಯರ್ಗಳೇ ಮದುವೆ ಮಾಡ್ಕೊಂತಾರೆ, ಶಿಕ್ಷಕರು ಶಿಕ್ಷಕರನ್ನೇ ಮದುವೆ ಮಾಡ್ಕೊಂತಾರೆ. ಆ ತರ ಆಗ್ಬಿಟ್ಟು
1: ಅವರು ವೃತ್ತಿ ಪ್ರವೃತ್ತಿ ಎರಡು ಒಂದೇ ಅವ್ರಿಗೆ ಅಪೇಕ್ಷೆ ಪಡ್ತಾರೆ. ಹಂಗಿದ್ದಾಗ ನೀವು ಯಾರ್ಯಾರು ನೀವಿನ್ನು ಸಣ್ಣ ಮಕ್ಕಳು ಇರುವಾಗ ಮದುವೆ ಮಾಡಿಬಿಟ್ರೆ ಅವ್ರ ಮುಂದೆ ಯಾರು ಏನಾಗ್ತಾರೋ ಯಾರಿಗೆ, ಒಬ್ಬ ದೊಡ್ಡ ವ್ಯಕ್ತಿನೇ ಆಗ್ಬೋದು, ಇನ್ನೇನೇನೋ ಆಗ್ಬೋದು. ಹಂಗಾಗಿ ನೋಡಪ್ಪ, ನಮ್ಮ ಈ ಮಳೆಗಾಲ ಅಂತೂ ಪ್ರಾರಂಭ ಆಗ್ಬಿಟ್ಟದ, ಈಗ ಚರಂಡಿಗಳೆಲ್ಲ ಹೂಳು ತುಂಬಿಕೊಂಡಿರ್ತಾವ, ಇದನ್ನೆಲ್ಲ ತೆರವುಗೊಳಿಸಿ ಮೇಲೆ ಎಲ್ಲ ಸ್ಲ್ಯಾಬ್ಗಳನ್ನ ಹಾಕಿ ಆಮೇಲೆ ಕೆಲವರು ಒತ್ತುವರಿಯಾಗಿ ಮುಂದೆ ಬಂದ್ಬಿಟ್ಟಿರ್ತಾರೆ, ಅಂಗಡಿಯವರು ಮೆಟ್ಲು ಗಿಟ್ಲು ಹಾಕೊಂಡ್ಬಿಟ್ಟಿರ್ತಾರೆ ಅಲ್ಲೆಲ್ಲ, ಅವನ್ನೆಲ್ಲ ಒತ್ತುವರಿ ಮಾಡಿ ನಮ್ಮ ಏನು ಪಾಲಿಕೆ ನಮ್ಮ ಪಾಲಿಕೆ ಆಯುಕ್ತರು ಇದ್ರ ಬಗ್ಗೆ ನೈರ್ಮಲ್ಯ ಇರಬೇಕು, ನಮ್ಮ ಮಳೆಗಾಲ ಶುರುವಾಗ್ತದ, ಮತ್ತೆ ಅವಾಂತರಗಳು ಬಹಳ ಆಗ್ತಾವ ಗೊತ್ತದಲ್ಲ ಬಸಣ್ಣ. ನಾವು ಎಷ್ಟು
0: ಮಳೆ ಬಂತಂದ್ರೆ ಮೊದಲೇ ಮಳೆ ಒಂದೆರಡು ಮಳೆಗೆ ನಮ್ಮ ರಾಯಚೂರಿನ ಚರಂಡಿಗಳೆಲ್ಲ ರಸ್ತೆಗೆ ಬಂದಿರ್ತಾರೆ,
1: ಸಿಸಿ ಸ್ಲ್ಯಾಬ್ಗಳನ್ನೆಲ್ಲ ಹಾಕೊಂಡಾರ, ಆಮೇಲೆ ನಾಲೆಗಳನ್ನೆಲ್ಲ ಸ್ವಚ್ಛ ಮಾಡ್ಯಾರ, ಎಲ್ಲ ಕೆಲಸಗಳನ್ನ ಮಾಡ್ಯಾರ ನೋಡಪ್ಪ. ನಮ್ಮ ಆಯುಕ್ತರಿಗೆ ನಾವು ಒಂದು ಧನ್ಯವಾದ
0: ಹೇಳಬೇಕು, ಯಾಕಂದ್ರೆ ಕೆಲಸ ಚಲೋ
1: ಮಾಡಕತ್ತಾರೆ. ಮಾಜಿ ಸೈನಿಕರು ಇರ್ತಾರ, ಮಾಜಿ ಸೈನಿಕರಿಗೆ
0: ಮಿಲಿಟರಿಯಲ್ಲಿ ಕೆಲಸ ಮಾಡಿ ಬಂದವರು, ಮಾಜಿ ಸೈನಿಕರು
1: ಕೆಲಸ ಮಾಡಿ ಬಂದಂತವರು, ಅವರಿಗೆ ಈ ನಮ್ಮ ಜೈಲ್ ಇರ್ತಾವಲ್ಲ ಕಾರಾಗೃಹ ಏನಿರ್ತದಲ್ಲ, ಅವರನ್ನ ಅಂದ್ರೆ ಮಾಜಿ ಸೈನಿಕರನ್ನ ಗುತ್ತಿಗೆ ಆಧಾರದ ಮೇಲೆ ಕಾರಾಗೃಹ ಮತ್ತು ಸುಧಾರಣಾ ಸೇವಾ ಇಲಾಖೆಗೆ ಸಂದರ್ಶನದ ಮೂಲಕ ನೇಮಕಾತಿಯನ್ನ ನಡೆಸ್ತಾ ಇದಾರಪ್ಪ. ಇದು June 6 ನಡೀತದೆ ನೋಡಪ್ಪ ಈ ಸಂದರ್ಶನ. ಈಗ ಸಂದರ್ಶನಕ್ಕೆ ಏನಾದರೂ ಭಾಗಿ ಆಗಬೇಕು, ಸೈನಿಕರು ಯೋಚನೆ ಮಾಡಿದ್ದೆ ಅದರಲ್ಲಿ ಅವ್ರು ಏನು ತಗೊಂಡು ಹೋಗಬೇಕು ಅಂತ ಹೇಳಿದ್ರೆ, ಒಂದು ಸೈನಿಕರ ಒಂದು ಗುರುತಿನ ಚೀಟಿ ಮತ್ತು ಸೇನಾ ಸೇವಾ ಪುಸ್ತಕಗಳಿರ್ತಾವಲ್ಲಪ್ಪ ಅದಂತ ತಗೊಂಡು ಹೋಗ್ಬೇಕಂತ ನೋಡಪ್ಪ. ಈ ಹೆಚ್ಚಿನ ಮಾಹಿತಿಗಾಗಿ ಒಂದು ಮೊಬೈಲ್ ಸಂಖ್ಯೆ ಕೊಟ್ಟರು ಬಸಣ್ಣ, ಹೇಳಿ ಮತ್ತೆ 9632496501. ಇನ್ನೊಂದು ನಂಬರು 9480806400. ಈ ಮೊಬೈಲ್ ಸಂಖ್ಯೆಗೆ ಹೆಚ್ಚಿನ ಮಾಹಿತಿಗಾಗಿ ನಾವು ಸಂಪರ್ಕ ಮಾಡಬಹುದು ಅಂತ ಹೇಳ್ತೀನಿ ನೋಡಪ್ಪ ಸಣ್ಣ. ಜೂನ್ 5 ಏನಾದ್ರು ಹೇಳಿ.
0: ವಿಶ್ವ ಪರಿಸರ ದಿನ ಆಯ್ತು ನೋಡಮ್ಮ. ವಿಶ್ವ ಪರಿಸರ ದಿನಾಚರಣೆ ಸಂದರ್ಭದಲ್ಲಿ ನಾವೆಲ್ಲ ಎಲ್ಲರೂ ಅವತ್ತಿದ್ದು ಎಲ್ಲರೂ ಪರಿಸರದ ಬಗ್ಗೆ ಕಾಳಜಿ ವಹಿಸ್ತಾರ, ಪರಿಸರದ ಬಗ್ಗೆ ಕಾರ್ಯಕ್ರಮಗಳು ಮಾಡ್ತಾರ, ಪರಿಸರದ ಬಗ್ಗೆ ಜನ ಜಾಗೃತಿ ಮಾಡ್ತಾರ, ಆಮೇಲೆ ಇಷ್ಟೆಲ್ಲ ಮಾಡ್ತಾರೆ. ಈಗ ಅವತ್ತಿನ ದಿನ ಎಲ್ಲಿ ಗಿಡಗಳು ಹಾಕೋದು ಮತ್ತು ಗಿಡಗಳ ಸಾಲಾಗಿ ಕಾರ್ಯಕ್ರಮಗಳು ಮಾಡೋದು ಇವೆಲ್ಲ ಮಾಡ್ತಿರ್ತಾರೆ. ವಿಶ್ವ ಪರಿಸರ ದಿನಾಚರಣೆ ಬಂತಂದ್ರೆ ಮುಗೀತು, ಎಲ್ಲ ಒಂದೊಂದು
1: ಎಂಥ ಸಂದರ್ಭದಪ್ಪ ಈಗ ಮಳೆ ಪ್ರಾರಂಭ ಆಗುವಂತ ಸಂದರ್ಭ ಈ ಟೈಮಲ್ಲಿ ಹಚ್ಚಿಬಿಟ್ರೆ ಗಿಡಗಳು ಹತ್ತಿಬಿಡ್ತಾವ. ಇದಕ್ಕಾಗಿ ಈ ದಿನವನ್ನು ಫಿಕ್ಸ್ ಮಾಡ್ಯಾರ ನೋಡಪ್ಪ ಸಣ್ಣ. ಈಗ ಅದ್ರಲ್ಲಿ ನಾವೇನು ಹೇಳ್ತಿರ್ತೀವಿ ದರಸಲ, ನಮ್ಮ ಪರಿಸರವನ್ನು ಉಳಿಸಬೇಕಾದ್ರೆ ನಮ್ಮ ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಅಂತ ಹೇಳ್ತೀವಿ. ವಿದ್ಯುತ್ ಉಳಿತಾಯ ಮತ್ತು ಸೌರಶಕ್ತಿಯಂತಹ ನವೀಕರಿಸಬಹುದಾದ ಇಂಧನಗಳನ್ನು ಬಳಸಬೇಕು, ನೀರನ್ನು ಪೋಲಾಗದಂತೆ ತಡೆಯಬೇಕು ಅಂತ ಹೇಳ್ತೀವಿ ನೋಡಪ್ಪ. ಉದ್ದೇಶ ಏನದ ಅಂತ ಹೇಳಿದ್ರೆ ಬಸಣ್ಣ, ಜಾಗತಿಕ ತಾಪಮಾನ ಏರಿಕೆ, ಅರಣ್ಯ ನಾಶ ಮತ್ತು ಮಾಲಿನ್ಯದಂತಹ ಸಮಸ್ಯೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಇದರ ಉದ್ದೇಶ ಅದ ನೋಡಪ್ಪ. ಪ್ರಪಂಚದಾದ್ಯಂತ ಮರಗಳನ್ನು ನೆಡುವುದು, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು ಮತ್ತು ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು June 5 ವಿಶೇಷತೆ ಆಗಿರ್ತದೆ ನೋಡಪ್ಪ.
0: ವಿಶ್ವ ಪರಿಸರ ದಿನಾಚರಣೆ ಪ್ರತಿ ವರ್ಷ ಏನು 5 ಆಚರಣೆ ಮಾಡ್ತೀವಲ್ಲ, ಅದರ ಒಂದು ಸಂದರ್ಭದಲ್ಲಿ ಈ ವರ್ಷ ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಏನಾದಂದ್ರೆ ಹವಾಮಾನ ಕ್ರಿಯೆ ಅನುಗುಣವಾಗಿ ಸಾರ್ವಜನಿಕರಿಗೆ ಒಂದು ಮಾಹಿತಿ ಕೊಡಬೇಕಂತೇಳಿ ನಿರ್ಧಾರ ಮಾಡ್ರ ಗೌರ್ಮೆಂಟ್. ಏನಂದ್ರೆ 2026 ವಿಶ್ವ ಪರಿಸರ ದಿನಾಚರಣೆ ದಿನ ಏನಿದೆಯಲ್ಲ, ಹವಾಮಾನ ಬದಲಾವಣೆ ಮತ್ತು ಭೂಮಿಯು ಕಳಿಸುತ್ತಿರುವ ತುರ್ತು ಸಂಕೇತಗಳು ಮತ್ತು ಹವಾಮಾನ ಬದಲಾವಣೆಯನ್ನು ಅಪೇಕ್ಷಣೀಯ ದಿಕ್ಕಿನಲ್ಲಿ ಮಾರ್ಗದರ್ಶನ ಮಾಡಲು ಜಾಗತಿಕವಾಗಿ ತೆಗೆದುಕೊಳ್ಳುವ ಸಕಾರಾತ್ಮಕ ಕ್ರಮಗಳು ಕುರಿತು ಕಾರ್ಯಕ್ರಮಗಳು ಮಾಡಬೇಕು ಅನ್ನುವಂಥ ಉದ್ದೇಶ ಕೇಂದ್ರ ಸರ್ಕಾರ ಮತ್ತು ಸಾರ್ವಜನಿಕ ಪ್ರಸಾರ ಸೇವೆ ಇಲಾಖೆ ಇವೆಲ್ಲ ಮಾಡ್ತಾ ಇದ್ದಾವೆ. ಸಾರ್ವಜನಿಕರಿಗೆ ಏನು ಅಂದರೆ ಹವಾಮಾನ ಬದಲಾವಣೆ ಇರೋದಲ್ಲ, ಹವಾಮಾನ ಬದಲಾವಣೆ ಆಗ್ತಿರ್ತದೆ ಮತ್ತು ಕ್ಲೈಮೇಟ್ ಚೇಂಜ್ ಆಗ್ತಿರ್ತದೆ, ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳು ಕೈಗೊಳ್ಳಬೇಕು ಅನ್ನುವಂಥ ವಿಷಯದ ಮೇಲೆ, ಜೊತೆಗೆ ಅಷ್ಟೇ ಇಂಧನ ಉಳಿಸೋದು ಹೆಂಗೆ, ನೀರು ಉಳಿಸೋದು ಹೆಂಗೆ ಮತ್ತು ಏಕ ಬಳಕೆ ಪ್ಲಾಸ್ಟಿಕ್ ಬೇಡ ಅಂತೇಳಿ ಸಂದೇಶ ಕೊಡಬೇಕು ಮತ್ತು ತ್ಯಾಜ್ಯವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದಲ್ಲ, ಜೊತೆಗೆ ಈ ತ್ಯಾಜ್ಯ ಇತ್ತೀಚೆಗೆ ಜಾಸ್ತಿ ಆಗುತ್ತೆ, ಈ ತ್ಯಾಜ್ಯವನ್ನು ಕಡಿಮೆ ಮಾಡಬೇಕು ಅಂತ. ಆಮೇಲೆ ಸುಸ್ಥಿರ ಆರೋಗ್ಯ ವ್ಯವಸ್ಥೆಗಳನ್ನು ಅಳವಡಿಸಿಕೊಳ್ಳಬೇಕು, ಆರೋಗ್ಯಕರವಾದಂಥ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು ಅನ್ನುವಂಥ ಒಂದು ವಿಷಯ ಇಟ್ಟುಕೊಂಡು ಮಿಷನ್ ಲೈಫ್ ಅಡಿಯಲ್ಲಿ 7 ವಿಷಯಗಳನ್ನು ಇಟ್ಟುಕೊಂಡು ಇವು ಪರಿಸರ ದಿನಾಚರಣೆ ಆಚರಣೆ ಮಾಡ್ತಾರೆ. ಮಿಷನ್ ಲೈಫ್ ಅಡಿಯಲ್ಲಿ 7 ವಿಷಯಗಳ ಮೇಲೆ ಈ 7 ವಿಷಯಗಳಲ್ಲಿ ನಾವೆಲ್ಲ ಸಾರ್ವಜನಿಕರು ಮುತುವರ್ಜಿ ವಹಿಸಿ ಇರ್ಬೇಕಂತ. ಈಗ ನೀರು ಉಳಿಸೋದಾಗಿರ್ಬೋದು, ಪ್ಲಾಸ್ಟಿಕ್ ನೀಳದಲ್ಲ, ಪ್ಲಾಸ್ಟಿಕ್ ಎಲ್ಲಿ ಬೇಕಲ್ಲ.
1: ಪ್ಲಾಸ್ಟಿಕ್ ಇದು ಬರೀ ನಮ್ಮ ದೇಶ ಅಲ್ಲ ಬಸಣ್ಣ, ಇದು ಪ್ರಪಂಚದಾದ್ಯಂತ ಒಂದು ದೊಡ್ಡ ಸಮಸ್ಯೆ ಆಗಿದೆ ನೋಡಿ.
0: ದೊಡ್ಡ ಸಮಸ್ಯೆ ಅದು, ಪ್ಲಾಸ್ಟಿಕ್ ಅಂದ್ರೆ ಪಡಂಬೂತಾಯಿ ಕಾಡಕ್ಕೆ.
1: ಈಗ ನಾವು ಬರೀ ಮಾತಾಡ್ತೀವಿ, ನಾವು ಪೂರ್ತಿ ನಿರ್ವಹಣೆ ನಾವು ಮಾಡ್ಲಿಕ್ಕೆ ಆಗದೇ ಇಲ್ಲ ಅಂತ ಪರಿಸ್ಥಿತಿ ಒಳಗೆ ನಾವು ಬಂದ್ಬಿಟ್ಟಿವಿ.
0: ಇಲ್ಲ ನಾವೇ ಈಗ ಅಂಗಡಿ ಹೋಗ್ತೀವಿ, ಹಂಗೆ ಹೋಗಿರ್ತೀವಿ, ಪ್ಲಾಸ್ಟಿಕ್ ಕೊಡಯ್ಯ ಅಂತ ಕೇಳ್ತೀವಿ.
1: ಅಲ್ಲ ನೀವು ಯಾವುದೇ ಕಾಳು ಕಡಿ ಏನ್ ಇಟ್ಟಿರ್ತಾರಲ್ಲ ಅವನ್ನೆಲ್ಲ ಪ್ಲಾಸ್ಟಿಕ್ ನೊಳಗೆ ಕವರ್ ಮಾಡಿ
0: ಈವನ್ ನೀನು ಆಮೇಲೆ ನೀನು ದೊಡ್ಡ ಅಂಗಡಿಗೆ ಹೋದ್ರೆ ಕೂಡ ಅಲ್ಲಿ ಕೂಡ ಪ್ಲಾಸ್ಟಿಕ್ನೇ, ನೀ ಎಲ್ಲಿಗಾನು ಪಾರ್ಸಲ್ ಬಂತ, ಪಾರ್ಸಲ್ ಏನೇ ಕೊಡ್ಲಿ ಎಲ್ಲ ಪ್ಲಾಸ್ಟಿಕ್ ಕೊಡ್ತಾರ.
1: ಈಗ ಮೊದ್ಲೇನಾಗ್ತಿತ್ತು ಬಸಣ್ಣ, ಈಗ ನಾವು ಏನಾದ್ರೂ ಕಾಳು ಕಡಿ ಬೇಳೆ ಕಾಳು ಏನೋ ಒಂದು ತಗೊಳ್ಲಿಕ್ಕೆ ಹೋದ್ವಿ ಅಂತಂದ್ರೆ ಅವರು ತಕ್ಕಡಿ ಇಟ್ಟು ತೂಕ ಮಾಡ್ತಿದ್ರು. ಅವ್ರು ಈಗ ತೂಕ ಮಾಡ್ತಾರೆ ಏನೆಲ್ಲರೂ ಎಲ್ಲ ಒಂದು ಕಾಲಮ್ಗಳನ್ನ ಬೇರೆ ಮಾಡಿ ಇದನ್ನ ಮಾಡಿಟ್ಬಿಟ್ಟಿರ್ತಾರೆ, ಒಂದು ಖಾನೆಗಳನ್ನ ಮಾಡಿಟ್ಬಿಟ್ಟಿರ್ತಾರೆ, 1 kg ಬೇರೆ, 1/2 kg ಉಪ, 1 kg ಎಲ್ಲ ಪ್ಲಾಸ್ಟಿಕ್ ಕವರ್ನಾಗೆ
0: ಇರ್ತಾರೆ. ನೀವು ಏನೇ ತಿನ್ನುವ ವಸ್ತುಗಳು ಏನೇ
1: ಪ್ಲಾಸ್ಟಿಕ್ ಕವರ್ನಾಗೆ
0: ಬರ್ತಾವ, ನೀವು ಯಾವ್ದು ಪ್ಲಾಸ್ಟಿಕ್ ಕವರ್ ಬರಂಗಿಲ್ಲ,
1: ಯಾವ್ದು ಇಲ್ಲ ಇಂಥದ್ದು ಇಲ್ಲ ಅನ್ನೋಂಗಿಲ್ಲ, ಎಲ್ಲ
0: ಹಾಲಿನಿಂದ ಹಿಡ್ಕೊಂಡು ಹಾಲು
1: ಬೆಳಿಗ್ಗೆ ದಿನಂಪ್ರತಿ ಬೆಳಿಗ್ಗೆ ಹಾಲು ನಾವು ತಗೊಂಬೋದೇ ಪ್ಲಾಸ್ಟಿಕ್ ಶುರು, ಸಂಜೆ ತನಕ ಬರೀ ಪ್ಲಾಸ್ಟಿಕ್
0: ಸಂತೆ. ಮೊನ್ನೆ ಹೋಗಿದ್ದೆ ಒಂದು ಶಾಪ್ಗೆ ಹೋಗಿದ್ದೆ, ಎಲ್ಲ ಪ್ಲಾಸ್ಟಿಕ್ ನಲ್ಲಿ ಪ್ಯಾಕ್ ಮಾಡಿರ್ತಾರ, ನಿನ್ಗೆ ಏನು ಬೇಕು ತಗೋಪ್ಪ ಅಲ್ಲಿ ಅಂತ ಹೇಳ್ಬಿಡ್ತೀನಿ. ಎಲ್ಲ ಪ್ಲಾಸ್ಟಿಕ್ ಕವರ್ನ ಕವರ್ ಮಾಡಿರ್ತಾರೆ, ತಗೋಬೇಕು ಹಾಕೊಳ್ಬೇಕು ಬರಬೇಕು. ಹುಟ್ಟಿದನಿಂದ ಸಾಯೋವರೆಗೂ ಪ್ಲಾಸ್ಟಿಕ್ ಮೈ ಆಗ್ಬಿಟ್ಟದ. ಹುಟ್ಟುವಾಗ ಎಲ್ಲವೂ ತೊಟ್ಲು ಕೂಡ ಪ್ಲಾಸ್ಟಿಕ್ ಬಂದ್ಬಿಟ್ಟವ. ಹಂಗ ಪ್ಲಾಸ್ಟಿಕ್ ಮಕ್ಕಳು ಹಾಲು ಕುಡಿತಾರಲ್ಲಮ್ಮ, ಬಾಟ್ಲ್ ಕೂಡ ಪ್ಲಾಸ್ಟಿಕ್. ನೀನು ಸಾಯುವಾಗ ಈ ಹಣ ತಗೊಂಡು ಹೋಗೋ ಕೂಡ ಪ್ಲಾಸ್ಟಿಕ್ ಬಳಸ್ತಾರ.
1: ಇನ್ ಎಲ್ಲಿ ಉಳಿತ ಹೇಳ ಬಸಣ್ಣ, ಪ್ಲಾಸ್ಟಿಕ್ ಇಲ್ಲದೆ ಇರುವಂತ ಒಂದು ಇದು ಅಂತ
0: ಎಲ್ಲೈತೆ?
1: ಎಲ್ಲೂ ಇಲ್ಲ. ಹಂಗಾಗಿ ನಾವು ಯಾವ ತರ ಈ ಮುಂದೆ ಬರುವ ಸಮಸ್ಯೆ ಏನಿರ್ತಾವಲ್ಲ ಬಸಣ್ಣ, ಇದರಿಂದ ಬಹಳಷ್ಟು ಆರೋಗ್ಯ ಸಮಸ್ಯೆಗಳು
0: ಬರ್ತವೆ.
1: ಕುಲದ ವಿನಾಶ ಅಂತಾನೆ ಹೇಳ್ಬೋದು ಇದು.
0: ಈಗ ಈಗಾಗಲೇ ಭಾರತ ಅಷ್ಟೇ ಅಲ್ಲ, ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಈ ಪ್ಲಾಸ್ಟಿಕ್ನ ಒಂದು ತೊಂದರೆಯಿಂದ ಬಹಳ ರೀತಿಯ ಸಮಸ್ಯೆಗಳು ಎದುರಿಸಕತ್ತೆ. ಕ್ಯಾನ್ಸರ್ ಅಂತ ಸಮಸ್ಯೆಗಳು ಈಗ ಜಾಸ್ತಿ ಆಗತ್ತೆ, ಕಾರಣ ಪ್ಲಾಸ್ಟಿಕ್ ಅಂತ ಕೂಡ ವೈದ್ಯರು ಹೇಳ್ತಾರ. ಜಗತ್ತಿನ ಎಲ್ಲ ವೈದ್ಯಕೀಯ ರಂಗ ಇದನ್ನೇ ಹೇಳ್ತದೆ, ಪ್ಲಾಸ್ಟಿಕ್ ಕಡಿಮೆ ಮಾಡಿ, ಪ್ಲಾಸ್ಟಿಕ್ ಬಳಸಬೇಡ್ರಿ, ಆಹಾರದಲ್ಲಿ ಪ್ಲಾಸ್ಟಿಕ್ ಬಳಸಬೇಡ್ರಿ ಅಂತಾರ. ಕಾಗದದ ಕಪ್ ಆದ್ರೂ ಕೂಡ ಪ್ಲಾಸ್ಟಿಕ್ ಇರ್ತದೆ.
1: ಕಾಗದ ಅಂತ ನಮಗೆ ತೋರ್ಪಡಿಕೆಗೆ ಕಾಗದ ಬಸಣ್ಣ, ಅದ್ರೊಳಗೂ ಕೋಟಿಂಗ್
0: ಪ್ಲಾಸ್ಟಿಕ್ ಇರ್ತದೆ. ಈಗ ಪತ್ರ ಒಳಗೆ ತಗೊಂತಿದ್ದೆ, ಅದ್ರ ಮೇಲೆ ಪ್ಲಾಸ್ಟಿಕೇ ಇರ್ತದೆ.
1: ಕೋಟಿಂಗ್
0: ಬಿಸಿ ಬಿಸಿ ಸಾಂಬಾರ್ ಹಾಕೊಂಡ್ರೆ ಅದರಲ್ಲಿ ಏನಾಗ್ಬೇಕು ಪ್ಲಾಸ್ಟಿಕ್?
1: ಅದಕ್ಕೆ ನಾನು ಎಲ್ಲೋ ಒಂದು ಪತ್ರಿಕೆ ಒಳಗೆ ಓದಿದ್ದೆ ಬಸಣ್ಣ, ನಮಗೆ ಗೊತ್ತಾಗದೆ ಇರೋ ಹಂಗೆ ಆ ಬಿಸಿದ್ರೊಳಗಿರುವಂತಹ ಏನು ಪ್ಲಾಸ್ಟಿಕ್ ಕರಗ್ತದಲ್ಲ, ಆಹಾರದೊಳಗೆ ಸೇರ್ತದಲ್ಲ, ಅದು ಅಂಶ ಇಷ್ಟು ಅಂಶ ಅಂತ ಹೇಳಂದು ಅದು ನಮ್ಮ ಹೊಟ್ಟೆ ಒಳಗೆ ಹೋಗ್ತದ. ಇದರಿಂದ ಏನೇನು ಹಾನಿಗಳು ಅಂತ ಒಂದು ದೊಡ್ಡ ಲಿಸ್ಟೇ ಕೊಟ್ಟಿದ್ರಪ್ಪ, ಯಾವ ಯಾವ ಥರ ಹಾನಿ ಆಗ್ತದಂತ. ಅದನ್ನು ನೋಡಿ ನನಗೆ ಎದೆ ಝಲ್ ಅಂದ್ಬಿಡ್ತು. ಇದು ನನ್ನ ಒಬ್ಬಕ್ಕೆ ಪ್ರಶ್ನೆ ಅಲ್ಲ ಬಸಣ್ಣ, ಇದು ಪ್ರಪಂಚದ ಪ್ರಶ್ನೆ.
0: ಅಲ್ಲಮ್ಮ, ನಾವು ಅವಾಗ ಪತ್ರೊಳಗೆ ತಗೊಂತಿದ್ವಿ, ಪತ್ರೊಳಗೆ ಇಂಥವೆಲ್ಲ ಇರ್ತಿದ್ದಲ್ಲ,
1: ಜೋಳದ ದಂಟ ಬರ್ತದಲ್ಲ, ಆ ದಂಟಿನ ಸಿಬಿರ್ ಬರ್ತದ ಅದು, ಅದನ್ನ ಸಣ್ಣಾಗಿ ಸೀಳಿ ಕಟ್ ಮಾಡಿ ಅದನ್ನ ಎಲೆ ಹಚ್ಚಿ ಅದನ್ನ ನಾವು ಯೂಸ್ ಮಾಡ್ತೀವಿ.
0: ಮತ್ತೆ ಅದನ್ನ ಚೆಲ್ಲಿಬಿಟ್ರೆ ಕಸ
1: ಆಗ್ಬಿಡ್ತದೆ,
0: ಗೊಬ್ಬರ ಆಗ್ತದೆ, ಅನಾಹುತಕ್ಕೆ ಕಾರಣ ಆಗತ್ತದ, ಎಲ್ಲ ರೋಗಗಳು ಬರಕತ್ತವ. ಏನು ಮಾಡ್ಬೇಕು ಹೇಳಮ್ಮ? ಈಗ ನೀನು ಯಾವುದೇ ಹಳ್ಳಿ ಮದುವೆ ಹೋಗು, ಪ್ಲಾಸ್ಟಿಕ್ ಇಲ್ಲದೆ ಏನು ಮಾಡಕ್ಕಾಗಲ್ಲ.
1: ನಮ್ಗಿಂತ ಹಳ್ಳಿಯವರು ಇನ್ನೂ ಅಪ್ಡೇಟ್ ಆಗಿಬಿಟ್ಟಾರ ಬಸಣ್ಣ, ಪ್ಲಾಸ್ಟಿಕ್ ಒಳಗೆ ಭಾರಿ
0: ಅಪ್ಡೇಟ್
1: ಅಲ್ಲ. ಈ ಸಂದರ್ಭದೊಳಗೆ ನೋಡು ಬಸಣ್ಣ, ಅನೇಕ ಎನ್ ಜಿ ಒಗಳು ಅಂತ ಏನು ಹೇಳ್ತೀವಿ ಅಲ್ಲ, ಅವರು ಸ್ಟೀಲ್ ಪ್ಲೇಟ್ಗಳ ಬ್ಯಾಂಕ್ಗಳನ್ನ, ಬಟ್ಲೆಗಳ ಬ್ಯಾಂಕ್, ಗ್ಲಾಸ್ ಬ್ಯಾಂಕ್ಗಳನ್ನ ಮಾಡ್ಯಾರ ಅವರು ಬಸಣ್ಣ. ನಾನು ಯಾಕೆ ಹೇಳಿಕತ್ತೀನಿ ಅಂದ್ರೆ, ಅವರು ಒಂದಷ್ಟು ಅಡ್ವಾನ್ಸ್ ಅಮೌಂಟ್ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಕಳೆದ್ರೆ ನೀವು ಒಂದು 100 ತಗೊಂಡು ಹೋಗಿದೆ ಅಂತ ಇಟ್ಕೊಳ್ರಿ, ಆದ್ರೆ ನೀವು ಒಂದು 10 ಕಳೆದ್ರೆ ಅಂದ್ರೆ ಅವ್ರು ಏನ್ ಮಾಡ್ಬೇಕು? ಅದ್ರ ಸಲುವಾಗಿ ಅಡ್ವಾನ್ಸ್ ತಗೊಳ್ತಾರೆ ರೊಕ್ಕನ. ನೀವು ಅಷ್ಟೇ ಕರೆಕ್ಟ್ ಆಗಿ ಅವನ್ನ ನಿರ್ವಹಣೆ ಮಾಡಿ ಕ್ಲೀನ್ ಮಾಡಿ ಅವ್ರಿಗೆ ವಾಪಸ್ ಕೊಟ್ರೆ ದುಡ್ಡೇ ತಗೊಳ್ಳಲ್ಲ, ಅವ್ರು ಫ್ರೀ ಕೊಡ್ತೀನಿ ಅಂತ ನಮ್ಮ ರಾಯಚೂರೊಳಗೆ ಒಂದು ಪ್ಲೇಟ್ ಬ್ಯಾಂಕ್ ಅಂತ ಮಾಡ್ಯಾರ. ಹೌದಾ? ಇದು ಎಲ್ಲ ನಾವು ಯಾವಾಗ್ಲೂ ಹೇಳ್ತಾನೆ
0: ಇರ್ತೀವಿ,
1: ಇಂಥವನ್ನ ಉಪಯೋಗ ಮಾಡ್ಕೋಬೇಕು ಬಸಣ್ಣ. ಅವರು ಸಾವಿರಾರು ಪ್ಲೇಟ್ಗಳು, ಗ್ಲಾಸ್ಗಳು, ಬಟ್ಲಗಳು, ಚಮಚಗಳು ಎಲ್ಲ ತಂದು ಇಟ್ಕೊಂಡಾರು ಅವರು. ಅಂಥದನ್ನ ನಮ್ಮ ರಾಯಚೂರು ಜನತೆ ಒಂದ್ ಸ್ವಲ್ಪ ಉಪಯೋಗ ಮಾಡ್ಕೋಬೇಕು.
0: ಆದ್ರೂ ರಮ್ಮ, ಈಗ ಪ್ಲಾಸ್ಟಿಕ್ ಗಿಂತ ಪರ್ಯಾಯ ಏನಾದ್ರೂ ಆಲೋಚನೆ ಮಾಡ್ಬೇಕಾಗ್ತದ. ಪರಿಸರ ದಿನಾಚರಣೆ ಸಂದರ್ಭದಲ್ಲಿ ರಮ್ಮ, ಬಹಳ ಕಷ್ಟ ಆಗೋದು ಏನಂದ್ರೆ, ಎಲ್ಲರ ಆರೋಗ್ಯ ಕೆಡಕತ್ತದ. ಈಗ ನೋಡಿ, ನಾವು ಇಷ್ಟ ಈಗ ಸಣ್ಣ ಚಿಕ್ಕ ವಯಸ್ಸಲ್ಲಿ ಕ್ಯಾನ್ಸರ್ಗಳು ಬರ್ಕತ್ತೆ, ಹಾರ್ಟ್ ಅಟ್ಯಾಕ್ಗಳು ಬರ್ತಾವ, ಶುಗರ್,
1: ಬಿಪಿ. ನಾನು ಇಲ್ಲಿ ನಮ್ಮ ಸುತ್ತಮುತ್ತ ಕೇಳಕತ್ತೀನಿ ಬಸಣ್ಣ, 40-45 ವಯಸ್ಸಿನ ಇರ್ತಾರ ಅವ್ರು, ಏನು ಅಷ್ಟೊಂದು ದೊಡ್ಡ ವಯಸ್ಸಿನವರಲ್ಲ ಅಂತವ್ರು, ಏನಿಲ್ಲ ಇಲ್ಲೇ ಹೋಗ್ತಾ ಇದ್ರು ಆಯ್ತು, ಅಲ್ಲಿ ಬಿದ್ರು ಸತ್ತು.
0: ಈಗ ಪರಿಸರ ಅಂದ ಪರಿಸರ ಏನ್ ಮಾಡಂಗಿಲ್ಲ, ಅದು ಅದು ನೈಸರ್ಗಿಕವಾಗಿ ತನ್ನ ಪಾಡ ತನ್ನ ಕೆಲಸ ತಾನು ಮಾಡ್ತದ.
1: ನಮ್ಮೇಲೆ
0: ಇರ್ತದ, ಮಾಡಿದ ದುಡ್ಡು ಮಾರ. ನಾವೇನು ಪರಿಸರ ಕೊಟ್ಟಿರ್ತೀವಿ, ಮನುಷ್ಯ ಜೀವಿ ತುಂಬಾ ಕೆಟ್ಟ ಮನುಷ್ಯ ಜೀವಿ, ಕೆಟ್ಟ ಮನುಷ್ಯ, ಮನುಷ್ಯನೇ ಹಾಳು ಮಾಡದ ಪರಿಸರ. ಯಾವ ಪ್ರಾಣಿ ಪಕ್ಷಿಗಳು ಏನ್ ಮಾಡಂಗಿಲ್ಲ ಪರಿಸರಕ್ಕೆ. ಆನೆ ಈ ಮನುಷ್ಯ ಮಾತ್ರ, ಮನುಷ್ಯ ಜೀವಿ ಅನ್ನೋದನ್ಕೊಂಡವನ್ ಮಾತ್ರ ಹಾಳು ಮಾಡಕತ್ತಾನೆ ಪರಿಸರಕ್ಕೆ. ಹಂಗಾಗಿ ಈಗ ಅದಕ್ಕೆ ಎಫೆಕ್ಟ್ ಆಗೋದು ಮನುಷ್ಯನಿಗಷ್ಟೇ ಆಗ್ತಾ ಇಲ್ಲ, ಅದು ಎಲ್ಲ ಪರಿಸರದ ಎಲ್ಲ ಜೀವರಾಶಿಗಳಿಗೂ ತೊಂದರೆ ಆಗ್ಲಿಕ್ಕತ್ತದ. ಮನುಷ್ಯ ಮಾಡಂತ ತೊಂದರೆ ತಪ್ಪು ಎಲ್ಲ ಜೀವರಾಶಿಗಳಿಗೆ ತೊಂದರೆ ಕೊಡಕತ್ತಾನೆ,
1: ಜೀವ ಸಂಕುಲ
0: ಹಾನಿ ಮಾಡಕತ್ತಾನೆ. ಹಂಗಾಗಿ ಮನುಷ್ಯನಿಗೆ ಬುದ್ಧಿ ಬರವಲ್ದಲ್ಲ.
1: ಸಾಗರದೊಳಗಾಗುವಂತಹ ಇಂತಹ ಅಪಾಯಕಾರಿ ಒಂದು ರಾಸಾಯನಿಕಗಳು ಬಿಡುಗಡೆ ಆಗೋದ್ರಿಂದ ಜಲದಲ್ಲಿ ಇರುವಂತಹ ಪ್ರಾಣಿಗಳ ಏನು ದಡಕ್ ಬಂದ್ ಬೀಳ್ತಾವ, ಪಕ್ಷಿಗಳು ಎಷ್ಟೋ ಸತ್ತು ಬೀಳ್ತಾವ, ಪ್ರಾಣಿಗಳು ಸತ್ತು ಹೋಗ್ತಾವ, ನಾಯಿ ನರಿಗಳು ಸತ್ತು ಹೋಗ್ತಾವ ಇಂಥ ನಮ್ಮ ಕೆಲಸದಿಂದ.
0: ಸಮುದ್ರದಲ್ಲಿ ದೊಡ್ಡ ದೊಡ್ಡ ಆಯಿಲ್ ಸೋರಿಕೆ ಆದಾಗ ಎಷ್ಟೋ ಜಲಸರಗಳು
1: ಜಲಚರಗಳು
0: ಸತ್ತೋಗ್ಬಿಡ್ತಾವ. ಹಂಗ ಏನೇನೋ ಅನಾಹುತ ಮಾಡಕ್ ಹೋಗ್ತಾನ ಮನುಷ್ಯ, ಏನೆಲ್ಲ ಮಾಡಕ್ ಹೋಗ್ತಾನ.
1: ಅಭಿವೃದ್ಧಿ
0: ಅಭಿವೃದ್ಧಿ ಸ್ವಾರ್ಥ ಹೆಚ್ಚಾದಾಗ ಆರ್ಥಿಕ ಅಭಿವೃದ್ಧಿ ಹೆಸರ ಮೇಲೆ ಏನೆಲ್ಲ ನಾಶ ಮಾಡಕತ್ತಾನ. ಮುಂದೆ ಮತ್ತೆ ನಮ್ಮ ಪರಿಸರ ಏನಾಗ್ತದೆ ಗೊತ್ತಿಲ್ಲ. ಇರುವುದು ಒಂದೇ ಭೂಮಿ, ಆ ಭೂಮಿ ಉಳಿಸಬೇಕಂದ್ರೆ ನಮ್ಮ ಮನುಷ್ಯನ ಮೇಲೆ ಅದ. ಮನುಷ್ಯ ಮಾನವ ಕುಲ ಏನಾದ್ರೂ ಸ್ವಲ್ಪ ಪ್ರಜ್ಞಾವಂತನಾಗಿ ಇವೆಲ್ಲವೂ ತಪ್ಪುಗಳನ್ನು ಮಾಡಲಾರ್ದ ಏನಾದರೂ ನಾವು ಬೆಳೆಸ್ತಾ ಹೋದ್ರೆ

0: ಮುಂದಿನ ಒಂದು ಪೀಳಿಗೆಗೆ ಈ ಭೂಮಿ ಉಳಿಸ್ತೀವಿ, ಈ ಪರಿಸರ ಉಳಿಸ್ತೀವಿ.
1: ಆರೋಗ್ಯವಂತ ಭೂಮಿನ ಉಳಿಸಬೇಕು ನಾವು, ಬರೀ ಭೂಮಿ ಉಳಿಸೋದಲ್ಲ,
0: ಈಗಾಗಲೇ
1: ಸಂಪತ್ ಭರಿತ ಭೂಮಿಯನ್ನು ಉಳಿಸಬೇಕು. ಏನು ಕರ್ತವ್ಯ ನಮ್ಮ ಕೈಯಲ್ಲ, ಅದು ಉಳಿಸ್ತೀವಿ ಅಥವಾ ಹಾಳು ಮಾಡ್ತೀವಿ ಅನ್ನೋದು ನಮ್ಮದೇ, ನಮಗೆ ಬಿಟ್ಟದ್ದು.
0: ಈಗಾಗಲೇ ಬಹಳ ಕೆಡಿಸಿಬಿಟ್ಟಿವಿ ಭೂಮಿನ, ಅದನ್ನ ಉಳಿಸೋ ಕೆಲಸ ನಮ್ ಇನ್ನು ಮುಂದೆ ಪ್ರಜ್ಞಾವಂತರಾದವರು ನಾವೆಲ್ಲ ಆಲೋಚನೆ ಮಾಡಿ ಭೂಮಿ ಪರಿಸರವನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡೋಣ. ಎಲ್ಲರೂ ಆ ಒಂದು ಈ ಆಲೋಚನೆ ಮಾಡ್ಲಿಕ್ಕೆ ಮುಂದೆ ಬಂದ್ರೆ ಚಲೋ ಅಂತ ನನಗೆ ಅನಿಸ್ತದೆ. ನೋಡಮ್ಮ ನೋಡಮ್ಮ, ಹಿಂಗೆ ಮಾತಾಡ್ಕೊಂಡು ಕುಂತ್ರೆ ಬಹಳ ಐತಿ ವಿಷಯಗಳು.
1: ಕೆಲಸ ಇರ್ತಾವ,
0: ಕೆಲಸ ಆದ ನನಗೆ
1: ಬರೋಣ ಬಸಣ.
0: ಹಾ ಓಕೆ ಅಮ್ಮ.
2: ಇದುವರೆಗೆ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆಯನ್ನು ಕೇಳಿದಿರಿ. ಚರ್ಚೆಯಲ್ಲಿ ಭಾಗವಹಿಸಿದವರು ವೆಂಕಟೇಶ್ ಬೇವಿನಬೆಂಚಿ ಮತ್ತು ರಮಾಕುಲ್ಕರ್ಣಿ.
3: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಫೀಸು ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
6: ಆಕಾಶವಾಣಿ ರಾಯಚೂರು FM ಕೇಂದ್ರ.
7: ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆಯಲ್ಲಿ ನಿಮಗೆ ಉಚಿತವಾಗಿ ಎಲ್ಲ ವಿಭಾಗಗಳ ಪರಿಣಿತ ತಜ್ಞ ವೈದ್ಯರು ಆರೋಗ್ಯ ತಪಾಸಣೆ ಮಾಡಿ ಪರೀಕ್ಷಿಸಿ ಔಷಧಿಗಳನ್ನು ವಿತರಿಸುತ್ತಾರೆ. ನಿಮ್ಮ ಉತ್ತಮ ಆರೋಗ್ಯಕ್ಕಾಗಿ ಹಿಂದೆ ಭೇಟಿ ಕೊಡಿ. ಡಾಕ್ಟರ್ ಸುರ್ಗಿಮಠ್ ಟ್ರಸ್ಟ್ ಆಸ್ಪತ್ರೆ, ಹೊಸಳ್ಳಿ ರಸ್ತೆ, ಯಾದಗಿರಿ. ದೂರವಾಣಿ ಸಂಖ್ಯೆ 9986568649.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
6: ಸಮಯ 8:30. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೇವದುರ್ಗ ತಾಲೂಕಿನ ಕ್ಯಾದಗೇರ ಗ್ರಾಮದ ನಿಂಗಪ್ಪ ಮತ್ತು ಸಂಗಡಿಗರಿಂದ ಭಜನಾ ಪದಗಳು.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.

ಭಾವಗೀತೆಗಳ ಕಾರ್ಯಕ್ರಮದ ಕೊನೆ ಗೀತೆಯನ್ನು ಕೇಳಿ ಬರೋಣ. ಸಿ ಅಶ್ವಥ್ ಅವರ ಧ್ವನಿಗೆ ಸಾಹಿತ್ಯ ನೀಡಿದ್ದಾರೆ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 9:30. ಬಯಲಾಟ ಗಿರಿಜಾ ಕಲ್ಯಾಣದ ಕಾಮದಹನದ ಪ್ರಸಂಗ. ಪ್ರಸ್ತುತಿ ಗಂಗಾವತಿಯ ಶ್ರೀ ನೀಲಕಂಠೇಶ್ವರ ಕರ್ನಾಟಕ ನಾಟಕ ಮಂಡಳಿ ಸದಸ್ಯರು.

0: ಜಾಗ್ರತೆಯಿಂದ ಇಂದ್ರನ ಲೋಕಕ್ಕೆ ರಥಮಂ ಬಿಡುವಂತವನಾಗ ಸಾರಥಿ ಎಂಬ ಭಟ ಮುಂದೆ ನೋಡು ಎಂದ ಯಾರು ಪಟ
1: ಹಿತ್ತ
0: ಬಳಿರಿಯೇ ಎಲೈ ಪ್ರಧಾನಿಗಳಿರ ಇದೇನೋ ಇಂದ್ರನ ಲೋಕ ಎಲ್ಲಾ ಸಾರಥಿ ಈ ಸ್ವರ್ಗ ಲೋಕದ ವಿಸ್ತಾರ ನೋಡಿದ್ಯಾ
1: ನೋಡಿದ್ರು
0: ಎಲ್ಲಿ ನೋಡಿದರು ಅಲ್ಲಿ ರಮ್ಯ ತರ ಉದ್ಯಾನವನಗಳು ಎತ್ತ ನೋಡಿದರು ಚಿತ್ರದ ಸೋಪಾನ ಸರೋವರಾದಿಗಳು ಸಾರಥಿ ಭರ್ಮ ವರ್ಣ ಜೈವ ಪುಷ್ಪಗಳಿಂದ ಶೋಭಿಸುವ ಮುತ್ತಿನ ಗೊಂಚಲಗಳಿಂದ ಕಸ್ತೂರಿ ವಾಸನ ಪರಿಮಳ ಬಹಿರುವ ಶತ ಕುಂಭಮಯ ಭುಜಮೂಲದಿಂದ ಒಪ್ಪುವ ವಜ್ರ ವೈಡುರ್ಯ ಗೋಮೇಧಿಕಾದಿ ಮಣಿಮಯ ಸ್ತಂಭ ಸ್ತಂಭಿಯರು ಹೇಮಾಚಾಯ ಸಾರಥಿ ಸೋಪಾನ ಮಂಟಪಾಕ್ರಳಿಂದ ಕನಕ ಪುತ್ಥಳೆಯ ಸಾಲ್ಪಂಬೆ ವಿರಚಿತ ಚಿತ್ರ ಲಾಂಛದ ರತ್ನ ಮಣಿಯ ವಜ್ರಪ ಗೋಪುರದ ಅರಲರಲ ಚಿತ್ರಾಂಗಣ ಬಾಳ ಸೂರ್ಯನಂತೆ ಹೊಳೆಯುವ ಸಾರಥಿ ಇಂಥ ಭಾಗ್ಯ ಇಂದ್ರನೆಂಬ ಅಧಮ ಅಧಮರಿಗೆ ಆಶಂಭು ಇವನಿಗೇನು ಕಾರಣ ಕೊಟ್ಟಿದ್ದರಾಯಿತು ಅಯ್ಯೋ ಇವನಿಗಿಂತ ಉಗ್ರ ತಪಸ್ಸು ಮಾಡಿದವರು ನಾವಲ್ಲವೇ ದೇವಾಧಿಪತಿಗಳಿಗೆಲ್ಲ ಚಕ್ರವರ್ತಿ ಶಂಭು ಎಂಬುವನು ಜಗದ್ವರ್ತಿ ಸುಳ್ಳಾಗುವುದುಂಟೆ ಬಳಿರಿಯೇ ಇಂದ್ರಾದಿ ದೇವತೆಗಳ ಒಕ್ಕಲಕ್ಕೆ ಈ ಸ್ವರ್ಗಮಂ ಸೂರ್ಯಗಂಡರೆ ಬಳಿರಿಯೇ ಇಂದ್ರಾದಿ ದೇವತೆಗಳು ಎಡಮುಡಿ ಎಂ ಕಟ್ಟಿ ಎಂಬ ರಕ್ತಾದಿ ಪುಟಮೇದರಕ್ಕೆ ಅಸ್ತಿಯಿಂದ ಹೊಡೆಯುವಂತರು ಕನ್ಯಾಸಾರಥಿ ಹೆಣ್ಣೆ ಗಜ ನಿಂಬೆ ಹಣ್ಣೆ ನಿನ್ನಂ ಬಿಟ್ಟು ಹೋದಾರೆಂದು ಇಂಥ ವಯ್ಯಾರ ದುಡುಗಳ ದಾರ ಮುಂದೆ ಹೇಳುತ್ತೀಯೇ ಕಾವಿನಿ
1: ನಿನ್ನ ಮುಂದೆ ಹೇಳುವೆಂಬ
0: ಎನ್ನಯ ಸಿಂಹನಾದಕ್ಕೆ ಅಮರಾದಿ ಗೋಪುರಗಳೆಲ್ಲ ಸಿಡಿದು ಬಿದ್ದವು ಛಟ್ ಛಟಾಸ್ಫುಟದ ದುಬ್ಬರದ ಬರಡಿಗೆ ಕರವಾಲ ಕೋಲ್ಮಿಂಚಿನ ಕಾಂತಿಗೆ ಸೂರ್ಯ ಚಂದ್ರಾದಿಗಳು ಗದನಡಿಗೆ ಗಗನದೊಳು ಸಂಚರಿಸುವರು ಎನ್ನಯ ಎಡಬಲದ ಕುಡಿಮೀಸಿಗಳ ಕಾರ್ಮುಗಿಲು ಬಣ್ಣವಂ ಧಿಕ್ಕರಿಸಿದವು ರಿಪುಗಳ ಹೃದಯದೊಳು ದಗಲು ಪುಟ್ಟಿಸಿದವು ಇಂಥ ಪಟು ಪರಾಕ್ರಮಗೆ ನಿನ್ನಂತ ಹೆಣ್ಣು ರಂಡೆಯರದ ವಯ್ಯಾರದ ನುಡಿಗಳು ಸಾಟೆಯರೇ ಪುರಂದರ ಸರಿದಿ ಥಟ್ಟನೆ ಬಾಯಿ ಮುಚ್ಚಿ ಮಕ್ಕಳುಂಡು ನಮ್ಮ ಪಟ್ಟಣಕ್ಕೆ ತೆರಳಲಾಗಿ ಹುಚ್ಚ ಬಂಡೆ
1: ಅಣ್ಣಯ್ಯ
0: ಎಲೆಯ ಸಚಿ
1: ಅಪ್ಪ ತಾರಕಾಸುರ ಭೂಪತಿ
0: ಎಲೆಯ ಸಚಿ
1: ಪರಾಂಗನೀರನ್ನು ಈ ಪರಿಯಿಂದ ಗೋಳಾಡಿಸಿದರೆ ನಿನಗೆ ದೋಷ ಬಾರದೆ
0: ಯಾತಕ್ಕೆ ಬರೋದು
1: ಈ ಶಿಟ್ಟು ನಿನಗೆ ಥರವೇ ಯೌವನದ ಮದವು ನಿನಗೆ ಸ್ಥಿರವೇ ದೈತ್ಯೇಂದ್ರ ಕರಗೊಂಡಿ ನಿನಗೆ ಬೇಡಿಕೊಮ್ಮೆ ನನ್ನನ್ನು ಬಿಟ್ಟು ಬಿಡು ಗಂಡಿಯ ಧರಣಿಪತಿ
0: ಎಲೆಯೇ ತರುಣಿಮಣಿ ಶರಯಂ ಬಿಡು ಎಂದು ಪರಿಪರಿಯಿಂದ ಬೇಡಿ ಕೊಂಬು ಎಲ್ಲ ಅಯ್ಯೋ ನಿನ್ನ ಬಿಟ್ಟು ಹೋಗಲಿಕ್ಕೆ ಬಂದಿಹರೇ ಹಾಗೆ ಧನಮದ ಯೌವನಮದ ಇಚ್ಛಾಮದ ಎಲ್ಲಗೆ ಸ್ಥಿರವಾಗಿರುವುದರಿಂದ ಈ 14 ಲೋಕಕ್ಕೆ ನಾನೇ ಗಂಡ ನಿನ್ನ ಗಂಡನೆಂಬ ಬಂಡ ದೇವೇಂದ್ರ ಅದವನಿಗೆ ಗಂಡುಗಳ ಗಂಟಲ ಗಾಣ
1: ಗಂಡ
0: ಎಲೆಯೇ ಸಚಿ ತಾರಕಾಸುರನೆಂದರೆ ಇಡೀ ಜಗತ್ತೇ ತಲೆ ಕೆಳಗಾಗುವನಲ್ಲದೆ ಸಕಲವು ಎನ್ನ ಸ್ವಾಧೀನವಲ್ಲವೇ ಸಚಿ ಹೆಚ್ಚಿನ ನುಡಿಗಳನ್ನಾಡಿದರೆ ನಿನ್ನ ದಂತ ಪಂಕ್ತಿಗಳ ಮುಚ್ಚು ಬೆಳೆದು ಧರ ಧರನೆ ಎಳೆದು ನಿನ್ನ ಸ್ವೇಚ್ಛೆಯಿಂದ ನಿನ್ನಾಳುವುದಕ್ಕೆ ಇಚ್ಛಾಧಿಪರು ಕಂಡಿಯಾ ಕಾಮಿನಿ
1: ಅಣ್ಣಯ್ಯ ಹೇಳ್ತೀನಿ ಕೇಳು
0: ಅದೇನು ಮಾತು ಚೆನ್ನಾಗಿ ಹೇಳುವಂತಾಗಿ ಆಗು.

0: ಅಮ್ಮ ತಾಯಿಗಳಿರ, ಅಕ್ಕಗಳಿರ, ಕೋಮಿನ ಮುಖಿಯರಾದ ನಮ್ ನೀವೇ ನಮ್ ಕಾಯಬೇಕು ಅಪ್ಪ ಸಾರಥಿ. ಈ ದುರ್ಮಾರ್ಗರಿಗೆ ನೀತಿಯನ್ನು ಹೇಳಬಾರದೆ, ಎನ್ನಂ ಮುಕ್ತಿ ಮಾರ್ಗಕ್ಕೆ ಪದವನ್ನು ತೋರಬಾರದೆ ಅಪ್ಪ ಸಾರಥಿ.
1: ಅಮ್ಮಯ್ಯ,
0: ಈ ಮೂಢಾತ್ಮನಿಗೆ ನೀನೇ ಎನ್ನ ಹೇಳಿ ಎನ್ನ ಶರೀರ ಬಿಡಿಸು ಕಂಡಿಯಾ ಸಾರಥಿ?
2: ಪ್ರಧಾನಿಗಳಿರ, ಇಂದ್ರನೆಂಬುವನು ಎಲ್ಲಿದ್ದರೂ ಹಿಡಿದು ಎಡಬಡಿಯಂ ಬಂಧಿಸಿ ತರುವಂತವರಾಗಿರಿ. ಎಲೇ ಸಚೇ
0: ಅಣ್ಣಯ್ಯ,
2: ಕೃಷ್ಣನೆಂಬುವನು ಎಷ್ಟು ಹುಡುಕಿದರೂ ಸಿಗದೋದ. ಭಂಡ ಕಳ್ಳ ಸುಳ್ಳ ಚೋರ ಚಾರ ಗೊಲ್ಲರ ಕೈ ಮುದ್ದೆ ಎಂಜಲ ಮುಂತಿಂದ ಕುಲಹೀನ ಅಯ್ಯೋ ಎಣ್ಣೆದಿರಿಗೆ ನುಡಿಸಿ ಶಕ್ತಿಗೆ ಅದಕ್ಕೆ ತರಿಸುತ್ತೀಯೇ ಪ್ರಶ್ನೆ? ಅವನು ನಿನ್ನ ಬಿಡಿಸಲಾಪರೆಯಾಗೆ ಭಳಿ ಭಳಿರಿಯಲೈ ಸಾರಥಿ. ಕಟ್ಟು ಇವಳ ರಟ್ಟ ಎಂಬೇಗ ನೂಕಿನ್ನು ಮುಂದಕ್ಕೆ ಈಗ ಬಿಡಿಸು ಇವಳು ನಿಂತಿರುವಲ್ಲಾಗ ಭಳಿ ಭಳಿರಿಯಲೈ ಸಾರಥಿ. ಜಾಗ್ರತೆಯಿಂದ ನಮ್ಮ ರಕ್ತಾವತಿ ಪುಟ ಭೇದರಕ್ಕೆ ಅರ್ಥ.

0: ಗೋಪುರದ ಬಾಗಿಲಿಗೆ ಹಿಡಿಗೋಡೆಯಂ ಕಟ್ಟಿ ಐಶ್ವರ್ಯವೆಲ್ಲ ತನ್ನ ಪಟ್ಟಣವಂ ತುಂಬಿಕೊಂಡನೈ ದೇವ ಮಹಾನುಭಾವ.
1: ಅಪ್ಪ ಬೃಹಸ್ಪತಿ, ಆ ಕೂಳ ತಾರಕಾಸುರನು ಇಷ್ಟು ಬಗೆ ಉಪದ್ರ ಮಾಡುವಾಗ್ಗೆ 33 ಕೋಟಿ ದೇವಗಣ ದಿಕ್ಪಾಲಕರು ತತ್ಸೇನಾ ಸಮುದಾಯವೆಲ್ಲ ಎತ್ತಲೋಯಿತು. ಪುರಾಚಾರರೇ,
0: ನಾರಾಯಣ,
1: ತಮ್ಮ ವಿಕ್ರಮಗಳೆಲ್ಲ ಎತ್ತಲಡಗಿಸಿದಿರಿ, ನಿಮ್ಮ ರಕ್ಷೋಜ್ಞ ಮಂತ್ರವೇನಾಯಿತು? ಯಾವನ್ ಮುನಿಗಳು ಮಾಳ್ಪ ತಪಸ್ಸಿದ್ಧಿಗಳೇನಾದವು? ಆಂಗೀರಸರೇ,
0: ನಾರಾಯಣ,
1: ಯಾವತ್ ಬ್ರಾಹ್ಮಣರು ಭಕ್ತಿಯಿಂದ ಒಂದು ಸಾರಿ ಸೂರ್ಯಾರ್ಘ್ಯ ಪ್ರಧಾನಮ ಮಾಡಿದರೆ ಒಂದೇ ದಿವಸದಿ ಲೋಕಾನುಲೋಕಗಳಲ್ಲಿರ್ಪ ರಾಕ್ಷಸರೆಲ್ಲ ನಾಶವಾಗಿ ದೇವತೆಗಳು ಸುಖವಾಗಿರ್ಪುದೆಂದು ಸಾರುವ. ಋಗ್ವೇದ, ಯಜುರ್ವೇದ, ಸಾಮುವೇದ, ಅಥರ್ವಣ ವೇದಾದಿ ಸ್ಮೃತಿಗಳನ್ನು ಸುಳ್ಳು ಮಾಡಿದ್ರ ಹೇಗೆ? ಏ ಸುರಾಚಾರರೇ,
0: ಶ್ರೀಹರಿ,
1: ಆ ಅಧಮ ರಕ್ಕಸರ ಪಾಡೇನೆಂದು ನಿಮಗೆ ಗರ್ವವಿತ್ತಲ್ಲ, ಅದು ಈಗ ಎತ್ತಲೋಯಿತು. ಅದೆಲ್ಲ ಆಗಿರಲಿ, ಮತ್ತೇನು ಸಂಗತಿ ಬಿತ್ತರಿಸ್ರೈ ಸುರಾಚಾರರೇ?
0: ಹೇಮ ವರ್ಣಚವಿಯ ವಸನ ಶುಭ ಗುಣ ವ್ಯಸನ ಪನ್ನಗಾಸೆಯನ ರೂಢ ಬಂತೆನ್ನಗೆ ಪೀಡ ಮೃಡನೀಲ ಕಂಠನಿಗಾದರೂ ಈ ಸುದ್ದಿಯಂ ಹೇಳೇನೆಂದರೆ ದಕ್ಷ ದೊರದಲ್ಲಿ ತನ್ನ ಹೆಂಡತಿ ಹೋದಳೆಂಬ ಚಿಂತೆಯಂ ತಾಳಿ ಎತ್ತಲಿರುವನು ಏನು? ಈ ಕಾರ್ಯ ನಿನ್ನ ಹೊರತು ಮತ್ತೊಬ್ಬರಿಂದಾಗದು, ಇದಕ್ಕೇನು ಗತಿ ಹೇಳುತ್ತಿ? ಹೇಳೈ ರಮಾ ವಲ್ಲಭ, ನಾವು ಬದುಕಿ ಉಳಿಯುವುದೇ ದುರ್ಲಭ.
1: ಬೃಹಸ್ಪತಿ,
0: ನಾರಾಯಣ,
1: ಆ ರಾಕ್ಷಸನ ಸಂಹರಿಸಲಿಕ್ಕೆ ದಾರಿಂದಲೂ ಸಾಧ್ಯವಿಲ್ಲ, ನನ್ನಿಂದಾಗದು, ನಮ್ಮಪ್ಪ ವಸುದೇವನಿಂದಲಾಗದು. ಸುರಾಚಾರರೇ,
0: ಶ್ರೀಹರಿ,
1: 5 ಮುಖದ ರುದ್ರನಲ್ಲಿ 6 ಮುಖದ ಕುಮಾರನು ಹುಟ್ಟಿದರೆ ಅವನು ಸಂಹಾರವಾಗುವ, ಇಲ್ಲವೇ ಅವನಂ ಕೊಲ್ಲುವವರಾರಿಲ್ಲ. ಕಂಡಿರ ಸುರಾಚಾರರೇ?
0: ನಾರಾಯಣ,
1: ನನ್ನ ಕೈಲೆ ಆಗುವ ಕಾರ್ಯವಿದ್ದರೆ ಹೇಳಿರಿ, ನಾನು ಮಾಡೇನು? ಈ ಕಾರ್ಯ ನನ್ನಿಂದಾಗುವುದಿಲ್ಲ, ನೀವೇ ಹೋಗಿ ತನ್ ಮಹೇಶ್ವರಂ ಕೇಳಿಕೊಳ್ಳಿರೈ ಸುರಾಚಾರರೇ.
0: ಓ ಶಿವ ಶಿವ ಶಿವ ಶಂಕರ ಪರಮೇಶ್ವರ, ಎಲ್ಲಾ ಸಾರಥಿ, ದೊಡ್ಡವರು ಬಡವರ ಸಂಕಟ ನೋಡ್ಯಾರೆ ಆತಕ್ಕೆ? ಈತನ ಕೈಲಿ ಆಗುವ ಕಾರ್ಯವೆಂದು ಮನೋಚಿಂತೆಯನ್ನೆಲ್ಲ ಹೇಳಿಕೊಂಡರೆ ಮೇರೋ ಪರ್ವತಕ್ಕೆ ಕಲ್ಲು ಹೊತ್ತಂತಾಯಿತು, ಅರಣ್ಯಕ್ಕೆ ಹತ್ತಂತಾಯಿತು, ನೀರೊಳಗೆ ಕಲ್ಲು ಹಾಕಿದಂತಾಯಿತು ನಮ್ಮ ಗತಿ. ಕೈಲಾಸದಲ್ಲಿ ಮಾತ್ರ ರುದ್ರದೇವರು ಇಲ್ಲವೇ ಇಲ್ಲ, ಆತನಲ್ಲಿಗೆ ಹೋಗೆಂಬ ಮಾತನ್ನು ಈತನೇನು ಹೇಳಬೇಕು? ಅಯ್ಯೋ, ನಮ್ಮ ಸಂಕಟದ ದುಃಖ ದಾರ ಮುಂದೆ ಹೇಳಿದರೂ ತೀರದಪ್ಪ ಸಾರಥಿ. ನಮೋ ನಮೋ ದೇವಋಷೇಶ್ವರ.
2: ಐಶ್ವರ್ಯ ಮಸ್ತು, ಬನ್ನಿರಿ ಸುರಾಚಾರರೇ. ಅಹೇ ಬೃಹಸ್ಪತಿ ಆಚಾರ್ಯರೇ.
0: ನಾರದ ಮುನೇಂದ್ರ,
2: ತಾವು ಎತ್ತಲಿಂದ ಬಂದಿರಿ, ಸುರಲೋಕಮಂ ಬಿಟ್ಟು ದಾವಲ್ಲಿಗೆ ಹೋಗಿದ್ದೀರಿ, ಯಾವ ದೇವತೆಗಳನ್ನ ಎಲ್ಲಿಗೆ ಕಳುಹಿದಿರಿ? ಅಮರಾವತಿಯ ಗೋಪುರ ದ್ವಾರಕ್ಕೆ ದೊಡ್ಡ ಗುಂಡು ದಬ್ಬಿದಂತೆ ಕಾಣುತ್ತದೆ. ವೈಕುಂಠಪುರ ದಾರಿಯಿಂದ ಬಂದಿರ, ಶ್ರೀಕೃಷ್ಣನಂ ಕಂಡಿರ, ಇನ್ನು ಕಾಣಬೇಕೆ? ಮತ್ತೇನು ಸಂಗತಿ ಬಿತ್ತರಿಸರೈ ವಾಚಸ್ಪತಿಗಳೇ?
0: ನಾರದ ಮುನೇಂದ್ರ, ತಮ್ಮ ಪಾದಕ್ಕೆ ನಮಸ್ಕಾರ ಮಾಡಿ ಭಿನ್ನಪಮಂ ಕೈವೆ.
2: ಸುರಾಚಾರರೇ,
0: ಈವತ್ತಿನ ದಿನ ಕೂಳ ಮಧೋನ್ಮತ್ತ ತಾರಕಾಸುರನೆಂಬ ದೈತ್ಯನು ಬಂದು ಅಮರಾವತಿಗೆ ದಾಳಿಯನ್ನಿಟ್ಟು ಇಂದ್ರನಂ ಇಂದ್ರ ಪುರೇಂದ್ರಿಯರನ್ನ ಕಟ್ಟಿ ಎಡಮುಡಿಯಂ ಬಿಗಿದು ಶಚಿಯಳಂ ದರದರನೆ ಎಳೆದು ತನ್ನ ಪುಟಭೇದನಕ್ಕೆ ಹೊರಿಸಿದ. ಅಯ್ಯೋ, ನಮ್ಮ ಗತಿಯೇನೆಂದು ಶ್ರೀಕೃಷ್ಣನನ್ನು ಕೇಳಲು ಅಲ್ಲೇ ಹುಡುಕಿ ನೋಡಿರೆಂದನ್ನಲು. ಇನ್ನು ಎತ್ತಲಾದರೂ ಅತ್ತುಕೋತ ಹೋಗುತ್ತೀನಿ ಚಿತ್ತ ಜಪಿತನೇ, ಹೊತ್ತಿಗೆ ಯತ್ನವೇನಿದೆ ಎಂದು ಇತ್ತ ಕಡೆ ಬಂದೆವು ನಾರದ ಮುನೇಂದ್ರ.
2: ನಾರಾಯಣ ನಾರಾಯಣ ಸುರಾಚಾರರೇ,
0: ಅತ್ಯದ್ಭುತ ರಕ್ಕಸನಂ ತುರ್ತಿಗೆ ಸಂಹರಿಸಿ ಚಿತ್ತರದ ಅಮರಾವತಿ ಪುರಸಿರಿ ಸಾಮ್ರಾಜ್ಯಮಂ ಮತ್ತೆ ನಿರ್ಮಾಣ ಮಾಡುವ ಮಹಾನುಭಾವರಾರೋ, ಅವರ ಪಾದಕ್ಕೆ ನಮೋ ನಮಃ. ಏನು ಮಾಡಲಿ, ನನ್ನ ಕೈಯಿಂದೇನಾದೀತು? ಈ ವಿಚಾರವಂ ದಾರು ಹೇಳುವರು, ಅವರನ್ನು ಹುಡುಕಿಕೊಂಡು ಹೋಗುತ್ತಿರುವೆನು ಮುನೇಂದ್ರ.
2: ಸುರಾಚಾರರೇ,
0: ನಾರದರೇ,
2: ಸುರಾಚಾರರೇ,
0: ನಾರದರೇ,
2: ನೀವೇನು ಚಿಂತೆ ಮಾಡಬೇಡಿ. ಶ್ರೀಮದ ಅನಂತಕೋಟಿ ವಿಸ್ತೀರ್ಣ ಪ್ರಭಾಮಯ ಹೇಮಕೂಟ ಗುಹಾಂತರದಿ ಸ್ವಾಮಿಯಾದ ಶಂಭು ಮೂರ್ತಿಯು ಸತಿದೇವಿಯ ವಿಯೋಗಕ್ಕಾಗಿ ದೇಹ ಪರವಶನಾಗಿ ಹಾಸನಂ ಬಲಿ ಮಾಡಿಕೊಂಡು ಸಾಂಖ್ಯಯೋಗದಿಂದ ಮಹಾತಪಸ್ಸಿಗೆ ಕುಳಿತಿರುವ.
0: ಹಾ
2: ಸುರಾಚಾರರೇ,
0: ನಾರದ ಮುನೇಂದ್ರ,
2: ಇತ್ತ ಸಾಕ್ಷಾತ್ ಸತಿದೇವಿಯು ದಕ್ಷದ್ವರದಲ್ಲಿ ಪೊಕ್ಕು ಪುನಃ ಹೇಮಂತರಾಜನಲ್ಲಿ ಅವತಾರ ಮಾಡಿ ಜಗನ್ಮೋಹಿನಿಯಂತೆ ನೀಲಾಂಗಿನಿಯಾಗಿ 8 ವರ್ಷಗಳಾಗಿರುವವು. ನಾನು ಇಲ್ಲಿಂದ ಮುಂಚಿತವಾಗಿ ಹಿಮಂತರಾಜನ ಪಟ್ಟಣಕ್ಕೆ ತೆರಳಿ ಹಿಮಂತರಾಜನಿಗೆ ಈ ಸುದ್ದಿಯನ್ನೆಲ್ಲ ತಿಳಿಸಿ ಪಾರ್ವತಿಯಂ ಈಶನ ಪೂಜೆ ಮಾಡಲಿಕ್ಕೆ ನೇಮಿಸಿ ಗೌರಿಗೆ ಶಿವಮಂತ್ರೋಪದೇಶ ಮಾಡಿ ಬರುತ್ತೇನೆ. ಸುರಾಚ

0: ನಾರದ ಮುನೀಂದ್ರ,
1: ನೀವು ಇಲ್ಲಿಂದ ತಾರಕನ ಪಟ್ಟಣಕ್ಕೆ ತೆರಳಿ ಸೆರೆಮನೆಯಲ್ಲಿದ್ದ ಇಂದ್ರನನ್ನು ಬಿಡಿಸಿ ಚದುರಿ ಹೋದ ದೇವತೆಗಳನ್ನೆಲ್ಲ ಕಲಿಸಿ ಎಲ್ಲರೂ ಕಲೆತು ದ್ವಾರಕೆಗೆ ಬಂದು ಯೋಗಾನಂದಮಯರಾಗಿ ಶ್ರೀಕೃಷ್ಣನನ್ನು ಸ್ತುತಿ ಮಾಡಿರಿ.
0: ಹಾ
1: ಸುರಾಚಾರರೇ,
0: ನಾರದರೇ,
1: ನಿಮ್ಮ ಸ್ತುತಿಗೆ ಶ್ರೀಕೃಷ್ಣನು ಮೆಚ್ಚಿ ನೀವು ಕೇಳಿದ ವರಮಂ ಕೊಡುತ್ತೇನೆ ಮಕ್ಕಳಿರ ಮೇಲೆ ಕೇಳಿ ಎಂದು ಆತನು ಸಿರಿಯಸ್ತಮಂ ನಿಮ್ಮೆಲ್ಲರ ತಲೆಯ ಮೇಲಿಡುತ್ತಾನೆ.
0: ಹಾ
1: ಸುರಾಚಾರರೇ,
0: ನಾರದ ಮುನೀಂದ್ರ,
1: ಆಗ ನೀವು ಆತನ ಕೇಳುವುದೇನೆಂದರೆ?
0: ಏನೆಂದು?
1: ಸುರಾಚಾರರೇ,
0: ನಾರದರೇ,
1: ಅಹೇ ಸ್ವಾಮಿ ಶ್ರೀಕೃಷ್ಣ, ಹೇಮಕೂಟಗೂ ಅಂತರದಿ ಸ್ವಾಮಿಯಾದ ಶಂಭು ಮೂರ್ತಿಯು ಮಹಾತಪಸ್ಸಿಗೆ ಕುಳಿತಿರುವ ಪಾರ್ವತಿಯಂ ಕಂಠರದು ನೋಡಲಲ್ಲ.
0: ಹಾ,
1: ಅದಕ್ಕಾಗಿ ಶಿವನ ತಪೋಭಂಗ ಮಾಡಲಿಕ್ಕೆ ನಿನ್ನ ಮಗನಾದ ಮನ್ಮಥನಂ ಹೇಮಕೂಟಾಚಲಕ್ಕೆ ಕಳುಹಿಸಿಕೊಡಬೇಕೆಂದು ಎಲ್ಲರೂ ಸಾಷ್ಟಾಂಗ ನಮಸ್ಕಾರ ಮಾಡಿರಿ.
0: ಹಾ,
1: ಅದರಂತೆ ಶ್ರೀಕೃಷ್ಣನು ಮಗನಾದ ಮನ್ಮಥನಂ ಹೇಮಕೂಟಾಚಲಕ್ಕೆ ಕಳುಹಿಸಿದ ತಕ್ಷಣವೇ
0: ಹಾ
1: ಕಾಮನು ಬಂದು ಪಂಚಶರಮಂ ಹೂಡುವ ಕಾಮನ ಬಾಣದ ದೆಬ್ಬಿಗೆ ನಿತ್ತರಿಸದೆ ಪರಶಿವನು ಕಣ್ತೆರೆದಾಕ್ಷಣವೇ ಪಾರ್ವತಿಯಂ ರಮಿಸುವ ತಕ್ಷಣವೇ ಷಣ್ಮುಖನು ಹುಟ್ಟಿ ತಾರಕಾದಿ ರಾಕ್ಷಸರನ್ನಂ ಸಂಹಾರ ಮಾಡುವ ದೇವೇಂದ್ರನು ಪುನಃ ದೇವಲೋಕದ ಸಿಂಹಾಸನವನ್ನೇರುವ ಆ ಹೊತ್ತಿಗೆ ಯಾವತ್ತು ಲೋಕಗಳು ಸುರಕ್ಷಿತವಾಗಿರುವವು ಕಂಡಿರ ಸುರಾಚಾರ?
0: ಎಲಾ ಸಾರಥಿ, ಮಹಾ ಹಸಿದು ಅನ್ನಮಂ ಕಾಣದ ಬಗೆ ದಿವ್ಯ ಮಂಡಿಗೆ ಹಾಲು ತುಪ್ಪ ಸಕ್ಕರೆ ದಿವ್ಯ ಪಾಕಾದಿ ಎಡಿಕೊಳ್ಳಿರಿಸಿದಂತಾಯಿತು. ಎಲಾ ಸಾರಥಿ, ಆಹಾಹ, ಈ ವ್ಯಾಳ್ಯದಲ್ಲಿ ಇಂಥ ಧೈರ್ಯವಂ ಹೇಳುವರು ದಾರಿದ್ದರು. ಅಳಬೇಡೆಂದರೆ ಆನೆ ಎಷ್ಟು ಧೈರ್ಯ! ಹೇ ಭಾಸ್ಕರ ಪ್ರಕಾಶಮಾನರಾದ ನಾರದರೆ, ನೀವೇ ಪುನಃ ದೇವಲೋಕವನ್ನು ನಿರ್ಮಾಣ ಮಾಡಿದಂತಾಯಿತು. ಇಂದ್ರಾದಿಗಳೇನೂ ನಿಮಗೆ ಕಡೆಯೇ ಬರಲ್ಲ. ಬ್ರಹ್ಮನ ಮಗನೇ ಕಶ್ಯಪ, ಕಶ್ಯಪನೇ ಮಗನೇ ದೇವೇಂದ್ರ, ಇದು ನಿಮಗೆ ಹತ್ತಿದ ಭಾರ, ನಮ್ಮದೇನಿದೆ? ನೀವು ಹೇಗೆ ಹೇಳುತ್ತೀರೋ ಹಾಗೆ ಕೇಳುತ್ತೀವಿ. ಕಂಡಿರಾ ಸುರಾಚಾರರೇ?
1: ಎಲ್ಲ ಸಾರಥಿ, ಇದೇನು ಹಿಮಂತರಾಜನ ಪಟ್ಟಣ?
2: ಹೌದು ಸ್ವಾಮಿ.
1: ಎಷ್ಟು ಚಳಿಯಾಗುತ್ತದೆ, ಹೇಗೆ ಮಾಡೋಣ? ಅಪ್ಪ ಹಿಮಂತರಾಜ,
2: ಸ್ವಾಮಿ ನಾರದರೇ,
1: ಅಮ್ಮ ಮೇನಕಾದೇವಿ,
2: ಸ್ವಾಮಿ ನಾರದರೇ,
1: ಎಲ್ಲರೂ ಕ್ಷೇಮವೇ?
2: ಎಲ್ಲರೂ ಕ್ಷೇಮ ನಾರದರೇ.
1: ಓಹೋ, ಜಗಜ್ಜನನಿ ನೀನೇ ಎನ್ನಂ ಸಂರಕ್ಷಣೆ ಮಾಡಬೇಕು. ಅಮ್ಮಯ್ಯ, ಜಗತ್ ಪಾವನ ತರಳಾದ ಉಮಾದೇವಿ, ನೀಲಕಂಠನಾದ ನಿನ್ನ ಗಂಡನು ನಿನ್ನ ಮಹಿಮೆಯನ್ನರಿಯದೆ ಹೇಮಕೂಟ ಗುಹಾಂತರದಿ ಮಹಾತಪಸ್ಸಿಗೆ ಕುಳಿತಿರುವ ಆತನ ಮನಸ್ಸು ನೀನು ಸಂತೋಷ ಪಡಿಸಬೇಕಲ್ಲದೆ ನಿನಗೆ 8 ವರ್ಷದ ಕನ್ಯಾಮಣಿಯೆಂದೆನಿಸುವುದುಂಟೇ ಶಾಂಭವಿ? ಅಮ್ಮಯ್ಯ, ನೀನು ತ್ರಿಮೂರ್ತಿಗಳನ್ನು ಅಡೆದದ್ದು ದಾರಿಗೆ ಗೊತ್ತು, ನಿನ್ನ ವಯಸ್ಸು ನಿನಗೇ ಗೊತ್ತು. ಅಮ್ಮಯ್ಯ, ನೀನು ಆಧಾರ, ಸ್ವಾದಿಷ್ಟ, ಮಣಿಪೂರಕ, ಅನಾಥ, ವಿಶುದ್ಧಿ, ಆಗ್ನೇಯ ಈ ಷಟ್ ಚಕ್ರಗಳಿಗೆ ಆಧಾರಳಾಗಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಈ ಪಂಚತತ್ವ ದ್ವಿಷೇಂದ್ರಿಯಗಳಲ್ಲಿ ಪೃಥ್ವಿ, ಅಪು, ತೇಜು, ವಾಯು, ಆಕಾಶ ಈ ಪಂಚತತ್ವ ದ್ವಿಷೇಂದ್ರಿಯಗಳಲ್ಲಿ ನಿನ್ನ ವಿರಾಟ ರೂಪದಿಂದ ಆಡಿಸುತ್ತೀಯಲ್ಲದೆ ಅಮ್ಮಯ್ಯ, ಖೇಚರಿ, ಭೂಚರಿ, ಸಾಚರಿ ಎಂಬ ಶಕ್ತಿ ತ್ರಿಲೋಕಮಯಳಾಗಿ ಚಂದ್ರ ಸೂರ್ಯರೇ ಕಣ್ಗಳೆನಿಸಿ ಸಾಂದ್ರತರ ಪಿಂಡಾಂಡಗಳು ನಲಿದಾಡುವ ಮಹಾಶಕ್ತಿ ದುರ್ಗಿ ನಾರಾಯಣಿ ಸದಾಶಿವಾಕ್ಷಳೆಂದೆನಿಸುವಿ. ಅಮ್ಮಯ್ಯ, ಆದಿಯಲ್ಲಿ ಪುಟ್ಟಿಸುವಿ, ಮಧ್ಯದಲ್ಲಿ ರಕ್ಷಿಸುವಿ, ಅಂತ್ಯದಲ್ಲಿ ಸಂಹರಿಸುವಿ. ನಿನ್ನಂಥ ಅಧಿಕಾರ ಲಕ್ಷಣ ಇನ್ನೊಬ್ಬರಲ್ಲುಂಟೆ ಶಾಂಭವಿ? ನಿನಗೆ ನಮೋ ನಮಃ.
3: ನಾರದ ಮುನೀಶ್ವರ, ದೊಡ್ಡವರ ನೀವು ಕುಳಿತು ಚಿಕ್ಕ ಗೌರಿಗೆ ನಮಸ್ಕಾರ ಮಾಡಿದಿರಿ. ನೀವು ಕುಳಿತು ಮಹಾ ಕೋಪದಿಂದ ಶ್ಯಾಮ ಮೇಲೆ ಕೊಡಬೇಕೇನು ಕಾರಣ? ನಮ್ಮ ಮಗಳಿಗೆ ನೀವು ಆವಾಗ ನಮಸ್ಕಾರ ಮಾಡಿದರೂ ಆಗಲೇ ಆಯುಷ್ಯಕ್ಕೆ ಕ್ಷೀಣ ತಂದಿರೆಂದು ಮನದೋ ದಿಗಲ್ಪುಟ್ಟಿತು. ಎಲ್ಲರಲ್ಲಿ ಕುಚೋತ್ಯ ಮಾಡಿದಂತೆ ನನ್ನಲ್ಲಿ ಕುಚೋತ್ಯ ಮಾಡಿ ಬಂದರೆ ನಿಮ್ಮ ಕುಚೋತ್ಯವೆಲ್ಲ ಎನ್ನ ಚಳಿ ಮಧ್ಯದಲ್ಲಿ ಸಡಗೊಂಡು ಹೋಗಿ ಬುದ್ಧಿ ಸತ್ಕಾರ ಸಿದ್ಧಿ.
1: ಎಲ್ಲ ಸಾರಥಿ, ಈ ಹಿಮಂತಗೂ ಈ ಹಿಮಂತನ ಹೆಂಡತಿ ಮೇನಕಿಗೂ ತಾವೇ ಹಡೆದಿವೆಂಬ ಮೋಹದ ಮೇಲೆ ನಮ್ಮ ಮೇಲೆ ಕೋಪೋದ್ಭರಿತರಾಗುತ್ತಾರೆ.
4: ಹೌದು ಸ್ವಾಮಿ.
1: ಎಲ್ಲ ಸಾರಥಿ,
4: ಸ್ವಾಮಿ,
1: ಈ ಪಾರ್ವತಿಯು ಇವರಿಗೆ ಮಗಳಾಗಬೇಕಂತೆ.

0: శివ శివ, ఎలా హిమంత? మేనకాదేవి.
1: స్వామి నారదరే,
0: ఈ పార్వతియు నిమగె మగళాగబేకే?
1: ಹೌದು ಸ್ವಾಮಿ.
0: ಇದು ನಿಜವೇ?
1: ನಿಜ ಸ್ವಾಮಿ.
0: ನಿನ್ನ ಜನ್ಮ ಸಫಲವಾಯಿತು ಮೇನಕಾದೇವಿ. ನಿನ್ನ ಗಂಡನ ಜನ್ಮ ವಿಮೋಚನೆಯಾಯಿತು. ಈ ಜನನಿಯಂ ನೀವು ದಾರೆಂದು ತಿಳಿದಿರುವಿರಿ.
1: ದಾರ ಸ್ವಾಮಿ.
0: ಅಮ್ಮಯ್ಯ, ಈ ಪುಟ್ಟ ಪಾರ್ವತಿಯೇ ಪೂರ್ವದಲ್ಲಿ ದಕ್ಷ ಬ್ರಹ್ಮನ ಮಗಳು, ಸಾಕ್ಷಾತ್ ಸತಿದೇವಿಯು. ಈ ಜನನಿಯೇ ದಾಕ್ಷಾಯಣಿಯು, ಚಂದ್ರಶೇಖರನ ಹೆಂಡತಿಯು, ಪಂಪಾಪತಿಯ ಕುಲೋದ್ಧಾರಕಳು. ಹಿಮಂತರಾಜ,
1: ಋಷಿಗಳೇ,
0: ಹಿಂದಕ್ಕೆ ದಕ್ಷದ್ವರದಲ್ಲಿ ಧುಮುಕಿ ಪುನಃ ನಿಮ್ಮಲ್ಲಿ ಅವತಾರ ಮಾಡಿರುವಳು. ಆ ಸಿಟ್ಟಿಗೆ ಶಿವನು ಹೇಮಕೂಟದಲ್ಲಿ ಈ ಭವಾನಿಯಂ ಒಲಿಸಿಕೊಳ್ಳುವ ಪ್ರಯುಕ್ತ ಮಹಾತಪಸ್ಸಿಗೆ ಕುಳಿತಿರುವ ಈ ಕ್ಷಣವೇ ಗೌರಿಯಂ ಮಹಾದೇವನಲ್ಲಿಗೆ ಬಿಟ್ಟು ಬನ್ನಿರಿ. ಆತನು ಒಂದು ವೇಳೆ ಕಣ್ತೆರೆದು ನೋಡಿದರೆ ಈ ಉಮಾದೇವಿಯಂ ವಿವಾಹ ಮಾಡಿಕೊಂಬುವ. ಎಲಾ ಹಿಮಂತರಾಜ, ಈ ಜಗಜ್ಜನನಿಯು ನಿಮಗೆ ಮಗಳಾಗಬೇಕೇ?
1: ಹೌದು ಸ್ವಾಮಿ.
0: ನಿಮಗೂ ನಿಮ್ಮಪ್ಪಗೂ ನಮಗೂ ನಮ್ಮಪ್ಪಗೂ ತಾತ ಮುತ್ತಾತಂದರಿಗೆಲ್ಲ ಈಕೆಯೇ ನಿಜವಾದ ಮಾತೆಯು, ತ್ರಿಮೂರ್ತಿಗಳನ್ನು ಹಳೆದ ಪರಮ ಮಂಗಳೆಯು. ಈ ಜನನಿಯಿಂದಲೇ ಜಗದೋತ್ಪತ್ಯ. ಹಿಮಂತರಾಜ, ಜಾಗೃತಿಯಿಂದ ಹೇಮಕೂಟಾಚಲಕ್ಕೆ ಹೋಗಿ ಶಿವನ ಸನ್ನಿಧಿಯಲ್ಲಿ ಬಿಟ್ಟು ಬಾರೈ ರಾಜ. ನಟಕಲ್ಪ ಭೋಜ.
2: ಸ್ವಾಮಿ ನಾರದರೇ, ನಿಮ್ಮ ಅಪ್ಪಣೆ ಪ್ರಕಾರ ಪಾರ್ವತಿ ಹೇಮಕೂಟಕ್ಕೆ ಬಿಟ್ಟು ಬರುತ್ತೆ. ನಾರದ ಗಾನವಿದ್ದ ವಿಶಾರದ.
3: ಹೇ ಶ್ರೀಕೃಷ್ಣ ನಾರಾಯಣ, ಈಶ್ವರನು ಹೇಮಕೂಟ ಗುಹಾರಣ್ಯದಲ್ಲಿ ಮಹಾ ತಪಸ್ಸಿಗೆ ಕುಳಿತಿರುವ ಗಿರಿಜಯಂ ತತ್ ಶಿವನ ಸೇವಾ ಶಕ್ತಳನ್ನಾಗಿ ಮಾಡಿ ಬಂದೆವು. ಈಶ ತಾನು ಕಣ್ತೆರೆದು ನೋಡುವದೆಂದಿಗೋ ಮೋಹಿತನಾಗುವದೆಂದಿಗೋ, ತಕ್ಷಣವೇ ಷಣ್ಮುಖನು ಹುಟ್ಟಿ ತಾರಕಾದಿ ರಕ್ಕಸರನಂ ಸಂಹರಿಸುವದೆಂದಿಗೋ. ಇದರ ಭಾವಾರ್ಥವಂ ಪೇಳುವ ಪರ್ಯಾಂತರ ನಮ್ಮ ಶಿಷ್ಯ ಶಿರೋರತ್ನರಾದ ನಿರ್ಜರಾದಿಗಳ ಗತಿಯೇನು ನಾರಾಯಣ? ನಾರಾಯಣ, ನೀನು ಕೊಟ್ಟ ವರಗಳನ್ನು ತಪ್ಪುವಾತನಲ್ಲವೆಂದು ತಿಳಿದೆವು. ಇದರಲ್ಲಿ ನಮ್ಮ ತಪ್ಪೇನಿದೆ? ನೀನೇನು ಚಿಂತೆ ಮಾಡಬೇಡ ಕಂಡ್ಯಾ ನಾರಾಯಣ.
4: ಬೃಹಸ್ಪತಿ ಆಚಾರ್ಯರೇ,
0: ನಾರಾಯಣ,
4: ಪಾರ್ವತಿಯಂ ದೂರ್ಜಟಿಯಲ್ಲಿ ಬಿಟ್ಟು ಬಂದೆವೆಂದು ಹೇಳಿದಿರಿ ನಿಜ. ಷಣ್ಮುಖನು ಹುಟ್ಟುವ ಬಗೆ ಹೇಗೆಂದು ಎನ್ನಂ ಬಂದು ಕೇಳಿದರೆ ಇದಕ್ಕೆ ನಾನೇನು ಹೇಳಲಿ? ಸುರಾಚಾರ್ಯರೇ,
3: ನಾರಾಯಣ,
4: ಈಶನ ಅನುಗ್ರಹ ಪಾರ್ವತಿಯೋಳು ಆಗುವ ತನಕ ಇದೇ ಭಂಗಮಂ ಪಡುತ್ತಿರಬೇಕು. ಕಾಲಕ್ಕೆ ಬಂದ ಕಷ್ಟಾದಿಗಳಂ ಒಲ್ಲೆನೆಂದರೆ ಬಿಡಬಲ್ಲದೇನೈ ಬೃಹಸ್ಪತಿ ಆಚಾರ್ಯರೇ?
0: ಶ್ರೀಮನ್ನಾರಾಯಣ ಭಕ್ತಪರಾಯಣ.
4: ದೇವೇಂದ್ರ,
0: ನಿನ್ನ ಕಂದನಾದ ಕಾಮನೆಂಬುವ ಸದ್ವಿಗ್ರಹನಂ ಶಿವನ ತಪೋಭಂಗ ಮಾಡಲಿಕ್ಕೆ ಹೇಮಕೂಟಕ್ಕೆ ಕಳುಹಿಸಿಕೊಡು. ನಾರಾಯಣ, ನಾರಾಯಣ,
4: ದೇವೇಂದ್ರ,
0: ವಿರೂಪಾಕ್ಷನು ಗೈಯುವ ಪರಮ ತಪವಂ ಭಂಗಿಸಿ ಶಿವನ ಇಂದ್ರಾದಿಗಳಂ ಸ್ಖಲಿತ ಮಾಡ ಬರುವ ತ್ರಾಣ ಇವನಲ್ಲಿ ಅಲ್ಲದೆ ಮಿಕ್ಕಾದವರಲ್ಲಿ ಆ ತ್ರಾಣವಿಲ್ಲ. ನಾರಾಯಣ, ಶಿವನ ತಪೋಭಂಗವಾಯಿತೆಂದರೆ ಪಾರ್ವತಿಯಂ ತಕ್ಷಣವೇ ಕೂಡುವ. ಷಣ್ಮುಖನ ಹುಟ್ಟಿದ ತರುವಾಯ ತಾರಕಾದಿ ರಾಕ್ಷಸರನಂ ಸಂವರಿಸಿ ನಮ್ಮ ಬಂಧನಗಳಂ ಬಿಡಿಸುವ. ಇದಕ್ಕೆ ಕಾಮನಂ ಕಳುಹಿಸಿಕೊಡು ಬುದ್ಧಿ ಸತ್ಕಾರ್ಯ ಸಿದ್ಧಿ.
4: ಅಯ್ಯೋ ಶಿವ ಶಿವ ಶಂಭೋ ಶಂಕರ, ಏನು ಕಷ್ಟ ತಂದೊಡ್ಡಿದೆಯೋ ಸಾಂಬ ಶಿವ.
3: ಹೇ ನಾರಾಯಣ, ಇಂದರನೆಂದ ಮಾತಿಗೆ ಮನಸ್ಸಿನೋಳು ಕಂದಿ ಕುಂದಿ ಚಿಂತಾಗ್ನಿಯೋಳು ಮಗ್ನನಾಗಬೇಡ. ಕಾಮನವರೆತು ಶಿವನ ತಪಸ್ಸು ಭಂಗ ಮಾಡುವರಾರು? ಕಾಮನಂತ ಸಹಸ್ರ ಮಕ್ಕಳ ಮುಂದೆ ಕಂಡಿಯ. ಈ ಒಬ್ಬ ಭಕ್ತನು ಹೋದರೆ ಮುಂದೆ ಕಂಡಿಯ ದೇವ. ಭಕ್ತರಂ ಪರಿಪಾಲಿಸುವೆಂದು ನೀನು ಕೊಟ್ಟ ವರಗಳನ್ನು ತಪ್ಪು ಆತನಲ್ಲವೆಂದು ತಿಳಿದೆವು. ಇದರಲ್ಲಿ ನಮ್ಮ ತಪ್ಪೇನಿದೆ? ನೀನೇನು ಚಿಂತೆ ಮಾಡಬೇಡ ಕಂಡಿಯ ನಾರಾಯಣ.
4: ಅಯ್ಯೋ ಶಿವ ಶಿವ, ಎಂತ ನಿಷ್ಕಾರುಣ್ಯ ಭಕ್ತರು ಎನ್ನಗೆ ಮೂಲವಾದರು. ಅಯ್ಯೋ, ನೀವೇನು ಮಕ್ಕಳಿಲ್ಲದವರಂತೆ ಮಾತನಾಡುವಿರಲ್ಲ. ಜಗನ್ಮೋಹನ ಕಾಮನಂ ಶಿವನಲ್ಲಿಗೆ ಕಳುಹಿದರೆ ಅನೇಕ ಕಾಲದಿಂದ ತಪಸ್ಸಿಗೆ ಕುಳಿತು ಉರಿಗಣ್ಣು ಮುಚ್ಚಿ ಕೆಂಡವಂ ತುಂಬಿಕೊಂಡಿರುವ ಕಣ್ಣು ತೆರೆದ ಆ ಕ್ಷಣವೇ ಕಂದನು ಉಳಿದಾನೆ. ಶಿವಶಿವ, ಅಗ್ನಿ ನೇತ್ರಕ್ಕೆ ಗುರಿಯಾಗಿ ಸುಟ್ಟು ಭಸ್ಮವಾಗಿ ಬಿಡುತ್ತಾನೆ. ಅಯ್ಯೋ, ನಿಮ್ಮ ಸಂಕಟಕ್ಕೆ ಎನ್ನನ್ನಾದರೂ ಕೊಲ್ಲಬಾರದೆ. ಇದ್ದ ಒಬ್ಬ ಮಗನಂ ಅಗ್ನಿಗೆ ಆಹುತಿ ಮಾಡಿ ಈ ಸಭಾಸಜ್ಜನರ ಸಂಗಡ ಬಯಸಿಕೊಳ್ಳುತ್ತಾ ಇರಬೇಕೆ? ಇಂಥ ವರಮಂ ಕೇಳುವುದು ತರವೇನಪ್ಪ ದೇವೇಂದ್ರ?
0: ಜಡಜ ಪೀಠಮಂ ಪಡೆದು ಪೊಡವಿ ಪಾಲನೆ ಸೃಷ್ಟಿಕರ್ತಗೋಸ್ಕರ ನಡು ಹೊಕ್ಕಳೋಳ್ ಬ್ರಹ್ಮನಂ ಪಡೆದ ಜಡಜಾಕ್ಷನಿ. ನಾರಾಯಣ, ಜಡಜಾಸ್ತ್ರನಾದ ಮನ್ಮಥನಂ ರುಡನಲ್ಲಿಗೆ ಕಳುಹಿಸಿಕೊಡುವ ಮನಸ್ಸು ಮಾಡಬೇಕಲ್ಲದೆ ಈ

0: ವಚನಕ್ಕೆ ತಪ್ಪಬೇಡವ ಈ ಮುರಾಸುರ ಮರ್ದನ ಶಾಂತಗುಣವರ್ಧನ.
1: ಅಪ್ಪ ದೇವೇಂದ್ರ, ಬಂಗಾರ ಬೆಳ್ಳಿ ಧನ ಧಾನ್ಯ ಮಂ ಕೊಡಲಿಕ್ಕೆ ಎರವು ತರಲುಂಟು. ಅಗ್ನಿಗೆ ದಬ್ಬಲಿಕ್ಕೆ ಹಸು ಮಗನಂ ವರ ರೂಪದಿ ಕೇಳುವಿರಲ್ಲ, ಇದು ನಿಮಗೆ ಧರ್ಮವೇ? ಅಯ್ಯೋ ನಿಮ್ಮ ನಿಷ್ಠೂರು ಸುಟ್ಟು ಹೋಗಲಿ. ರುಕ್ಮಣಿ ಸತ್ಯಭಾಮಾದಿಗಳು ಈ ಮಾತಿಗೆ ಒಪ್ಪುವರೇ ಹಾಗೆ? ಶಿವಶಿವ ಶಿವಶಿವ, ಈ ನಾರದರು ಎಂಥ ದುಃಖ ತಂದೊಡ್ಡಿದರೋ ಸಾಂಬ ಶಿವ.
0: ಹೇ ತಾತ, 14 ಲೋಕಕ್ಕೆ ದಾತ, ಸಕಲವೂ ನಾರದರೇ ಮಾಡುತ್ತಾರೆಂದು ಈ ಲೋಕದ ಜನರು ಅಂದಂತೆ ನೀನು ಅನ್ನಬೇಕಾದರೆ ಅದು ನನ್ನ ಪ್ರಾರಬ್ಧ ಕರ್ಮ, ಅದಕ್ಕೆ ನೀನೇನು ಮಾಡುತ್ತಿ? ನಾರಾಯಣ
2: ನಾರದರೇ,
0: ಭಕ್ತ ರಕ್ಷಾಮಣಿ ಎಂಬ ಬಿರುದು ನಿನ್ನಗಿತ್ತೆಂದರೆ ಈ ಭಕ್ತರು ನಮ್ಮ ಪಾಲಿಸು, ಇಲ್ಲವೇ ಬಿಟ್ಟು ಬಿಡು. ನಾನೇನು ನಿನ್ನ ಕುತ್ತಿಗೆಗೆ ಅಂಬು ತಂದೊಡ್ಡಿರುವೆನೋ ಮುರಾರಿ ಭಕ್ತೋದ್ದಾರಿ.
1: ದೇವೇಂದ್ರ
0: ನಾರಾಯಣ,
1: ಈ ನಾರದ ಮಾತಿನ ಗೋಷ್ಠಿ ನಮಗೆ ಆತಕ್ಕೆ ಬೇಕು. ಮಹಾಶಿವನ ತಪೋಭಂಗ ಮಾಡಲು ಹೇಮಕೂಟಾಚಲಕ್ಕೆ ಮಗನಾದ ಮನ್ಮಥನಿಗೆ ವೀಳ್ಯ ಮಂ ಕೊಟ್ಟು ಕಳಿಸುವೆ. ಇಕೋ ಅಭಯ ಹಸ್ತಮಂ ನಿಮ್ಮ ಶಿರದ ಮೇಲಿಟ್ಟಿರುವೆ. ನಡಿ ನಡೀರೈ ನಿಮ್ಮ ನಿಮ್ಮ ಸ್ಥಳಕ್ಕೆ. ಸುರಾಚಾರರೇ, ನಿಮ್ಮ ಮಾತಿನ ಪ್ರಕಾರ ಮದನನು ನನ್ನ ಮಗನಲ್ಲವೆಂದು ತಿಳಿದಿರುವೆ. ಅಪ್ಪ ನಾರದ, ಗಾನವಿದ್ಯ ವಿಶಾರದ
0: ಗೋಪಾಲ,
1: ಈಗಲಾದರೂ ನಿನ್ನ ಮನಸ್ಸಿಗೆ ತಣ್ಣಗಾಯಿತೆ.
0: ನಾರಾಯಣ ನಾರಾಯಣ,
1: ಒಬ್ಬ ಮಗನು ಹೋದರೆ ಇನ್ನೊಬ್ಬ ಮಗನಂ ಮುಂದೆ ಕಂಡೇನು? ಈ ಭಕ್ತರ ದುಃಖವಂ ಸಹಿಸಲಾರ ಕಂಡೆಯಾ ಬ್ರಹ್ಮನಂದನ?
0: ಅದಕ್ಕಲ್ಲವೇ ಶ್ರೀಹರಿ ನಿನಗೆ ಭಕ್ತ ರಕ್ಷಾಮಣಿ ಎಂಬ ಬಿರುದು.
1: ಬಳಿ ಬಳಿ ರೇಲ ಸಾರಥಿ, ಅತಿ ಜಾಗ್ರತೆಯಿಂದ ಎನ್ನ ಮತ್ಪುತ್ರನಾದ ಮನ್ಮಥನ ಅರ್ಥಿಯಿಂದ ಬರ ಹೇಳು ಕಂಡಿಯ ಸಾರಥಿ.
0: ತಕ್ಕ ದಿತ್ತ ತಕ್ಕ ದಿತ್ತ.

0: ಸಾಗರೂಪಮ ಬಾಹುಬಲಾಢ್ಯ ಬಲಶಕ್ತಿ ದಿಗ್ವಿಜಯನಾದ ಮಹಾರಾ ಭಾಗ್ಯದ ಕುಬೇರನಾದ ಮನ್ಮಥ ಇತ್ತವ.
1: ಅಪ್ಪಯ್ಯ,
0: ಪಂಜರದೊಳಗಿಟ್ಟ ಅರಗಿಣಿಯಂ ಕಡೆಗೆ ತೆಗೆದು ಗಿಡಗನ ಬಾಯಿಗೆ ಕೊಟ್ಟಂತೆ ನಿನ್ನಂ ಮಾರಿಯ ಬಾಯಿ ತುತ್ತಿಗೆ ದಾರಿ ಎರೆದನು ಕಂದ.
1: ಅದು ಯಾತಕ್ಕೆ ತಂದೆ?
0: ಇಕೋ ನಾರದನಿಟ್ಟ ಕಿಚ್ಚು ದಾರಿಗೆ ಹೇಳಿದರೂ ತೀರದು. ಅದೇನೆಂದರೆ ತಾರಕನ ಉಪದ್ರಕ್ಕೆ ತಾಳಲಾರದೆ ದೇವತೆಗಳು ಮೊರೆ ಇಟ್ಟು ಶಿವನಂ ನೋಡಿ ಬಂದರಂತೆ. ಕಂದ,
1: ಅಪ್ಪಯ್ಯ,
0: ತತ್ ಶಿವನು ಹೇಮಕೂಟದಲ್ಲಿ ಮಹಾ ತಪಸ್ಸಿಗೆ ಕುಳಿತಿರುವನಂತೆ. ತರುವಾಯ ಶಿವನ ತಪೋಭಂಗ ಮಾಡಿದರೆ ಸದಾಶಿವನು ಪಾರ್ವತಿಯಂ ಕೂಡುವನಂತೆ. ಇದು ಯಾವತ್ತು ತೆತ್ತೀಸಕೋಟಿ ದೇವತೆಗಳಿಗೆ ಸಮ್ಮತವಂತೆ. ಕುಮಾರ,
1: ಅಪ್ಪಯ್ಯ,
0: ಅದಕ್ಕಾಗಿ ಶಿವನ ತಪೋಭಂಗ ಮಾಡಲಿಕ್ಕೆ ನಿನ್ನ ನಾಂ ಕಳಿಸಿಕೊಡುತ್ತೇನೆಂದು ದೇವತೆಗಳಿಗೆ ಅಭಯಮಂ ಕೊಟ್ಟಿರುವೆನು. ಶಿವನ ತಪೋಭಂಗ ಮಾಡಲಿಕ್ಕೆ ಜಾಗೃತಿ ಹೇಮಕೂಟಕ್ಕೆ ತೆರಳುವಂತವನಾಗು ಮಗನೇ, ಭಾಗ್ಯ ಸಂಪನ್ನನೇ.
1: ಜೀವದಾಸೆ ಪ್ರಸಿದ್ಧಿಯಾದುವ

ಇದುವರೆಗೆ ಗಿರಿಜಾ ಕಲ್ಯಾಣದ ಕಾಮಧಾನದ ಪ್ರಸಂಗ ಬಯಲಾಟವನ್ನ ಕೇಳಿದ್ರಿ. ಪ್ರಸ್ತುತಿ ಗಂಗಾವತಿಯ ಶ್ರೀ ನೀಲಕಂಠೇಶ್ವರ ಕರ್ನಾಟಕ ನಾಟಕ ಮಂಡಳಿ ಸದಸ್ಯರಿಂದ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 10 ಗಂಟೆ. ಕೇಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಬಡೇ ಗುಲಾಂ ಅಲಿ ಖಾನ್ ಅವರ ಹಾಡುಗಾರಿಕೆಯನ್ನು.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಬಡೇ ಗುಲಾಂ ಅಲಿ ಖಾನ್ ಅವರ ಹಾಡುಗಾರಿಕೆಯನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 10:30. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಕೇಳಿಬರುವುದು.

0: ಇದುವರೆಗೆ
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:04, 11:05 ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ.